107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Siren 107.8 FM. Radio Siren. Iga app nalu kuda labhya.

0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
4: ಕೈ ಹಿಡಿದು ನಡೆಸೆನ್ನನು.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಿನ್ನೆ ದಿವಸ ಮಾತಾಡುವಾಗ ಮೂರು ಜನ ಅವರ ಶಿಷ್ಯರ ಬಗ್ಗೆ ಹೇಳಿದೆ, ಮಹಾಕಾಶ್ಯಪ, ಶಾರಿಪುತ್ರ ಹಾಗೂ ಮೌದ್ಗಲಯನ. ನಿನ್ನೆ ಹೊರಗೆ ಹೋದಾಗ ಒಬ್ಬರು ಕೇಳಿದರು, ಇನ್ನೊಬ್ಬನ ಹೇಳಿಲ್ಲಲ್ಲ ನೀವು ಅಂದರು. ಮುಖ್ಯವಾಗಿ ಹೇಳಬೇಕಾದದ್ದು ಆನಂದನ ಬಗ್ಗೆ ಹೇಳಬೇಕು. ನಾನು ಹೇಳಿದೆ ಯಾವಾಗಲೂ ಮೋಸ್ಟ್ ಇಂಪಾರ್ಟೆಂಟ್ ಗೆಸ್ಟ್ ಕೊನೆಗೆ ಬರ್ತಾರೆ, ಹಾಗೆ ಅತ್ಯಂತ ನೆಚ್ಚಿನ ಶಿಷ್ಯನಾಗಿದ್ದಂಥ ಆನಂದನ ಬಗ್ಗೆ ಇವತ್ತು ಹೇಳಬೇಕು. ಇನ್ನೊಂದು ವಿಷಯ ನಿನ್ನೆಯನ್ನು ಮಾತಾಡಬೇಕಾದ್ರೆ ಬಂತು. ಒಬ್ಬರು ತುಂಬ ಆತ್ಮೀಯರು, ಸ್ನೇಹಿತರು ಬಂದು ಹೇಳಿದರು, ನೀವು ಹೀಗೆ ಹೇಳಿದ್ರಿ, ಇನ್ನು ಕೆಲವು ಪುಸ್ತಕದಲ್ಲಿ ಬೇರೆ ಇದೆಯಲ್ಲ ವಿಷಯ, ಯಾವುದು ಸರಿ? ನನಗನ್ಸಿದ್ದು ಹೀಗೆ, 2,500 ವರ್ಷಗಳ ಅಂತರದಲ್ಲಿ ನಿಂತು ನೋಡಿದಾಗ ಮೂಲ ಹೇಗೆ ಅಂತ ಹೇಳೋದು ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ 100,000 ಜನ ತಮ್ಮ ತಮ್ಮ ಕಲ್ಪನೆಗೆ ತಕ್ಕ ಹಾಗೆ, ತಮ್ಮ ತಿಳುವಳಿಕೆಗೆ ತಕ್ಕ ಹಾಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಈಗ ಸ್ವಾತಂತ್ರ್ಯ ಪೂರ್ವದ ಇತಿಹಾಸದಲ್ಲೇ ಎಷ್ಟೊಂದು ಗೊಂದಲ ಇಲ್ವಾ ನಮ್ಮಲ್ಲಿ? ಹಾಗಿರುವಾಗ 2,500 ವರ್ಷಗಳಲ್ಲಿ, ಹಿಂದೆ ಬರವಣಿಗೆ ಇರಲಿಲ್ಲ, ಎಲ್ಲ ಮೌಖಿಕ ಪರಂಪರೆ ಇತ್ತು. ಮೌಖಿಕ ಪರಂಪರೆಯಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಸಾಕಷ್ಟು ಬದಲಾವಣೆ ಆಗೋದುಂಟು. ನೀವೇ ನೋಡಿ, ನಾನೇ ಪ್ರಯೋಗ ಮಾಡಿಸ್ತಾ ಇರೋದನ್ನು, ಟೀಚರ್ ಟ್ರೈನಿಂಗಲ್ಲಿ ಮಾಡಿಸ್ತಾ ಇರ್ತೀನಿ ನಾನು. ಒಂದು ಮಾತನ್ನು 10 ಜನಕ್ಕೆ ಹೇಳಿಸ್ಕೊಂಬನ್ನಿ, 11 ಬೇರೆಯೇ ಆಗಿರುತ್ತೆ. ಯಾಕಂದರೆ ಒಬ್ಬರಿಂದ ಒಬ್ಬರಿಗೆ ಹೋಗಬೇಕಾದ್ರೆ ಯಾವುದೋ ಒಂಚೂರು ಸೇರಿರುತ್ತೆ ಅಥವಾ ಯಾವುದೋ ಒಂದು ಸ್ವಲ್ಪ ಬಿಟ್ಟು ಹೋಗಿರುತ್ತೆ. ಆದ್ದರಿಂದ ಕೊನೆಗೆ ಬರುವಂಥ ವಿಷಯನೇ ಬೇರೆ. ಹಾಗಾಗೋ ಅವಕಾಶ ಇದ್ದಾಗ ನಾವು ಮಾಡಬೇಕಾದದ್ದೇನು? ಅದಕ್ಕೆ ಅವ್ರು ಹೇಳಿದೆ, ತಮ್ಮ ಹತ್ರ ಯಾವುದಾದ್ರೂ, ನಾನು ಕೆಲವು ಗ್ರಂಥಗಳನ್ನು ರಾಜರ ತಮ್ಮ ಕಡೆಯಿಂದ ಇಸ್ಕೊಂಡಂಥ ಕೆಲವು ಗ್ರಂಥಗಳಿದ್ದಾವೆ ನನ್ನ ಕಡೆಗೆ. ಎಸ್ ಕೆ ರಾಮಚಂದ್ರ ಆಯರ್ದು ಕೆಲವು ಇದ್ದಾವೆ, ಅವರೇ ದಾನೆ ಮೊಟ್ಟು ಶುರು ಮಾಡಿದ್ದು, ರಾಜರತ್ನಂ ಅವರೇ ಶುರು ಮಾಡಿಸಿದ್ದು, ಪಾಲಿ ಭಾಷೆ ಕಲಿ ಇದನ್ನು ಅಂತ ಶುರು ಮಾಡಿಸಿದ್ದು. ಇನ್ನು ಹೊಸ ಪುಸ್ತಕಗಳಿದ್ದರೆ ಗೊತ್ತಿಲ್ಲ, ಯಾಕಂದರೆ ಇದು ಎಷ್ಟು ಓದಿದರೂ ಮುಗಿಲಾರದಂಥ ಸಮುದ್ರ ಇದು. ಅದರಿಂದ ಬೇರೆ ಬೇರೆ ಪುಸ್ತಕಗಳ ಅಭಿಪ್ರಾಯ ಬೇರೆ ಬೇರೆ ಆಗೋಕ್ಕೆ ಸಾಧ್ಯತೆ ಇದೆ. ಅದರಿಂದ ನಾನು ಹೇಳಿದ್ದೆ ಫೈನಲ್ಲು ಅಂತಲ್ಲ, ನಾನು ಹೇಳಿದ್ದನ್ನು ಮೀರಿದಂಥ ವಿಷಯ ಇರಬಹುದು ಅಥವಾ ನನ್ನ ಜ್ಞಾನದ ಪರಿಧಿಗೆ ದಾಟಿದಂಥ ವಿಷಯನೂ ಇರ್ಬೋದು. ಅದರಿಂದ ನಾನು ಯಾವಾಗಲೂ ಹೇಳಬೇಕಾದ್ರೆ ತುಂಬ ಹಳೆ ಕಾಲದ್ದು ರಾಮಾಯಣದ ವಿಷಯ ಹೇಳಬೇಕಾದ್ರೆ, ಮಹಾಭಾರತದ ವಿಷಯ ಹೇಳಬೇಕಾದ್ರೆ ನಾವು ಯಾವುದೋ ಒಂದು ಗ್ರಂಥವನ್ನು ಇಟ್ಕೋಬೇಕಾಗ್ತದೆ. ಅದಕ್ಕೆ ಹೋಸಲ ರಾಮನ ಬಗ್ಗೆ ಮಾತಾಡಿದಾಗ ನಾವು ವಾಲ್ಮೀಕಿ ರಾಮಾಯಣ ಒಂದೇ ಇಟ್ಕೊಂಡೆ, ಯಾಕೆಂದರೆ 100,000 ರಾಮಾಯಣಗಳಿದ್ದಾವೆ. ತಿಣಕಿದನು ಫಣಿರಾಯ ರಾಮಾಯಣದ ಭಾರದಲ್ಲಿ ಅಂತೇಳಿ ಅಷ್ಟೊಂದು ರಾಮಾಯಣಗಳು ಇರಬೇಕಾದ್ರೆ ಯಾವುದನ್ನು ತಗೋತೀರಿ? ನಾಗಚಂದ್ರನ ರಾಮಾಯಣನೇ ಬೇರೆ ಆಗಿಬಿಡುತ್ತೆ, ಕಂಬ ರಾಮಾಯಣ ಬೇರೆ ಆಗ್ತದೆ. ಹಾಗಿದ್ದಾಗ ನಾವು ನಮ್ಮ ಮನಸ್ಸಿಗೆ ಒಪ್ಪುವಂಥದ್ದನ್ನು ಅಥವಾ ಯಾವುದು ಸರಿ ಅನಿಸಿದ್ದನ್ನು ನಾವು ಹಿಡ್ಕೊಂಡು ಹೇಳ್ತಾ ಇರ್ತೀವಿ. ಅದರಿಂದ ಆನಂದನ ವಿಷಯ ಹೇಳಬೇಕಾದ್ರೆ ಕೆಲವು ವಿಚಾರಗಳನ್ನು ಹೇಳಬೇಕು ನಾನು.

0: रेडियो सारंग 107.8 FM।
1: ಆನಂದ ಬುದ್ಧನ ಅತ್ಯಂತ ನೆಚ್ಚಿನ ಸ್ನೇಹಿತ. ಆದ್ರೆ ಬುದ್ಧ ಹೇಗಿದ್ದ ಅಂದ್ರೆ, ಅವನ ಜೊತೆಗೆ ಯಾರು ಸಂಪರ್ಕಕ್ಕೆ ಬಂದರೂ ಎಲ್ರಿಗೂ ಅನಿಸಿದ್ದ ಅದೇನೆ, ನಾನೇ ನೆಚ್ಚಿನ ಶಿಷ್ಯ ಅವನಿಗೆ ಅಂತ. ಇದು ದೊಡ್ಡ ಗುರುಗಳ ಲಕ್ಷಣ. ಇದು ಯಾರೇ ಹತ್ರ ಬಂದರೂ ನನ್ನ ಗುರುಗಳು ನನ್ನ ಮೇಲೆ ಇಷ್ಟು ಪ್ರೀತಿ, ಇನ್ನು ಯಾರು ಮ್ಯಾರು ಇಟ್ಟಿಲ್ಲ ಅಂತ ಅನ್ಕೊಳ್ಳೋ ಹಾಗೆ. ಹಾಗೆ ಬುದ್ಧ ಕರುಣೆಯ ಸಾಗರವಾಗಿದ್ದಂಥವನು. ಈ ಆನಂದ ಚಿಕ್ಕಪ್ಪ ಅಮೃತೋದನ ಮಗ. ಒಂದು ಮೂಲದ ಪ್ರಕಾರ ಸಿದ್ಧಾರ್ಥ ಮತ್ತು ಆನಂದ ಒಂದೇ ದಿವಸ ಹುಟ್ಟಿದ್ದು ಅಂತ ಅಂದ್ರು. ಒಂದೇ ದಿವಸ ಹುಟ್ಟಿದ್ದು, ಬುದ್ಧ ತೀರಿದ ಮೇಲೆ ಆತ 40 ವರ್ಷ ಬದುಕಿದ್ದ ಅಂತ ಮಾತು ಬರ್ತದೆ. ಅಂದರೆ ಆನಂದ ಬದುಕಿದ್ದು 120 ವರ್ಷ ಅಂತಾಯ್ತು. ಇನ್ನೊಂದು ಮತದ ಪ್ರಕಾರ, ಇನ್ನೊಂದು ಗ್ರಂಥದ ಪ್ರಕಾರ ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ. ಆನಂದ ಹುಟ್ಟಿದ್ದು ರಾಹುಲ ಹುಟ್ಟಿದ ದಿವಸ ಅಂತ. ಅಂದರೆ ಸಿದ್ಧಾರ್ಥನ ಮಗ ರಾಹುಲ ಹುಟ್ಟಿದ ದಿವಸ ಅಂತ. ಅದರ ಪ್ರಕಾರ ಅವನು ಭಿಕ್ಷು ಆಗಿದ್ದಾಗ 16ನೇ ವಯಸ್ಸಿಗೆ ಆತ ಬುದ್ಧನ ಆಪ್ತ ಪರಿಚಾರಕ ಆದ ಅಂತ. ಇನ್ನೊಂದು ಮತದ ಪ್ರಕಾರ ಅವನು ಭಿಕ್ಷು ಆಗಿದ್ದಾಗ ಅವನಿಗೆ 20 ವರ್ಷ ವಯಸ್ಸಾಗಿತ್ತು. ಅವನು ಗತಿಸಿದಾಗ 85 ವರ್ಷ ಆಗಿತ್ತು. ಅದಕ್ಕೆ ಎಸ್ ಕೆ ರಾಮಚಂದ್ರ ಹೇಳ್ತಾರೆ, ಬಹುಶಃ ಕಡೆಯದನ್ನು ಒಪ್ಪಬಹುದೇನೋ ಅಂದ್ಬಿಟ್ಟು ತಕ್ಷಣ ಹೇಳ್ತಾರೆ, ಈ ವಾದವನ್ನು ಪಂಡಿತರಿಗೆ ಬಿಟ್ಟುಬಿಡೋಣ ನಿಷ್ಕರ್ಷ ಮಾಡೋದಕ್ಕೆ. ನಮಗೆ ಬೇಕಾದದ್ದೇನು ಅಂದರೆ, ಆನಂದ ಅಂತ ಒಬ್ಬ ವ್ಯಕ್ತಿ ಇದ್ದ, ಅತ್ಯಂತ ಹತ್ತಿರದವನಾಗಿದ್ದ, ಚಿಕ್ಕಪ್ಪನ ಮಗ ಆಗಿದ್ದ, ತನ್ನ ಪ್ರಾಣ ಬುದ್ಧನ ಪ್ರಾಣಕ್ಕಿಂತ ಬೇರೆ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ತಾದಾತ್ಮ್ಯತೆಯನ್ನು ಹೊದಿಕಿದಂಥ ಮನುಷ್ಯ ಆಗಿದ್ದ ಅನ್ನೋದು ಮುಖ್ಯ ನಮಗೆ. ಆನಂದ ಶ್ರೀಮಂತಿಕೆಯಲ್ಲಿ ಬೆಳೆದಿದ್ದರೂ ಕೂಡ ಲೋಲುಪತೆ ಇರಲಿಲ್ಲ, ರಾಜಕುಟುಂಬಕ್ಕೆ ಸೇರಿದವರೆಲ್ಲರೂ, ಆದ್ದರಿಂದ ಲೋಲುಪತೆ ಇರಲಿಲ್ಲ. ಇವನು ಬಾಲಕ ಆಗಿದ್ದಾಗ ಯಾರೋ ಜ್ಯೋತಿಷಿಗಳು ಹೇಳಿದ್ರಂತೆ, ಏನು ಅಂದರೆ ಇವನು ಮನೆಯಿಂದ ಮನೆಗೆ ತಿರುಗಾಡ್ತಾ ಹೋಗ್ತಾನೆ, ಸಿದ್ಧಾರ್ಥನ ನೆರಳಾಗಿರ್ತಾನೆ ಅಂತ ಹೇಳಿಬಿಟ್ರಂತೆ. ಅಮೃತೋದನಿಗೆ ಚಿಂತೆ ಶುರುವಾಯಿತು. ಚಿಂತೆ ಯಾವಾಗ ಜಾಸ್ತಿ ಆಯಿತು ಅಂದರೆ, ಯಾವಾಗ ಸಿದ್ಧಾರ್ಥ ಮನೆ ಬಿಟ್ಟು ಹೋಗಿ ಸನ್ಯಾಸಿ ಆದನೋ ಇವನಿಗೆ ಭಯ ಶುರುವಾಯಿತು, ನಮ್ಮ ಹುಡುಗನ ಅವನು ಹಿಂದೆ ಹೋಗ್ತಾನೆ ಅಂತ. ಎಷ್ಟರ ಮಟ್ಟಿಗೆ ಅವನು ಸಿದ್ಧಾರ್ಥನ ತಪ್ಪಿಸೋಕೆ ಶುರು ಮಾಡಿದ ಅಮೃತೋದನ ಅಂತಂದರೆ, ಕಪಿಲ ವಸ್ತುವಿಗೆ ಬುದ್ಧ ಬಂದರೆ ಆ ಹೊತ್ತಿಗೆ ಅವನು ವೈಶಾಲಿ ಕಳಿಸ್ಬಿಡೋದು, ಬುದ್ಧ ವೈಶಾಲಿ ಹೋದಲ್ಲಿ ಕರೆಸ್ಕೊಳ್ಳೋದು, ಹೀಗೆ ಅವ್ರನ್ನ ಭೇಟಿ ಆಗಬಾರ್ದು ಅನ್ನೋ ಥರ ಪ್ರಯತ್ನ ಮಾಡಿದ ಅಮೃತೋದನ. ಅವನಿಗೆ ಹೆದರಿಕೆ ಏನು ಅಂದರೆ, ಭೇಟಿ ಆದರೆ ಇವನು ಶ್ರಮಣಕ್ಕಾಗಿ ಅವನು ಹಿಂದೆ ಹೋಗ್ಬಿಡ್ತಾನೆ, ಭಿಕ್ಷುವಾಗಿ ಹೋಗ್ಬಿಡ್ತಾನೆ ಅಂತ ಹೆದರಿಕೆ. ಆದರೆ ಆಗಬೇಕಾದದ್ದು ಹಾಗೆ ಆಗ್ತದೆ. ಅನುಪಿಯ ಅನ್ನೋ ಜಾಗದಲ್ಲಿ ಇಬ್ಬರು ಭೇಟಿ ಆಗ್ತಾರೆ. ಭೇಟಿಯಾಗಿ ಮಾತಾಡಿದ ಮೇಲೆ ಇವ್ರ ಮನೆಯಲ್ಲಿ ಎದ್ದಂಥ ಎಲ್ಲ ತಮ್ಮಂದರಿದ್ದಾರಲ್ಲ, ಅನಿರುದ್ಧ, ಮಹಾನಾಮ, ಇವರೆಲ್ಲರೂ ಕೂಡಿ ಭಲ್ಲಿಕ ಎಲ್ಲರೂ ಒಂದೇ ಸಲ ಸನ್ಯಾಸಿ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ ಒಂದೇ ಸಲ. ಹಂಗೆ ಸನ್ಯಾಸಿ ಆಗಿಬಿಟ್ಟು ಇವನು ಸನ್ಯಾಸಿ ಆದ. ಇನ್ನೊಂದು ವಿಷಯ, ಅದು ಸ್ವಲ್ಪ ಕಾಂಟ್ರವರ್ಸಿಯಲ್ಲಿ, ಒಂದು ಕಡೆ ಬೇರೆ ಇದೆ, ಇನ್ನೊಂದು ಕಡೆ ಬೇರೆ ಇದೆ. ಒಂದು ಕಡೆ ಹೇಳ್ತಾರೆ ಸನ್ಯಾಸ ತಗೊಳ್ಳೋದಕ್ಕಿಂತ ಸ್ವಲ್ಪ ಮೊದಲು ಆನಂದನ ಮದುವೆ ಆಗಿತ್ತು. ಅವನ ಹೆಂಡತಿ ಹೆಸರು ಜನಪದ ಕಲ್ಯಾಣಿ ಅಂತ, ಆಕೆ ಹೆಸರು ಜನಪದ ಕಲ್ಯಾಣಿ ಅಂತ. ಇವನು ಸನ್ಯಾಸ ತಗೊಳ್ಳುವಾಗ ಹೇಳಿ ಬಂದಿದ್ದ, ನಾನು ಬರ್ತೀನಿ ವಾಪಸ್ಸು ಅಂತ ಹೇಳಿ ಬಂದಿದ್ದ. ಆದ ಮನಸ್ಸಲ್ಲಿ ಕೊರಿತಿತ್ತಂತೆ ಅವನಿಗೆ, ಭಿಕ್ಷುವಾಗಿ ಬಂದಮೇಲೆ ಮಾತು ಕೊಟ್ಟಿದ್ದೀನಲ್ಲ ಬಂದ್ಬಿಡ್ತೀನಿ ಅಂತ ಹೇಳಿ, ಹೋಗದೆ ಇದ್ರೆ ತಪ್ಪಾಗಲ್ವೇ ಅಂತ ಮನಸ್ಸು ಕೊರಿತಾ ಇದ್ದಂತೆ. ಒಂದು ದಿವಸ ಬುದ್ಧ ಅವನು ಕೂಡಿಸ್ಕೊಂಡು ಅವನಿಗೇನು ಹೇಳಿದ್ನೋ ಗೊತ್ತಿಲ್ಲ, ಅವನ ಬುದ್ಧಿ ಹೇಳಿದ್ದಾನೆ, ಆಮೇಲೆ ಮನೆಗೆ ಹೋಗ್ತೇನೆ ಅಂತ ಅನ್ನಲಿಲ್ಲ ಆನಂದ. ಆಗ ಬುದ್ಧ ತನ್ನ ಉಪನ್ಯಾಸದಲ್ಲಿ ಹೇಳ್ತಾನೆ, ಆನಂದನ ಮನೆ ಛಾವಣಿ ಸೋರ್ತಾ ಇತ್ತು, ಈಗ ರಿಪೇರ್ ಆಯ್ತು, ಇನ್ನೇನು ತೊಂದರೆ ಇಲ್ಲ ಅಂತ. ಛಾವಣಿ ಸೋರ್ತಾ ಇತ್ತು ತಿಳ್ಕೊಳ್ಳಿ, ಶಿಶುನಾಳ ಅದೇ ಹೇಳ್ತಾನೆ, ಸೋರುತಿ ಹುದು ಮನೆಯ ಮಾಳಿಗೆ, ಮಾಳಿಗೆ ಮೇಲೆ ಗಟ್ಟಿ ಇರ್ಬೇಕು ನಾವು. ಅದು ಛಾವಣಿ ಸೋರ್ತಾ ಇತ್ತು ಒಂದು, ಆದ್ರೆ ಈಗ ಛಾವಣಿ ಸರಿ ಆಯ್ತು, ಇನ್ನೇನು ತಕರಾರಿಲ್ಲ ಒಂದು ಅಂತ.

0: Radio Sarang 107.8 FM.
1: ಆನಂದ ತುಂಬ ಓದಿದವನಲ್ಲ, ಮಹಾಕಾಶ್ಯಪನ ಹಾಗೆ ತಪಸ್ಸು ವೃತ ನಿಯಮಗಳಲ್ಲಿ ಅಷ್ಟು ಗಟ್ಟಿಯಾದವನಲ್ಲ. ಆದರೆ ಒಂದು ಸ್ಟ್ರೆಂತ್ ಏನಪ್ಪ ಅಂದರೆ ಬುದ್ಧನಲ್ಲಿ ಅಪಾರವಾದಂಥ ಶ್ರದ್ಧೆ. ಅವನು ಜಾಸ್ತಿ ಪ್ರಶ್ನೆ ಕೇಳೋದನ್ನಲ್ಲ, ಬುದ್ಧ ಹೇಳಿದ್ರೆ ಮುಗಿದೋಯ್ತು, ಅದೇ ವೇದವಾಕ್ಯ ಆತನಿಗೆ. ಅಷ್ಟು ಶ್ರದ್ಧೆ ಆನಂದನಿಗಿತ್ತು. ಆದರೆ ಒಂದು ಅತಿ ಹೆಂಗರುಳ ಒಂದು, ತಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡೋದು, ಮತ್ತೊಬ್ಬರಿಗೆ ಅನುಕಂಪೆ ಜಾಸ್ತಿ. ಒಂದು ಸಲ ದೊಡ್ಡ ಕೆಲಸ ಅವನ ಕಡೆಯಿಂದ ಆದದ್ದು, ಪ್ರಜಾಪತಿ ಗೌತಮಿ ಆಕೆ ನಾಯಕತ್ವದಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ತಾವು ಭಿಕ್ಷುಣಿಯರಾಗಬೇಕು ಅಂತ ಸಿದ್ಧಾರ್ಥನ ಬುದ್ಧನ ಕಡೆಗೆ ಹೋಗ್ತಾರೆ. ಬುದ್ಧ ಪರ್ಮಿಷನ್ ಕೊಡೋದಿಲ್ಲ. ಅವನಿಗೊಂದೇನು ಅಂದರೆ, ಈ ಹೆಣ್ಮಕ್ಳು ನಮ್ಮ ಜೊತೆ ಸೇರ್ಕೊಂಡ್ಬಿಟ್ರೆ ಈ ನಮ್ಮ ಹುಡುಗರು ಸ್ವಲ್ಪ ಚಂಚಲಾಗಿಬಿಡ್ತಾರೆ ಅಂತ. ಆದ್ದರಿಂದ ಬೇಡ, ಅವ್ರ ಆಕರ್ಷಣೆಗೊಳಗಾಗಿ ನಮ್ಮ ಭಿಕ್ಷುಗಳು ಏಕಾಗ್ರ ಆಗೋಲ್ಲ, ಅದರಿಂದ ಕೊಡೋದು ಬೇಡ ಅಂತ ಒಂದು ಹಠ. ಮೂರ್ನಾಲ್ಕು ಸಲ ಕೇಳಿದ್ದಾರೆ ಬುದ್ಧ ಬೇಡ ಅಂತಿದ್ದಾನೆ, ಅವರು ಹತ್ಕೊಂಡು ಆನಂದನ ಕಡೆ ಹೋಗಿದ್ದಾರೆ. ಈ ಶ್ರದ್ಧೆ ಇರ್ತದಲ್ಲ, ಸ್ವಲ್ಪ ಸಲಿಗೆನೂ ಕೊಡ್ತದೆ ಅದು. ತುಂಬ ಯಾರ ಹತ್ರ ಪ್ರೀತಿ ಇದ್ರೆ, ವಿಶ್ವಾಸ ಇದ್ರೆ ಅದೊಂಥರ ಸಲಿಗೆನೂ ಬಂದ್ಬಿಡುತ್ತೆ. ಈತ ಏನು ಮಾಡಿದ, ಬುದ್ಧ ಅಪ್ಪಣೆ ಕೊಡಲಿಲ್ಲ ಅಂದ ತಕ್ಷಣ ಕಣ್ಣು ಒದ್ದೆ ಮಾಡಿಕೊಂಡು ಬುದ್ಧನ ಕಡೆ ಹೋದನಂತೆ. ಭಂತೆ, ಬುದ್ಧರು ಭೂಮಿಯಲ್ಲಿ ಹುಟ್ಟುವುದು ಕೇವಲ ಗಂಡಸರಿಗಾಗಿಯೋ? ಮಾತಂಗಿದೆ ನೋಡಿ ಭಂತೆ, ಬುದ್ಧರು ಭೂಮಿಯಲ್ಲಿ ಹುಟ್ಟುವುದು ಗಂಡಸರಿಗಾಗಿಯೋ ಅಂತ. ಇಲ್ಲ ಅಂದ ಅವನು. ಸ್ತ್ರೀಯರಿಗೆ ಶ್ರಾಮಣ್ಯ ಫಲ ದೊರಕಬಾರದೋ, ಅವರು ಶ್ರಮಣರಾಗಬಾರದೋ ಅಂತ ಕೇಳಿದ. ಇಲ್ಲ ಅಂದವ್ರು ಯಾರು ಅಂತ ಬುದ್ಧ ಅಂದ. ತಕ್ಷಣ ಈತ ಕೇಳಿದ, ಹಾಗಾದರೆ ಸ್ತ್ರೀಯರಿಗೆ ಸಂಘಕ್ಕೆ ಸೇರಲು ಅಡ್ಡಿ ಏನು, ಯಾಕೆ ಸೇರ್ಕೋಬಾರದು ಸಂಘಕ್ಕೆ ಅಂತ. ಆಗ ಅವನು ಹೇಳಿದ, ಹೀಗಾಗತ್ತಪ್ಪ, ಆಕರ್ಷಣೆ ಆಗ್ತದೆ, ಇವ್ರ ಮನಸ್ಸು ಗಟ್ಟಿಯಾಗಲ್ಲ ಅಂತ. ಅದಕ್ಕೆ ಅವನು ಭಾಳ ಚಂದ ಹೇಳ್ತಾನೆ, ಅವ್ರಿಗೆ ಬುದ್ಧಿ ಹೇಳಿ, ಗೊತ್ತ ಎಷ್ಟು ಚೆನ್ನಾಗಿದೆ ನೋಡಿ, ಅದು ಚಂಚಲಾಗೋದು ಇವ್ರದಲ್ಲ, ಅವ್ನ ಮನಸ್ಸಾನೇ ಚಂಚಲಾಗೋದು, ಅವ್ರಿಗೆ ಬುದ್ಧಿ ಹೇಳಿ, ಅವ್ರು ಆಗ್ತದೆ ಪಾಪ, ಇವ್ರನ್ನಾಗ ಬರೆಸ್ಕೊಡಲ್ಲ ನೀವು ಅಂತ ಹೇಳಿ ಚೌಕಾಸಿ ಮಾಡಿ ಕೊನೆಗೆ ಬದ್ಧ ಹೇಳ್ತಾನೆ, ಆನಂದನ ಒತ್ತಡಕ್ಕೆ ಮಣದು ಒಪ್ಕೋತೀನಿ, ಅವರೆಲ್ಲರೂ ಭಿಕ್ಷುಣಿಯರನ್ನಾಗಿ ಮಾಡಿ ಅಂತ ಹೇಳ್ತಾನೆ. ಹೀಗಾಗಿ ಸ್ತ್ರೀಯರು ಬರೋದಕ್ಕೆ ಬಹುಮುಖ್ಯ ಕಾರಣನಾದವನು ಆನಂದ ಅಂತ ಒಂದು ಹೇಳ್ತಾರೆ.

0: Radio Sarang 107.8 FM.
1: ಆದರೆ ಬುದ್ಧ ಏನ್ ಮಾಡಿದ, ಕೆಲವು ನಿಯಮಗಳನ್ನು ಹಾಕಿದ. ಹೆಣ್ಮಕ್ಳು ಬರಬಹುದು ಭಿಕ್ಷುಣಿಯರಾಗಿ, ಆದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಅವರೆಲ್ಲ ಒಪ್ಕೊಂಡ್ರು, ಬಂದ್ಬಿಟ್ರು. ಇನ್ನೊಂದು ವಿಷಯ ಅಂದ್ರೆ, ಬುದ್ಧ ವಯಸ್ಸಾಗುವವರೆಗೂ ಅಂದ್ರೆ ಸುಮಾರು 56 ವರ್ಷ ಅಂತ ಲೆಕ್ಕ ಹಾಕಿದ್ದಾರೆ, ಆಗೋವರೆಗೂ ತನ್ನ ಕೆಲಸ ಎಲ್ಲ ತಾನೇ ಮಾಡ್ಕೋತಾ ಇದ್ದ. ಒಂದು ಕೆಲಸನ ಬೇರೆದವ್ರು ಕೊಡ್ತಿರ್ಲಿಲ್ಲ ಅಂದ್ರೆ. ಆದರೆ ಸ್ವಲ್ಪ ವಯಸ್ಸಾದ ಮೇಲೆ ಶಕ್ತಿ ಕುಂದುತ್ತಾ ಇತ್ತು, ಮತ್ತೆ ಬೇರೆ ಕಡೆ ಗಮನ ಕೊಡಬೇಕಲ್ವಾ, ಸಾವಿರಾರು ಜನ ಬರೋರು ಮಾತಾಡೋದಕ್ಕೆ ಅವ್ರು ಕೊಡಬೇಕು ಅಂತ ಹೇಳಿ ಯಾರಾದರೂ ಒಬ್ಬರನ್ನು ಪರಿಚಾರಕರನ್ನು ಮಾಡ್ಕೋಬೇಕು ಅಂದ್ಕೊಂಡ. ಒಂದು ಸಲ 80 ಜನ ಭಿಕ್ಷುಗಳಿದ್ದಾರೆ, ಎಲ್ಲ ಹಿರಿಯ ಭಿಕ್ಷುಗಳು ಕೂತಿದ್ದಾರೆ, ದೊಡ್ಡ ದೊಡ್ಡವರು. ಅವ್ರ ಮುಂದೆ ಬುದ್ಧ ಕೇಳಿದ್ದಂತೆ, ನನ್ನ ಪರಿಚಾರಿಕೆ ಮಾಡೋದಕ್ಕೆ ಯಾರಾದರೂ ಒಬ್ಬರಿದ್ರೆ ಸಾಕು, ಯಾರಾಗ್ತೀರಿ ಅಂತ. ಇಂಥ ಅವಕಾಶ ಸಿಕ್ಕರೆ ಬಿಡ್ತಾರೆ ಯಾರಾದರೂ, ತಕ್ಷಣ ಮಹಾಕಾಶ ಪಡೆದ ನಾನು ಆಗ್ತೀನಿ ಅಂದ. ಬುದ್ಧ ಹೇಳ್ದ, ನೀ ಬೇಡ. ಶಾರಿಪುತ್ರ ಮೋದ್ಗಲ್ ಏನು ಹೇಳಿದ್ರು, ನಾನು ಆಗ್ತೀವಿ ಅಂತ. ನೀವು ಬೇಡ ಅಂದ. ಒಬ್ಬೊಬ್ಬರಾಗಿ ಹಿರಿಯ ಸನ್ಯಾಸಿಗಳೇನಿದ್ರು, ನಾನು ಆಗ್ತೀನಿ ನಾನು ಆಗ್ತೀನಿ. ದೊಡ್ಡ ಅಪೇಕ್ಷೆ ಅದು, ಬುದ್ಧನಿಗೆ ಪರಿಚಾರಕ್ಕಾಗೋದು ಸುಲಭ ಅಲ್ಲ, ಒಪ್ಕೋತೀನಿ. ಯಾರು ಕೇಳಿದ್ರು ಬುದ್ಧ ಬೇಡ ಅಂತಿದ್ದ. ನೋಡ್ತಾನೆ ಸಭೆಯೊಳಗೆ ಆನಂದ ಕೂತಿದ್ದಾನೆ, ಮಾತೇ ಆಡ್ತಾ ಇಲ್ಲ, ಮೌನವಾಗಿ ಕೂತಿದ್ದಾನೆ. ಅವನು ನೋಡಿ ಕೇಳಿದಂತೆ, ಯಾಕಪ್ಪ ಆನಂದ ಪೂರ್ತಿ ಮೌನವಾಗಿ ಕೂತಿದ್ದೀಯಾ ಅಂತ ಕೇಳಿದಂತೆ. ಇನ್ನೇನು ಮಾಡೋದು ಅಂದವನು. ಪರಿಚಾರಕರು ನಿಮಗೆ ಬೇಕಾನೆ, ಯಾರಾಗ್ತೀರಿ ಯಾರಾಗ್ತೀರಿ ಅಂತ ಯಾಕೆ ಕೇಳ್ತೀರಿ? ನಿಮ್ಗೆ ಯಾರು ಬೇಕೋ ಅವ್ರನ್ನ ಹೇಳಿಬಿಡಿ, ಆಗ್ತಾರೆ ಎಲ್ಲರೂ. ನಾವೆಲ್ಲರೂ ರೆಡಿ ಇದ್ದೀವಿ, ಈಗ ನಾವೆಲ್ಲರೂ ತಯಾರಾಗಿದ್ದೀವಿ. ನಿಮಗೆ ಯಾರು ಬೇಕು ಅಂತ ನಿಮಗೆ ಜಾಸ್ತಿ ಗೊತ್ತು, ನನಗಿಂತ ಹೆಚ್ಚಾಗಿ. ನಿಮಗೆ ಯಾರು ಬೇಕು ಅಂತ ಹೇಳಿಬಿಡಿ, ನಾವು ಪರಿಚಾರಕರು ಆಗ್ತೀವಿ ಅಂತ. ಬುದ್ಧ ನಕ್ಬಿಟ್ಟು, ನೀನೇ ಆಗು ಅಂದ. ಮತ್ತೊಬ್ಬರು ಕಾಯ್ತಿದ್ದಿರಲ್ಲ ಅವಕಾಶ ಸಿಗ್ತದಾ ಅಂಥೇಳಿ. ಅದರ ಆನಂದ ಏನು ಮಾಡಿದ್ರು ಅದು ಭಾಳ ಚಂದ. ಅವನು ಎದ್ದು ನಿಂತ್ಕೊಂಡ್ಬಿಟ್ಟು ಹೇಳ್ತಾನೆ, ನನ್ನ ಕೆಲವು ನಿಬಂಧನೆಗಳಿಗೆ ನೀವು ಒಪ್ಪಿದರೆ ಮಾತ್ರ ನಾನು ಪರಿಚಾರಕರಾಗ್ತೀನಿ, ಇಲ್ದಿದ್ರಿಲ್ಲ. ಇದು ನೋಡಿ ಕಂಡೀಷನ್ಸ್, ನನ್ನ ಕೆಲವು ನಿಬಂಧನೆಗಳಿಗೆ ಒಪ್ಪಿದ್ರೆ ಮಾತ್ರ ನಾನು ಪರಿಚಾರಕ್ಕೆ ಆಗ್ತಿದ್ರೆ ಆಗೋದಿಲ್ಲ ಅಂದಂತೆ. ಏನಪ್ಪ ನೀನು ಕಂಡೀಷನು, ಏನು ಕಾರಣ ಅಂತ ಕೇಳಿದಂತೆ. ಅವನು ಹೇಳ್ತಾನೆ, ಸುಮಾರು 2-3 ಕಂಡೀಷನ್ ಹಾಕ್ತಾನೆ. ಮೊದಲಿದ್ದು, ನನ್ನ ಜನ ಸ್ವಾರ್ಥಿ ಅನ್ನಬಾರ್ದು, ನನ್ನಲ್ಲಿ ಸ್ವಾರ್ಥ ಇಲ್ಲ, ಅದು ಜನಕ್ಕೆ ಸ್ವಾರ್ಥ ಕಾಣಿಸ್ಬಾರ್ದು. ನಿಮ್ಮನ್ನು ಯಾರಾದರೂ ಆಹ್ವಾನ ಕೊಟ್ಟರೆ, ಮನೆಗೆ ಬನ್ನಿ ಪೂಜೆಗೆ ಬನ್ನಿ ಅದು ಬನ್ನಿ ಅಂದ ಮನೆಗೆ ಕರೆದ್ರೆ ನಾನು ಜೊತೆಗೆ ಬರ್ತೇನೆ, ಆದರೆ ನಿಮ್ಮ ಜೊತೆಗೂ ಕೂತ್ಕೊಳ್ಳಲ್ಲ ನಾನು ಯಾವತ್ತೂ. ನಾ ದೂರ ಕೂತ್ಕೊಳ್ಳೋದು, ಯಾಕಂದರೆ ನಿಮ್ಮ ಜೊತೆಗೆ ಸಿಕ್ಕಂಥ ಮರ್ಯಾದೆ ನನಗೆ ಸಿಗಬಾರ್ದು, ನಿಮಗೆ ಸಿಕ್ಕ ಮರ್ಯಾದೆಯಲ್ಲಿ ಒಂದು ಕೂಡ ನನಗೆ ಸಿಗಬಾರ್ದು. ಅಥವಾ ನಿಮಗೇನಾದರೂ ವಸ್ತುಗಳನ್ನು ಕೊಟ್ಟರೆ ಅದ್ರ ಒಂದು ಭಾಗ ಕೂಡ ನಾನು ಕೊಡಬಾರ್ದು. ಸಾಮಾನ್ಯವಾಗಿ ಏನು ಮಾಡ್ತಾರೆ, ದೊಡ್ಡವ್ರನ್ನ ಕೂಡಿಸಿದಾಗೆ ಪಕ್ಕದಲ್ಲಿದ್ದವ್ರಿಗೂ ಕೊಡ್ತಾರೆ ಒಂದೆರಡೇನು. ಅವನು ಹೇಳ್ತಾನೆ, ನನಗೇನೂ ಕೊಡಬಾರ್ದು, ಅದು ಕಂಡೀಷನ್ ಮೊದಲೇದು. ಎರಡನೇದು, ನನ್ನ ಮೂಲಕ ಯಾರಾದರೂ ಆಮಂತ್ರಣ ತಂದರೆ ಇಲ್ಲ ಅನ್ನಬಾರ್ದು, ಅದರ ನಾನು ಯಾರನ್ನು ಕರ್ಕೊಂಬರ್ತೀನೋ ಅವ್ರನ್ನ ಭೇಟಿ ಆಗಬೇಕು, ಕಂಡೀಷನ್ ಅದು. ನನಗೊಂದು ಫೆಸಿಲಿಟಿ ಬೇಕಲ್ಲ, ನಾನು ಏನು ಬೇಕಾದರೂ ಕೆಲಸ ಮಾಡೋಕ್ಕೆ ತಯಾರಿದ್ದೀನಿ. ನನಗೊಂದು ಕಂಡೀಷನ್ ಏನು ಅಂದರೆ, ನನ್ನ ಮೂಲಕ ಯಾರು ಆಮಂತ್ರಣ ತೊಗೊಂಡು ಬರ್ತಾರೋ ಅವ್ರನ್ನ ಎಲ್ಲರೂ ಭೇಟಿ ಆಗಬೇಕು. ಮೂರನೇದು, ನಾನು ಯಾವಾಗಲೂ ನಿಮ್ಮ ಜೊತೆಗೇ ಇರಬೇಕು, ನೀವು ಎಲ್ಲಿ ಇರ್ತೀರೋ ಎಲ್ಲಿ ಮಲ್ಕೋತೀರೋ ಅಲ್ಲೇ ಇರಬೇಕು ನಾನು. ಅದಲ್ಲದೆ ಇನ್ನೊಂದು ಕಂಡೀಷನ್ನು, ನೀವು ನನಗೆ ಯಾವಾಗಲೂ ಉಪದೇಶ ಮಾಡ್ತಾ ಇರಬೇಕು. ಯಾಕೆ ಮಾಡಬೇಕು ಅಂದರೆ ಹೇಳ್ತಾನೆ, ನನಗೋಸ್ಕರ ಅಲ್ಲ. ಏನ್ರಿ ಬುದ್ಧನ ಪರಿಚಾರಕ್ಕೆ ಎಷ್ಟು ಮೂರ್ಖ ಇದ್ದಲ್ಲ ಅನ್ನಬಾರ್ದು ಜನ, ಅದಕ್ಕೆ ನಾನು ಬುದ್ಧಿವಂತ ಮಾಡೋ ಜವಾಬ್ದಾರಿ ನಿಂದು. ನೋಡಿ ಇದು ಹೆಂಗೆ ಎಷ್ಟು ಚೆಂದ, ಪ್ರೀತಿ ಏನೋ ಇದೆ ಅದರೊಳಗೆ, ಪ್ರೀತಿಯ ಒತ್ತಾಸೆ ಹೇಗಿದೆ, ಈ ಮೂರು ಕಂಡೀಷನ್ ಒಪ್ಕೊಂಡ್ರೆ ಅಂತ ಬುದ್ಧ ನಗ್ತಾನೆ. ಆಯ್ತಪ್ಪ ನೀನಿರು ಅಂತ ಹೇಳ್ತಾನೆ. 34 ವರ್ಷಗಳ ಕಾಲ ಆನಂದ ಪರಿಚಾರಕ ಆಗಿದ್ದ ಬುದ್ಧನಿಗೆ. 56ನೇ ವಯಸ್ಸಿಗೆ ಅದುದು 80ನೇ ವಯಸ್ಸಿನವರೆಗೂ, ಅಂದರೆ ಸುಮಾರು 34 ವರ್ಷಗಳ ದೀರ್ಘಕಾಲ ಒಬ್ಬನೇ ಬುದ್ಧನ ಕೈ ಕಾಲು ಕಣ್ಣು ಎಲ್ಲ ಹಾಗೆ ಅವನ ಜೊತೆಗಿದ್ದ, ಹಾಗೆ ಬದುಕಿದಂಥವನು. ಬುದ್ಧ ನಿರ್ವಾಣ ಸಮಯದಲ್ಲೂ ಕೂಡ ಅವನ ಪಕ್ಕದಲ್ಲೇ ಇದ್ದ, ಅವನ ಜೊತೆಗೇ ಇದ್ದ.

0: You are listening to Radio Sarang, 107.8 FM.
1: ಆದ್ರೆ ಒಂದು ದುಃಖ ಅವನು ಕಾಡಿದ್ದೇನು ಅಂದ್ರೆ, ಇಷ್ಟು ವರ್ಷ ಬುದ್ಧನ ಜೊತೆಗೆ ಇದ್ರು ಕೂಡ ನನಗೆ ಅರ್ಹತತ್ವ ಬರಲಿಲ್ಲಲ್ಲ ಅಂತ, ಜ್ಞಾನೋದಯ ಆಗಲಿಲ್ಲ ನನಗೆ, ಅರ್ಹತತ್ವ ಬರಲಿಲ್ಲ, ಅರ್ಹಂತ ಆಗಲಿಲ್ಲ ನಾನು ಅಂತ ದುಃಖ. ಅವನು ಕೇಳ್ತಾನೆ ಬುದ್ಧನಿಗೆ ಕೊನೆಯ ಕಡೆಗೆಯಲ್ಲಿ, ನನಗೆ ಯಾಕೆ ಸಿಗಲಿಲ್ಲ, ಯಾರ್ಯಾರಿಗೋ ಜ್ಞಾನೋದಯ ಆಯಿತು, ನನಗೆ ಯಾಕೆ ಆಗಲಿಲ್ಲ ಅಂತ. ಅವ ಎರಡು ಮೂರು ಕಾರಣ ಹೇಳ್ತಾನೆ. ನೀ ನನ್ನ ಕಡೆ ಜಾಸ್ತಿ ಒತ್ತಿ ಕೊಟ್ಟೆ ಹೊರತಾಗಿ ನಾನು ಹೇಳು ಉಪದೇಶದ ಕಡೆ ಜಾಸ್ತಿ ಮನಸ್ಸು ಕೊಡಲಿಲ್ಲ. ಒಂದು ಎರಡನೇದು, ನೀನು ಕಂಡೀಷನ್ ಹಾಕೊಂಡು ಬಂದಿದೆಯಾ ನಾನು ಸೇವೆ ಮಾಡೋದಕ್ಕೆ. ಗುರುಗಳ ಕಡೆ ಹೋದಾಗ ಕಂಡೀಷ್ನಲ್ ಎಕ್ಸೆಪ್ಟೆನ್ಸ್ ಇಸ್ ನಾಟ್ ಆಲ್ ರೈಟ್, ಶುಡ್ ಬಿ ಅನ್ಕಂಡೀಷನಲ್ ಸರೆಂಡರ್. ಗುರುಗಡೆಗೆ ಹೋದಾಗ ಸರ್ವಾರ್ಪಣ ಭಾವದಿಂದ ಶರಣ ಆಗಬೇಕೆ ಹೊರತಾಗಿ ಕಂಡೀಷನ್ ಹಾಕಬಾರ್ದು. ಆದ್ದರಿಂದ ನಾನು ತೀರ್ಕೊಂಡ ಮೇಲೆ 48 ತಾಸೊಳಗೆ ನಿನಗೆ ಜ್ಞಾನೋದಯ ಆಗ್ತದೆ ಅಂತ ಬುದ್ಧ ಹೇಳಿದ ಅಂತ. ಮುಂದೆ ನೋಡಿ, ಬುದ್ಧನ ಎಲ್ಲ ವಚನಗಳನ್ನು ಸಂಗ್ರಹಿಸಿ ಒಂದು ಧರ್ಮಕ್ಕೊಂದು ರೂಪ ಕೊಡಬೇಕು ಅಂತ ತೀರ್ಮಾನ ಮಾಡಿದರು. ಒಂದು ಪುಸ್ತಕದಲ್ಲಿ ಸಿಗೋ ಹಾಗೆ ಮಹಾಕಾಶ್ಯಪನ ನಾಯಕತ್ವದಲ್ಲಿ ಎಲ್ಲವನ್ನು ಕೂಡಿಸಿದ್ರಂತೆ. 500 ಜನ ಅರ್ಹಂತರು ಯಾರಿದ್ರೋ, ಜ್ಞಾನೋದಯ ಆದಂಥವ್ರು 500 ಜನ ಒಂದು ಕಡೆ ಸಮೂಹ ಸೇರ್ಕೋಬೇಕು ಅಂತ. ಆದರೆ ಅದರಲ್ಲಿ ಆನಂದ ಇರೋ ಹಂಗಿಲ್ಲ, ಯಾಕಂದರೆ ಅವನಿಗೆ ಅರ್ಹಂತ ಆಗಿಲ್ಲ ಇನ್ನೂ. ಅದಕ್ಕೇನು ಮಾಡಬೇಕು? ಹಿರಿಯ ಭಿಕ್ಷುಗಳು ಹೇಳಿದ್ರಂತೆ, ನೋಡಪ್ಪ ಆನಂದ, ನಮ್ಮ ಗುರುವಿನ ಅತ್ಯಂತ ನೆಚ್ಚಿನ ಸೇವಕ ನೀನು, ಶಿಷ್ಯ ನೀನು, ನೀನಿಲ್ಲದೆ ಹೋದರೆ ಸರಿ ಆಗ್ತದೆ, ಮನಸ್ಸು ಮಾಡು, ಸ್ವಲ್ಪ ಧ್ಯಾನ ಮಾಡು, ನಿನಗೆ ಕಷ್ಟ ಅಲ್ಲ ಅದು, ಮಾಡಿಬಿಡು, ನಿನಗೆ ಅರ್ಹತೆ ಬಂದುಬಿಡ್ತದೆ, ಅವನು ಏನು ಬರಬಹುದು ಅಂತ. ಅವನು ವೈಶಾಲಿಗೆ ಹೋಗಿ ಕೂತ್ಕೋತಾನೆ, ರಾತ್ರಿ ಧ್ಯಾನಮಗ್ನ ಮಾಡ್ತಾ ಕೂತ್ಕೋತಾನೆ. ಮೊಟ್ಟ ಮೊದಲನೇ ಬಾರಿಗೆ ಎಷ್ಟು ಧ್ಯಾನಕ್ಕೆ ಇಳಿದ ಅಂದರೆ ಅವನು ಏನಾಗ್ತದೆ ಅಂತ ಗೊತ್ತು ಆಗಲಿಲ್ಲ. ಅವನು ಧ್ಯಾನಕ್ಕೆ ಇಳಿದ ಹಾಗೆ ಬುದ್ಧ ಹೇಗೆ ಯೋಚನೆ ಮಾಡ್ತಿದ್ನೋ ಅದೇ ಥರದ ಯೋಚನೆಗಳು ಅವನಿಗೆ ಬರೋಕ್ಕೆ ಶುರು ಆಯ್ತಂತೆ. ಎಲ್ಲ ಆಸವಗಳು ಮಾಯಾಗಿ ಬೋಧಿಯ ಶಾಂತಿ ಲಬ್ಧವಾಗಿ ಆತನಿಗೆ ಅರ್ಹಂತ ಬಂತು, ಅರ್ಹಂತ ಪಟ್ಟ ಬಂತು ಅಂತ ಹೇಳ್ತಾರೆ. ಮರುದಿವಸನೇ ಸಭೆ ಇತ್ತಂತೆ, 500 ಜನರ ಸಭೆ. ಇವನು ಹೋದಾಗ ಅವ್ರು ಕರೆದ್ರು, ಬಾಪ್ಪ ನೀನು ಬಂದಿದೆಯಲ್ಲ, ಅರ್ಹಂತ ಆಗಿದ್ಯಾ ಬಾ ಅಂತ. ಬಹುಶಃ ಬುದ್ಧನ ಎಲ್ಲ ಸುತ್ತಗಳನ್ನು, ಸೂಕ್ತಗಳನ್ನು, ಸೂತ್ರಗಳನ್ನು ಪೂರ್ತಿ ನೆನಪಿನಲ್ಲಿಟ್ಟವನು ಬಹುಶಃ ಆನಂದ ಒಬ್ಬನೇ ಅನಿಸುತ್ತೆ. ಜೊತೆಗೆ ಇದ್ನಲ್ಲ, ಪ್ರತಿಯೊಂದು ಆಗಿನ ಕಾಲದಲ್ಲಿ ಬರಹ ಇರಲಿಲ್ಲ ಅಂತ ಹೇಳಿದೆ, ಬರೀ ನೆನಪಿನಲ್ಲಿಟ್ಟುಕೊಂಡು ಅಷ್ಟು ಜನ ಪಂಡಿತರು ಹೌದು ನನಗೂ ಹೇಳ್ದ ಬುದ್ಧ ಇದನ್ನು ನನಗೂ ಹೇಳ್ದ ಅಂತ ಎಲ್ಲ ಕೂಡಿಸ್ಬೇಕಾದ್ರೆ ಪ್ರತಿಯೊಂದಕ್ಕೂ ಆನಂದ ಸಂವಾದಿಯಾಗಿ ನಿಂತ್ಕೊಂಡಿದ್ದಾನೆ. ಅಂದ್ರೆ ಅಷ್ಟು ತನ್ಮಯತೆಯಿಂದ ಬುದ್ಧ ಹೇಳಿದ ಪ್ರತಿಯೊಂದು ಮಾತನ್ನು ಮನಸ್ಸಲ್ಲಿ ಒತ್ತುಕೊಂಡು ಕೂಡಿಸಿ ಆ ಧರ್ಮ ಸಂಗ್ರಹ ಆಗೋದಕ್ಕೆ ಕಾರಣ ಆದವನು ಆನಂದ. ಮುಂದೆ ಮಹಾಕಾಶ್ಯಪ್ಪ ನಿಧನ ಆದಮೇಲೆ ಈ ಸಂಘದ ಆಧಿಪತ್ಯ ಆನಂದನಿಗೆ ಬಂತು. ಮುಂದೆ ಸುಮಾರು 40 ವರ್ಷಗಳ ಕಾಲ ಧರ್ಮದ ದೀಪವನ್ನು ಹಿಡಿದು ಬುದ್ಧ ಶಾಸನವನ್ನು ದೃಢಪಡಿಸಿ ಕೊನೆಗೆ ಕಾಲ ಬಂದಾಗ ಗಂಗಾ ನದಿಯಲ್ಲಿ ನಿಂತು ನಿರ್ವಾಣ ಪಡೆದವನು ಅಂತ. ಇದು ಆನಂದನ ಕಥೆ.

0: Radio Sarang 107.8 FM.
1: ಮೋಕಿದ ಬಂಧುಲೆ,
2: ಓಟು ಪಾಡುನವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಒರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ಕೆ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದು, ಕಡ್ಡಾಯವಾದ ಸೈನ್ ಪಾಡದು ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
1: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
3: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
4: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
3: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
6: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
7: ಹಲೋ ಪುಟ್ಟ.
5: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
7: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
5: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
8: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ಮೋಕಿದ ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
0: ಆ ಹಕ್ಕು ಒರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲೆ
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ
2: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

107.8 FM ಇದು ಬಣ್ಣ ಬಣ್ಣದ ಬದುಕು. ಸುಬ್ಬಣ್ಣ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶ್ರೀ ಮನ್ಮಹಾರಾಜ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಸಿಂಹಾಸನವನ್ನು ಅಲಂಕರಿಸಿದ್ದ ಕಾಲದಲ್ಲಿ ಮೈಸೂರಿನ ಆಸ್ಥಾನವು ಎಂದಿಗಿಂತಲೂ ವಿಶೇಷವಾಗಿ ಸಮಸ್ತ ವಿದ್ವಾಂಸರಸಿಕ ಕಲಾಕೋವಿದರಿಗೆ ಆಶ್ರಯ ಸ್ಥಾನವಾಗಿತ್ತು. ಮಹಾರಾಜರು ಸ್ವಭಾವವಾಗಿ ಉದಾರಶೀಲರು, ಅದರ ಮೇಲೆ ಸ್ವಯಂ ಪಂಡಿತರು, ಶಾಸ್ತ್ರಜ್ಞರು, ಕಾವ್ಯಕರ್ತೃಗಳು. ಆದುದರಿಂದ ಅವರಿಗೆ ವಿದ್ಯೆಯನ್ನು ಕಂಡ್ರೆ ಪೂಜ್ಯ ಬುದ್ಧಿ. ಈ ಕಾರಣದಿಂದ ಅವರು ಆಶ್ರಯವನ್ನಾಶಿಸಿ ಬಂದ ಯಾರಿಗಾಗಲಿ ನಾಸ್ತಿ ಎಂದು ಹೇಳುತ್ತಿರಲಿಲ್ಲ. ಹಾಗೆ ಮಹಾರಾಜರ ಔದಾರ್ಯದ ಪೋಷಣೆಯಲ್ಲಿದ್ದವರಲ್ಲಿ ಪುರಾಣದ ನಾರಾಯಣ ಶಾಸ್ತ್ರಿಗಳೆನ್ನುವರು ಒಬ್ಬರು. ಶಾಸ್ತ್ರಿಗಳ ಹಿರಿಯರು ಚಾಮರಾಜನಗರದವರು. ಆದರೆ ಹಾಗೆ 3-4 ತಲೆಗಳಿಂದ ಅವರ ಮನೆಯವರು ಮೈಸೂರಿನಲ್ಲಿ ಇರುತ್ತಾ ಇದ್ರು. ನಾರಾಯಣ ಶಾಸ್ತ್ರಿಗಳು ಸಂಸ್ಕೃತದಲ್ಲಿ ಎಲ್ಲಾ ಭಾಗದಲ್ಲೂ ಪಾಂಡಿತ್ಯವನ್ನು ಸಂಪಾದಿಸಿದ್ದರೂ ಮುಖ್ಯವಾಗಿ ಪುರಾಣ ಶ್ರವಣ ಮಾಡಿಸುವುದರಲ್ಲಿ ಅತಿಶಯವಾದ ಶಕ್ತಿಯನ್ನು ಪಡೆದಿದ್ರು. ಇವರ ಧ್ವನಿ ಗಂಭೀರವಾಗಿಯೂ ಮಧುರವಾಗಿಯೂ ಇತ್ತು. ಮಾತು ಅವಿರಳವಾದರೂ ಸಾವಧಾನ. ಸಭೆಯಲ್ಲಿ ಉಪನ್ಯಾಸ ಮಾಡಲು ಇತರ ಪಂಡಿತರಿಗಿಂತ ಇವರಿಗೆ ಈ ಕಾರಣದಿಂದ ಸೌಕರ್ಯ ಹೆಚ್ಚು. ದೈವಭಕ್ತ ನಿರತರಾದ ಮಹಾಸ್ವಾಮಿಯವರು ಶಾಸ್ತ್ರಿಗಳನ್ನು ಪುರಾಣ ಹೇಳುವ ಕೆಲಸಕ್ಕೆ ನಿಯಮಿಸಿ ಆಗಾಗ ಅವರನ್ನು ಕೂರಿಸಿಕೊಂಡು ಪುರಾಣ ಶ್ರವಣ ಮಾಡುವರು. ಇದರಿಂದ ಶಾಸ್ತ್ರಿಗಳಿಗೆ ಪುರಾಣದ ನಾರಾಯಣ ಶಾಸ್ತ್ರಿಗಳೆಂದು ಅಡ್ಡ ಹೆಸರಾಗಿತ್ತು. ಕರೆದುಕೊಳ್ಳಬಹುದಾಗಿತ್ತು, ಅವನೂ ಪುರಾಣ ಹೇಳಬಹುದಾಗಿತ್ತು. ಆದರೆ ಅವನ ಮನಸ್ಸು ಸಂಸ್ಕೃತದ ಕಡೆ ಹೋಗಲಿಲ್ಲ, ಸಂಗೀತದ ಕಡೆಗೆ ಹೋಯಿತು. ಅವನನ್ನು ಕಂಡಿದ್ದವರೆಲ್ಲ ಅವನನ್ನು ಸುಬ್ಬಣ್ಣ ಎನ್ನುವರೇ ಹೊರತು ಸುಬ್ರಹ್ಮಣ್ಯ ಎಂದು ಕೂಡ ಕರೆಯುತ್ತಿರಲಿಲ್ಲ. ಸಂಸ್ಕೃತ ಕಲಿತವನನ್ನು ಸುಬ್ರಹ್ಮಣ್ಯ ಎನ್ನಬಹುದು. ಸಂಗೀತಕ್ಕಾದರೆ ಇಂಥ ಹೆಸರು ಹೆಚ್ಚು. ಇವನು ಕೊನೆಗೂ ಸುಬ್ಬಣ್ಣನಾಗಿದ್ದನೇ ಹೊರತು ಸುಬ್ರಹ್ಮಣ್ಯ ಶಾಸ್ತ್ರಿಯಾಗಲಿಲ್ಲ. ಈ ನಮ್ಮ ಕತೆ ಈ ಸುಬ್ಬಣ್ಣನ ಬದುಕನ್ನು ಕುರಿತದ್ದು. ನಾನು ಸುಬ್ಬಣ್ಣನವರನ್ನು ನೋಡಿದ್ದು ಅವರ ಕೊನೆಯ ದಿನಗಳಲ್ಲಿ. ಅವರ ಬಾಲ್ಯದ ಚರಿತ್ರೆಯನ್ನು ನನಗೆ ಅವರೇ ಆಗಾಗ ಸ್ವಲ್ಪ ಸ್ವಲ್ಪವಾಗಿ ಹೇಳಿದರು. ತೊರೆಯಪುರದಲ್ಲಿ ಅವರು ಇದ್ದ ರೀತಿಯನ್ನು ನಮ್ಮ ಮಾವನವರು ಚೆನ್ನಾಗಿ ಬಲ್ಲರು. ನಾನೂ ಸ್ವಲ್ಪ ನೋಡಿದ್ದೆ. ಕೊನೆಯ ದಿನಗಳ ವಿಷಯವಂತೂ ನಾನು ಕಣ್ಣಾರೆ ನೋಡಿದ್ದು. ಇನ್ನು ಕೆಲವು ವಿಷಯಗಳನ್ನು ಈಚೆಗೆ ಇಲ್ಲಿ ಅಲ್ಲಿ ವಿಚಾರಿಸಿ ತಿಳಿದುಕೊಂಡೆನು. ಸುಬ್ಬಣ್ಣನವರು ಎಂಥ ಮನುಷ್ಯರೆಂಬುದನ್ನು ನಾನು ಈ ಕಥೆಯಲ್ಲಿ ಸರಿಯಾಗಿ ವರ್ಣಿಸಿದ್ದೇನೆಂದು ಹೇಳಲಾರೆ. ಕಠಿಣವಾದ ಶಿಲೆಯ ಮಧ್ಯೆ ಸೇರಿರುವ ಸ್ವರ್ಣ ರೇಖುಗಳನ್ನು ತೆಗೆಯಬೇಕಾದರೆ ಕಲ್ಲನ್ನು ಪುಡಿ ಮಾಡಿ ಚಿನ್ನವನ್ನು ಬೇರೆ ಮಾಡುವ ರಸಗಳಿಂದ ಅದನ್ನು ಪ್ರತ್ಯೇಕಿಸಿ ಅಪರಂಜಿಯಾಗುವುದಕ್ಕೆ ಅದನ್ನು ಕಾಯಿಸುವರು. ಆ ಕಠಿಣ ಶಿಲೆಯಲ್ಲಿ, ಈ ಅಪರಂಜಿಯಲ್ಲಿ ಮೊದಲಲ್ಲಿ ಕಠಿಣತೆಯಿಂದ ಕೂಡಿದ್ದ ಇವರ ಮನಸ್ಸು ದೇವರ ಕೃಪೆಯಿಂದ ನಯವಾಗುತ್ತಾ ಆಗುತ್ತಾ ಪೂರ್ಣವಾದ ಸಂಸ್ಕಾರವನ್ನು ಪಡೆದು ಕೊನೆಗೆ ಅಪರಂಜಿಯಾಯಿತು. ಅದು ಹೀಗಾದ ವಿಚಿತ್ರ ನ್ಯಾಸವನ್ನು ನಾನು ಹೇಗೆ ವಿವರಿಸಬಹುದು? ಆ ಅಪರಂಜಿಯನ್ನು ಯಾವ ಮಾತುಗಳಿಂದ ಹೊಗಳಿ ನಿಮಗೆ ತಿಳಿಯುವಂತೆ ವರ್ಣಿಸಬಹುದು? ಆದರೆ ಈ ರೀತಿ ನ್ಯಾಸ ದಿನವೂ ನಡೆಯುತ್ತಿರುವುದನ್ನು ನೋಡಿ ಬಲ್ಲವರಿಗೆ ನಾನು ಹೇಳುವ ಸ್ವಲ್ಪದರಿಂದಲೇ ಸುಬ್ಬಣ್ಣನವರ ಜೀವನ ಚರಿತ್ರೆಯ ಪೂರ್ಣವಾದ ಭಾವನೆ ಉಂಟಾಗಬಹುದು. ಹೇಗಾದರೂ ಓದುವವರೇ ಊಹಿಸಿ ಸೇರಿಸಿಕೊಳ್ಳಬಹುದಾದ ಬಹುಭಾಗದಿಂದ ಮಾತ್ರ ಈ ಕತೆ ಸಂಪೂರ್ತಿಯಾಗಬಹುದೇ ಹೊರತು ಇಲ್ಲಿ ಹೇಳಿರುವಷ್ಟರಲ್ಲಿ ಮಾತ್ರ ಸಂಪೂರ್ತಿಯಾಗಲಾರದು. ಸುಬ್ಬಣ್ಣ ಸುಬ್ರಹ್ಮಣ್ಯ ಶಾಸ್ತ್ರಿಯಾಗಲಿಲ್ಲವೆಂದು ಹೇಳಿದೆ. ಇದೇ ಪ್ರಾಯಶಃ ಈ ಕಥೆಯೆಲ್ಲದರ ಸಾರಾಂಶವೆಂದು ಹೇಳಬಹುದು. ಮಗ ಹುಟ್ಟಿದಾಗ ನಾರಾಯಣ ಶಾಸ್ತ್ರಿಗಳಿಗೆ ಬಹಳ ಸಂತೋಷ. ಅವರಿಗೆ ಆವರೆಗೆ 3 ಹೆಣ್ಣು ಮಕ್ಕಳಾಗಿದ್ದು ಒಂದು ಹೋಗಿತ್ತು. 4ನೆಯದು ಹೆಣ್ಣಾಗಿದ್ದರೆ ಏನು ಮಾಡುವಂತಿತ್ತು? ಹಾಗಾದರೆ ಪುತ್ರೋತ್ಸವವು ನಿಜವಾಗಿಯೂ ಪುತ್ರೋತ್ಸವವೇ ಆದದ್ದರಿಂದ ಅವರು ಬಹಳ ಸಂತುಷ್ಟರಾದರು. ಶಾಸ್ತ್ರಿಗಳ ಯಜಮಾನಿಗೂ ಹಾಗೆ. ಈ ಕಾರಣದಿಂದ ಇಬ್ಬರು ಹುಡುಗನನ್ನು ಅತಿಶಯವಾಗಿ ಭ್ರಮೆಯಿಂದ ಸಾಕಿದ್ರು. ಹುಡುಗನಿಗೆ 7-8 ವರ್ಷಗಳಾದವು. ಶಾಸ್ತ್ರಿಗಳು ಅಕ್ಷರಗಳನ್ನು ಹೇಳಿಕೊಟ್ರು, 1-2 ಸರ್ಗ ಅಮರಕೋಶವನ್ನು ಹೇಳಿಕೊಟ್ರು. ಆದರೆ ವಿದ್ಯೆ ಮುಂದಕ್ಕೆ ಸಾಗಲಿಲ್ಲ. ಮೊದಲಿಂದ ಹುಡುಗನಿಗೆ ಅದು ಏನೋ, ಸಂಗೀತದ ಮೇಲೆ ಬುದ್ಧಿ ಹೋಯಿತು. ಅವನಿಗೆ ತಂದೆಯ ಗಂಭೀರವಾದ ಮಧುರವಾದ ಧ್ವನಿ ಇಳಿದು ಬಂದಿತ್ತು. ಅವರ ಸಂಸ್ಕೃತ ಇಳಿದು ಬರಲಿಲ್ಲ. 7 ವರ್ಷದ ಹುಡುಗ ಯಸ್ಯ ಜ್ಞಾನಧಯ ಸಿಂಧೋ ಎಂದು ಎಲ್ಲಿಲ್ಲದ ರಾಗಗಳಲ್ಲಿಯಾದರೂ ಹಾಡುವನು. ಆದರೆ ಅದರ ಅರ್ಥದ ಕಡೆ ಅವನ ಮನಸ್ಸು ಹೋಗುತ್ತಿರಲಿಲ್ಲ. ತಂದೆ ಮಗನನ್ನು ಮನೆಯಲ್ಲಿ ಪಾಠಕ್ಕೆ ಕೂರಿಸಿ ಎಲ್ಲಿಯಾದರೂ ಹೋದರೆ ಇವನು ಹಾಡು ತಿದ್ದಿಕೊಳ್ಳುವುದರಲ್ಲಿ ಪಾಠವನ್ನೇ ಮರೆಯುವನು.
ಮೊದಮೊದಲಲ್ಲಿ ಹುಡುಗನು ಶ್ಲೋಕಗಳನ್ನು ಚೆನ್ನಾಗಿ ಹೇಳುವನೆಂಬ ಜಂಬದಿಂದ ತಂದೆಯೂ ತಾಯಿಯೂ ಮನೆಗೆ ಬಂದವರ ಹತ್ತಿರವೆಲ್ಲ ಇವನನ್ನು ನಿಲ್ಲಿಸಿ ಇವನಿಂದ ಹಾಡಿಸುವರು. ಜನರು ಕೇಳಿ ಶಭಾಸ್ ಎನ್ನುವರು. ಹೀಗೆ ಸುಬ್ಬಣ್ಣನಿಗೆ ಚಿಕ್ಕಂದಿನಲ್ಲೇ ಸಂಸ್ಕೃತದಲ್ಲಿ ಅಶ್ರದ್ಧೆಯು, ಸಂಗೀತದಲ್ಲಿ ಅಭಿಲಾಷೆಯು ಸಿದ್ಧವಾದವು. ಸಂಗೀತದಲ್ಲಿ ಇವನಿಗೆ ಸಹಜವಾಗಿದ್ದ ಅಭಿಲಾಷೆ ಅರಮನೆಯಲ್ಲಿ ಒಂದು ಸಲ ನಡೆದ ಒಂದು ಸಂಗತಿಯಿಂದ ಮತ್ತಷ್ಟು ಸ್ಥಿರವಾಯಿತು. ಒಂದು ದಿನ ಶಾಸ್ತ್ರಿಗಳು ತಮ್ಮ ಮಗನನ್ನು ಕರೆದುಕೊಂಡು ಹೋಗಿ ರಾಣಿವಾಸದ ಮುಂದೆ ಪುರಾಣವನ್ನು ಹೇಳುತ್ತಿರುವಾಗ ಅವನಿಂದ ಶುಕ್ಲಾಂಬರಧರಂ ಎಂಬ ಶ್ಲೋಕವನ್ನು ಹೇಳಿಸಿದರು. ಎಲ್ಲರೂ ಬಹಳ ಮೆಚ್ಚಿದರು. ಸ್ವಲ್ಪ ಹೊತ್ತಿನ ಮೇಲೆ ಮಹಾರಾಜರು ದಯಮಾಡಿಸಿ ಪುರಾಣವನ್ನು ಕೇಳುತ್ತಾ ಕುಳಿತರು. ಸುಬ್ಬಣ್ಣ ತಂದೆಯ ಬಳಿಯಲ್ಲೇ ಕುಳಿತು ಅವರು ಹೇಳುತ್ತಿದ್ದ ಒಂದೊಂದು ಮಾತನ್ನು ಬಹಳ ಕುತೂಹಲದಿಂದ ಕೇಳುತ್ತಾ ಆಗಾಗ ಮಹಾರಾಜರ ಕಡೆ ತಿರುಗಿ ಅವರ ಆ ಸುಂದರವಾದ ಮುಖದ ದೊಡ್ಡ ತಿಲಕವನ್ನು, ವಿಶಾಲವಾದ ಗಡ್ಡ ಸ್ಥಳಕ್ಕೆ ಒಂದು ತರದ ಚಂದವನ್ನು ಕೊಡುತ್ತಿದ್ದ ಅವರ ಮೀಸೆಯನ್ನು ಅತ್ಯಾತುರದಿಂದ ನೋಡುತ್ತಿದ್ದನು. ರಾಜರು ಹುಡುಗನನ್ನು ಎರಡು ಮೂರು ಸಲ ನೋಡಿ ಬಹಳ ಸುಟಿಯಾಗಿದ್ದಾನೆ ಎಂದುಕೊಂಡರು. ಪುರಾಣ ಮುಗಿದ ಮೇಲೆ ಶಾಸ್ತ್ರಿಗಳನ್ನು, ಈ ಹುಡುಗ ನಿಮ್ಮ ಕುಮಾರನೋ ಶಾಸ್ತ್ರಿಗಳೇ ಎಂದು ಕೇಳಿದರು. ಶಾಸ್ತ್ರಿಗಳು ಹೌದು ಮಹಾಪ್ರಭು ಎಂದರು. ರಾಜರು ನಗುತ್ತಾ ಹುಡುಗನನ್ನು, ಏನಪ್ಪ ನೀನು ಅಪ್ಪಾಜಿ ಹಾಗೆ ಪುರಾಣ ಹೇಳಿಯೋ ಎಂದು ಕೇಳಿದರು. ಹುಡುಗ, ನಾನು ಪುರಾಣ ಹೇಳೋಲ್ಲ, ಸಂಗೀತ ಹೇಳ್ತೇನೆ ಎಂದ. ರಾಜರು, ಆಹಾ ಹೌದಾ, ಎಲ್ಲಿ ಹೇಳಿ ನೋಡೋಣ ಎಂದರು. ಸುಬ್ಬಣ್ಣ ಶ್ರೀ ರಾಘವಂ ದಶರಥಾತ್ಮಜಂ ಎಂಬ ಶ್ಲೋಕವನ್ನು ರಾಗವಾಗಿ ಹೇಳಿ ಕಸ್ತೂರಿ ತಿಲಕಂ ಬರುತ್ತೆ ಎಂದು ಹೇಳಿದ. ರಾಜರಿಗೆ ಬಹಳ ಸಂತೋಷವಾಯಿತು. ಅವರು ಒಂದು ತಟ್ಟೆಯಲ್ಲಿ ಎಲೆ ಅಡಿಕೆ ತರಿಸಿ ಅದರಲ್ಲಿ ಒಂದು ವಸ್ತ್ರವನ್ನು ಇಟ್ಟು ಹುಡುಗನಿಗೆ ಕೊಟ್ಟು, ನೀನು ಒಳ್ಳೆ ಬುದ್ಧಿವಂತ, ಚೆನ್ನಾಗಿ ಹಾಡುವುದನ್ನು ಕಲಿತುಕೋ, ನಿನಗೆ ಕಿಲ್ಲತ್ತು ಕೊಡುತ್ತೇವೆ ಎಂದು ಹೇಳಿ ಶಾಸ್ತ್ರಿಗಳಿಗೆ, ಹುಡುಗ ಒಳ್ಳೆ ಸುಟಿ ಶಾಸ್ತ್ರಿಗಳೇ, ಚೆನ್ನಾಗಿ ತರಬೇತು ಮಾಡಿ, ಬಲೇ ಹುಡುಗನಾಗ್ತಾನೆ ಎಂದು ಅಪ್ಪಣೆ ಕೊಟ್ಟರು. ಶಾಸ್ತ್ರಿಗಳು ಮಗನು ಮನೆಗೆ ಬಂದು ಬಿಟ್ರು. ಸಂಗೀತ ಕಲಿತು ಮಹಾರಾಜರಲ್ಲಿ ಕಿಲ್ಲತ್ತು ಪಡೆಯಬೇಕೆಂದು ಸುಬ್ಬಣ್ಣನಿಗೆ ಅಂದಿನಿಂದ ಒಂದು ಗೀಳು ಹಿಡಿಯಿತು. ಸುಬ್ಬಣ್ಣನವರು ನಾನು ನೋಡಿದಾಗಲೂ ಯಾವುದನ್ನು ಹಿಡಿದರೂ ಕೊನೆ ಮುಟ್ಟಿಸುವ ಒಂದು ಹಠದ ಮನುಷ್ಯರಾಗಿದ್ದರು. ಹುಡುಗನಾಗಿದ್ದಾಗಲೂ ಅವರಲ್ಲಿ ಇದೇ ಹಠ ಇದ್ದಿರಬೇಕು. ಮಹಾರಾಜರನ್ನು ಮೆಚ್ಚಿಸುವ ಚಪಲಕ್ಕಾಗಿ ಹುಡುಗ ಎಲ್ಲಿ ಸಂಗೀತವಾದರೆ ಅಲ್ಲೆಲ್ಲ ಹೋಗಿ ಕುಳಿತುಕೊಂಡು ಕೇಳುವನು. ಅಲ್ಲಲ್ಲಿ ಸಣ್ಣ ಗುಂಪುಗಳಲ್ಲಿ ಹಾಡುವನು. ಹಿಂದೆ 14 ವರ್ಷ ವಯಸ್ಸಾಗುವ ವೇಳೆಗೆ ಅವನಿಗೆ ಸಂಗೀತದಲ್ಲಿ ಒಂದು ಅದ್ಭುತವಾದ ಪರಿಚಯ ಉಂಟಾಯಿತು. ಸಂಗೀತಕಾರರು ಅವನಿಗೆ ಮೊದಮೊದಲು ವಿಶ್ವಾಸದಿಂದಲೂ, ಬರಬರುತ್ತಾ ಅರಮರೆಯ ಈರ್ಷೆಯಿಂದಲೂ ತೋರಿಬರುವ ಗೌರವವನ್ನು ತೋರಿಸುವುದಕ್ಕೆ ಆರಂಭಿಸಿದರು. ಬಾಯ ಹಾಡುಗಾರಿಕೆಯಲ್ಲೇ ಅಲ್ಲದೆ ಸುಬ್ಬಣ್ಣನಿಗೆ ಪಿಟೀಲು ವೀಣೆಗಳನ್ನು ನುಡಿಸುವುದರಲ್ಲಿಯೂ, ಮೃದಂಗವನ್ನು ಬಾರಿಸುವುದರಲ್ಲಿಯೂ ಅತಿಶಯವಾದ ಶಕ್ತಿಯಿತ್ತು. ತಂದೆ ಉದ್ದಕ್ಕೂ ಮಗನಿಗೆ ಸಂಸ್ಕೃತ ಹೇಳಿಕೊಡಲು ನೋಡುತ್ತಾ ಪುರಾಣದ ಮಾತನ್ನೇ ಆಡುತ್ತಿದ್ದುದರಿಂದ ಹುಡುಗ ತಾನು ಸಂಗೀತಕ್ಕೆ ಹೋಗುತ್ತಿದ್ದುದನ್ನು ಅವರಿಗೆ ಸಾಮಾನ್ಯವಾಗಿ ತಿಳಿಸುತ್ತಿರಲಿಲ್ಲ. ಮಗನಿಗೆ ಸಂಸ್ಕೃತದಲ್ಲಿ ತಿಳಿಯು ಬರಲಿಲ್ಲವಲ್ಲ ಎಂದು ಅವರು ವ್ಯಥೆಪಡುತ್ತಿದ್ದರೆ ಹೊರತು ಅವನಿಗೆ ಇಷ್ಟು ಸಂಗೀತ ಬಂದಿದೆ ಎಂದು ಅವರಿಗೆ ತಿಳಿಯುವುದಕ್ಕೆ ಅವಕಾಶವಾಗಲಿಲ್ಲ. ಗುಟ್ಟಾಗಿ ಎಲ್ಲವನ್ನೂ ಕಲಿತು ಒಂದೇ ಸಲ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಹುಡುಗ ತಾನು ಮಾಡುತ್ತಿದ್ದ ಕೆಲಸವನ್ನು ಮನೆಯಲ್ಲಿ ಕೂಡ ಯಾರಿಗೂ ಹೇಳಲಿಲ್ಲ. ಸುಬ್ಬಣ್ಣ ತಾನು ಸಂಗೀತಕ್ಕೆ ಹೋಗುತ್ತಿದ್ದ ವಿಷಯವನ್ನು ಮನೆಯಲ್ಲಿ ಹೇಳದಿರುವುದಕ್ಕೆ ಇನ್ನೊಂದು ಕಾರಣವಿತ್ತು. ಸಂಗೀತದ ಕಚೇರಿಗಳು ನಡೆಯುವುದು ಕೆಲವು ವೇಳೆ ಆ ವಿದ್ವಾಂಸರ ಮನೆಗಳಲ್ಲಿ, ಅನೇಕ ವೇಳೆ ವಾರಸ್ತೀಯರ ಮನೆಗಳಲ್ಲಿ. ಸಂಗೀತದ ಅಭಿಲಾಷೆ ಬಲವಾದ ಹಾಗೆ ಸುಬ್ಬಣ್ಣ ಅದು ಎಲ್ಲಿ ನಡೆದರೆ ಅಲ್ಲಿ ಹೋಗುವುದಕ್ಕೆ ಮೊದಲು ಮಾಡಿದನು. ಅವನಿಗೆ ಕೊಂಚ ದಿನದಲ್ಲೇ ಮೈಸೂರಿನ ವಾರಸ್ತ್ರೀಯರ ಮನೆಗಳಿಗೆಲ್ಲ ಹೋಗಿ ಬರುವಂತೆ ದಾರಿಯಾಯಿತು. ಹುಡುಗನಾದರೂ ಚೆಲುವ, ಸ್ವಲ್ಪ ಅಗಲವಾದ ಮುಖ, ಹೊಳಪಾದ ಕಣ್ಣುಗಳು, ಕಪ್ಪಗೆ ತುಂಬ ಕೂದಲಿರುವ ಹುಬ್ಬುಗಳು, ಮೇಲ್ತುಟಿಯ ಮೇಲೆ ಆಗತಾನೆ ತಲೆದೋರುತ್ತಿದ್ದ ತೆಳ್ಳಗಿರುವ ಕುಡಿಮೀಸೆ. ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಸಲ ಕ್ಷೌರ ಮಾಡಿಸಿಕೊಳ್ಳುವುದರಿಂದ ಇದು ಚೆನ್ನಾಗಿ ಕಾಣುವುದು. ಕೆಂಪಗೆ ಕುಂಕುಮ ಸವರಿದಂತೆ ಇರುವ ರಂಗಿನ ತುಟಿ, ನಿತ್ಯ ಕರ್ಮಗಳನ್ನು ಲೋಪವಿಲ್ಲದೆ ಮಾಡುತ್ತಿದ್ದರಿಂದ ಮುಖಕ್ಕೆ ಬಂದಿದ್ದ ಒಂದು ಅವರ್ಣನೀಯವಾದ ವರ್ಚಸ್ಸು, ಇವೆಲ್ಲದರ ಜೊತೆಗೆ ಇನ್ನೂ ದೋಷವನ್ನರಿಯದೆ ತಾಯ ಎದೆಯ ಬಳಿ ಮುಖವನ್ನಿಟ್ಟು ಸ್ತನ್ಯಕ್ಕಾಗಿ ಅರಸುವ ಮಗುವಿನಂತೆ ಜೀವನದ ವಿಚಾರವನ್ನು ತಿಳಿಯದೆ ಇಲ್ಲಿ ಏನಿದೆಯೋ ಎಂದು ತಿಳಿಯಲು ಯತ್ನ ಮಾಡುತ್ತಿರುವ ಪೂರ್ವ ಯೌವನದ ಆ ಒಂದು ಸರಳತೆ, ಇದನ್ನು ನೋಡಿದರೆ ಯಾರು ತಾನೇ ಇವನಲ್ಲಿ ಮೋಹಗೊಳ್ಳರು? ವಾರಸ್ತ್ರೀಯರಿಗೆ ಇವನ ವಿಷಯದಲ್ಲಿ ಅಸಾಧಾರಣವಾದ ಮಮತೆಯುಂಟಾಗಿತ್ತು. ಇವನು ಹೋದಾಗ ಅವರು ಇವನಿಗೆ ಹಾಲು ಹಣ್ಣು ತಂದುಕೊಡುವರು, ಒಂದು ಹಾಡು ಹೇಳೆಂದು ಹೇಳುವರು. ಹೀಗೆ 15 ವರ್ಷಗಳ ವೇಳೆಗೆ ಸುಬ್ಬಣ್ಣ ತಂದೆಗೆ ತಿಳಿಯದಂತೆ ಸಂಗೀತದಲ್ಲಿ ಗಣ್ಯನಾಗಿ
ಸಂಗೀತಗಾರರ ಸಮುದಾಯದಲ್ಲಿ ಸೇರಿಹೋದನು. ಅವನಿಗೆ ಆ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಹೋಗುವ ಅಧಿಕಾರ ಬಂದುಬಿಟ್ಟಿತ್ತು. ಇದಕ್ಕೆ ಮೊದಲೇ ಸುಬ್ಬಣ್ಣನಿಗೆ ಮದುವೆಯಾಗಿತ್ತು. ಅವನ ಹೆಂಡತಿಯ ಹೆಸರೇನೋ ನನಗೆ ಇನ್ನೂ ಖಂಡಿತವಾಗಿ ಗೊತ್ತಿಲ್ಲ. ನಾನು ನೋಡಿದಾಗ ಸುಬ್ಬಣ್ಣನವರು ಆಕೆಯ ಮಾತನ್ನು ಯಾವಾಗ ಎತ್ತಿದರೂ ಅವರು ಎಂದು ಹೇಳುತ್ತಿದ್ದರು. ನನಗೆ ಯಾವಾಗಲೂ ಆಕೆಯ ಹೆಸರೇನೆಂದು ಕೇಳುವುದಕ್ಕೆ ಮನಸ್ಸು ಬರಲಿಲ್ಲ. ಅವರು ಒಂದು ಸಲ ಲಲಿತಾ ಎನ್ನುವ ಹೆಸರು ನೋಡಿ ಅಮ್ಮನವರಿಗೆ ಒಪ್ಪಿದ ಹೆಸರು. ಅದಕ್ಕೆ ಆಚಾರ್ಯರು ಸಹಸ್ರನಾಮವನ್ನು ಲಲಿತಾ ಸಹಸ್ರನಾಮ ಎಂದು ಕರೆದರು. ತಾಯಿ ಲಲಿತಾ ಅಲ್ಲದಿದ್ದರೆ ನಮ್ಮೆಲ್ಲರ ಗತಿಯೇನು ಎಂದರು. ಸ್ವಲ್ಪ ಹೊತ್ತಿನ ಮೇಲೆ ಆ ಹೆಸರಿನ ಹೆಂಗಸರು ಹಾಗೆ ಲೋಕಮಾತೆಯ ಅಂಶದ ಹಾಗೆ ಇರುತ್ತಾರೆ ಎಂದರು. ಹಾಗೆ ಹೇಳುವಾಗ ಅವರ ದೃಷ್ಟಿ ಎಲ್ಲೋ ದೂರದಲ್ಲಿತ್ತು. ಕನಸಿನಲ್ಲಿಯ ಕನಸೆಂಬಂತೆ ಎಂದೋ ಇದ್ದು ಹೋದ ತಮ್ಮ ಪತ್ನಿಯನ್ನು ನೆನೆದುಕೊಂಡು ಅವರು ಹಾಗೆ ಹೇಳುತ್ತಿದ್ದರೆಂದು ಆಗ ನನಗೆ ತೋರಿತು. ಆದ್ದರಿಂದ ಇಲ್ಲಿ ಅವರ ಹೆಂಡತಿಯ ಹೆಸರು ಲಲಿತಾ ಎಂದು ಇಟ್ಟುಕೊಳ್ಳಬಹುದು. ಸುಬ್ಬಣ್ಣನವರಿಗೆ 17 ವರ್ಷವಾಗುವ ವೇಳೆಗೆ ಹೆಂಡತಿ ಮನೆಗೆ ಬಂದಳು. ಶಾಸ್ತ್ರಿಗಳ ಸಂಪಾದನೆಯಿಂದಲೇ ಮನೆಯಲ್ಲಿ ಜೀವನ. ಸುಬ್ಬಣ್ಣ ಏನನ್ನೂ ಸಂಪಾದಿಸುವ ಹಾಗಿರಲಿಲ್ಲ. ಸಂಗೀತವನ್ನು ಕಲಿತವನು ಬಹಳ ದಿನ ಕಳೀಬೇಕು. ಸಂಸ್ಕೃತವನ್ನು ಸ್ವಲ್ಪ ಕಲಿಸಿದ್ರೆ ಪೌರೋಹಿತ್ಯವನ್ನು ಇತರ ಯಾವುದಾದ್ರೂ ಕೆಲಸವನ್ನು ಮಾಡಬಹುದಾಗಿತ್ತು. ಪುರಾಣವನ್ನು ಹೇಳಬಹುದಾಗಿತ್ತು. ಸುಬ್ಬಣ್ಣ ಸಂಗೀತಕ್ಕೆ ಬಾಳನ್ನು ಅರ್ಪಿಸಿ ಇಂಥ ಸಂಪಾದನೆಗೆ ದಾರಿಯಿಲ್ಲದಂತೆ ಮಾಡಿಕೊಂಡನು. ಇದರಿಂದ ಸುಬ್ಬಣ್ಣ ವಯಸ್ಕನಾದ ಮಗನಾದರೂ ಶಾಸ್ತ್ರಿಗಳಿಗೆ ಅವನಿಂದ ಏನೂ ಸಹಾಯವಿಲ್ಲದೆ ಹೋಯಿತು. ಸಾಲದಕ್ಕೆ ಇವನ ಸಂಸಾರ ಬೇರೆ. ತಂದೆ ಎಷ್ಟೇ ಒಳ್ಳೆಯವರಾದರೂ ಬೆಳೆದ ಮಗ ಭಾರವಾಗಿ ಮನೆಯಲ್ಲಿ ಕುಳಿತರೆ ಸುಮ್ಮನೆ ಇರುವುದಕ್ಕಾಗುತ್ತದೆಯೇ? ಶಾಸ್ತ್ರಿಗಳು ಒಂದೊಂದು ಸಲ ಮಗನನ್ನು ಏನಾದರೂ ಅನ್ನುವರು. ಮಗ ಬಹಳ ದಿನ ತಡೆದು ಕೊನೆಗೆ ಒಂದು ದಿನ, ಸುಮ್ಮನೆ ನನ್ನನ್ನು ಅನ್ನುವುದು ಯಾತಕ್ಕೆ? ನನಗೆ ಅನ್ನ ಹಾಕುವುದಕ್ಕೆ ಆಗದಿದ್ದರೆ ಹೇಳಿ, ಹೊರಟು ಹೋಗುತ್ತೇನೆ. ನನ್ನ ಹೊಟ್ಟೆ ಹೊರೆದುಕೊಳ್ಳುವುದಕ್ಕೆ ನನಗೇನು ಕಷ್ಟವಿಲ್ಲ ಎಂದನು. ನೀನು ಹೋದರೆ ನಿನ್ನ ಹೆಂಡತಿಯನ್ನು ಸಾಕುವವರು ಯಾರು? ಅವಳನ್ನು ಕರೆದುಕೊಂಡು ಹೋಗ್ತೀಯಾ ಎಂದು ಅವರ ತಾಯಿ ಕೇಳಿದರು. ನನಗೆ ಮದುವೆ ಮಾಡಿ ಅಂತ ಹೇಳಿದವರು ಯಾರು? ನಾನು ಕೇಳಿದ್ನೆ. ನೀವೇ ಮದುವೆ ಮಾಡಿದ್ರಿ, ಸಾಕಿ. ಸಾಕದೇ ಇದ್ರೆ ಅವರ ತಂದೆಯ ಮನೆಯಲ್ಲಿ ಬಿಡಿ ಎಂದು ಸುಬ್ಬಣ್ಣ ಹೇಳಿದನು. ಮನೆಯಲ್ಲಿ ಆ ದಿನ ರಾದ್ಧಾಂತ. ಜಗಳವಾದ ಮೇಲೆ ಸುಬ್ಬಣ್ಣ ಎಲ್ಲೋ ಹೊರಟು ಹೋದನು. ಮನೆಯಲ್ಲಿ ಊಟ ಮಾಡಲಿಲ್ಲ, ಲಲಿತಮ್ಮನೂ ಊಟ ಮಾಡಲಿಲ್ಲ. ತಂದೆ ಇಷ್ಟವಿದ್ದು ಇಲ್ಲದೆಯೋ ಎರಡು ತುತ್ತು ತಿಂದು ಎಲ್ಲೋ ಹೊರಟು ಹೋದರು. ಮನೆಯ ಯಜಮಾನಿತಿ ಸೊಸೆಯನ್ನು ಊಟ ಮಾಡೆಂದು ಬಹಳ ಹೇಳಿ ಅವಳು ಒಪ್ಪದೇ ಇರಲು, ಇನ್ನು ನಿಮಗೆ ಅನ್ನ ಬೇಡದ ಮೇಲೆ ನಾನು ಹೇಗೆ ತಿನ್ನಲಿ ಎಂದು ತಾನು ಹಸಿದುಕೊಂಡಿದ್ದರು. ಶಾಸ್ತ್ರಿಗಳು ಅವರ ಹೆಂಡತಿಯು ಅಂದು ಮಗನನ್ನು ಹೆತ್ತ ಸುಖದ ಒಂದು ರೀತಿಯನ್ನು ಹೊಸದಾಗಿ ಅನುಭವ ಮಾಡಿದಾಗಾಯಿತು. ಸುಬ್ಬಣ್ಣ ಈಗಾಗಲೇ ಸಂಪಾದನೆ ಮಾಡಿಕೊಳ್ಳದಿದ್ದರೂ ಸಂಗೀತದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದನು. ಮುಂದಿನ ನವರಾತ್ರಿಯಲ್ಲಿ ಅವನು ಮಹಾರಾಜರ ಮುಂದೆ ಹಾಡುವುದಕ್ಕೆ ಏರ್ಪಾಡು ಮಾಡುವುದಾಗಿ ವೀಣೆ ಪಕ್ಷಿಗಳು ಅವನಿಗೆ ವಾಗ್ದಾನ ಮಾಡಿದ್ದರು. ಆದ್ದರಿಂದ ಅವನು ಎಂದಿಗಿಂತ ಹೆಚ್ಚಾಗಿ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದನು. ಹಾಡು ಕೂಗುವುದಕ್ಕೆ ಮನೆಯಲ್ಲಿ ಅನುಕೂಲವಿಲ್ಲ, ಅಲ್ಲದೆ ಅದಕ್ಕೆ ತಕ್ಕ ಉತ್ತೇಜನವಿಲ್ಲ. ಆದುದರಿಂದ ಅವನು ಹಾಡುವುದನ್ನು ಅಭ್ಯಾಸ ಮಾಡುವುದಕ್ಕೆ ಒಬ್ಬ ವೇಶ್ಯೆಯ ಮನೆಗೆ ಹೋಗುತ್ತಿದ್ದನು. ಅವನು ವೇಶ್ಯೆಯರ ಸಂಬಂಧದಿಂದ ಕೆಟ್ಟನೋ ಬಿಟ್ಟನೋ ನಾನು ಹೇಳಲಾರೆ, ನನಗೆ ತಿಳಿಯದು. ಇಷ್ಟಕ್ಕೆ ಕೆಡುವುದೆಂದರೇನೋ ನಾನು ಕಾಣೆ. ನೀಲಾಸಾನಿಯಾದರೂ ಸುಬ್ಬಣ್ಣನನ್ನು ಅವನ ಹಾಡುಗಾರಿಕೆಗಾಗಿಯೂ ಅವನು ಬ್ರಾಹ್ಮಣನಾದುದರಿಂದಲೂ ದೇವರಂತೆ ಕಾಣುತ್ತಿದ್ದಳು. ಅವಳಿಗೆ ಹಣಕ್ಕೆ ಕಡಿಮೆ ಇರಲಿಲ್ಲ, ಬೇಕಾದವರು ಬಹಳ ಜನ. ಆದರೆ ಇವನ ವಿಷಯದಲ್ಲಿ ಬಹಳ ವಿಶ್ವಾಸ, ಭಕ್ತಿ. ಅವಳು ಸ್ವಭಾವವಾಗಿ ಗೋಪಸ್ತ್ರೀ, ಕೃಷ್ಣದೇವರ ಉಪಾಸಕಳು. ಸುಂದರಾಕಾರನು ವರ್ಚಸ್ವಿಯೂ ಆದ ಸುಬ್ಬಣ್ಣನನ್ನು ನೋಡಿ ಇವನು ಪ್ರತ್ಯಕ್ಷವಾಗಿ ಬಂದ ಕೃಷ್ಣನೆಂದೇ ಭಾವಿಸಿದಳು. ಅವನು ಬಂದರೆ ನೀಲಾ ಅವನಿಗೆ ಕಾಲು ತೊಳೆಯುವುದಕ್ಕೆ ನೀರನ್ನು ಕೊಡುವಳು. ದೊಡ್ಡದಾದ ತನ್ನ ಮನೆಯ ಮಹಡಿಯ ಮೇಲೆ ಸುಬ್ಬಣ್ಣನಿಗೆ ಒಂದು ಕೊಠಡಿಯನ್ನು ಬಿಟ್ಟುಕೊಡುತ್ತಿದ್ದಳು. ಅಲ್ಲಿ ಕುಳಿತುಕೊಳ್ಳುವುದಕ್ಕೆ ಮಣೆ, ರತ್ನಗಂಬಳಿ, ಒರಗುದಿಂಬು, ಅಭ್ಯಾಸಕ್ಕೆ ಬೇಕಾದ ಪಿಟೀಲು, ಮೃದಂಗ ಇವೆಲ್ಲವನ್ನು ಇರಿಸಿದ್ಲು. ಅಲ್ಲಿ ಒಂದು ಮಂಚಿಗೆಯ ಮೇಲೆ ಒಂದು ಮಡಿಚೀಲದಲ್ಲಿ ಬ್ರಾಹ್ಮಣದಿಂದ ಮಾಡಿಸಿದ ತಿಂಡಿಯೊಂದಿಷ್ಟನ್ನು ಸಿದ್ಧವಾಗಿ ಯಾವಾಗಲೂ ಇರಿಸಿಯೇ ಇರುವಳು. ಸುಬ್ಬಣ್ಣ ಕೈಕಾಲು ತೊಳೆದುಕೊಂಡು ಬಂದು ಕುಳಿತುಕೊಂಡರೆ ನೀಲಾ ಕೊಠಡಿಗೆ ಬಂದು ದೂರದಲ್ಲಿ ಕುಳಿತು 10 ನಿಮಿಷದ ಹೊತ್ತು ನಗುತ್ತಾ ಮಾತನಾಡಿಸಿ, ಇನ್ನು ತಾವು ಅಭ್ಯಾಸ ಮಾಡಿ ಎಂದು ಹೇಳಿ ಮನೆಯೊಳಗೆ ಹೊರಟು ಹೋಗುವಳು. ಸುಬ್ಬಣ್ಣ ತನ್ನಷ್ಟಕ್ಕೆ ತಾನೇ ಕುಳಿತು ಪಿಟೀಲನ್ನು ನುಡಿಸುತ್ತಾ ವರೇಕುಗಳನ್ನು ಹಾಕುತ್ತಾ ಯಾವುದು ಹೇಗೆ ಆಗುತ್ತದೆ ಎಂದು ನೋಡುತ್ತಾ ಎಷ್ಟು ಹೊತ್ತು ಹೋಯಿತೆಂಬುದನ್ನು ಕಾಣದೆ ಗಾನಯೋಗದಲ್ಲಿ ಮಗ್ನನಾಗಿರುವನು. ಬಹಳ ದಿನ ಊಟದ ಹೊತ್ತಿಗೆ ನೀಲಾ ಬಂದು
ದೇವರಿಗೆ ಮನೆಗೆ ಹೋಗುವ ಹೊತ್ತಾಯಿತು ಎಂದು ಹೇಳದೇ ಇದ್ದರೆ ಅವನಿಗೆ ಮನೆಗೆ ಹೋಗೋಣವೆಂದು ತೋರಿರಲಾರದು. ಆ ದಿನ ಮನೆಯಲ್ಲಿ ಜಗಳವಾದ ಮೇಲೆ ಸುಬ್ಬಣ್ಣ ನೀಲಾಸಾನಿಯ ಮನೆಗೆ ಹೋದನು. ಅವನಿಗೆ ಮನಸ್ಸಿನಲ್ಲಿ ಬಹು ಕಾರಣದಿಂದ ಅಸಮಾಧಾನ. ತಾನು ಒಬ್ಬರಿಗೆ ಹೊರೆಯಾಗಿದ್ದೇನಲ್ಲ ಎಂಬುದು ಮೊದಲ ಕಾರಣ. ಇದು ಎಲ್ಲರಿಗೂ ಬರುವ ಅತೃಪ್ತಿ. ಬಾಲ್ಯದಲ್ಲಿ ನಾವೆಲ್ಲ ನಮ್ಮ ತಂದೆಯ ಮನೆಯಲ್ಲೋ ಇನ್ಯಾರ ಮನೆಯಲ್ಲೋ ಇದ್ದುಕೊಂಡು ನಮ್ಮ ಪಾಲಿನ ಅನ್ನವನ್ನು ತಿನ್ನುವುದಕ್ಕೆ ನಮಗೆ ಅಧಿಕಾರ ಹೇಗೆ ಬಂತು ಎಂಬುದನ್ನು ಯೋಚಿಸದೆ ಕುಳಿತು ಊಟ ಮಾಡಿಬಿಡ್ತೇವೆ. ಸ್ವಲ್ಪ ತ್ರಾಣ ಬಂದ ಒಡನೆಯೇ ಇದು ಸರಿಯಲ್ಲವೆಂಬ ಭಾವನೆ ಮನಸ್ಸಿನಲ್ಲಿ ತಾನಾಗಿ ಹುಟ್ಟುತ್ತದೆ. ಇನ್ನೊಬ್ಬರ ಮನೆಯಲ್ಲಿ ಊಟಕ್ಕೆ ಕೂಡುವುದಕ್ಕೆ ಸಂಕೋಚ ಉಂಟಾಗ್ತದೆ. ಸುಬ್ಬಣ್ಣನಿಗೆ ಈ ರೀತಿಯ ಯೋಚನೆ ತಂದೆ ಏನನ್ನಾದರೂ ಹೇಳುವುದಕ್ಕೆ ಮುಂಚೆಯೇ ಬಂದಿತ್ತು. ಆದರೆ ಸದ್ಯಕ್ಕೆ ಬೇರೆ ಏನನ್ನೂ ಮಾಡುವುದು ತೋಚಿರಲಿಲ್ಲ. ಅಲ್ಲದೆ ಇಷ್ಟರಲ್ಲಿ ಮಹಾರಾಜರಲ್ಲಿ ಸಂಗೀತಶಾಸ್ತ್ರದ ಜ್ಞಾನವನ್ನು ತೋರಿಸಿ ತನ್ನ ಸಂಬಳವೊಂದನ್ನು ಸಂಪಾದಿಸಿಯೇನೆಂದು ಅವನು ಆಸೆ ಇಟ್ಟುಕೊಂಡಿದ್ದನು. ತಾನು ಸಭೆಯಲ್ಲಿ ಹಾಡುವುದಕ್ಕೆ ಕುಳಿತಾಗ ತನ್ನ ತಂದೆ ನೋಡಿ ಸಂತೋಷ ಪಡುವುದನ್ನು, ಮಹಾರಾಜರು ಸಂಬಳ ಗೊತ್ತು ಮಾಡಿದಾಗ ಅವರು ಎಷ್ಟು ಉಬ್ಬಿ ಹೋಗಬಹುದೆಂಬುದನ್ನು ಅವನು ಒಮ್ಮೊಮ್ಮೆ ನೆನೆದು ಆನಂದ ಪಡುವನು. ಈ ದಿನ ನೋಡಿದ್ದರಲ್ಲಿ ಅವರಿಗೆ ತನ್ನ ವಿಷಯದಲ್ಲಿ ತೀರಾ ಬೇಸರ ಹುಟ್ಟಿದಂತೆ ಕಂಡಿತು. ತಾನು ಅಯೋಗ್ಯನೆಂದು ಅಪ್ರಯೋಜಕನೆಂದು ಇವರು ತಿಳಿದರಲ್ಲ ಎಂದು ಬೇರೆ ಅವನಿಗೆ ಅಸಮಾಧಾನ. ಆಮೇಲೆ ತನ್ನ ಹೆಂಡತಿ, ತಾನು ಒಬ್ಬನಾಗಿದ್ದರೆ ಎಲ್ಲಾದರೂ ತೊಲಗಿ ಹೋಗಬಹುದಾಗಿತ್ತು, ಇವಳು ಬೇರೆ ಕುತ್ತಿಗೆಗೆ ಸುತ್ತಿದ್ದಾಳೆ, ಇದೆಲ್ಲಿಯ ಶನಿ? ಪೂರ್ವದಲ್ಲಿ ಹೆಂಡತಿ ಎಂದರೆ ಇಷ್ಟೇ ಪ್ರೀತಿ ಇದ್ದುದು ಎಂದು ನೀವು ಹೇಳಬೇಡಿ. ಈಗ ನಾವು ಪ್ರೀತಿ ಎನ್ನುವ ಪ್ರೀತಿ ಕೇವಲ ಕಾಯಕವಾದ ಪ್ರೀತಿ. ಪೂರ್ವದವರ ಪ್ರೀತಿ ಒಂದು

ಒಂದು ದಿನ ತಿಳಿಯದೆ ಅವಳು ಗಂಡನಿಗೆ ತಾನೇ ನೀರು ಕೊಟ್ಟಳು. ಅತ್ತೆ ತನಗೆ ತಾನೇ, ಇದೇನಪ್ಪ ಕಾಲ ಹೀಗಾಗಿ ಹೋಯಿತು, 50 ವರ್ಷ ಸಂಸಾರ ಮಾಡಿದ ಹೆಂಗಸಿಗಿಂತ ಹೆಚ್ಚಾಗಿ ಗಂಡನಿಗೆ ನೀರು ಕೊಡುತ್ತಾಳೆ, ನಮ್ಮ ದಿನದಲ್ಲಿ ಹೀಗೆಲ್ಲ ಮಾಡುವುದುಂಟೆ ಎಂದು ಬೆಳಗಿನಿಂದ ಸಂಜೆಯವರೆಗೆ 5-6 ಸಲ ಹೇಳಿಬಿಟ್ರು. ಇವರು ಇದನ್ನು ಮರೆತು ಬಿಟ್ಟರೆ ಹೀಗೆ ಇನ್ನೊಂದು ಸಲ ಮಾಡುವುದಿಲ್ಲ ಎಂದುಕೊಂಡಳು. ಆಮೇಲೆ ಅವಳು ಹಾಗೆ ಮಾಡಲಿಲ್ಲ. ಲಲಿತಾ ಹಾಗೆ ನೀರು ಕೊಟ್ಟ ದಿನ ತನ್ನ ತಾಯಿ ಮಾಡಿದ ಗಲಾಟೆ ಸುಬ್ಬಣ್ಣನಿಗೂ ಗೊತ್ತಿತ್ತು. ಅವನು ಅದಕ್ಕೆ ಏನನ್ನೂ ಹೇಳಲಿಲ್ಲ. ಅವನಿಗೆ ಆ ವಿಷಯದಲ್ಲಿ ಬಹಳ ಯೋಚನೆ ಹೋಗಲಿಲ್ಲ. ಅವನು ಸಂಗೀತದಲ್ಲಿ ಮುಳುಗಿದ್ದನು. ಅಲ್ಲದೆ ಇಲ್ಲಿ ಮನೆಯಲ್ಲಿ ಹೆಂಡತಿ ನೀರು ಕೊಡದಿದ್ದರೂ ಬೇರೆ ಒಂದು ಮನೆಯಲ್ಲಿ ನೀಲಾ ನೀರು ಕೊಡುತ್ತಿದ್ದಳು. ಪ್ರಾಯಶಃ ಗಂಡಸಿಗೆ ಎಲ್ಲಾದರೂ ಒಂದು ಕಡೆ ಇಂಥ ಶುಶ್ರೂಷೆ ನಡೆದರೆ ಸಾಕು, ಇನ್ನೊಂದು ಕಡೆ ಅದನ್ನು ಅವನ ಮನಸ್ಸು ಅಪೇಕ್ಷಿಸುವುದಿಲ್ಲ. ಆದ್ದರಿಂದ ಸುಬ್ಬಣ್ಣನಿಗೆ ಈ ಸಂದರ್ಭದಲ್ಲಿ ನೀಲಾಸಾನಿ ಜೀವನದ ಒಂದು ಭಾಗವಾಗಿದ್ದಳು, ಹೆಂಡತಿ ಅರ್ಧ ಅನಿಷ್ಟವಾದ ಭಾರವಾಗಿದ್ದಳು. ಈ ಎಲ್ಲ ಕಾರಣಗಳಿಂದ ಅತೃಪ್ತನಾಗಿ ಅವನು ಆ ದಿನವನ್ನೆಲ್ಲ ನೀಲಾಸಾನಿಯ ಮನೆಯಲ್ಲಿ ಕಳೆದು ರಾತ್ರಿ ಮಲಗುವುದಕ್ಕೆ ಮಾತ್ರ ಮನೆಗೆ ಬಂದನು. ಶಾಸ್ತ್ರಿಗಳು ಅದಕ್ಕೆ ಸ್ವಲ್ಪ ಮುಂಚೆ ಮನೆಗೆ ಬಂದಿದ್ದರು. ಮುದುಕನಿಗೆ ಎಷ್ಟಾದರೂ ಮಗನ ಮೇಲೆ ಪ್ರೀತಿ, ಅಲ್ಲದೆ ಪ್ರಾಯದ ಮಗನನ್ನು ಅನ್ನಕ್ಕೆ ಹೊರೆ ಎಂದು ಹೇಳಿದ್ದು ತನ್ನ ತಪ್ಪು ಎಂದು ಬೇರೆ ಆ ವೇಳೆಗೆ ತೋರಿತ್ತು. ಬಂದ ಹಾಗೆ ಯಜಮಾನಿಯನ್ನು, ಹುಡುಗ ಬಂದನೆ ಎಂದು ಕೇಳಿದರು. ಆಕೆಗೆ ಹಸಿದು ಬಹಳ ಕೋಪ ಬಂದಿತ್ತು. ಗಂಡ ಹೀಗೆ ಕೇಳುತ್ತಲೂ ನನ್ನನ್ನಕ್ಕೆ ಕೇಳುತ್ತೀರಿ, ಕೇಳಿ ಆ ಲೋಪ ಮುದ್ರೇನ ಎಂದರು. ಶಾಸ್ತ್ರಿಗಳಿಗೆ ಮಾತು ಸರಿಯಾಗಿ ತಿಳಿದಿಲ್ಲ, ಯಾರನ್ನ ಎಂದರು. ಅಯ್ಯೋ ನೀವು ಸರಿಯೇ, ಏನು ಹುಡುಗ ಹುಡುಗ ಅಂತೀರಿ, ಹೆತ್ತು ಸಾಕುವುದಕ್ಕೆ ನಾವು, ಆಳುವುದಕ್ಕೆ ಬೇರೆಯವರು ಬರುತ್ತಾರೆ. ನೋಡಿ ಹಡೆದ ಮುದುಕಿ ಅನ್ನ ಇಲ್ಲದೆ ಸಾಯುತ್ತಾಳಲ್ಲ ಎನ್ನದೆ ಹೊರಟು ಹೋಗಿದ್ದಾನೆ, ಊಟಕ್ಕೆ ಬರಲಿಲ್ಲ. ಇವಳು ಹಠ ಮಾಡಿದ್ದಾಳೆ, ಇವಳೇ ಅವನಿಗೆ ಹೇಳಿಕೊಟ್ಟಿರಬೇಕು. ಈಗಿನ ಹುಡುಗಿಯರೇನು ಮಾಯಾವಿನಿಯರು, ಮೋಹಿನಿಯರು. ಮುದುಕಿ ಸಾಯಲಿ ಅಂತ ಗಂಡನಿಗೆ ಊಟ ಮಾಡಬೇಡ ಅಂತ ಹೇಳಿಕೊಟ್ಟು ಕಳುಹಿಸಿಬಿಟ್ಟಿದ್ದಾಳೆ ನೋಡಿ ಎಂದರು. ಮಾತಿನ ಮಳೆ ಮುಗಿದ ಮೇಲೆ ಶಾಸ್ತ್ರಿಗಳು, ಹೇಳಿಕೊಡುವುದೇನು ಇದನ್ನೆಲ್ಲ, ತಾನೇ ಬರುತ್ತೆ ಎಂದರು. ಯಜಮಾನಿ, ನಿಮಗೇನು ತಿಳಿಯುತ್ತೆ, ಇವಳು ಬರುವುದಕ್ಕೆ ಮುಂಚೆ ಹೀಗೆಲ್ಲ ಆಯ್ತೇನು, ಇವಳು ಬಂದೇ ಸಂಸಾರ ಹೀಗಾದದ್ದು ಎಂದರು. ಯಜಮಾನಿಗೆ ಕೋಪದಲ್ಲಿ ಲಲಿತೆಯನ್ನು ತಾನು ಎಂಥ ಮಾತು ಹೇಳಿ ನೋಯಿಸುತ್ತಿದ್ದೇನೆ ಎಂಬುದು ತಿಳಿಯಲಿಲ್ಲ. ಇದು ಎಲ್ಲ ಕಡೆಯೂ ಇರುವ ಒಂದು ಹುಚ್ಚು ತಾಯಿಯಾದವಳು ತನ್ನ ಮಗ ತಪ್ಪು ಮಾಡಿದರೆ ಅವನು ಸ್ವತಃ ಅದನ್ನು ಮಾಡಿದ್ದಾನೆಂದು ನಂಬಲಾರಳು. ಯಾರೋ ಅದನ್ನು ಹೇಳಿಕೊಟ್ಟಿರಬೇಕು. ಹಾಗಾದರೆ ಯಾರು, ಯಾರು ಎಂದು ಹುಡುಕಬೇಕಾದದ್ದೇ ಇಲ್ಲ, ಯಕ್ಷಿಣಿ ಹತ್ತಿರವೇ ಇದ್ದಾಳೆ. ಹೀಗೆ ಮಗನ ಮೇಲೆ ಹಾಕಬೇಕಾದ ತಪ್ಪನ್ನು ಹೊರುವುದಕ್ಕೆ ಬೇರೊಬ್ಬರು ಇರಲಿ ಎಂದೇ ಇರಬೇಕು. ತಾಯಿಯರು ಜಾಗೃತಿಯಾಗಿ ಸೊಸೆಯನ್ನು ಬರಮಾಡಿಕೊಳ್ಳುವುದು. ಇಲ್ಲಿಷ್ಟು ಮಾತಾಗುವ ವೇಳೆಗೆ ಸುಬ್ಬಣ್ಣ ಮನೆಗೆ ಬಂದ. ಶಾಸ್ತ್ರಿಗಳು ಸಂಧ್ಯಾವಂದನಿಗೆ ಮೊದಲು ಮಾಡಿದ್ದರು. ತಾಯಿ ಗಲಭೆ ಮಾಡುತ್ತಿದ್ದಾರೆ, ಒಂದು ಕಡೆ ಕುಳಿತು ಕಣ್ಣೀರು ಸುರಿಸುತ್ತಿದ್ದಾಳೆ. ಸುಬ್ಬಣ್ಣ ಬಂದು ಒಂದು ಮಾತನ್ನು ಆಡದೆ ಕೈಕಾಲು ತೊಳೆದುಕೊಂಡು ಸಂಧ್ಯಾವಂದನೆ ಮಾಡುತ್ತಾ ಕುಳಿತನು. ಹೆಂಗಸರು ಗಲಭೆ ಮಾಡುತ್ತಿರುವ ಕಡೆ ಗಂಡಸರು ಸಂಧ್ಯಾವಂದನೆ ಮಾಡುವುದಕ್ಕೆ ಆಗುವುದಿಲ್ಲ. ತಂದೆ ಮಕ್ಕಳಿಬ್ಬರು ಜಾಗ್ರತೆಯಲ್ಲಿ ಸಂಧ್ಯಾವಂದನೆ ಮುಗಿಸಿದರು. ಸುಬ್ಬಣ್ಣ ಮತ್ತೆ ಹೊರಗೆ ಹೊರಟನು. ತಂದೆ, ಊಟ ಮಾಡಿಕೊಂಡು ಹೋಗು ಎಂದರು. ಸುಬ್ಬಣ್ಣ, ನನಗೆ ಹಸಿವಿಲ್ಲ ಎಂದ. ಯಜಮಾನಿ, ಹೌದಪ್ಪ ನಿನಗೆ ಹೇಗೆ ಹಸಿದೀತು, ನಿನ್ನ ಹೆಂಡತಿ ಬಂದಾಗ ನಿನಗೆ ಅವರಪ್ಪನ ಮನೆಯಿಂದ ಅಮೃತ ತಂದುಕೊಟ್ಲು, ಅವಳಿಗೂ ಹಸಿವಿಲ್ಲ ನಿನಗೂ ಹಸಿವಿಲ್ಲ, ನಿಮ್ಮ ತಂದೆಗೆ ನನಗೆ ಹೊಟ್ಟೆಯಲ್ಲಿ ಭೂತ ಹೊಕ್ಕಿರುವುದು ಎಂದರು. ಅಪ್ಪ ಏನೋ ಒಂದು ಮಾತು ಹೇಳಿದರೆ, ನೀನು ಊಟ ಮಾಡದೆ ನಿನ್ನ ಹೆಂಡತಿನೂ ಊಟ ಮಾಡದೆ ಇದ್ದು ಬಿಟ್ಟರೆ ಹೇಗೋ, ಬಾಪ ಕೋಪ ಬೇಡ ಎಂದರು. ತಾಯಿ ಊಟ ಮಾಡಲಿಲ್ಲವೆಂದು ಸುಬ್ಬಣ್ಣನಿಗೆ ಆಗ ತಿಳಿಯಿತು. ತನ್ನ ಹೆಂಡತಿ ಊಟ ಮಾಡದ್ದರಿಂದ ಆಕೆ ಊಟ ಮಾಡಲಿಲ್ಲವೆಂದು ಹೊಳೆಯಿತು. ಅವನಿಗೆ ಹೆಂಡತಿಯ ಮೇಲೆ ಬಹಳ ಕೋಪ ಬಂದಿತು. ಬೆಳಗಿನಿಂದ ಹೊಟ್ಟೆಯಲ್ಲಿ ತುಂಬಿ ಬೆಳೆದ ಕೋಪ ಮೇಲೆ ಹರಿಯಿತು. ಅವನು ಲಲಿತಾ ಇದ್ದ ಕಡೆ ಸರ್ರನೆ ಹೋಗಿ, ನೀನ್ಯಾಕೆ ಊಟ ಮಾಡಲಿಲ್ಲ, ಏನು ತಲೆಯೆಲ್ಲ ಹರಟೆ ಎಂದು ಅವಳ ಕೆನ್ನೆಯ ಮೇಲೆ ಫಳೀರ್ ಫಳೀರ್ ಎಂದು ಎರಡು ಏಟು ಹೊಡೆದನು. ಇದನ್ನು ಬರಿಬೇಕಾದರೆ ನನಗೆ ಕಣ್ಣಲ್ಲಿ ನೀರು ಬರುವ ಹಾಗಾಗಿದೆ. ಲಲಿತೆ ಕೊನೆಗೆ ಬಹಳ ಸುಖವನ್ನು ನೋಡಿದಳು. ಸುಬ್ಬಣ್ಣ ಕೊನೆಗೆ ಅವಳನ್ನು ದೇವಿಯ ಅವತಾರವೆಂದೇ ಭಾವಿಸುವುದನ್ನು ಕಲಿತನು. ಆದರೆ ಆ ದಿನದ ಪಾಡನ್ನು ನೆನೆದರೆ ಯಾರಿಗೂ ವ್ಯಥೆಯಾಗುವುದು. ಅವಳು ಮಾಡಿದ ತಪ್ಪು ಏನು? ಗಂಡ ಊಟ ಮಾಡದೇ ಇದ್ದ ಕಾರಣ ತಾನೂ ಊಟ ಮಾಡದಿದ್ದದ್ದು. ಸುಬ್ಬಣ್ಣ ಊಟ ಮಾಡದೆ ಹೊರಟು ಹೋದದ್ದು ಕೋಪದಿಂದ, ಅವಳು ಊಟ ಮಾಡದೇ ಇದ್ದದ್ದು ಅವನು ಊಟ ಮಾಡದ್ದರಿಂದ. ಅವಳಿಗೆ ನಿಜವಾಗಿಯೂ ಇನ್ನು ಯಾವ ಅಸಮಾಧಾನವೂ ಇರಲಿಲ್ಲ. ಮಾವನು ತನ್ನ ಗಂಡನನ್ನು ಬೈದನೆಂದಾಗಲಿ, ತನ್ನನ್ನು ಭಾರವೆಂದು ಎಣಿಸಿದನೆಂದಾಗಲಿ ಅವಳು ಮನಸ್ಸಿಗೆ ಹಚ್ಚಿಕೊಂಡು ಇರಲಿಲ್ಲ. ತಂದೆ ಮಕ್ಕಳ ಮಾತು 100 ಇರುತ್ತದೆ, ನನಗೆ

ಎಂದು ಇಂಥ ಸಂದರ್ಭಗಳಲ್ಲಿ ತನಗೆ ತಾನೇ ಎಂದುಕೊಳ್ಳುವಳು. ತಾಯಿ ಮಗನ ವಿಷಯದಲ್ಲಿ ಅಸಮಾಧಾನದ ಮಾತನಾಡಿದರೆ ಆಗಲೂ ಹೆತ್ತವರು ಸಾಕಿದವರು ಅವರೆನ್ನದೆ ಇನ್ನು ಯಾರು ಎನ್ನುತ್ತಾರೆ ಎಂದುಕೊಳ್ಳುವಳು. ತಾನು ಏನಾದರೂ ತಪ್ಪು ಮಾಡಿದಾಗ ಅತ್ತೆ ತನ್ನನ್ನು ಏನಾದರೂ ಹೇಳಿದರೆ ಮಗನೇನೋ ಅವರು ಹೆತ್ತು ಸಾಕಿದವರು, ನಾನವರಿಗೆ ಏನಾಗಬೇಕು ಎಂದು ಸ್ವಲ್ಪ ಖಿನ್ನಳಾಗಿ ಇನ್ನು ಮೇಲೆ ಹೀಗೆ ಮಾಡುವುದಿಲ್ಲ, ಅತ್ತೆಮ್ಮನವರ ಇಷ್ಟದಂತೆ ನಡೆದು ಬಿಡುವುದು ಎಂದುಕೊಳ್ಳುವಳು. ಸಂಪ್ರದಾಯವಂತರ ಮಗಳು, ಅವಳ ತಾಯಿ ಬಹಳ ಬುದ್ಧಿವಂತರು. ತಾನು ಅತ್ತೆ ಮಾವಂದಿರು, ಭಾವಮೈದಂದಿರು, ಓರಗಿತ್ತಿಯರೊಂದಿಗೆ 20 ವರ್ಷದ ಸಂಸಾರ ಮಾಡಿ ಕಲಿತ ವಿವೇಕವನ್ನೆಲ್ಲ ಮಗಳಿಗೆ ಆಗಾಗ ಹೇಳಿ ಪಾಠ ಮಾಡಿಸಿದರು. ಆದ್ದರಿಂದ ಲಲಿತೆ 16 ವರ್ಷ ಮಾತ್ರದ ಹುಡುಗಿಯಾದರೂ 30 ವರ್ಷದ ತಿಳುವಳಿಕೆ ಉಳ್ಳವಳಾಗಿದ್ದಳು. ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡುವಳು. ಅತ್ತೆ ಮಾವಂದಿರ ವಿಷಯದಲ್ಲೂ ಇತರರ ವಿಷಯದಲ್ಲೂ ಒಳ್ಳೆಯದನ್ನೇ ಯೋಚಿಸುವಳು. ಏನೇ ಆದರೂ ಅತ್ತೆ ಮಾವಂದಿರಲ್ಲಿ ಭಕ್ತಿಯನ್ನು ಬಿಡಳು. ಆದರೆ ಯಾವ ವಿವೇಕದಿಂದ ಅವಳು ಇದನ್ನೆಲ್ಲ ಮಾಡುತ್ತಿದ್ದಳೋ ಅದೇ ವಿವೇಕ ಅವಳಿಗೆ ಆ ದಿನ ಗಂಡನು ಹಸಿದುಕೊಂಡಿರುವಾಗ ತಾನೂ ಊಟ ಮಾಡಬಾರದೆಂದು ಹೇಳಿಕೊಟ್ಟಿತ್ತು. ಅವಳು ಉಪವಾಸ ಮಾಡಿದ್ಲು. ಸರಿಯಾದ ಕೆಲಸ ಮಾಡಿದರೂ ಗಂಡನಿಂದ ಏಟು ತಿಂದಳು. ಏಟು ಬಿದ್ದ ಒಂದು ಕ್ಷಣ ಸ್ತಬ್ಧಳಾಗಿ ಏನೂ ತೋರದೆ ದೇವರ ಮನೆಯ ಬಳಿಗೆ ಹೊರಟು ಹೋಗಿ ತನ್ನ ತಾಯಿಯನ್ನು ನೆನೆದುಕೊಂಡು 5 ನಿಮಿಷ ಚೆನ್ನಾಗಿ ಅತ್ತಳು. ಆಮೇಲೆ ಅತ್ತು ಪ್ರಯೋಜನವಿಲ್ಲವೆಂದುಕೊಂಡು ಮಾವನವರಿಗೂ ಊಟ ಮಾಡುವುದಾದರೆ ಗಂಡನಿಗೂ ಎಂದು 2 ಮಣೆ ಹಾಕಿ ಎಲೆಗಳನ್ನು ಹಾಕಿದಳು. ಹೆಂಡತಿಯನ್ನು ಹೊಡೆದು ಸುಬ್ಬಣ್ಣನಾಗಲಿ ಸುಖಿಯಾಗಲಿಲ್ಲ. ಹೊಡೆದ ಉತ್ತರ ಕ್ಷಣದಲ್ಲಿಯೇ ಅವನು ತಾನು ಮಾಡಿದ್ದು ಹೇಡಿಯ ಕೆಲಸ ಎಂದುಕೊಂಡನು. ಇದೇಕೋ ತನ್ನ ಕೋಪ ಅನರ್ಥ ಪರಂಪರೆಯನ್ನು ತರುತ್ತಿದೆ ಎಂದು ತೋರಿ ಎಲ್ಲೋ ಹೋಗಬೇಕೆಂದು ಹೊರಟಿದ್ದವನು ಆ ಯೋಚನೆ ಬಿಟ್ಟು ಅಲ್ಲೇ ಕುಳಿತನು. ತಂದೆ ಸ್ತೋತ್ರವನ್ನು ಮುಗಿಸಿದ ಮೇಲೆ ಹೋಗಿ ಎಲೆಯ ಹತ್ತಿರ ನಿಂತಿದ್ದು. ಅವರು ಬಂದು ಕುಳಿತ ಮೇಲೆ ತಾನೂ ಕುಳಿತು ಅವರ ಜೊತೆಗೆ ಊಟ ಮಾಡಿದನು. ಆಮೇಲೆ ತಂದೆಯ ಓಲೆಗರಿ ಪುಸ್ತಕವೊಂದನ್ನು ಧೂಳು ಹೊಡೆಯುತ್ತಾ ಪಡಸಾಲೆಯಲ್ಲಿ ಕುಳಿತಿದ್ದನು. ಅಷ್ಟು ಹೊತ್ತಿಗೆ ಲಲಿತೆಯೂ ಊಟ ಮಾಡಿ ಅತ್ತೆಗೆ ಬಡಿಸಿ ಮನೆಯ ಕೆಲಸ ಮುಗಿಸಿಕೊಂಡು ಬಂದು ಪಡಸಾಲೆಗೆ ಸೇರಿದ ಹಾಗಿದ್ದ ಕೊಠಡಿಯಲ್ಲಿ ಎಂದಿನಂತೆ ಗಂಡನಿಗೆ ಹಾಸಿಗೆಯನ್ನು ಹಾಕಿ ಬಂದು ಅತ್ತೆಯೊಂದಿಗೆ ದೇವರ ಮನೆಯ ಬಳಿ ಕುಳಿತಳು. ಜಗಳವಾಡಿ ಸಾಕಾಗಿದ್ದ ದಿನವಾದ್ದರಿಂದ ಯಾರಿಗೂ ಆ ದಿನ ಬಹಳ ಹೊತ್ತು ಎಚ್ಚರವಾಗಿರುವುದು ಇಷ್ಟವಿರಲಿಲ್ಲ. ಸುಬ್ಬಣ್ಣ ಒಳಗೆ ಹೋದನು. ಶಾಸ್ತ್ರಿಗಳು ಬೇಗನೆಯೇ ಪಡಸಾಲೆಯಲ್ಲಿ ಮಲಗಿದ್ರು. ಯಜಮಾನಿ ಸ್ವಲ್ಪ ಹೊತ್ತು ಬಿಟ್ಟು ಹೋಗೆ ಮಲಗಿಕೋ ಹೋಗು, ದಿನ ದಿನ ನಾನು ಹೇಳಬೇಕೆ ಎಂದು ಹೇಳಿದರು. ಲಲಿತಮ್ಮ ಮಲಗುವ ಮನೆಗೆ ಹೋದಳು. ನನಗೆ ಯೋಗ್ಯತೆ ಇದ್ದರೆ ಇಲ್ಲಿ ಲಲಿತಮ್ಮನನ್ನು ವರ್ಣಿಸಬೇಕು, ಅವಳ ಮನಸ್ಸಿನ ಭಾವಗಳನ್ನು ವಿವರಿಸಿ ಹೇಳಬೇಕು. ನನಗೆ ಆ ಯೋಗ್ಯತೆ ಇಲ್ಲ. ಅಲ್ಲದೆ ಲಲಿತಮ್ಮನ ಆಕಾರ ಹೇಗಿತ್ತೆಂದು ನಾನು ಕಾಣೆ. ಮತ್ತೆ ಯೋಚಿಸುವುದರಲ್ಲಿ ಒಂದು ಸಂದೇಹ ಬರುತ್ತದೆ. ಆಕಾರವನ್ನು ಕಾಣದ್ದರಿಂದ ನಾನೇನು ವ್ಯಥೆಪಡಬೇಕಾದಿಲ್ಲ. ಕವಿಗಳು ಸ್ತ್ರೀ ವರ್ಣನೆ ಎಂದು ಬರೆಯುವ ವರ್ಣನೆ ಪ್ರಾಯಶಃ ಮಾನವನು ಸ್ತ್ರೀಯರ ವಿಷಯದಲ್ಲಿ ತೋರಬೇಕಾದ ಮರ್ಯಾದೆಯನ್ನು ಮೀರುತ್ತದೆ ಎಂದು ನನ್ನ ಭಾವನೆ. ಸ್ತ್ರೀಯು ಪ್ರೇಯಸಿ ಹೇಗೋ ಅದಕ್ಕಿಂತ ಹೆಚ್ಚಾಗಿ ಮಾತೆಯಾಗಿರುವಳು. ನೀನು ಯಾರನ್ನು ನಿನ್ನ ಪತ್ನಿ ಎಂದು ಕರೆಯುವೆಯೋ ಅವಳು ಕೂಡ ನಿನ್ನ ಸಂಸಾರಕ್ಕಾಗಿ ಒಂದು ಸಮಯದಲ್ಲಿ ಪತ್ನಿಯಂತೆ ನಡೆದುಕೊಂಡರೂ ಸಹ ಹೃದಯದಲ್ಲಿ ನಿನ್ನನ್ನು ಒಂದು ಮಗುವಂತೆ ನೋಡುವಳು. ನಾನು ಕವಿಯಲ್ಲ, ಲಲಿತಮ್ಮನನ್ನು ನೋಡಿದ್ದರೂ ಅವಳ ಮುಖ ಹೀಗಿತ್ತು, ಕಣ್ಣು ಹಾಗಿತ್ತು, ತುಟಿಯನ್ನು ಹೀಗಿತ್ತು ಎಂದು ವರ್ಣಿಸುವುದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ. ಅವಳು ಸುಂದರಿಯಾಗಿದ್ದಳು ಎಂದು ಮಾತ್ರ ಹೇಳುತ್ತಿದ್ದೆನು. ಅಲ್ಲದೆ ನಾವು ನಮ್ಮ ಗೃಹಿಣಿಯರಲ್ಲಿ ಮೆಚ್ಚುವುದು ಏನನ್ನು? ಕಣ್ಣು, ಮೂಗು, ತುಟಿಗಳನ್ನೇ. ಅಪರಿಚಿತರಾದ ಸ್ತ್ರೀಯರನ್ನು ನೋಡಿದಾಗ ಅವರ ಆಕಾರದ ವಿಷಯದಲ್ಲಿ ಮನಸ್ಸು ಸ್ವಲ್ಪ ಹಾಗೆ ವರ್ತಿಸಬಹುದು. ಮನೆಯ ಹೆಂಗಸರ ವಿಷಯದಲ್ಲಿ ಹಾಗೆ ಪ್ರವರ್ತಿಸುವುದಿಲ್ಲ. ಯಾವ ಸ್ತ್ರೀಯ ವಿಷಯದಲ್ಲೇ ಆಗಲಿ ಆಕಾರದ ಸೊಗಸು ಸ್ವಲ್ಪ ಕಾಲ ಮಾತ್ರ ಪ್ರಮುಖವಾಗಿರಬಹುದು. ಆಮೇಲೆ ನಮಗೆ ತೋರುವುದು ಆ ಅವರ್ಣನೀಯವಾದ ಸ್ತ್ರೀ ವ್ಯಕ್ತಿತ್ವ. ಸಾವಿರ ಸಂದರ್ಭದಲ್ಲಿ ನಾವು ನೋಡಿರುವ ಆ ಪ್ರೇಮ, ಆ ದಯ, ಆ ಕನಿಕರ, ಆ ವಿಭ್ರಮ, ಆ ಲಾಲಿತ್ಯ, ಆ ಸೌಕುಮಾರ್ಯ, ಆ ಸ್ತ್ರೀತ್ವ ವರ್ಣಿಸುವುದಾದರೆ ಲಲಿತೆಯನ್ನು ಕುರಿತು ನಾನು ಇದನ್ನು ವರ್ಣಿಸಬೇಕು. ಆದರೆ ಇದನ್ನು ವರ್ಣಿಸುವ ಶಕ್ತಿ ನನಗಿಲ್ಲ. ಸ್ತ್ರೀತ್ವ ಎಂದು ಹೇಳಿದ ಮಾತ್ರಕ್ಕೆ ಎಲ್ಲಾ ಹೆಂಗಸರು ಒಂದೇ ರೀತಿ ಅಂತಲೂ ಲಲಿತಮ್ಮನಿಗೂ ಅವಳ ಅತ್ತೆಗೂ ವ್ಯತ್ಯಾಸವಿಲ್ಲವೆಂತಲೂ ನಾನು ಹೇಳುತ್ತಿರುವೆನೆಂದು ಗ್ರಹಿಸಬಾರದು. ಲಲಿತಾ ಸ್ತ್ರೀಯರಲ್ಲಿ ಉತ್ತಮ ರೀತಿಯವಳು. ಆದ್ದರಿಂದಲೇ ಅವಳಲ್ಲಿ ದಿನದಿನಕ್ಕೆ ಒಳ್ಳೆಯ ಗುಣಗಳು ಬೆಳೆಯುತ್ತಿದ್ದವು. ಆ ದಿನ ಗಂಡನು ಹೊಡೆದಾಗ ಮನಸ್ಸಿಗೆ ಭೀತಿಯೂ ನೋವು ಉಂಟಾದರೂ ಮಲಗುವ ಮನೆಗೆ ಹೋಗುವ ವೇಳೆಗೆ ಆ ಭೀತಿಯೂ ನೋವು ಮರೆಯಾಗಿ ತನಗೆ ತಿಳಿಯದೆ ಹೊಸದಾದ ಒಂದು ಸತ್ವಭಾವ ಉಂಟಾಗಿತ್ತು.
ಅದುವರೆಗೆ ಸುಬ್ಬಣ್ಣ ಅವಳನ್ನು ಬಹಳ ಮಾತನಾಡಿಸಿರಲಿಲ್ಲ. ಅವನು ಹುಡುಗ, ಅವಳು ಹುಡುಗಿ. ಕಾಡು ಹರಟೆ ಹೊಡೆಯುವ ಸ್ವಭಾವದವರಲ್ಲ. ಮಾತನಾಡಿದರೆ ರಾತ್ರಿ ಸ್ವಲ್ಪ ಹೊತ್ತು ಮಾತನಾಡಬೇಕು. ಅದರಲ್ಲೂ ಲಲಿತಮ್ಮನಿಗೆ ಒಂದು ಸಂದೇಹ ಬೇರೆ. ತನ್ನ ಅತ್ತೆ ಬಾಗಿಲ ಬಳಿ ನಿಂತು ತಾವು ಆಡುವ ಮಾತನ್ನು ಕೇಳುತ್ತಿದ್ದಾರೆ ಎಂದು ಅವಳಿಗೆ ಒಂದೆರಡು ಸಲ ತೋರಿತ್ತು. ಆದ್ದರಿಂದ ಆಡುವ ಎರಡು ಮಾತನ್ನು ಅವಳು ಮರ್ಯಾದೆಯಿಂದಲೇ ಆಡಿ ಮುಗಿಸುವಳು. ಸುಬ್ಬಣ್ಣನಿಗೂ ಕೂಡ ಸಂಸಾರದ ಸುಖದ ಮೇಲೆ ಮನಸ್ಸು ಅಷ್ಟಾಗಿ ಹೋಗಿರಲಿಲ್ಲ. ಅವನಿಗೆ ಸಂಗೀತದಲ್ಲಿ ಪಂಡಿತನಾಗಬೇಕೆನ್ನುವ ಯೋಚನೆಯಲ್ಲಿ ಇನ್ನು ಯಾವುದು ಬಹಳ ಬೇಕಾಗಿರಲಿಲ್ಲ. ಅಲ್ಲದೆ ಸ್ತ್ರೀಯಿಂದ ಯಾವ ಉಪಚಾರ ಅಥವಾ ಪ್ರೀತಿ ಪುರಸ್ಸರವಾದ ಸೇವೆ ಬೇಕೋ ಅದನ್ನು ಅವನು ನೀಲಾಸಾನಿಯ ಮನೆಯಲ್ಲಿ ಪಡೆಯುತ್ತಿದ್ದನು. ತನ್ನ ಮನೆಯಲ್ಲಿ ಪಡೆಯುವ ಹಾಗಿರಲಿಲ್ಲ. ಗಂಡನನ್ನು ಕಣ್ಣಾರೆ ನೋಡುವುದಕ್ಕೆ ರಾತ್ರಿಯವರೆಗೆ ಕಾಯಬೇಕಾಗಿರುವ ಲಲಿತಾ ಅವನಿಗೆ ಕೈಕಾಲಿಗೆ ನೀರು ಕೊಟ್ಟು ಮಣೆ ಹಾಕಿ ಹತ್ತಿರ ಬಂದು ನಗುನಗುತ್ತಾ ಮಾತನಾಡಿಸುವುದಿಲ್ಲ. ಆದ್ದರಿಂದ ಇದುವರೆಗೆ ಸುಬ್ಬಣ್ಣ ಲಲಿತೆಯರ ಸಂಬಂಧ ಸೂಕ್ಷ್ಮವಾದುದಾಗಿತ್ತು. ಹೀಗೆ ಅಂಟಿಯೂ ಅಂಟದ ಸಂಬಂಧವನ್ನು ನಮ್ಮಲ್ಲಿ ಇರುವೆ ಕಚ್ಚಿದ ಹಾಗೆ ಎಂತ ವರ್ಣಿಸುತ್ತಾರೆ. ಇರುವೆ ಕಚ್ಚಿದರೆ ಕಚ್ಚಿದ ಹಾಗೆ ನೋವಿಲ್ಲ, ಮುತ್ತಿಟ್ಟ ಹಾಗೆ ಸುಖವಿಲ್ಲ, ಇಂಥ ಸಂಬಂಧದಲ್ಲಿ ಹಿಡಿತವಿಲ್ಲ. ಹೇಗೋ ಹಾಗೆ ನಾವು ಗಂಡ ಹೆಂಡಿರು ಎಂಬ ಇದ್ದ ಹಾಗಾಗಿತ್ತು. ಯಾವಾಗ ಹೊಡೆದನೋ ಆಗ ಸುಬ್ಬಣ್ಣ ಹೆಂಡತಿಯನ್ನು ಈ ವಸ್ತು ಏನು ಮಾಡುವುದಕ್ಕೂ ನನ್ನದು ಎಂದು ಹೇಳಿದ ಹಾಗಾಯಿತು. ಲಲಿತೆಗೂ ಮನಸ್ಸಿನಲ್ಲಿ ಹೀಗೆಯೇ ಭಾವನೆಯುಂಟಾಯಿತು. ಅವಳ ಚೇತನ ತಾನಾಗಿ ನಾವಿಬ್ಬರು ಒಂದು, ಅತ್ತೆ ಬೇರೆ, ಮಾವ ಬೇರೆ, ಪ್ರಪಂಚವೆಲ್ಲವೂ ಬೇರೆ, ಆದರೆ ನಾವಿಬ್ಬರು ಒಂದು ಎಂಬ ನಿಲುವಿಗೆ ತಿರುಗಿತು. ಆಮೇಲೆ ಅವಳು, ಹೊಡೆದರೆ ಏನು, ಇನ್ನು ಯಾರೂ ಅಲ್ಲವಲ್ಲ, ನನ್ನ ಗಂಡ ತಾನೇ ಎಂದುಕೊಂಡಳು. ತನ್ನ ತಾಯಿ ಹೇಳಿದ್ದ ಒಂದು ಮಾತು ಜ್ಞಾಪಕಕ್ಕೆ ಬಂದಿತ್ತು. ಏನೂ ಮಾಡಿದರೂ ಪತಿ ಪರದೈವ, ಗಂಡಸರು ದೇವರನ್ನು ಹುಡುಕಿಕೊಂಡು ಹೋಗಬೇಕು, ಹೆಂಗಸಿಗೆ ದೇವರು ಸದಾ ಪ್ರತ್ಯಕ್ಷನಾಗಿದ್ದಾನೆ. ಹೀಗೆಂದುಕೊಂಡು ಲಲಿತೆ ಸಮಾಧಾನ ತೆಗೆದುಕೊಂಡಳು. ನಿದ್ದೆ ಹೋಗಿರುತ್ತಾರೋ, ಎಚ್ಚರವಾಗಿರುತ್ತಾರೋ, ಮಾತನಾಡಿಸುತ್ತಾರೋ, ಇನ್ನೂ ಕೋಪವಾಗಿಯೇ ಇರುತ್ತಾರೋ ಎಂದು ಯೋಚಿಸುತ್ತಾ ಲಲಿತಮ್ಮ ಸದ್ದಿಲ್ಲದೆ ಒಳಗೆ ಸುಳಿದು ಬಾಗಿಲನ್ನು ಮುಚ್ಚಿ ಹಾಸಿಗೆಯ ಬಳಿ ಬಂದಳು. ಸುಬ್ಬಣ್ಣ ಎಡಬಲಕ್ಕೆ ಮಲಗಿಕೊಂಡು ಕಣ್ಣು ಮುಚ್ಚಿಕೊಂಡಿದ್ದನು. ಲಲಿತಾ ಅಷ್ಟು ಬೇಗ ಬಂದಳೆಂದು ಅವನಿಗೆ ತಿಳಿದಿರಲಿಲ್ಲ. ಎಂದಿನಂತೆ ಸಾವಕಾಶವಾಗಿ ಬರುವಳೆಂದುಕೊಂಡಿದ್ದನು ಕಾಣುತ್ತದೆ. ಮಲಗಿ ತನ್ನ ಸ್ಥಿತಿಯನ್ನು ಕುರಿತು ಯೋಚಿಸುತ್ತಾ ಹಾಗೆಯೇ ಕಣ್ಣು ಮುಚ್ಚಿಕೊಂಡಿದ್ದನು. ಅದಕ್ಕೆ ಹಿಂದೆ ರಾತ್ರಿಯಲ್ಲಿ ಅವನಿಗೆ ನಿದ್ರೆ ಅರ್ಧ ಹತ್ತಿದ ಮೇಲೆ ಲಲಿತಾ ಬಂದು ಬಾಗಿಲು ಹಾಕಿ ತನಗೆ ಸರಿಯಾಗಿ ಹೊದಿಸಿ ದೀಪವನ್ನು ಆರಿಸಿ ತಾನೂ ಬಂದು ಬಳಿಯಲ್ಲಿ ಸದ್ದಿಲ್ಲದೆ ಮಲಗುವುದು ತಿಳಿಯುತ್ತಿತ್ತು. ಈ ದಿನ ಬಂದು ದೂರ ಮಲಗುವಳು ಎಂದು ಅವನಿಗೆ ಒಂದು ಸಂದೇಹ. ಬಂದಾಗ ಮಾತನಾಡಿಸುವುದೇ, ಸುಮ್ಮನೆ ಇರುವುದೇ ಎಂದೊಂದು ಯೋಚನೆ. ಸುಲಭವಾಗಿ ಮಾತನಾಡುವಳು ಇಲ್ಲ ಹಠ ಮಾಡುವಳು ಎಂದು ಶಂಕೆ. ಇವೆಲ್ಲವೂ ತಲೆದೋರಿ ಸುಬ್ಬಣ್ಣ. ತಪ್ಪು ಅವಳದು, ತಾನು ಹೊಡೆದದ್ದು ಹೆಚ್ಚು, ಆದರೂ ಮೊದಲ ತಪ್ಪು ಅವಳದು, ಆದರೂ ಸಮಾಧಾನ ಮಾಡಿ ನೋಡುವುದು ಎಂದುಕೊಳ್ಳುತ್ತಿದ್ದನು. ಲಲಿತಾ ಎಂದಿನಂತೆ ದೀಪ ಆರಿಸಿದ್ದರೆ ಅವನಿಗೆ ಅವಳು ಬಂದದ್ದು ತಿಳಿಯುತ್ತಿತ್ತು. ಅಂದು ಅವಳು ದೀಪವನ್ನಾರಿಸದೆ ಮೆಲ್ಲನೆ ಬಂದು ಹತ್ತಿರ ಕುಳಿತುಕೊಂಡಳು. ಗಂಡ ನಿದ್ದೆಯಲ್ಲಿ ಇದ್ದಾನೆಂದು ತೋರಿತು. ತನ್ನದೆಂದು ಬಂದಿದ್ದ ಹೊಸ ಆಧಾರದಿಂದ ಅವನನ್ನು ಚೆನ್ನಾಗಿ ನೋಡಿದಳು. ಅವಳ ತಾಯಿ ಎಂದೋ ಒಂದು ಸಲ ಗಂಡನನ್ನು ನೋಡಬೇಕಾದ್ರೆ ದೃಷ್ಟಿಯಾಗುವ ಹಾಗೆ ಒಂದೇ ಸಮನೆ ನೋಡಬಾರದು, ಗಂಡಸು ಪಾರಿಜಾತದ ಹೂವಿನಂತೆ ನೋಡಿದರೆ ಬಾಡುತ್ತಾನೆ ಎಂದು ಹೇಳಿದ್ದನ್ನು ನೆನೆದುಕೊಂಡು ಅವನನ್ನು ನೋಡುವುದನ್ನು ಬಿಟ್ಟಳು. ಆದರೆ ಮನಸ್ಸು ನಿಲ್ಲಲಿಲ್ಲ, ಮತ್ತೆ ಅವನನ್ನೇ ದೃಷ್ಟಿಸಿ ನೋಡಿದಳು. ಬಹಳ ಮೆಚ್ಚುಗೆಯಾಗಿ ಅವನನ್ನು ಮಗುವಿನಂತೆ ಕೈಯಲ್ಲಿ ಹಿಡಿದುಕೊಳ್ಳೋಣವೇ ಎಂದು ತೋರಿತು. ಆದರೆ ಇನ್ನೂ ಅಷ್ಟು ಸ್ವಾತಂತ್ರ್ಯವಿಲ್ಲ. ಅಲ್ಲದೆ ನಿದ್ದೆ ಹೋಗುತ್ತಿರುವವನು, ಅದರ ಮೇಲೆ ಸುಮ್ಮನಾಗಿ ತನ್ನನ್ನು ಹೊಡೆದಿದ್ದ ಆ ಬಲಗೈಯನ್ನು ನೋಡಿ ಏನೋ ತೋರಿ ಮೆಲ್ಲನೆ ಅದರ ಹತ್ತಿರಕ್ಕೆ ಮುಖವನ್ನಿಟ್ಟು ತುಟಿಗೆ ಕೈ ಸೋಕಿತೋ ಇಲ್ಲವೋ ಎನ್ನುವ ಹಾಗೆ ಒಂದು ಮುತ್ತಿಟ್ಟಳು. ಸುಬ್ಬಣ್ಣ ನಿಜವಾಗಿಯೂ ನಿದ್ದೆಯಲ್ಲಿರಲಿಲ್ಲ. ಲಲಿತಾ ಕೊಟ್ಟ ಮುತ್ತಿನಿಂದ ಕಣ್ಣು ತೆರೆದನು. ಪರ್ವತರಾಜ ಕನ್ಯೆಯ ತಪಸ್ಸಿಗೆ ಮೆಚ್ಚಿದ ಪರಶಿವನಂತೆ ಯಾವ ಮಾತನ್ನೂ ಆಡದೆ, ಯಾವ ಯೋಚನೆಯನ್ನೂ ಮಾಡದೆ ಅವಳನ್ನು ಎರಡು ಕೈಗಳಿಂದಲೂ ಹಿಡಿದು ಹತ್ತಿರಕ್ಕೆ ಕರೆದುಕೊಂಡು, ಶಾಲೆ ನೋವಾಯಿತೆ ಎಂದನು. ನನಗಿಲ್ಲಿ ಸ್ವಲ್ಪ ನಗು ಬರುತ್ತದೆ. ಪರಶಿವನೇನು, ಪರ್ವತರಾಜ ಕನ್ಯೆಯೇನು, ಕೊನೆಗೆ ಈ ನೋವಾಯಿತೆ ಎಂಬ ಮಾತೇನು? ಆದರೇನು ಮಾಡುವುದು, ಇದು ಬದುಕು. ಭಾವನೆಯನ್ನೇ ಮೀರಿದ ಪ್ರಣಯ ಆಕಾರವನ್ನು ತಳೆಯುವುದು ಇಂಥ ಮಾತುಗಳಲ್ಲಿ. ಸುಬ್ಬಣ್ಣ ನಾಟಕವನ್ನು ಬರೆಯುವುದಕ್ಕೆ ಯೋಚನೆ ಮಾಡುತ್ತಾ ಇದ್ದಿದ್ರೆ ಅವನಿಗೆ ಒಳ್ಳೆಯ ರಸಪುಷ್ಟವಾದ ಮಾತುಗಳು ತೋರಬಹುದಾಗಿತ್ತು. ಆ ರಾತ್ರಿ ಇನ್ನವರಿಬ್ಬರು ಆಡಿದ ಮಾತನ್ನು ನಾನು ಹೇಗೆ ಹೇಳಲಿ? ಮಕ್ಕಳಂತ ಇಬ್ಬರು ಹೊಸದಾಗಿ ತಲೆದೋರಿದ ಪ್ರಣಯದಲ್ಲಿ ಒಬ್ಬರಿಗೊಬ್ಬರು ಆಡಿಕೊಂಡ ಮಾತು ಇದೇ ಎಂದು ಯಾರು ಹೇಳಬಲ್ಲರು? ಮಾತೇನೋ ಬಹಳ ಹೊತ್ತು ಆಡಿದ್ರು, ಏನು ಮಾತೆಂದು ಅವರಿಗೇ ತಿಳಿದಿದ್ದಿರಲಾರದು. ಆದರೆ ಒಂದು ವಿಷಯವೇನೆಂದರೆ ಇಲ್ಲಿ ಮಾತು ಮುಖ್ಯವಲ್ಲ, ಮನಸ್ಸು ಹತ್ತಿರವಾಗಿದ್ದರೆ ಸರಿ.
ಆ ದಿನ ಈ ಮಾತಿನಿಂದ ಲಲಿತಾ ಮತ್ತು ಸುಬ್ಬಣ್ಣ ಇಬ್ಬರ ಮನಸ್ಸು ಬಹುಮಟ್ಟಿಗೆ ಒಂದಾಯಿತು. ಆ ಎರಡು ಆತ್ಮಗಳು ಹತ್ತಿರ ಹತ್ತಿರ ಬಂದವು. ಲಲಿತಾ ತನ್ನ ಗಂಡನಿಗೆ ಯಜಮಾನಿಯಾದಳು, ಗೃಹಿಣಿಯಾದಳು. ಆವರೆಗೆ ಗೃಹಿಣಿಯಾಗಿರಲಿಲ್ಲವೇ ಎಂದು ಯಾರಾದರೂ ಕೇಳಬಹುದು. ಅದಕ್ಕೆ ಇಲ್ಲವೆಂದೇ ಹೇಳಬೇಕು. ಹೆಂಗಸಿಗೆ ಗಂಡನ ಹೃದಯದಲ್ಲಿ ಎಂದು ಸ್ಥಿರವಾದ ಸ್ಥಳ ಸಿಗುವುದೋ ಅಂದೇ ಅವಳು ಗೃಹಿಣಿಯಾಗುವುದು. ಮಾರನೆಯ ದಿನ ಸುಬ್ಬಣ್ಣ ತಾನು ಸಂಗೀತವನ್ನು ಕಲಿಯುತ್ತಿರುವೆನೆಂದು, ಇಷ್ಟರಲ್ಲೇ ಏನಾದರೂ ಸ್ವಲ್ಪ ಸಂಬಳ ಸಿಕ್ಕಬಹುದೆಂದು ತಂದೆಗೆ ತಿಳಿಸಿದ್ನು. ನಾರಾಯಣ ಶಾಸ್ತ್ರಿಗಳು ಇದನ್ನು ಕೇಳಿ ಮನಸ್ಸಿನಲ್ಲಿ ಬಹಳ ನೊಂದುಕೊಂಡ್ರು. ತನ್ನ ಹಿರಿಯರೆಲ್ಲ ಸಂಸ್ಕೃತದಲ್ಲಿ ಅಸಾಧ್ಯ ಪಂಡಿತರು, ತಾನೂ ಸಂಸ್ಕೃತದಲ್ಲಿ ಪಂಡಿತ. ಇಂಥದ್ರಲ್ಲಿ ತನಗೆ ಆದ ಒಬ್ಬನೇ ಮಗ ಸಂಸ್ಕೃತದಲ್ಲಿ ಪಂಡಿತನಾಗದೆ ಹಾಡುಗಾರಿಕೆ ಮನುಷ್ಯನಾದನಲ್ಲ ಎಂದು ಅವರಿಗೆ ಬಹಳ ವ್ಯತ್ಯಯಾಯಿತು. ಸಭೆಯಲ್ಲಿ ವೈದಿಕ ಮಂಡಳಿಯಲ್ಲಿ ಕುಳಿತು ಸ್ವಸ್ತಿಯನ್ನು ಹೇಳಿ ಮಹಾರಾಜರಿಗೆ ಆಶೀರ್ವಾದ ಮಾಡುವುದು ಹೇಗೆ? ಕಿಂಕರನಂತೆ ಕುಳಿತು ಹಾ ಹೂ ಎಂದು ಹಾಡುವುದು ಹೇಗೆ? ಅವರಿಗೆ ಅಂದು ಹಿಂದೆ ತಮ್ಮ ಹಿರಿಯರು ಕಟ್ಟಿದ್ದ ಒಂದು ಶಿಖರ ಕಳಚಿ ಬಿದ್ದಂತೆ ತೋರಿತು. ಆದರೆ ಮಾಡುವುದೇನು? ಹೇಗಾಗಬೇಕೆಂದಿತ್ತೋ ಹಾಗೆ ಆಯಿತು ಎಂದುಕೊಂಡು ಅವರು ಮತ್ತೆ ಆ ಯೋಚನೆಯನ್ನು ಮಾಡದೆ ಮರೆತರು. ಮನೆಯ ಯಜಮಾನಿಗೂ ಬಹಳ ಕೋಪ. ತಾನು ಹೆತ್ತ ಒಬ್ಬ ಮಗ ಸಭೆಯ ಮುಂದೆ ಕೂತು ಹಾಡುವುದೇ ಎಂದು ಅವರಿಗೆ ಬಹಳ ಹೀನಾಯ. ಇದು ಸ್ವಭಾವ. ನಮಗೆಲ್ಲ ಅಧಿಕಾರ ಮಾಡುವುದರಲ್ಲಿರುವಂತೆ ಇತರರಿಗೆ ಸುಖವನ್ನುಂಟು ಮಾಡುವುದರಲ್ಲಿ ಆಸೆ ಇರುವುದಿಲ್ಲ. ಅಲ್ಲದೆ ಸಾಮಾನ್ಯವಾಗಿ ವೈಕುಂಠದಲ್ಲಿ ವಿಷ್ಣು ಸಾನ್ನಿಧ್ಯದಲ್ಲಿ ದೇವಶ್ರೀ ಪ್ರಮುಖನಾದ ನಾರದನು ಗಾಯಕನೆಂಬುದು ಪ್ರಾಯಶಃ ಮನಸ್ಸಿಗೆ ತೋರುವುದಿಲ್ಲ. ಪಾಂಡಿತ್ಯದಿಂದ ದೇವರನ್ನು ಹೇಗೆ ಮೆಚ್ಚಿಸಬಹುದು, ಹಾಗೆ ಗಾಯನದಿಂದಲೂ ಮೆಚ್ಚಿಸಬಹುದೆಂದು ನಾವು ಯೋಚಿಸುವುದಿಲ್ಲ. ಸಂಸ್ಕೃತ ಕಲಿತವರು ಮಹಾರಾಜರಿಗೆ ಆಶೀರ್ವಾದ ಮಾಡುತ್ತಾರೆ, ಆದ್ದರಿಂದ ಸಂಸ್ಕೃತ ಹೆಚ್ಚು, ಹಾಡುಗಾರಿಕೆ ಕಡಿಮೆ. ನಮ್ಮೆಲ್ಲರ ತರ್ಕಶಾಸ್ತ್ರವು ಇಷ್ಟು ದೂರವೇ ವ್ಯಾಪಿಸುವುದು. ಯಜಮಾನಿ ಯಾವ ಕಾರಣದಿಂದಲೋ ಇದರ ಹೊಣೆಗಾರಿಕೆಯನ್ನು ಲಲಿತೆಯ ಮೇಲೆಯೇ ಹಾಕಿದರು. ಸುಬ್ಬಣ್ಣ ಸಂಗೀತ ಕಲಿತನೆಂದೊಡನೆ ಅವನು ವೇಶ್ಯೆಯ ಮನೆಗೆ ಹೋಗುತ್ತಾನೆಂದು ಅವರು ಗೊತ್ತು ಮಾಡಿದರು. ಅಯ್ಯೋ, ಈಗಿನ ಹುಡುಗಿಯರನ್ನ ಏನು ಹೇಳುವುದು? ಗಂಡಂದಿರನ್ನ ಸರಿಯಾಗಿಟ್ಟುಕೊಳ್ಳುವುದಕ್ಕೆ ಬರುವುದಿಲ್ಲ. ಹೆಂಗಸು ಗಂಡಸನ ಸರಿಯಾಗಿ ಕಂಡರೆ ಅವನು ಇನ್ನೊಂದು ಕಡೆ ಯಾಕೆ ಹೋಗ್ತಾನೆ ಎಂದರು. ಆ ದಿನ ಯಾರೋ ನೆರೆಮನೆಯವರು ಬಂದಾಗ ಇದನ್ನೆಲ್ಲ ಹೇಳಿ ನಾವು ಹೀಗಿದ್ದಿದ್ದರೆ ನಮ್ಮ ಸಂಸಾರಗಳೆಲ್ಲ ಏನಾಗಬೇಕಾಗಿತ್ತು ಎಂದರು. ಅವರ ಮಾತನ್ನು ಕೇಳಿದ ಯಾರಿಗಾದರೂ ಚಿಕ್ಕಂದಿನಲ್ಲಿ ನಾರಾಯಣ ಶಾಸ್ತ್ರಿಗಳು ಬಹಳ ಅಯೋಗ್ಯರಾಗಿದ್ದಂತೆಯೂ, ಅವರನ್ನು ಈ ಹೆಂಡತಿ ಬಹಳ ಚಮತ್ಕಾರದಿಂದ ಒಲಿಸಿಕೊಂಡು ಸರಿ ಮಾಡಿಕೊಂಡಂತೆಯೂ ತೋರಿರಬೇಕು. ಸೊಸೆಯನ್ನು ಏನಾದರೂ ಅನ್ನಬೇಕು. ಅದಕ್ಕೆ ಇದೇ ಮಾತು ಅದೇ ಮಾತು ಅಂತೇನು? ಹಿಂದಿನ ದಿನ ಸೊಸೆ ಮಾಯಾವಿನಿ ಮೋಹಿನಿ ಎಂದಾಗಿಯೂ, ಈ ದಿನ ಸೊಸೆ ಗಂಡನನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದಾಗಿಯೂ ಭಾವ ಬೇರೆಯಾಯ್ತಲ್ಲ. ಇದು ಹೇಗೆ ಅಂದರೆ ಸಂದರ್ಭ ಬೇರೆಯಾದ್ದರಿಂದ ಮಾತು ಬೇರೆ ಅಷ್ಟೇ. ಅಂತೂ ಸುಬ್ಬಣ್ಣ ಹೊತ್ತು ತಿಳಿಸಿದ ವಿಷಯದಿಂದ ಮನೆಯಲ್ಲಿ ಬಹಳ ಅಸಂತುಷ್ಟಿಗೆ ಕಾರಣವಾಯಿತು. ಸುಬ್ಬಣ್ಣನಿಗೂ ಈ ಸಂದರ್ಭದಲ್ಲಿ ತಾಯ ವಿಷಯದಲ್ಲಿ ಒಂದು ವಿಧವಾದ ಅಸೂಯೆ ಉಂಟಾಯಿತು. ಅವರು ಹೇಳಿದ್ದನ್ನು ಕೇಳಿ ತಾನು ಹೆಂಡತಿಯನ್ನು ಹೊಡೆದದ್ದರಿಂದ ಅವನಿಗೆ ಅವರ ಮೇಲೆ ಕೋಪ ಬಂತೋ ಏನು, ಇಲ್ಲ ಹೆಂಡತಿಯ ಮೇಲೆ ಹೊಸ ಕನಿಕರ ಬಂದದ್ದರಿಂದ ಅವಳನ್ನು ಅವರು ಬಯ್ಯುತ್ತಾರಲ್ಲ ಎಂದು ತೋರಿತು. ಅಂತೂ ಕಾಯಿ ಬಳ್ಳಿಯಿಂದ ಬೇರೆಯಾಗುವುದಕ್ಕೆ ಪ್ರಾರಂಭವಾಯಿತು. ಆ ದಿನ ತಾಯಿ ಸಂಗೀತವನ್ನು ಬಯ್ಯುತ್ತಾ ಗುಣಗೊಟ್ಟುತ್ತಿದ್ದರೂ ಗಂಡನನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೆ ಬರುವುದಿಲ್ಲವೆಂದು ಸೊಸೆಯನ್ನು ಹೇಳಿದ್ದು ಅವನ ಕಿವಿಗೆ ಬಿತ್ತು. ಅದರಿಂದ ಬೇರೆ ಅವನಿಗೆ ಕೋಪ. ಹೀಗೆ ಆರಂಭವಾದ ಅಸಮಾಧಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಬಂದಿತು. ಇದುವರೆಗೆ ವಿಧೇಯನಾಗಿದ್ದುಕೊಂಡು ಬಡಿಸಿದ್ದನ್ನು ಊಟ ಮಾಡಿಕೊಂಡು ಏನೂ ಅರಿಯದ ಬಸವನ ಹಾಗೆ ಇದ್ದ ಮಗ ಈಗ ವ್ಯತ್ಯಸ್ತನಾಗುತ್ತಿದ್ದಾನೆಂದು ಯಜಮಾನಿಗೆ ತಿಳಿಯಲಿಲ್ಲ. ಮಗನನ್ನು ಅವಳು ಇನ್ನೂ ಸ್ವಾಧೀನ ಮಾಡಿಕೊಂಡಿರಲಿಲ್ಲವೆಂದು ಅವರು ಚೆನ್ನಾಗಿ ತಿಳಿದಿದ್ದರು. ಇವನು ಈಗ ಹೀಗಾಗುತ್ತಿದ್ದುದನ್ನು ತಿಳಿಯದೆ ಅವರು ಅವನನ್ನೂ ಸೊಸೆಯನ್ನು ಎಂದಿನಂತೆಯೇ ಕಾಣುತ್ತಿದ್ದರು. ಇದೆಲ್ಲ ಸುಬ್ಬಣ್ಣನಿಗೆ ಹೊಸ ರೀತಿಯಲ್ಲಿ ಕಾಣುವುದಕ್ಕೆ ಆರಂಭವಾಯಿತು. ಸೊಸೆ ದೇವರ ಉಪಕರಣ ತೊಳೆಯುವುದು 2 ನಿಮಿಷ ಸಾವಕಾಶವಾದರೆ ನಾನೇ ತೊಳಿಬೇಕು ಉಪಕರಣ ಎಂದು ದಡಬಣ್ಣ ಎತ್ತಿಕೊಂಡು ಬಂದು ಯಜಮಾನಿ ಹಿತ್ತಿಲಲ್ಲಿ ಹಾಕುವುದನ್ನು ಅವನು ಹಿಂದೆ ಎಷ್ಟೋ ಸಲ ನೋಡಿದ್ದನು. ಆಗ ಅವನು ಏನು ಎಂದುಕೊಂಡಿರಲಿಲ್ಲ. ಆ ದಿನ ಹಾಗೇ ಆಯಿತು. ಸುಬ್ಬಣ್ಣ ನೋಡಿ ಅದುವರೆಗೂ ಪಡದೇ ಇದ್ದ ಒಂದು ಅಸಹನೆಯನ್ನು ಅನುಭವ ಮಾಡಿದನು. ಹೆಂಡತಿ ಪಡಸಾಲೆಯಲ್ಲಿ ಕಸಗುಡಿಸುತ್ತಿದ್ದಳು. 2 ಕೆಲಸ ಒಂದೇ ಸಲ ಹೇಗೆ ಮಾಡಿಯಾಳು ಎಂದು ಹೇಳಬೇಕೆಂದು ಅವನಿಗೆ ತೋರಿತು. ಆದರೆ ತಡೆದುಕೊಂಡು ಸುಮ್ಮನಾದನು. ಇಷ್ಟರಲ್ಲೇ ಮನೆಯ ಹೆಣ್ಣು ಮಕ್ಕಳಲ್ಲಿ 2ನೇಯವಳಾದ ಲಕ್ಷ್ಮಿ ಗರ್ಭಿಣಿಯಾಗಿ ಮನೆಗೆ ಬಂದಳು. ಮನೆಯಲ್ಲಿ ಅಸಮಾಧಾನ ಹೆಚ್ಚುವುದಕ್ಕೆ ಅದೂ ಒಂದು ಕಾರಣವಾಯಿತು. ಯಜಮಾನಿ ಮಾತಿಗೆ ಮುಂಚೆ, ಏನು ಸುಖಕ್ಕೆ ಅಂತ ಈ ಮನೆಗೆ ಬಂದೆಯಮ್ಮ ನೀನು?
ಹಾಲೇ ಮೊಸರೆ ಕೈತುಂಬ ಸಂಪಾದಿಸಿ ಹಾಕುವ ಕೂಡ ಹುಟ್ಟಿದವರೇ. ಏನೋ ಅವರೊಬ್ಬರು ಆದುಕೊಂಡು ತಂದು ಹಾಕಬೇಕು, ಎಲ್ಲ ಊಟ ಮಾಡಬೇಕು, ನಿನಗೆ ನಾನೇನು ಉಪಚಾರ ಮಾಡಲಿ ಎನ್ನುವರು. ಲಲಿತಾ ಮುಖ ಚಿಕ್ಕದು ಮಾಡಿಕೊಳ್ಳುವಳು. ಇದು ಸುಬ್ಬಣ್ಣನಿಗೆ ತಿಳಿಯದು. ಲಲಿತಾ ಒಂದೆರಡು ಸಲ ಗಂಡನಿಗೆ ಈ ಮಾತನ್ನು ಹೇಳೋಣವೇ ಎಂದುಕೊಂಡಳು. ಒಡನೆ ಹೆತ್ತ ತಾಯಿಗೆ ಮಗನಿಗೆ ಜಗಳ ತರಲೆ ನನಗೇಕೆ ಎಂದು ಸುಮ್ಮನಾದಳು. ಯಜಮಾನಿ ಎಂದಿನಂತೆಯೇ ಮೊಸರು ತೆಗೆದು ಅದರಲ್ಲಿ ಮಗಳಿಗೆ ಗಟ್ಟಿ ಮೊಸರು ತೆಗೆದಿಟ್ಟು ಉಳಿದುದನ್ನು ನೀರು ಹಾಕಿ ಕಡೆದು ಎಲ್ಲರಿಗೂ ಬಡಿಸುವರು. ಒಂದು ದಿನ ಶಾಸ್ತ್ರಿಗಳು ಮಜ್ಜಿಗೆ ತೀರಾ ನೀರಾಯಿತು ಎಂದರು. ಯಜಮಾನಿ ಇನ್ನು ಮನೆಯಲ್ಲಿ ಎಲ್ಲರಿಗೂ ಮೊಸರು ಹಾಕಬೇಕು ಎಂದರೆ ಎಷ್ಟು ಮೊಸರು ತೆಗೆದರೆ ಆಗುತ್ತೆ ಎಂದರು. ಸುಬ್ಬಣ್ಣ ಪಕ್ಕದಲ್ಲಿ ಊಟಕ್ಕೆ ಕುಳಿತಿದ್ದನು. ಅವನಿಗೆ ಮನಸ್ಸು ಚಿಕ್ಕದಾಯಿತು. ಆಮೇಲೆ ಹುಡುಗಿಯರಿಬ್ಬರು ಊಟ ಮಾಡುತ್ತಿದ್ದಾಗ ಅವನು ಎತಕ್ಕೋ ಒಳಗೆ ಹೋದನು. ಲಲಿತೆ ಎಲ್ಲರಂತೆ ನೀರು ಮಜ್ಜಿಗೆಯಲ್ಲಿ ಅನ್ನ ಕಲಸಿಕೊಂಡಿದ್ದಳು. ಲಕ್ಷ್ಮಮ್ಮನಿಗೆ ಮೊಸರು ಬಡಿಸಿದ್ದರು. ಸುಬ್ಬಣ್ಣ ನೋಡಿ ಈ ಮೊಸರು ಸ್ವಲ್ಪ ಅಪ್ಪನಿಗೆ ಬಡಿಸಿದ್ದರೆ ಆಗಿರಲಿಲ್ಲವೇ ಎಂದುಕೊಂಡನು. ಇವನು ಈ ಮಾತುಗಳನ್ನು ಹೇಳಿದ್ದರೆ ಯಜಮಾನಿ ಎಚ್ಚೆತ್ತುಕೊಳ್ಳಬಹುದಾಗಿತ್ತೋ ಏನು, ಆದರೆ ಸುಬ್ಬಣ್ಣ ಮಾತನಾಡುವ ಮನುಷ್ಯನಲ್ಲ. ನೋಡಿದ್ದನ್ನು ಮಾಡಿದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವನು. ಹೀಗೆ ಬರಬರುತ್ತಾ ಮಗನಿಗೆ ತಾಯ ವಿಷಯದಲ್ಲಿ ಅಸಮಾಧಾನ ಹೆಚ್ಚಿತು. ತಾಯಿ ತನ್ನ ಹೆಂಡತಿಯನ್ನು ಸರಿಯಾಗಿ ನೋಡುತ್ತಿಲ್ಲವೆಂದು, ತಾನು ತನ್ನ ಹೆಂಡತಿಗೆ ಸರಿಯಾದ ಸಂಸಾರವನ್ನು ಕಟ್ಟಿಕೊಟ್ಟ ಹಾಗೆ ಆಗಲಿಲ್ಲವೆಂದು ಅವನು ಬಹಳ ಸಲ ಎನಿಸಿಕೊಂಡನು. ತಪ್ಪು ಎನಿಸಿಕೊಳ್ಳುವುದಕ್ಕೆ ಮನಸ್ಸಿದ್ದರೆ ಏನೂ ಇಲ್ಲದೆ ತಪ್ಪು ಸಿಕ್ಕುತ್ತದೆ. ಇನ್ನು ಇಂಥ ಸಂಸಾರದಲ್ಲಿ ಹೇಳಬೇಕಾದ್ದಿಲ್ಲ. ಲಲಿತೆಯೂ ಗರ್ಭಿಣಿಯಾದಳು. ಅವಳನ್ನು ಅವರ ಮನೆಯವರು ಕರೆದುಕೊಂಡು ಹೋಗಲಿಲ್ಲ. ಅವಳು ಎಲ್ಲಕ್ಕೂ ಅತ್ತೆಯ ಕೈಗೆ ಕಾಯಬೇಕಾಯಿತು. ಇವರು ಅಷ್ಟೇ, ಸೊಸೆಯನ್ನು ವಿಚಾರಿಸಿಕೊಳ್ಳುವುದು ಅತ್ತೆಯತನಕ್ಕೆ ಕಡಿಮೆಯೋ ಏನೋ ಎನ್ನುವ ಹಾಗೆ ಇದ್ದು ಬಿಟ್ರು. ಹುಡುಗಿ ಗುಡಿಸಲಾರದೆ ಕಸಗುಡಿಸುತ್ತಿದ್ದರೆ ಬೇಡ ಎಂದು ಹೇಳರು. ಮಗಳಿಗೆ ಮೊಸರು ತೆಗೆದಿಟ್ಟು ಹಾಕುತ್ತಿದ್ದ ಹಾಗೆ ಇವಳಿಗೆ ಹಾಕರು. ಇದನ್ನೆಲ್ಲ ಸುಬ್ಬಣ್ಣ ನೋಡಿದನು. ಇದೆಲ್ಲ ಅವನಿಗೆ ವಿಪರೀತವಾಗಿ ಕಂಡಿತು. ಸೀಮಂತ ಮುಂತಾದುವನ್ನ ಶಾಸ್ತ್ರಿಗಳು ಉಪಾಯವಾಗಿ ನಡೆಸಿದರು. ದಿನ ಕಳೆದು ಲಲಿತಮ್ಮ ಒಂದು ಗಂಡು ಮಗುವನ್ನು ಹೆತ್ತಳು. ಸುಬ್ಬಣ್ಣನಿಗೆ ಇದರಿಂದ ಏನೂ ಹೆಚ್ಚು ಸಂತೋಷವಾಗಲಿಲ್ಲ. ತಾನು ತನ್ನ ಹೆಂಡತಿಯು ಸಂಸಾರದಲ್ಲಿ ಹೊರೆಯಾಗಿರುವಾಗ ಈ ಮಗು ಬೇರೆ ಒಂದು ಭಾರವಾಗಿ ಹುಟ್ಟಿತಲ್ಲ ಎಂದು ಅವನು ಯೋಚಿಸತೊಡಗಿದನು. ಅದಕ್ಕೆ ತಕ್ಕ ಹಾಗೆ ಆ ಸಲ ನವರಾತ್ರಿಯಲ್ಲಿ ಅವರಿವರ ಅಸೂಯೆಯಿಂದ ಅವನಿಗೆ ಹಾಡುವುದಕ್ಕೆ ಅವಕಾಶವಾಗಲಿಲ್ಲ. ಅಲ್ಪ ಸ್ವಲ್ಪವಾದರೂ ಸಂಪಾದನೆಗೆ ದಾರಿಯಾಗಬಹುದೆಂದುಕೊಂಡಿದ್ದನು. ಅದೂ ತಪ್ಪಿಹೋಯಿತು. ಇಷ್ಟರಲ್ಲಿ ದೇಶದ ದುರದೃಷ್ಟದಿಂದ ಇವನಂತ 100 ಜನದ ಆಸೆಯ ಡೇರೆಗೆ ಮೂಲಸ್ತಂಭದಂತಿದ್ದ ಉದಾರಶೀಲರಾದ ಮಹಾರಾಜರು ಕಾಲಾಧೀನರಾದರು. 10 ಕಡೆಯ ಪಕ್ಷಿಗಳಿಗೆ ಆಶ್ರಯವಾಗಿದ್ದ ಮರ ಬಿದ್ದು ಹೋದರೆ ಅವು 10 ಕಡೆಗೆ ಹೋಗುವಂತೆ ಆಸ್ಥಾನದಲ್ಲಿ ನಿಂತಿದ್ದ ಪಂಡಿತರ ನೇಕರು ಬೇರೆ ಆಶ್ರಯಗಳನ್ನು ಹುಡುಕಿಕೊಂಡು ಹೊರಟು ಹೋದರು. ಇನ್ನು ಕೆಲವರು ಮಾತ್ರ ವಯಸ್ಸಾದವರು ಇನ್ನು ಎಲ್ಲಿಗೆ ಹೋಗುವುದು ಎಂದು ಯೋಚನೆಯಿಂದಲೂ, ಇನ್ನು ಕೆಲವರು ತಮ್ಮ ದೊರೆಯ ಮನೆ ಎಂಬ ಪ್ರೀತಿಯಿಂದಲೂ ಮುರಿದು ಬಿದ್ದ ಮರದ ಕೊಂಬೆಯ ಮೇಲೆಯೇ ಬಿಟ್ಟು ಹೋಗಲಾರದೆ ಕುಳಿತಿರುವ ಪಕ್ಷಿಗಳಂತೆ ಹೇಗೋ ಹಾಗೆ ನಿಂತರು. ಹೀಗೆ ನಿಂತವರಲ್ಲಿ ಶಾಸ್ತ್ರಿಗಳು ಒಬ್ಬರು. ಅವರು ಇಷ್ಟು ದಿವಸ ಉಪ್ಪು ತಿನ್ನಲಿಲ್ಲವೆ. ಯಜಮಾನರಿಗೆ ಶ್ರೇಯ ಪ್ರಾರ್ಥನೆ ಮಾಡಬೇಕಲ್ಲ, ಮಾಡೋಣ. ನನ್ನ ದಿನ ಕಳೆಯಿತು. ನಮ್ಮಪ್ಪನ ಮನೆ ಉಳಿಯಲಿ ಬೆಳೆಯಲಿ, ಕೊಟ್ಟಿದ್ದನ್ನು ತಕ್ಕೊಂಡು ಅವರಿಗೆ ಒಳ್ಳೆಯದಾಗಲಿ ಎನ್ನುತ್ತಾ ಕಾಲ ಕಳೆಯುತ್ತೇನೆ ಎಂದರು. ಅರಮನೆಯವರಿಗೆ ಎಂದಿನಂತೆ ವಿಜೃಂಭಣೆಯಿಂದ ಖರ್ಚು ಮಾಡುವುದಕ್ಕೆ ಅವಕಾಶವಿಲ್ಲವಾದರೂ ಇಂಥವರನ್ನು ಬಿಟ್ಟು ಹೋಗಿ ಎನ್ನುವುದಕ್ಕೆ ಇಷ್ಟವಿಲ್ಲ. ಕೈಯಲ್ಲಾದದ್ದನ್ನು ಕೊಡುತ್ತಾ ಅವರು ಸಂಪ್ರದಾಯವನ್ನು ನಡೆಸುತ್ತಿದ್ದರು. ಆದರೂ ಶಾಸ್ತ್ರಿಗಳಿಗೆ ವರಮಾನ ಎಂದಿನಂತೆ ಸ್ವಲ್ಪ ಕಡಿಮೆಯಾಯಿತು. ಸುಬ್ಬಣ್ಣನಿಗೆ ಅರಮನೆಯ ಸಂಬಳ ಸಿಕ್ಕುವ ಆಸೆ ತೀರಾ ತಪ್ಪಿಹೋಯಿತು. ಸಂಸಾರದಲ್ಲಿ ಆದರೂ ದಿನೇ ದಿನೇ ಕಾರ್ಪಣ್ಯ ಹೆಚ್ಚುತ್ತಾ ಬಂದಿತು. ಯಜಮಾನಿಯ ಸಿಡುಕು ಹೆಚ್ಚಿತು. ಲಲಿತೆ 10 ಸಲ ಕಣ್ಣೀರು ಹಾಕಿದಳು. ಮಗುವಿಗೆ ಬೇಕಾದ ಉಪಚಾರವಿಲ್ಲ, ಗಂಡನಿಗೆ ಚೆನ್ನಾಗಿ ಬಡಿಸಬೇಕು ಎಂದು ಅವಳಿಗೆ ಒಂದು ಆಸೆ. ಆ ಆಸೆ ಈಡೇರುವ ದಾರಿಯಿಲ್ಲ. ಈ ಮಧ್ಯೆ ಹೆಣ್ಣು ಮಕ್ಕಳ ಮನೆಗೆ ಏನನ್ನಾದರೂ ಕಳುಹಿಸಿಕೊಡಬೇಕೆಂದು ಮುದುಕಿಗೆ ಒಂದು ಚಪಲ. ಎಲ್ಲರೂ ಅರಮನೆಗೆ ಕಾದಿದ್ದವರು. ಅವರ ಮನೆಗಳಲ್ಲಿಯೂ ವರಮಾನ ಕಡಿಮೆಯಾಗಿತ್ತು. ಒಂದೊಂದು ಸಲ ಅವರು ಬಂದು ಅಮ್ಮ ಸ್ವಲ್ಪ ತುಪ್ಪ ಕೊಡಮ್ಮ, ನಾಳೆ ಕೊಡ್ತೇನೆ ಎಂದು ಕೇಳುವರು. ಮುದುಕಿ ಬಾಯಿ ನಿಲ್ಲಲಾರದೆ ಅಯ್ಯೋ ಏನು ಮಾಡಲೆಮ್ಮ, ಲಕ್ಷ್ಮೀ ತಾಂಡವವಾಡುತ್ತಿದ್ದ ಮನೆಯಲ್ಲಿ ಈಗ ಏನೂ ಇಲ್ಲದ ಹಾಗಾಗಿದೆ. ಬಂದವರ ಪುಣ್ಯ, ಏನೋ ಅವರವರ ಮಕ್ಕಳನ್ನು ಅವರವರು ಸಾಕಿದ್ರೆ ಹೇಗಾದರೂ ಮಾಡಬಹುದು. ನಿಮ್ಮಪ್ಪ ಎಷ್ಟು ಜನಾನ ಎಷ್ಟು ದಿನ ಅಂತ ಸಾಕಿಯಾರು ಎನ್ನುವರು.
ತುಪ್ಪವನ್ನು ಕೊಡದೆ ಬಿಡುತ್ತಿರಲಿಲ್ಲ, ಮಾತು ಮಾತ್ರ ಆಡಿಬಿಡುವರು. ಲಲಿತೆಗೆ ಈ ಒಂದೊಂದು ಮಾತು ಕಷ್ಟ. ಹಾಗೆಯೇ ಮುದುಕಿ ಒಂದೊಂದು ಸಲ ಮಗಳು ಬಂದಾಗ ಅವಳನ್ನ ಕೂರಿಸಿಕೊಂಡು ಸೊಸೆ ಮಾಡಿದ ತಪ್ಪು ಇದ್ದದ್ದು ಇಲ್ಲದನ್ನೆಲ್ಲ ವರ್ಣಿಸುತ್ತಾ ಕುಳಿತುಕೊಳ್ಳುವರು. ಒಂದು ದಿನ ಹೀಗೆ ಮಾತನಾಡುತ್ತಿದ್ದಾಗ ಸುಬ್ಬಣ್ಣ ಬಂದ. ಅಕ್ಕ ಒಂದು ದೊಡ್ಡ ಬಟ್ಟಲಲ್ಲಿ ತುಪ್ಪ ಇಟ್ಟುಕೊಂಡಿದ್ದಾಳೆ. ಅಮ್ಮ ಅಕ್ಕನಿಗೆ ಸೊಸೆಯ ಗುಣಕಥನ ಮಾಡುತ್ತಿದ್ದಾಳೆ. ಸುಬ್ಬಣ್ಣ ಏನೂ ಮಾತನಾಡದೆ ಕೊಠಡಿಯೊಳಕ್ಕೆ ಹೋಗಿ ಶಾಲು ತೆಗೆದುಕೊಂಡು ಬಂದನು. ಅವನು ಸಾಮಾನ್ಯವಾಗಿ ಅಕ್ಕನನ್ನು ಮಾತನಾಡಿಸುತ್ತಿದ್ದನು. ಆ ದಿನ ಮನಸ್ಸು ಬರಲಿಲ್ಲ, ಇವರೆಲ್ಲ ಸೇರಿ ತನ್ನ ಹೆಂಡತಿಯನ್ನು ಬೈಯುವರಲ್ಲ ಎಂದು ಅವನಿಗೆ ಕೋಪ. ಒಂದು ಕ್ಷಣ ಬಿಟ್ಟು ಅಕ್ಕ ಹೊರಟು ಹೋದಳು. ಯಜಮಾನಿ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತಿದ್ದು ಎದ್ದು ಅವಳ ಹಿಂದೆ ಅವರ ಮನೆಗೆ ಹೋದರು. ಸುಬ್ಬಣ್ಣ ಪಡಸಾಲೆಯಲ್ಲಿ ಕುಳಿತು ಒಂದು ಓಲೆಯ ಕರಡನ್ನು ನೋಡುತ್ತಿದ್ದನು. ಶಾಸ್ತ್ರಿಗಳು ಸಾಯಂಕಾಲ ಬಂದು ಸೊಸೆಯನ್ನು ಕರೆದು ಬಾಯಿಯೇಕೋ ಅರೋಚಕವಾಗಿದೆ, ಸ್ವಲ್ಪ ಸಂಡಿಗೆ ಕರಿ ಎಂದರು. ಲಲಿತಮ್ಮ ಅಡಿಗೆ ಮಾಡುವಾಗ ಸಂಡಿಗೆಯನ್ನು ಕರಿದಿಟ್ಟಳು. ದೀಪ ಹಚ್ಚುವ ವೇಳೆಗೆ ಯಜಮಾನಿ ಬಂದು ಸಂಡಿಗೆಯನ್ನು ನೋಡಿ, ಇದೇನು ಗರ್ವ, ಮನೆಯಲ್ಲಿ ತುಪ್ಪ ಇಲ್ಲದಿರುವಾಗ ಸಂಡಿಗೆ ಕರೆಯದೇ ಇದ್ದರೆ ನಿಂತು ಹೋಯಿತೆ, ಮನೆಯ ಯಜಮಾನಿಗಿಂತ ಹೆಚ್ಚಾಗಿ ಕುಣಿಯುತ್ತೀಯಲ್ಲ ಎಂದು ಸೊಸೆಯ ಮೇಲೆ ರೇಗಿದರು. ಆ ಶಾಸ್ತ್ರಿಗಳು ನಾನೇ ಕರೆ ಅಂತ ಹೇಳಿದೆ, ಯಾಕೆ ಅವಳನ್ನು ಅನ್ನುತ್ತೀಯೇ ಎಂದರು. ಸರಿ, ಇಷ್ಟು ದಿನವೂ ಗಂಡನನ್ನು ಮರಳು ಮಾಡಿದ್ಲು, ಈಗ ನಿಮ್ಮನ್ನು ಮರಳು ಮಾಡಿದ್ದಾಳೇನೋ, ಇದಕ್ಕೇನಾಗಬೇಕು, ಸಂಸಾರ ಒಪ್ಪವಾಗಿ ನೋಡಿಕೊಳ್ಳೋರಿಗಲ್ಲವೇ ತಿಳಿಯುವುದು ಎಂದರು. ಈ ಹಿಂದೆ ಒಂದೆರಡು ಸಲ ಶಾಸ್ತ್ರಿಗಳು ಏನಾದರೂ ಬೇಕು ಎಂದಾಗ ತಾಯಿ ಇಲ್ಲ ಎಂದದ್ದನ್ನ ಸುಬ್ಬಣ್ಣ ನೋಡಿದ್ದನು. ಶಾಸ್ತ್ರಿಗಳು ಕೇಳಿದಾಗ ಇಲ್ಲವಾದರೂ ಅದೇ ದಿನ ಅಕ್ಕಂದಿರಿಗೆ ಅದು ಸಿಕ್ಕುತ್ತಿತ್ತು. ಈ ದಿನ ತಾಯಿ ಅಕ್ಕನಿಗೆ ದೊಡ್ಡ ಬಟ್ಟಲ ತುಂಬ ತುಪ್ಪ ಕೊಟ್ಟು ತಂದೆಗೆ ಒಂದೆರಡು ಸಂಡಿಗೆ ಕರಿದದ್ದಕ್ಕೆ ಅಡ್ಡಿ ಮಾಡುತ್ತಿರುವುದನ್ನು ನೋಡಿ ಸುಬ್ಬಣ್ಣನಿಗೆ ಕೋಪ ಬಂದಿತ್ತು. ಉಳಿದ ಕೋಪದ ಕಾರಣವನ್ನು ಮೊದಲೇ ಹೇಳಿದೆ, ಎಲ್ಲಾ ಸೇರಿ ಅವನಿಗೆ ತಡೆಯಲಾರದ ಹಾಗಾಯಿತು. ಅವನ ಅಮ್ಮನನ್ನು, ಏನಮ್ಮ ಇದು ಸುಮ್ಮನೆ ಮಾತು, ಅಕ್ಕನಿಗೆ ಒಂದು ಬಟ್ಟಲು ತುಪ್ಪ ಕೊಟ್ಟೆ ಮಧ್ಯಾಹ್ನ, ಈಗ ಅಪ್ಪನಿಗೆ ಎರಡು ಸಂಡಿಗೆ ಕರೆಯುವುದಕ್ಕೆ ತುಪ್ಪ ಇಲ್ವೇ ಎಂದನು. ಅವರು, ಹೌದಪ್ಪ, ಇಷ್ಟು ದಿನ ನೀನು ನಿನ್ನ ಹೆಂಡತಿ ಮಾತ್ರ ಸೇರಿಕೊಂಡು ನನ್ನ ಪ್ರಾಣ ತೆಗಿತಾ ಇದ್ರಿ, ಈಗ ಅವರ ಮನಸ್ಸನ್ನು ಕೆಡಿಸಿ, ಇರಿಯಪ್ಪ ನೀವು ಸುಖವಾಗಿರಿ, ನಾನು ನನ್ನ ಮಗಳ ಮನೆಗೆ ಹೋಗ್ತೇನೆ ಎಂದರು. ಸುಬ್ಬಣ್ಣ, ನಾನು ನಿಮ್ಮನ್ನ ಮಗಳ ಮನೆಗೆ ಹೋಗು ಎನ್ನೆ ಎಂದನು. ಅವರು, ಇನ್ನೂ ಅನ್ನಬೇಕೆ ಬೇರೆ, ಒಪ್ಪವಾಗಿ ಸಂಸಾರ ಮಾಡಿ ಅಂತ ಸೊಸೆಗೆ ಹೇಳಿದರೆ ಅವಳನ್ನು ಅನುಸರಿಸಿಕೊಂಡು ನೀನು ಅಮ್ಮ ಅಕ್ಕನಿಗೆ ತುಪ್ಪ ಕೊಟ್ಟಳು ಎಂದು ಚಾಡಿ ಹೇಳ್ತೀಯಲ್ಲಪ್ಪ, ನಾನೇನು ಈ ಮನೆಯಲ್ಲಿ ಇರಬೇಕೇ ಹೋಗಬೇಕೇ, 30 ವರ್ಷ ಸಂಸಾರ ಮಾಡಿ ಹೆಣ್ಣು ಮಗಳು ಬಂದರೆ ಒಂದಿಷ್ಟು ತುಪ್ಪ ಕೊಡೋಕೆ ನನಗೆ ಅಧಿಕಾರ ಇಲ್ವೇ ಅಂತ ಕೂಗಿದರು. ಸುಬ್ಬಣ್ಣಗೂ ರೇಗೆ ಕೂಗಬೇಕು. ಲಲಿತಮ್ಮ ಆ ಕಡೆ ಏನೋ ಬಂದ ಹಾಗೆ ಬಂದು, ಹೋಗ್ಲಿ ಸುಮ್ಮನಿರಬಾರ್ದೆ ಎಂದು ಮೆಲ್ಲನೆ ಹೇಳಿದ್ಲು. ಸುಬ್ಬಣ್ಣ ಬಾಯಿ ಮುಚ್ಚಿಕೊಂಡನು. ಯಜಮಾನಿ ಇದನ್ನು ನೋಡಿದ್ರು. ನೋಡಿ, ಆಹಾ ಚೆನ್ನಾಯಿತು ಚೆನ್ನಾಯಿತು, ನನ್ನೆದುರಿಗೆ ಬಂದು ಗಂಡನಿಗೆ ಹೀಗೆ ಅನ್ನು ಹಾಗೆ ಅನ್ನು ಅಂತ ಹೇಳಿಕೊಡ್ತಾಳಲ್ಲ, ಬಹಳ ಚೆನ್ನಾಯಿತು ಎಂದರು. ಸುಬ್ಬಣ್ಣ ಇನ್ನೂ ಇಲ್ಲಿದ್ದರೆ ಬಹಳ ಜಗಳವಾಗುತ್ತೆ ಅಂತ ಎದ್ದು ಹೊರಟು ಹೋದನು. ಹೀಗೆ ಸಂಸಾರ ಬರಬರುತ್ತಾ ಬಹಳ ಕಷ್ಟಕ್ಕೆ ಬಂದಿತ್ತು. ಸುಬ್ಬಣ್ಣ ಸಂಗೀತದಲ್ಲಿ ತಕ್ಕ ಮಟ್ಟಿಗೆ ಪಂಡಿತನೇ ಆದನು. ಆದರೆ ಸಂಗೀತಗಾರದಲ್ಲಿ ಕೆಲವರು ಅವನಿಗೆ ಆಗದವರು ಅವನು ಕಚೇರಿಗಳಲ್ಲಿ ಹಾಡುವುದಕ್ಕೆ ಇನ್ನೂ ಹಿಂತೆಗೆಯುತ್ತಿದ್ದನು. ಆದ್ದರಿಂದ ಸಂಪಾದನೆ ಇಲ್ಲ. ಇಷ್ಟರಲ್ಲೇ ಕಚೇರಿಗಳಲ್ಲಿ ಹಾಡಬೇಕೆಂದು ಮನಸ್ಸು ಮಾಡಿಕೊಂಡನು. ವೇಶ್ಯರಿಗೆ ಪಾಠ ಹೇಳುವುದಾದರೆ ಅವರು ಹಣ ಕೊಡುವುದಕ್ಕೆ ಸಿದ್ಧರಾಗಿದ್ದರು. ಆದರೆ ಅದು ನೀಚ ಅನ್ನ. ತಂದೆಯ ಪರಿಶುದ್ಧವಾದ ಜೀವನಕ್ಕೆ ಇಂಥ ಕಲುಷಿತವಾದ ಸಂಪಾದನೆಯನ್ನು ತಂದು ಸೇರಿಸಲೇ ಎಂದು ಸಮ್ಮತಿಸಲಿಲ್ಲ. ಹೀಗೆ ಇರುತ್ತಿರುವಲ್ಲಿ ಒಬ್ಬ ಅಕ್ಕನು ಅವಳ ಮಕ್ಕಳು ಮನೆಗೆ ಬಂದರು. ಸಂಸಾರ ನಡೆಯುವುದೇ ಕಷ್ಟ, ಅಂಥದ್ರಲ್ಲಿ ಇದು ಬೇರೆ. ಸುಬ್ಬಣ್ಣನ್ನು ಕಂಡ ಹಾಗೆ ಅವರ ತಾಯಿ ತನ್ನ ಮಗಳ ಮಕ್ಕಳಿಗೆ ತುಪ್ಪ ಹೆಚ್ಚಾಗಿ ಹಾಕುವರು, ಮಗನ ಮಗನಿಗೆ ಕಡಿಮೆ ಹಾಕುವರು. ಆದರೆ ಸುಬ್ಬಣ್ಣ ಸುಮ್ಮನಿರುವನು, ಮಗಳ ಮಕ್ಕಳಿಗೆ ಮೊಸರು, ಮಗನ ಮಗನಿಗೆ ನೀರು ಮಜ್ಜಿಗೆ. ಮಗನೊಡನೆ ಜಗಳವಾಡೋಣ ಎಂದೆಲ್ಲ ಅವರು ಹೀಗೆ ಮಾಡುತ್ತಿದ್ದರು. ಆಕೆಗೆ ಈ ಮೊಮ್ಮಗನ ಮೇಲೆ ಪ್ರೀತಿ ಇತ್ತು. ಆದರೆ ಇವರು ನನ್ನನ್ನು ಬೇರೆ ಎನ್ನುತ್ತಾರಲ್ಲ, ಅವನನ್ನು ಇವರೇ ಸಾಕಿಕೊಳ್ಳಲಿ ಎಂದು ಅವರದು ಒಂದು ಹಠ. ಆದರೆ ಈ ಸಮಾಧಾನವನ್ನು ಸುಬ್ಬಣ್ಣನಿಗೆ ಹೇಳುವವರಿಲ್ಲ. ಒಂದೆರಡು ಸಲ ಲಲಿತಮ್ಮ ಹೇಳುವುದಕ್ಕೆ ನೋಡಿದ್ಲು. ಅವನು ಅವಳ ಮೇಲೆ ಕೋಪ ಮಾಡಿದ್ನು. ಏನು, ನಮ್ಮಮ್ಮ ಹೇಳಿದ ಹಾಗೆ ನನ್ನ ಮೇಲೆ ದೊರೆತನ ಮಾಡುವುದಕ್ಕೆ ಬರುತ್ತಿ ಎಂದನು. ಅವಳು, ಇನ್ನೇನು ಹೇಳುವುದು, ದೇವರೇ ಇವರಿಗೆ ಈ ಕೋಪ ಹೋಗಲಿ ಎಂದು ಪ್ರಾರ್ಥಿಸಿ ಸುಮ್ಮನಾದಳು. ತಾಯಿ ಮಗನ ಮನಸ್ಸು ಬಹಳ ದೂರವಾಗುತ್ತಾ ಬಂದಿತ್ತು. ಸಂಸಾರದ ವರಮಾನದಲ್ಲಿ ಅತ್ತೆ ಸೊಸೆಯರು ಅರಸು ಮಕ್ಕಳ ಮನೆಗಳಿಗೆ ಹಬ್ಬ ಹುಣ್ಣಿಮೆಯಲ್ಲಿ ಹೋಗಿ ತರುತ್ತಿದ್ದ ಬಾಗಿನಗಳು ಸೇರಿದವು. ಸುಬ್ಬಣ್ಣನಿಗೆ ಇದು ಸರಿ ಹೋಗ್ತಾ ಇರಲಿಲ್ಲ. ಹೆಂಗಸರು ಇನ್ನೊಬ್ಬರ ಮನೆಗೆ ಹೋಗುವುದು ತಪ್ಪು ಎಂದಲ್ಲ,
ಅವರು ಸಂಪಾದಿಸಿ ತಂದುದನ್ನ ತಾನು ತಿನ್ನುವುದಾಗಿದೆಯಲ್ಲ ಎಂದು ಮಾತ್ರ ಅವನಿಗೆ ಸಮಾಧಾನ. ಒಂದು ಸಲ ಅವನು ಮನೆಗೆ ಬಂದಾಗ ತಾಯಿ ಬಹಳ ಕೋಪಿಸಿಕೊಂಡಿದ್ದರು. ಲಲಿತಾ ಒಂದು ಕಡೆ ನಿಂತು ಅಳುತ್ತಿದ್ದಳು. ಬಂದವನು ಏನಾಯ್ತು ಎಂದ. ತಾಯಿ, ನೋಡಪ್ಪ, ಎಂತ ದಿಟ್ಟ ಕೇಳಿಯಿತು. ಆ ಅರಸಿನವರ ಮನೆಗೆ ಹೋಗಿ ಬಾಗಿನ ತಾಯಿ ಅಂತ ಹೇಳಿದ್ರೆ ಹೋಗೋದಿಲ್ಲ ಎಂತಾಳೆ? ಇವಳು ರಾಣಿ, ನಾನು ಹೋಗಿ ಬೇಡಿ ತರಬಹುದು, ಇವಳಿಗೆ ಮಾನಕ್ಕೆ ಕಡಿಮೆ ಎಂದ್ರು. ಆ ಅರಸಿನವರ ಮನೆಯಲ್ಲಿ 5-6 ದಿನದಿಂದ ಏನೋ ಪೂಜೆ ನಡೀತಿತ್ತು. ಅದಕ್ಕೆ ದಿನವೂ ಹೆಂಡತಿ ಹೋಗುತ್ತಿದ್ದಳೆಂಬುದನ್ನ ಸುಬ್ಬಣ್ಣ ಬಲ್ಲನು. ಇಂದು ಯಾಕೆ ಹೋಗಲಿಲ್ಲವೋ ಅವನಿಗೆ ತಿಳಿಯಲಿಲ್ಲ. ಅವನ ಹೆಂಡತಿಯನ್ನ ಯಾಕೆ ಹೋಗಲಿಲ್ಲ ಎಂದು ಕೇಳಿದ್ನು. ಅವಳು ಯಾಕೋ ಹೋಗ್ಲಿಲ್ಲ ಎಂದ್ಲು. ಆ ಹೊತ್ತಿಗೆ ಶಾಸ್ತ್ರಿಗಳು ಬಂದ್ರು. ನಡೆದದ್ದನ್ನೆಲ್ಲ ಕೇಳಿ ಸೊಸೆಗೆ ನೆರವಾಗಿ, ಹೋಗದಿದ್ದರೆ ಇಲ್ಲ, ಅದಕ್ಕೆಷ್ಟು ದಂಡನೆ ಎಂದ್ರು. ಸುಬ್ಬಣ್ಣನಿಗೆ ಕೋಪ ತಡೆಯಲಿಲ್ಲ. ಹೆಂಡತಿಯನ್ನ ಇಲ್ಲಿ ಬಾ ಎಂದು ಕರೆದು ಕೊಠಡಿಯೊಳಕ್ಕೆ ಹೋದನು. ಅವನ್ ತನ್ನನ್ನು ಬಹಳ ಬೈಯುತ್ತಾನೆ, ಹೊಡೆಯುತ್ತಾನೆ ಏನೋ ಎಂದು ಲಲಿತಾ ಬಲ್ಲಳು. ಆದರೂ ಹೋದಳು. ಅವಳಿಗೆ ಅವರ ತಾಯಿ ಸಾಯಲಿ ಬದುಕಲಿ, ದೇವರನ್ನ ಬಿಟ್ಟು ಇಲ್ಲ, ಹೊಡೀಲಿ ಬಡೀಲಿ ಗಂಡನ್ನ ಬಿಟ್ಟು ಇಲ್ಲ ಅಂತ ಒಂದು ಸಲ ಹೇಳಿದ್ರು. ಕೊಠಡಿಗೆ ಹೋದ ಮೇಲೆ ಸುಬ್ಬಣ್ಣ ಅವಳನ್ನು ಬಾಗಿನಕ್ಕೆ ಯಾಕೆ ಹೋಗಲಿಲ್ಲ ಎಂದು ಕೇಳಿದ್ನು. ಅವಳು ನಾನು ಹೇಳುವುದಿಲ್ಲ ಎಂದಳು. ನೀನು ಹೇಳಲೇಬೇಕು ಎಂದು ಅವನು ಹಠ ಮಾಡಿದ್ನು. ಅವಳು ಕೇಳಲಿಲ್ಲ. ಅವನು ಅವಳನ್ನು, ನೀನು ಬಹಳ ಕೆಟ್ಟ ಹೆಂಗಸು, ಎಷ್ಟು ಅಹಂಕಾರ ನಿನ್ನದು ಎಂದು ಚೆನ್ನಾಗಿ ಹೊಡೆದನು. ಮಗನು ಸೊಸೆಯನ್ನು ಹೊಡೆಯುವುದನ್ನು ಕೇಳಿ ಶಾಸ್ತ್ರಿಗಳು ಯಜಮಾನಿಗೆ, ನೋಡಿದೆಯೋ ನೀನು ಮಾಡಿದ್ದು, ಆ ತಿಳಿಯದ ಹುಡುಗಿನ ಹೊಡೆಯಿಸಿದೆ ಎಂದರು. ಆಕೆ ಹೊಡೀಲಿ ಬಿಡಿ, ಬುದ್ಧಿ ಬರಲಿ, ನಾನು ಹೋಗಿ ಬಾಗಿನ ತರಬಹುದಂತೆ, ಇವಳು ಯಾಕೆ ಹೋಗಬಾರದು ಎಂದರು. ಯಾಕೆ ಹೋಗೋದಿಲ್ಲ ಎಂದಳು ಎಂದು ಶಾಸ್ತ್ರಿಗಳು ಕೇಳಿದರು. ಯಜಮಾನಿ, ನನ್ನ ಜೊತೆಯಲ್ಲೇ ಬರುತ್ತೇನೆಂದಳು. ಬೇಡ, ನೀನು ಆಮೇಲೆ ಹೋಗುವೆಯಂತೆ ನಾನು ಮೊದಲು ಹೋಗಿ ಬರ್ತೇನೆ ಎಂತ ಹೊರಟು ಹೋದೆ. ಆಮೇಲೆ ಹೋಗು ಅಂತ ಹೇಳಿದರೆ ಹೋಗೋದಿಲ್ಲ ಎಂದಳು. ಮೊದಲು ಬರುತ್ತೇನೆ ಎಂದಾಗ ಬೇಡ ಎಂದ ನೋಡಿ, ಅದಕ್ಕೆ ಹಠ ಎಂದರು. ಶಾಸ್ತ್ರಿಗಳು ಅದಕ್ಕೆ ಒಬ್ಬಳೆ ಹೋಗೋದು ಹೇಗೆ ಅಂತ ಸಂಕೋಚವಿರಬೇಕು ಎಂದರು. 4 ದಿನ ತಾನೇ ಹೋಗ್ತಾ ಇರಲಿಲ್ವೇ, ಯಾವ ಥರ ಸಂಕೋಚ? ನಿನ್ನೇನು ಹೀಗೆ ಅಂದ್ಲು, ಆಮೇಲೆ ಹೋದ್ಲು, ಈ ಹೊತ್ತು ಹಠ ಮಾಡಿಬಿಟ್ಲು ಎಂದರು. ಶಾಸ್ತ್ರಿಗಳು ಏನೂ ತಿಳಿಯದ ಹುಡುಗಿ, ಇವನು ಸುಮ್ಮನೆ ಹೊಡಿತಾನೆ ಎಂದರು. ಯಜಮಾನಿ ಬಿಡಿ ಬಿಡಿ, ಇದೆಲ್ಲ ವೇಷ, ಜಗಳಾಡಿದ ಹಾಗೆ ಆಡ್ತಾರೆ, ಅವನೇನು ನಿಜವಾಗಿ ಹೊಡಿತಾನೆ ಎಂದು ಮಾತನ್ನ ಮುಗಿಸಿದ್ರು. ಸುಬ್ಬಣ್ಣ ಹೆಂಡತಿಯನ್ನು ಹೊಡೆದಿದ್ದು ನಿಜವೆಂದು ಯಜಮಾನಿ ನಂಬದೇ ಇದ್ರೂ ಲಲಿತಮ್ಮನಿಗೆ ಮಾತ್ರ ಆ ದಿನ ಬಹಳ ಪೆಟ್ಟು ಬಿತ್ತು. ಅಮ್ಮನು ಹೆಂಡತಿಯು ಬಾಗಿನಕ್ಕೆ ಹೋಗದೇ ಇರುವುದೇ ಸುಬ್ಬಣ್ಣನಿಗೆ ಸಮ್ಮತವಾದರೂ ಆ ದಿನ ಲಲಿತ ಕಾರಣವನ್ನು ಹೇಳದೆ ಹಠ ಮಾಡಿದ್ರಿಂದ ಅವನು ಅವಳನ್ನು ಹೊಡೆದ. ಎಷ್ಟು ಹೊಡೆದರೂ ಲಲಿತಮ್ಮ ತಾನು ಯಾಕೆ ಹೋಗಲಿಲ್ಲ ಎಂಬ ಕಾರಣವನ್ನು ಹೇಳಲಿಲ್ಲ. ಬಹಳ ದಿನಗಳ ಮೇಲೆ ಸುಬ್ಬಣ್ಣನಿಗೆ ಹೇಳಿದ್ಲು. ಅವಳು ಅರಸು ಮಕ್ಕಳ ಮನೆಗೆ ಆಗಾಗ ಹೋಗಿ ಬರುತ್ತಿದ್ದಳು. ಎಲ್ಲರೂ ದೊಡ್ಡ ಮನುಷ್ಯರು, ಸಂಪ್ರದಾಯವಂತರು, ಪಾಪ ಬೀರುವರು, ಧರ್ಮಜ್ಞರು. ಅದರಂತೆ ಈ ಒಂದು ಮನೆಗೂ ಅವಳು ಹೋದಳು. 3 ದಿನ ಹೋಗಿ ಬಂದಳು. 4 ದಿನ ಬಾಗಿನ ತೆಗೆದುಕೊಂಡು ಬರಬೇಕಾದ್ರೆ ನಡುಮನೆಯ ಕೊಠಡಿಯ ಬಳಿ ಯಾವನೋ ನಿಂತು ಒಂದೇ ದೃಷ್ಟಿಯಿಂದ ಇವಳನ್ನು ನೋಡ್ತಾ ಇದ್ನು. ಸರಿಯಾದ ಹೆಂಗಸಿಗೆ ಇಂತಹ ದೃಷ್ಟಿ ಸಿಡಿಲ ಬಡಿತದಂತೆ ತೋರುತ್ತದೆ. ಅಯ್ಯೋ ಏನು ಬಂತು ಎಂದು ಅವಳು ಅವಸರ ಅವಸರವಾಗಿ ಹೊರಟು ಮನೆಗೆ ಬಂದಳು. ಮಾರನೆಯ ದಿನ ಅತ್ತೆಯ ಜೊತೆಯಲ್ಲಿಯೇ ಬರುತ್ತೇನೆಂದು ಹೇಳಿದ್ಲು. ಆಕೆ ಬೇಡವೆಂದರು. ಆಮೇಲೆ ಲಲಿತಮ್ಮ ಅರೆ ಮನಸ್ಸಿನಿಂದ ಒಬ್ಬಳೇ ಹೋದ್ರು. ಈ ಹೊತ್ತು ದಿನವೂ ಬರುವ ಬಾಗಿಲು ಹಾಕಿತ್ತು. ಪಕ್ಕದ ಕೊಠಡಿಗಳಲ್ಲಿ ಹಾಯ್ದು ಹೋಗಬೇಕಾಗಿ ಬಂದಿತು. ಕೊನೆಯ ಕೊಠಡಿಯಲ್ಲಿ ಅದೇ ಹಿಂದಿನ ದಿನದ ಮನುಷ್ಯ ನಿಂತು ಇವಳನ್ನು ದುರದುರನೆ ನೋಡುತ್ತಿದ್ದನು. ಅವನು ಯಾರೆಂದು ಲಲಿತೆಗೆ ತಿಳಿಯದು. ಮಾರನೆಯ ದಿನ ಅತ್ತೆಯ ಜೊತೆಗೆ ಹೋಗುವುದಕ್ಕೆ ಆಗದೆ ಹೋಗಲು ಅವಳು ಒಬ್ಬಳೇ ಹೋಗುವುದಕ್ಕೆ ಹೆದರಿ ನಿಂತು ಬಿಟ್ಟಳು. ಇದು ಸಣ್ಣ ಮಾತು, ಇದನ್ನು ಅತ್ತೆಗಾಗಲಿ ಗಂಡನಿಗಾಗಲಿ ಹೇಗೆ ಹೇಳುವುದು? ಇಷ್ಟಕ್ಕೆ ಅವನು ಯಾವ ದುಷ್ಟನೋ ಏನೋ. ಈ ಮಾತನ್ನು ಅರಸಿನವರ ಮನೆಯಲ್ಲಿ ಹೇಳುವುದು ಬೇರೆ, ಅಲ್ಲಿ ಬೇರೆ ಪಂಚಾಯಿತಿ, ಇದೆಲ್ಲ ಯಾಕೆ? ಒಂದು ಬಾಗಿನ ಕಲ್ಲವೆ, ಅದೇ ಬೇಡ, ಹಠ ಮಾಡುವುದಕ್ಕೆ ಬೈಗಳು ಬೀಳುತ್ತದೆ, ಬಿದ್ದರೆ ಬೀಳ್ಳಿ ಎಂದು ಸುಮ್ಮನಿದ್ದಳು. ಇದಾದ ಕೊಂಚ ದಿನದ ಮೇಲೆ ಒಮ್ಮೆ ಸಂಜೆ ಲಲಿತಮ್ಮ ಮಗುವನ್ನ ಹಾಸಿಗೆಯಲ್ಲಿ ಮಲಗಿಸಿ ತಟ್ಟುತ್ತಾ ಬಹು ಸಪ್ಪೆಯ ಮುಖವನ್ನು ಹಾಕಿಕೊಂಡು ಕೂತಿದ್ಲು. ಸುಬ್ಬಣ್ಣ ಬಂದು ಯಾಕೆ ಹೀಗಿದೆಯೇ ಎಂದನು. ಅವಳು ಏನು ಇಲ್ಲ ಎಂದಳು. ಸುಬ್ಬಣ್ಣ ಆಗ ಸುಮ್ಮನಾಗಿ ಅವಳು ರಾತ್ರಿ ಮಲಗಿಕೊಳ್ಳುವುದಕ್ಕೆ ಬಂದಾಗ ಈ ಹೊತ್ತು ಏನಾಯಿತು ಎಂದು ಕೇಳಿದನು. ಲಲಿತಮ್ಮ ತಿಳಿದೇ ಇದೆ, ಅವರಿಗೆ ಮೊಸರು ಹಾಕಿದ್ರು, ಇವನಿಗೆ ಮಜ್ಜಿಗೆ ಹಾಕಿದ್ರು ಎಂದಳು. ಸುಬ್ಬಣ್ಣನು ಅದಕ್ಕೆ ತಿಳಿದೇ ಇದ್ದರೆ ನೀನೇನು ಯೋಚನೆ ಮಾಡುತ್ತಿದ್ದಿ ಎಂದನು. ಲಲಿತೆ, ಇದು ಅವರ ಮೊಮ್ಮಗು ಅಲ್ಲವೇ, ಇದಕ್ಕೂ ಮೊಸರು ಹಾಕುವ ಬುದ್ಧಿಯನ್ನು ಅವರಿಗೆ ಕೊಡು ದೇವರೇ ಎಂದುಕೊಂಡೆ ಎಂದಳು. ಸುಬ್ಬಣ್ಣ
ಇದಿಷ್ಟಕ್ಕೇನೆ ಮುಖ ಅಷ್ಟು ಸಪ್ಪೆಯಾಗಿತ್ತೆ ಎಂದನು. ಲಲಿತಮ್ಮ ಸ್ವಲ್ಪ ವ್ಯಸನದಿಂದ ನಕ್ಕು, ಇಲ್ಲ, ಈ ಮಗುವನ್ನು ಸಾಕುವುದೇ ನಮಗೆ ಕಷ್ಟವಾಗಿರುವಾಗ ನನಗೆ ತಿರುಗಿ 3 ತಿಂಗಳಾಯ್ತಲ್ಲ ಎಂದು ಯೋಚಿಸುತ್ತಿದ್ದೆ ಎಂದಳು. ಸುಬ್ಬಣ್ಣ ಸ್ವಲ್ಪ ಹೊತ್ತು ಯೋಚಿಸಿ ಅರ್ಧ ಗಂಟೆ ಎಲ್ಲಿಯೂ ಹೋಗಿ ಹಿಂದಕ್ಕೆ ಬಂದು ಹೆಂಡತಿಗೆ, ನಿನಗೆ ಬೇಕಾದ ಸೀರೆ ಬಟ್ಟೆ ಮಗುವಿನ ಬಟ್ಟೆ ಎಲ್ಲ ಗಂಟು ಕಟ್ಟಿಕೋ ಎಂದನು. ಲಲಿತಾ, ಎಲ್ಲಿಗೆ ಹೋಗುವುದಕ್ಕೆ ಎಂದಳು. ಸುಬ್ಬಣ್ಣ, ನನ್ನನ್ನು ಮಾತಾಡಿಸಬೇಡ, ಹೇಳಿದ ಹಾಗೆ ಕೇಳು ಎಂದನು. ಗಂಡನಿಗೆ ಕೋಪ ಬಂದಿರುವುದೆಂದು ಲಲಿತಮ್ಮ ತಿಳಿದುಕೊಂಡಳು. ಇನ್ನು ಮಾತಾಡಿ ಉಪಯೋಗವಿಲ್ಲ, ಮನೆಯೊಳಕ್ಕೆ ಹೋಗಿ ತನ್ನ ಸೀರೆಯನ್ನು ಮಗುವಿನ ಬಟ್ಟೆಯನ್ನು ಒಂದೆರಡನ್ನು ತೆಗೆದುಕೊಂಡು ಬಂದು ಒಂದು ಸಣ್ಣ ಗಂಟು ಮಾಡಿದ್ಲು. ಇದಾದ ಮೇಲೆ ಸುಬ್ಬಣ್ಣನು ತನ್ನ ಬಟ್ಟೆಗಳನ್ನು ಗಂಟು ಕಟ್ಟಿ ಇರಿಸಿ ಮಲಗಿಕೊಂಡನು. ಲಲಿತಮ್ಮ ಗಂಟನ್ನು ಒಂದು ಕಡೆ ಇಟ್ಟು ತಾನೂ ಮಲಗಿಕೊಂಡಳು. ಒಂದೆರಡು ಗಳಿಗೆಯಾದ ಮೇಲೆ ಸುಬ್ಬಣ್ಣ ಹೆಂಡತಿಯನ್ನು ಎಬ್ಬಿಸಿದನು. ತಂದೆ ಮಲಗಿದ್ದ ಕಡೆ ಕ್ಷಣ ಹೋಗಿ ಹಿಂದಕ್ಕೆ ಬಂದು ಹೆಂಡತಿಗೆ, ನಿನ್ನ ಇಷ್ಟ ದೇವತೆಯನ್ನು ನೆನೆದುಕೋ, ಹೊರಡೋಣ ಎಂದನು. ಲಲಿತಮ್ಮ ಎಲ್ಲಿಗೆ ಎಂದು ಕೇಳುವುದಕ್ಕಿಲ್ಲ, ಬಹಳ ದಿನವಾಗುತ್ತೆಯೇ ಎಂದಳು. ಸುಬ್ಬಣ್ಣ, ಸುಮ್ಮನೆ ಮಾತಾಡಬೇಡ ಎಂದು ಗದರಿಸಿ ಒಂದು ಮೂಟೆಯನ್ನು ತೆಗೆದುಕೊಂಡು ಮಗುವನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಬಾಗಿಲ ಕಡೆ ಹೊರಟನು. ಲಲಿತಾ ಇನ್ನೊಂದು ಮೂಟೆ ತೆಗೆದುಕೊಂಡು ಹಿಂದೆ ಹೊರಟಳು. ಬೀದಿಯ ಬಾಗಿಲು ತೆಗೆದು ಹೊರಕ್ಕೆ ಬಂದು ಅದನ್ನು ಸದ್ದಿಲ್ಲದೆ ಮುಂದಕ್ಕೆ ಎಳೆದುಕೊಂಡು ಇಬ್ಬರು ಶ್ರೀರಂಗಪಟ್ಟಣದ ಕಡೆ ನಡೆದರು. ಕೋಳಿ ಕೂಗುವ ಮೊದಲೇ ಅವರು ಶ್ರೀರಂಗಪಟ್ಟಣವನ್ನು ಸೇರಿದರು. ಅಲ್ಲಿ ಛತ್ರದ ಹೊರಗಡೆ ಜಗಲಿಯ ಮೇಲೆ ನಿಂತು ಸುಬ್ಬಣ್ಣ ಹೆಂಡತಿಗೆ, ಸ್ವಲ್ಪ ನಿದ್ದೆ ಹೋಗು ಎಂದನು. ತಾನೂ ಸ್ವಲ್ಪ ಹಾಗೆಯೇ ನಿದ್ದೆ ಹೋದನು. ಬೆಳಗಾಗ ಎಲ್ಲರಿಗೆ ಮುಂದಾಗಿಯೇ ಎದ್ದು ಅವಳನ್ನು ಎಬ್ಬಿಸಿ ಬಾ ಹೋಗೋಣ ಎಂದನು. ಲಲಿತೆಗೆ ಭಯವಾಯಿತು. ರಾತ್ರಿ ಹೊರಟಾಗ ಅವಳು ಗಂಡನನ್ನು ಏನೂ ಎತ್ತಿ ಕೇಳಲಿಲ್ಲ. ಅವನಿಗೆ ಆಗ ಕೋಪವೆಂದು ಬಲ್ಲಳು. ಸ್ವಲ್ಪ ಹೊತ್ತು ಅವನು ತನ್ನನ್ನು ತಾಯ ಮನೆಯಲ್ಲಿ ಬಿಡಲು ಚಾಮರಾಜನಗರದ ಕಡೆ ಕರೆದುಕೊಂಡು ಹೋಗುತ್ತಿದ್ದಾನೆ ಎಂದುಕೊಂಡಳು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಕೋಟೆಯ ಬಾಗಿಲು ಪೇಟೆ ಇಷ್ಟನ್ನು ದಾಟಿ ಹೋಗುವುದರಲ್ಲಿ ಇದು ಶ್ರೀರಂಗಪಟ್ಟಣದ ದಾರಿಯೆಂದು ತಿಳಿಯಿತು. ಸುಮ್ಮನಿದ್ದಳು. ಈಗ ಶ್ರೀರಂಗಪಟ್ಟಣವನ್ನು ಬಿಟ್ಟು ಮುಂದಕ್ಕೆ ಹೊರಡುವ ಪ್ರಸಂಗ ಬಂದಾಗ ಎಲ್ಲಿಗೆ ಹೋಗುವುದು ಎಂದು ತಿಳಿಯದೆ ಎಷ್ಟು ದೂರ ಹೋಗುವುದು ಎಂದು ಯೋಚಿಸಿ, ನೀವು ಕೋಪ ಮಾಡಬೇಡಿ, ಅವರು 100 ಹೇಳಿದರೂ ಹೆತ್ತ ತಂದೆ ತಾಯಿ, ಹಿಂದಕ್ಕೆ ನಡೆಯಿರಿ, ಹೋಗೋಣ ಎಂದಳು. ಸುಬ್ಬಣ್ಣ, ಹೆಂಗಸರು ಈ ಪಾರುಪತ್ಯ ಮಾಡಬಾರದು, ನಾನು ಹೋದ ಕಡೆ ನೀನು ಸುಮ್ಮನೆ ಬರಬೇಕು ಎಂದನು. ಲಲಿತಮ್ಮ, ಬರಲಿಲ್ಲ ಎಂದೇನೆ ನಾನು, ನಾವೇನು ಹೊರಟು ಹೋಗುತ್ತೇವೆ, ಅತ್ತೆ ಮಾವ ಎಷ್ಟು ಯೋಚನೆ ಮಾಡುತ್ತಾರೋ, ಎಷ್ಟು ಭಯಪಡುತ್ತಾರೋ ಎನ್ನುವುದು ಬೇಡುವೆ ಎಂದಳು. ನೀನು ಹೋದೆ ಅಂತ ಅಲ್ಲಿ ಅಳುವವರು ಯಾರೂ ಇಲ್ಲ, ಸಾಕು ಬಾ. ನಾನೇ ನಿಮಗೆ ಹೇಳಿಕೊಟ್ಟು ಕರೆದುಕೊಂಡು ಹೋದೆ ಎಂದುಕೊಂಡರು, ನಾವು ಅವರನ್ನು ನೋಯಿಸಬಾರದು ಎಂದಳು. ಸುಬ್ಬಣ್ಣ, ಇನ್ನು ನಮಗೆ ಅವರಿಗೆ ಸಂಬಂಧವಿಲ್ಲ, ಅವರು ಬೇಕಾದ್ದನ್ನು ಹೇಳಿಕೊಳ್ಳಲಿ ಬಾ ಎಂದನು. ಮಾವನವರನ್ನು ನೋಡಿಕೊಳ್ಳುವವರಿಲ್ಲದ ಹಾಗಾಗುತ್ತದೆ, ನೀವು ಕೋಪ ಮಾಡಬೇಡಿ, ಬನ್ನಿ. ಸುಬ್ಬಣ್ಣ, ನನಗೆ ಬುದ್ಧಿ ಹೇಳುವಷ್ಟರ ಮಟ್ಟಿಗಾದೀಯ ನೀನು? ದೊಡ್ಡವರು ಹತ್ತಿರ ಇದ್ದಾಗ ಅವರು ಹೇಳ್ತಾ ಇದ್ರು, ಈಗ ಏನಾದರೂ ಒಂದು ಮಾತು ಹೇಳಬೇಕಾದ್ರೆ ನಾನೇ ತಾನೇ. ಸರಿ, ನನ್ನ ಜೊತೆಯಲ್ಲಿ ಬರುವುದಕ್ಕೆ ಇಷ್ಟವಿಲ್ಲದಿದ್ರೆ ನೀನು ಹೋಗು, ನಾನು ಶೇಷನನ್ನು ಕರೆದುಕೊಂಡು ಹೋಗ್ತೇನೆ. ಹೀಗೆಂದು ಸುಬ್ಬಣ್ಣ ಮಗನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಮೂಟೆಯನ್ನು ಹೊತ್ತುಕೊಂಡನು. ಮಾತನಾಡಿ ಪ್ರಯೋಜನವಿಲ್ಲವೆಂದು ಲಲಿತಾ ಇನ್ನೊಂದು ಮೂಟೆಯನ್ನು ತೆಗೆದುಕೊಂಡು ಹಿಂದೆ ಹೊರಟಳು. ಇತ್ತ ಮನೆಯಲ್ಲಿ ಬೆಳಕು ಹರಿಯುವ ಹೊತ್ತಿಗೆ ಯಜಮಾನಿ ಎಚ್ಚೆತ್ತು ಇನ್ನೂ ಸೊಸೆ ಎದ್ದ ಚಿಹ್ನೆ ಇಲ್ಲದಿರುವುದನ್ನು ನೋಡಿ ಈ ದಿನ ಇದೊಂದು ತಪ್ಪು ಸಿಕ್ಕಿತು ಎಂಬ ಸಂತೋಷದಿಂದ ಅಂಗಳವನ್ನೆಲ್ಲ ತಾನೇ ಕಸಗುಡಿಸಿ ಸಗಣಿ ನೀರು ಚಿಮುಕಿಸುತ್ತಾ, ಇಷ್ಟು ಹೊತ್ತಾದರೂ ಏಳದೇ ಇರುವವರುಂಟೆ, ಮನೆ ಹೆಣ್ಣು ಮಕ್ಕಳಾದವರು ಸೊಸೆಯರು, ಎಲ್ಲ ಚಾಕರಿಯನ್ನು ಮುದುಕಿ ನಾನು ಮಾಡಬೇಕು ಎಂದು ಗೊಣಗುಟ್ಟುತ್ತಾ ಓಡಿಯಾಡುತ್ತಿದ್ದರು. ಶಾಸ್ತ್ರಿಗಳು ಎದ್ದು ಹೆಂಡತಿಯ ಮಾತನ್ನು ಕೇಳಿ, ಅಯ್ಯೋ ಪಾಪ, ಮೈಯಲ್ಲಿ ಸರಿಯಾಗಿಲ್ಲವೋ ಏನೋ ಎಂದು, ಸುಬ್ಬಣ್ಣ ಎಳ್ಳಿಲ್ಲವೇ ಎಂದು ಕೇಳಿದರು. ಯಜಮಾನಿ, ಬಾಗಿಲು ತೆರೆದಿತ್ತು, ಎದ್ದು ಎಲ್ಲೋ ಹೋಗಿದ್ದಾನೆ ಎಂದು ಹೇಳಿದರು. ಶಾಸ್ತ್ರಿಗಳು ಸೊಸೆ ಸುಮ್ಮನೆ ಮಾತು ಕೇಳುತ್ತಾಳಲ್ಲ ಎಂಬ ಕನಿಕರದಿಂದ ಮಗನ ಕೊಠಡಿಯ ಬಳಿಗೆ ಹೋಗಿ ಲಲಿತಮ್ಮ ಲಲಿತಮ್ಮ ಎಂದು ಕರೆದು ಕೂಗಿದರು. ಯಾರೂ ಮಾತಾಡಲಿಲ್ಲ. ಇಷ್ಟು ನಿದ್ದೆಯುಂಟೆ ಎಂದು ಬಾಗಿಲನ್ನು ಮೆಲ್ಲಗೆ ತಳ್ಳಿ ಒಳಗೆ ನೋಡಿದರು. ಎದ್ದಿದ್ದಾಳೆ ಎಂದು ಹೇಳಿ ಕೆರೆಗೆ ಹೊರಟು ಹೋದರು. ಅವರು ಮತ್ತೆ ಬರುವ ವೇಳೆಗೆ ಮಧ್ಯಾಹ್ನ ಆಗಿತ್ತು. ಬರುವ ವೇಳೆಗೆ ಯಜಮಾನಿ ಸುಮ್ಮನೆ ಕೂಗಾಡುತ್ತಿದ್ದರು. ನೋಡಿ ನೋಡಿ ಸೊಸೆ ಮಾಡಿರುವುದನ್ನು, ಏನೂ ತಿಳಿಯದ ಹಾಗಿದ್ದು ಗಂಡನನ್ನು ಕರೆದುಕೊಂಡು ತಾಯಿಯ ಮನೆಗೆ ಹೊರಟು ಹೋಗಿದ್ದಾಳೆ. ಆ ಸಲ ಬಸುರಾಗಿದ್ದಾಗ ನಾನೇನು ಸರಿಯಾಗಿ ನೋಡಿಕೊಳ್ಳಲಿಲ್ವೆ? ನನ್ನ ಕೆಟ್ಟವಳನ್ನಾಗಿ ಮಾಡೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾಳೆ ಎಂದರು. ಮಗ ಸೊಸೆ ಮೊಮ್ಮಗ ಮೂವರೂ ಇಲ್ಲದಿರುವುದನ್ನು ನೋಡಿ ಶಾಸ್ತ್ರಿಗಳಿಗೆ ಮನಸ್ಸು ಕ್ಷಣ ಮಾತ್ರ ಅಳುಕಿತು. ಆಮೇಲೆ ಸರಿ
ಇಲ್ಲಿ ಇದ್ದು ಬೇಸರವಾಗಿದೆ ಅಂತ ಹೇಳಿದ್ಲೇನು ಹುಡುಗಿ, ಅವರ ತಾಯಿಯ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ ಎಂದು ಅವರು ಸುಮ್ಮನಾದರು. ಆದರೆ ಹೇಳದೆ ಹಾಗೆ ಯಾಕೆ ಹೊರಟು ಹೋದರು? ಅವನು ಹಾಗೆ ಹೋಗೋಣವೆಂದರೂ ಸೊಸೆ ಹಾಗೆ ಮಾಡುವವಳಲ್ಲ ಎಂದು ಯೋಚನೆ ಮಾಡಿದರು. ಅವನು ಹಠದ ಹುಡುಗ, ಹೋಗುತ್ತೇವೆ ಎಂದರೆ ಇದೊಂದು ರಂಪಾಗುತ್ತೆ ಅಂತ ಯೋಚಿಸಿ ಹೀಗೆ ಮಾಡಿರಬೇಕು ಎಂದುಕೊಂಡು ಆ ಮಾತನ್ನು ಮರೆತರು. ಐದಾರು ದಿನ ಕಳೆದರೂ ಮಗ ಹಿಂದಕ್ಕೆ ಬರಲಿಲ್ಲ. ಶಾಸ್ತ್ರಿಗಳಿಗೆ ಅನ್ನ ಸೇರದ ಹಾಗಾಯಿತು. ಒಬ್ಬನೇ ಮಗ, 25 ವರ್ಷ ಸಾಕಿದರು. ದೊಡ್ಡವನು ಅವನೇ, ಚಿಕ್ಕವನು ಅವನೇ. ವಯಸ್ಸಾದ ಹುಡುಗನಾದರೂ ಅವನು ಅವರ ಕಣ್ಣಿಗೆ ಮಗುವಿನಂತೆ ಇದ್ದ. ಆ ಮೊಮ್ಮಗನಾದ ಹುಡುಗ ಅವರಿಗೆ ಅಚ್ಚುಮೆಚ್ಚು. ದಿನ ಅವರ ಜೊತೆಗೆ ಮಗನು ಊಟಕ್ಕೆ ಕೂಡುತ್ತಿದ್ದನು. ಈಗ ಅವನಿಲ್ಲದ್ದು ಅವರಿಗೆ ಊಟ ಬೇಡದಂತೆ ಬೇಸರವಾಗುವುದಕ್ಕೆ ಮೊದಲಾಯಿತು. ಆಗಾಗ ಯಾಕೋ ಹುಡುಗ ಬರಲಿಲ್ವಲ್ಲ ಎಂದುಕೊಳ್ಳುವರು. ಯಜಮಾನಿಗೂ ಮನಸ್ಸಿನಲ್ಲಿ ಭಯ ತಟ್ಟಿತು. ಇವರೆಲ್ಲಾದರೂ ಬೇರೆ ಆಗಿಬಿಟ್ರೆ, ಸೊಸೆಯನ್ನು ಬಾಳಿಸಲಿಲ್ಲ ಅಟ್ಟಿಬಿಟ್ರು ಎಂದು ಜನ ತನ್ನನ್ನು ಬೈಯುವರಲ್ಲ ಎಂದು ಅವರಿಗೆ ಯೋಚನೆ. ಅವರು ಸದ್ಯ ಮಗ ಹಿಂದಕ್ಕೆ ಬಂದು ಬಿಟ್ಟರೆ ಆಮೇಲೆ ಒಳ್ಳೆಯ ಮಾತನ್ನೇನಾದರೂ ಹೇಳಿ ಸೊಸೆಯನ್ನ ಕರೆಸಿಕೊಳ್ಳಬಹುದು, ಮಾನ ಉಳಿಯುತ್ತದೆ ಎಂದುಕೊಂಡ್ರು. ಆಮೇಲೆ ಒಂದು ದಿನ ಶಾಸ್ತ್ರಿಗಳು ಮಗ ಬರಲಿಲ್ಲವಲ್ಲ ಎಂದು ಹೇಳಿದಾಗ, ಅದಕ್ಕೇನು, ಅತ್ತೆ ಮನೆಗೆ ಬಹಳ ದಿನಗಳಿಂದ ಹೋಗಿರಲಿಲ್ಲ, ಈಗ ಹೋದ, 10 ದಿನ ಇರುವಂತ ಹೇಳಿರಬಹುದು, ಇದ್ದಾನೆ, ಬೇಕಾದ್ರೆ ಹೇಳಿ ಕಳುಹಿಸಿ, ಜಾಗ್ರತೆ, ಹಿಂದಕ್ಕೆ ಬಾ ಅಂತ ಎಂದ್ರು. ಹೇಳಿ ಕಳುಹಿಸಲಿ ಎಂದು ಆಶೆ, ಆದರೆ ತಾನು ಬೇಡಿದ ಹಾಗಾಗಬಾರದು ಎಂದು ಜಂಬ. ಶಾಸ್ತ್ರಿಗಳು ಒಬ್ಬ ಆಳನ್ನು ಗೊತ್ತು ಮಾಡಿ ಚಾಮರಾಜನಗರದ ಹತ್ತಿರದ ಆ ಹಳ್ಳಿಗೆ ಹೇಳಿ ಕಳುಹಿಸಿದರು. ಆಳು ಹಿಂದಕ್ಕೆ ಬಂದಾಗ ಜೊತೆಗೆ ಲಲಿತೆಯ ಚಿಕ್ಕಪ್ಪನ ಮಗ ಬಂದ. ಲಲಿತಮ್ಮನು ಅಳಿಯಂದಿರು ನಮ್ಮೂರಿಗೆ ಅಂತ ಹೊರಟ್ರೆ ಎಂದು ಕೇಳಿದ. ಇವರು, ಹೌದು, ಹೊರಟು ಬಹಳ ದಿನವಾಯ್ತಲ್ಲ ಎಂದರು. ಅವನು, ನಮ್ಮೂರಿಗೆ ಬರಲಿಲ್ಲ, ದಾರಿಯಲ್ಲಿ ಕಳ್ಳಕಾಕರ ಕೈಗೆ ಸಿಕ್ಕಿದ್ರೋ ಏನೋ ಎಂದು ಹೇಳಿ ಗಾಬರಿಯಿಂದ ಯೋಚನೆ ಮಾಡುತ್ತಾ ಕುಳಿತ. ಶಾಸ್ತ್ರಿಗಳಿಗೆ ಎದೆ ಒಡೆಯಿತು. ಯಜಮಾನಿಯ ಕಾಟವನ್ನು ತಡೆಯಲಾರದೆ ಸೊಸೆ ಮಗನನ್ನು ಕರೆದುಕೊಂಡು ಎಲ್ಲಿಯೂ ಹೊರಟು ಹೋಗಿರಬೇಕೆಂದು ಅವರು ಯೋಚಿಸಿಕೊಂಡ್ರು. ಮಗ ತಾನಾಗಿಯೇ ಹೊರಟು ಹೋಗಿರಬಹುದೆಂದು ಈಗ ಕೂಡ ಅವರಿಗೆ ತೋರಲಿಲ್ಲ. ಇಷ್ಟಾದರೂ ಮಗ ತನ್ನವನು. ಹೀಗೆ ಯೋಚಿಸಿಕೊಂಡು ಇದೇಕೋ ಅನಾಹುತಕ್ಕೆ ಬಂದಿತೆಂದು ಅವರು ಬೀಗರ ಹುಡುಗನನ್ನು ಕುರಿತು, ಮನೆಯಲ್ಲಿ ಹೆಂಗಸರು ಹೆಂಗಸರಿಗೆ ಅಸಮಾಧಾನವಾಗಿತ್ತು, ಎಲ್ಲೋ ಹೋಗಿದ್ದಾರೆ, ನಿಮ್ಮೂರಿಗೆ ಹೋಗಿದ್ದಾರೆ ಎಂದುಕೊಂಡಿದ್ದೆ, ಇಲ್ಲ ಎಂದ ಮೇಲೆ ಇನ್ನೆಲ್ಲಿಗೆ ಹೋದರೋ ನೋಡೋಣ ಎಂದರು. ಯಜಮಾನಿ ತಪ್ಪನ್ನು ಕೊನೆಗೂ ಸೊಸೆಯ ಮೇಲೆ ಹೊರಿಸಬೇಕು ಎಂದು, ಅತ್ತಿಗೆ ಇಲ್ಲಿ ಇರಕೂಡದು ಅಂದಿದ್ರೆ ಅವಳನ್ನು ಕಳುಹಿಸಿ ಬಿಡುತ್ತಿದ್ದೆ, ನಮಗೇನು ಬೇಕಾಗಿತ್ತು, ಇವರು ಗಂಡ ಹೆಂಡತಿ ಸುಖವಾಗಿರುತ್ತೇವೆ ಎಂದರೆ ಬೇಡ ಎನ್ನುತ್ತಿದ್ದೇನೆ ನಾನು ಎಂದರು. ಲಲಿತೆಯ ಅಣ್ಣ ಶಾಸ್ತ್ರಿಗಳಿಗೆ, ನೀವು ಎಲ್ಲಿ ಬರುವುದಕ್ಕಾಗುತ್ತದೆ, ಅವರು ಎತ್ತಲಾಗಿ ಹೋದರು ಎಂದು ತಿಳಿದರೆ ನಾನು ಹೋಗಿ ನೋಡಿಕೊಂಡು ಬರುತ್ತೇನೆ, ಬರುವುದಾದರೆ ಕರೆದುಕೊಂಡೇ ಬರುತ್ತೇನೆ ಎಂದನು. ಶಾಸ್ತ್ರಿಗಳು ಹಾಗೆ ಆಗಲಿ ಎಂದು ಅರಮನೆಯಲ್ಲಿ ಕೇಳಿ ಇವನ ಜೊತೆಗೆ ಒಬ್ಬ ಆಳನ್ನು ದಾರಿಯ ಖರ್ಚಿಗೆ ಇಷ್ಟು ಹಣವನ್ನು ಕೊಡಿಸಿ ಇವನನ್ನು ಕಳುಹಿಸಿದರು. ಸುಬ್ಬಣ್ಣ ಹೋದ ದಾರಿ ಇವನಿಗೆ ಗೊತ್ತು ಹತ್ತಲಿಲ್ಲ. 16 ದಿನದ ಮೇಲೆ ಇವನು ಆಳು ಹಿಂದಕ್ಕೆ ಬಂದರು. ಎಲ್ಲರೂ ಹತಾಶರಾದರು. ಶಾಸ್ತ್ರಿಗಳು ಮಗ ದೇಶಾಂತರ ಹೋದನೆ ಎಂದು ಮರುಗುವುದಕ್ಕೆ ಆರಂಭಿಸಿದರು. ಯಜಮಾನಿ, ನಾನು ಪಾಪಿ, ಅಂಥ ಸೊಸೆಯನ್ನು ಇಟ್ಟುಕೊಂಡು ಬಾಳುವುದಕ್ಕೆ ನನಗೆ ಪುಣ್ಯ ಇಲ್ಲ ಎಂದುಕೊಂಡು, ಮಗ ಹಿಂದಕ್ಕೆ ಬರಲಿ, ತ್ರಿನೇಶ್ವರನ ದೇವಸ್ಥಾನಕ್ಕೆ 100 ರೂಪಾಯಿ ಒಡೆಯುತ್ತೇನೆ ಎಂದು ಹರಸಿಕೊಂಡರು. ಮನೆಯ ಮೇಲೆ ದುಃಖದ ಕತ್ತಲು ಕವಿದುಕೊಂಡಿತು. ಮನೆಯಿಂದ ಹೊರಟ ರಾತ್ರಿ ಎಲ್ಲಿಗೆ ಹೋಗುವುದೆಂದು ಸುಬ್ಬಣ್ಣ ಗೊತ್ತು ಮಾಡಿಕೊಂಡಿರಲಿಲ್ಲ. ಎಲ್ಲಿಗಾದರೂ ಹೋಗುವುದು, ಈ ಮನೆಯಿಂದ ಎಷ್ಟು ದೂರ ಹೋದರೆ ಅಷ್ಟು ಒಳ್ಳೆಯದು. ಹೋದಲ್ಲಿ ಒಂದು ಸಣ್ಣ ಮನೆ ಮಾಡಿ ಈ ಹೆಂಡತಿಯನ್ನು ಈ ಮಗನನ್ನು ಅಲ್ಲಿ ಇಟ್ಟು ಅವರಿಗೆ ಸಂಪಾದಿಸಿ ಹಾಕುವುದು. ಸಂಗೀತದ ಪಾಠ ಹೇಳಿ ಸಂಪಾದಿಸುವುದಕ್ಕೆ ಏನೂ ಕಷ್ಟವಿಲ್ಲ. ವೇಶ್ಯರಿಗೆ ಬೇಕಾದರೂ ಪಾಠ ಹೇಳುವುದು. ಮಗನಿಗೆ ದಿನ ಮೊಸರು ಬೇಕು ಎಂದರೂ ಹಾಕುವುದು. ಹೆಂಡತಿ ಯಾವಾಗಲೂ ನಿಷ್ಕಾರಣವಾಗಿ ಮಾತುಗಳನ್ನು ಕೇಳುತ್ತಾ ಕಣ್ಣೀರು ಬಿಡುತ್ತಾ ಇರುವುದನ್ನು ತಪ್ಪಿಸುವುದು, ಇಷ್ಟೇ ಅವನ ಯೋಚನೆ. ಇದಿಷ್ಟನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅಲ್ಲಲ್ಲಿ 2 ದಿನ 3 ದಿನ ನಿಂತು ಅವನು 4 ತಿಂಗಳಿಗೆ ಕಾಶಿಯನ್ನು ಸೇರಿದನು. ಹೆಂಡತಿ ಗರ್ಭಿಣಿ ಎನ್ನುವುದನ್ನೇ ಅವನು ಮರೆತನು. ಪ್ರಯಾಣದ ಆಯಾಸದಿಂದ ರಾಯಚೂರಿನ ಬಳಿ ಲಲಿತೆಗೆ ಗರ್ಭಸ್ರಾವವಾಯಿತು. ಅಲ್ಲಿ 1 ವಾರ ನಿಂತು ಮುಂದಕ್ಕೆ ನಡೆದರು. ಕಾಶಿಗೆ ಬರುವ ಹೊತ್ತಿಗೆ ಲಲಿತೆಗೆ ಬಹಳ ನಿತ್ರಾಣ. ಮಗು ಒಣಗಿಕೊಂಡಿದೆ. ಸುಬ್ಬಣ್ಣನಿಗೂ ಸಾಕಾಗಿತ್ತು. ಅಲ್ಲಿ 1 ತಿಂಗಳು ನಿಂತರು. ಆಮೇಲೆ ಅಲ್ಲಿಗೆ ಹೊರಟು ಕಲಿಕತ್ತೆಯನ್ನ ಸೇರಿದರು. ಸುಬ್ಬಣ್ಣ ಅಲ್ಲಿ ಒಂದು ಸಣ್ಣ ಮನೆಯನ್ನು ಮಾಡಿಕೊಂಡು ಸಂಸಾರ ಹೂಡಿ ಕೆಲವು ಪಾಠಗಳನ್ನು ಸಂಪಾದಿಸಿ ಜೀವನಕ್ಕೆ ದಾರಿ ಮಾಡಿಕೊಂಡನು. 5-6 ತಿಂಗಳು ಅಷ್ಟು ಹಣವನ್ನು ಸೇರಿಸಿ ಕಲಿಕತ್ತೆಯಲ್ಲಿ ಒಂದು ಸಾಹುಕಾರನನ್ನು ಕೇಳಿ
ಇಂಥವರಿಂದ ಎಂದು ತಿಳಿಸದೆ ಮೈಸೂರಿನಲ್ಲಿ ನೀಲಾಸಾನಿಗೆ ಈ ಹಣವನ್ನು ಸೇರಿಸಬೇಕೆಂದು ಸ್ವಲ್ಪ ರೊಕ್ಕವನ್ನು ಕೊಟ್ಟನು. ಅವನು ಪ್ರಯಾಣಕ್ಕೆಂದು ಆ ಹಣವನ್ನು ನೀಲಾ ಹತ್ತಿರ ತೆಗೆದುಕೊಂಡು ಬಂದಿದ್ದನು. ಇಂದು ಆ ಸಾಲ ತೀರಿತು. ಇನ್ನು ಮೈಸೂರಿನ ಸಂಬಂಧ ತನಗೇನೂ ಇಲ್ಲವೆಂದು ಆ ಕಡೆಯ ಯೋಚನೆಯನ್ನು ಬಿಟ್ಟು ಅವನು ಬಂಗಾಳದಲ್ಲಿ ಹುಟ್ಟಿ ಬೆಳೆದನೆಂದೇ ತಿಳಿದುಕೊಂಡು ಅಲ್ಲಿ ದಿನಗಳನ್ನು ಕಳೆಯುವುದಕ್ಕಾರಂಭಿಸಿದನು. ಸುಬ್ಬಣ್ಣನು ಹೀಗೆ ಕಲ್ಕತ್ತೆಯಲ್ಲಿ 35 ವರ್ಷ ಇದ್ರು. ಆ 35 ವರ್ಷವು ಅವನಿಗೂ ಮೈಸೂರಿಗೂ ಸಂಬಂಧವಿಲ್ಲದಂತೆ ಇತ್ತು. ಈತನ ಜೀವನದ ಈ ಭಾಗವನ್ನು ನಾನು ಬಹಳ ವಿಸ್ತಾರವಾಗಿ ವರ್ಣಿಸುವುದಿಲ್ಲ. ಒಂದು ವಿಷಯವೇನೆಂದರೆ ನನಗೆ ಅದು ಅಷ್ಟು ಚೆನ್ನಾಗಿ ತಿಳಿಯದು. ಸುಬ್ಬಣ್ಣನವರು ಯಾವ ವಿಷಯವನ್ನು ಕುರಿತು ಬಹಳ ಮಾತನಾಡ್ತಾ ಇರಲಿಲ್ಲ. ಈ ವಿಷಯಗಳನ್ನು ಕುರಿತಂತೂ ತೀರ ಮೌನವನ್ನೇ ಧರಿಸಿದರು. ನಾನು ಅವರ ಸಂಗಡ ಮಾತನಾಡುತ್ತಾ ನಾನಾಗಿಯೇ ಕಲ್ಕತ್ತೆಯ ಮಾತನ್ನೆತ್ತಿದ್ರೆ ಆತ ಆ ಮಾತು ಬೇಡಿ ಎನ್ನುವರು. ಅವರು ತಾವಾಗಿ ಮಾತನಾಡುತ್ತಾ ಆಗಾಗ ಹೇಳಿದ ಒಂದೊಂದು ಮಾತಿನಿಂದ ಅಲ್ಲಿ ಅವರು ಇದ್ದ ರೀತಿಯನ್ನು ನಾನು ಊಹಿಸಿ ತಿಳಿದುಕೊಳ್ಳಬೇಕಾಯಿತು. ಮೈಸೂರಿನಲ್ಲಿ ತಂದೆ ತಾಯಿ ತನಗಾಗಿ ಚಿಂತಿಸುವರಲ್ಲ ಎಂದು ಆತನಿಗೆ 1-2 ವರ್ಷಗಳವರೆಗೆ ಯೋಚನೆಯೇ ಬರಲಿಲ್ಲ. ತಾನು ನೀಲಾಸಾನಿಗೆ ಹಣ ಕಳುಹಿಸಿದ್ದರಿಂದ ತಾನು ಎಲ್ಲಿಯೂ ಜೀವಂತವಾಗಿರುವ ವಿಷಯ ಮೈಸೂರಿನಲ್ಲಿ ಒಬ್ಬರಿಗಾದರೂ ತಿಳಿಯೋದು ಎಂದುಕೊಂಡನು. ಅದು ಆದದ್ದು ಹಾಗೆ. ಸಾಹುಕಾರ ವರ್ಧಮಾನಯ್ಯನವರು ಬೊಂಬಾಯಿ ಸಾಹುಕಾರರೊಬ್ಬರಿಂದ ಬಂದ ಹುಂಡಿಯ ಪ್ರಕಾರ ನೀಲಾಸಾನಿಗೆ ಹೇಳಿ ಕಳುಹಿಸಿ ನಿನಗೆ ಉತ್ತರ ಪ್ರದೇಶದಿಂದ ಬರಬೇಕಾದ ಹಣ ಯಾವುದಿದೆ ಎಂದು ಕೇಳಿದರು. ನೀಲಾ ಯಾವುದೂ ಇಲ್ಲ ಎಂದಳು. ಸಾಹುಕಾರರು, ಬೊಂಬಾಯಿಯಿಂದ ನಿನ್ನ ಹೆಸರಿಗೆ ಬಂದಿದೆ, ಉತ್ತರ ಪ್ರದೇಶದಿಂದ ಯಾರೋ ಕಳುಹಿಸಿದ್ದು ಎಂದರು. ಎಷ್ಟು ರೂಪಾಯಿಗೆ? 150. ನೀಲಾಗೆ ಆಗ ಹೊಳೆಯಿತು. ತಾನು ಸುಬ್ಬಣ್ಣನಿಗೆ 1 ವರ್ಷದ ಹಿಂದೆ ಆ ಹಣವನ್ನು ಕೊಟ್ಟಿದ್ದಳು. ಆ ಮಾರನೆಯ ದಿನದಿಂದಲೇ ಅವನು ತನ್ನ ಮನೆಗೆ ಬರಲಿಲ್ಲ. ದೇಶಾಂತರ ಹೋದನೆಂದು ಆಮೇಲೆ ತಿಳಿಯಿತು. ಆ ದಿನ ರಾತ್ರಿ ಸುಬ್ಬಣ್ಣ ಬಂದಾಗ ಅವಳು, ಇದೇನು, ಎಂದೋ ಬರೆದವರು ಈ ದಿನ ಇಷ್ಟು ಹೊತ್ತಿನಲ್ಲಿ ಬಂದಿದ್ದಾನೆ ಎಂದುಕೊಂಡಳು. ಸುಬ್ಬಣ್ಣ, ನೀಲಾಸಾನಿ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ ಎಂದನು. ನೀಲಾ, ಏನು? ಅಪ್ಪಣೆಯಾಗಲಿ ಎಂದಳು. ಸ್ವಲ್ಪ ಹಣ ಬೇಕು. ಎಷ್ಟು? 100 ರೂಪಾಯಿ ಕಡವಾಗಿ ಕೊಟ್ಟಿರು, ತಿರುಗಿ ಕೊಟ್ಟು ಬಿಡ್ತೇನೆ. ನೀಲಾ, ಅಯ್ಯೋ ಇಷ್ಟೇನೆ ಎಂದು 100 ರೂಪಾಯಿಯ ನೋಟೊಂದನ್ನು 50 ರೂಪಾಯಿಯ ನೋಟೊಂದನ್ನು ತಂದು, 100 ರೂಪಾಯಿದನ್ನು ಕೊಟ್ಟು ಸಾಕೆ, ಇನ್ನೊಂದು 50 ರೂಪಾಯಿ ಇರಲಿ, ಬೇಕಾದರೆ ತಕ್ಕೊಳ್ಳಿ ಎಂದಳು. ಸುಬ್ಬಣ್ಣ ಸ್ವಲ್ಪ ಹಿಂತೆಗೆದು, ಇರಲಿ ಕೊಡು, ಕಳುಹಿಸಿಕೊಡುತ್ತೇನೆ ಎಂದನು. ನೀಲಾ ಕೊಡಬೇಕಾದದ್ದೇನೂ ಇಲ್ಲ, ನಿಮ್ಮಂಥವರಿಗೆ ಕೊಟ್ಟಲ್ಲವೇ ನಮ್ಮ ಜನ್ಮ ಸಾರ್ಥಕವಾಗಬೇಕು ಎಂದಳು. ಅವನು ದೇಶಾಂತರ ಹೋದನೆಂದು ತಿಳಿದ ಮೇಲೆ ಅದನ್ನು ಅವಳು ನೆನೆದುಕೊಂಡಳು. ತನ್ನ ದೇವರನ್ನು ದೂರ ಕಳುಹಿಸುವುದಕ್ಕೆ ತಾನು ಈ ಹಣವನ್ನು ಕೊಟ್ಟೇನೆ ಎಂದುಕೊಂಡಳು. 6-8 ತಿಂಗಳಾದ ಮೇಲೆ ಎಲ್ಲಿಂದಲೋ ಬಂದ ಈ 150 ರೂಪಾಯಿ ಸುಬ್ಬಣ್ಣ ಸಾಲ ತೀರಿಸುವುದಕ್ಕೆ ಕಳುಹಿಸಿದ್ದೆಂದು ಅವಳು ತಿಳಿದುಕೊಂಡಳು. ಅವಳ ಆಂತರ್ಯದಲ್ಲಿ ವರ್ಣಿಸಲಾಗದ ಒಂದು ಸಂಕಟವಾಯಿತು. ಹಣವನ್ನು ತೆಗೆದುಕೊಂಡು ಮನೆಗೆ ಬಂದು ಅದನ್ನು ದೇವರ ಪೆಟ್ಟಿಗೆಯಲ್ಲಿಟ್ಟು ಅದಕ್ಕೆ ಅಂದಿನಿಂದ ಸುಬ್ಬಣ್ಣನ ಜ್ಞಾಪಕಾರ್ಥವಾಗಿ ಪೂಜೆ ಮಾಡುವುದಕ್ಕೆ ಮೊದಲು ಮಾಡಿ 1-2 ವರ್ಷದ ಮೇಲೆ ತೀರಾ ವಿಧಿಯಿಲ್ಲದೆ ಬರುವವರೆಗೂ ಅದನ್ನು ಖರ್ಚು ಮಾಡದೆ ಇಟ್ಟಿದ್ದಳು. ಸುಬ್ಬಣ್ಣ ತಾಯಿ ತಂದೆಗಳಿಗೂ ಈ ಹಣ ಬಂದ ಮೇಲೆ ತಿಳಿಯುವಂತೆ ಮಾಡಿದ್ಲು. ನಮ್ಮನ್ನು ಮರೆತರೂ ವೇಶ್ಯೆಯ ಜ್ಞಾಪಕ ಇದೆಯಲ್ಲ ಎಂದು ನಿಷ್ಠೂರ ನುಡಿದ್ರು. ತಂದೆ, ನೀನು ಇನ್ನೂ ನಿಷ್ಠೂರ ಬಿಡ್ಲಿಲ್ವಲ್ಲ, ಏನು ಮಾಡೋದು ಎಂದರು. ಯಜಮಾನಿ, ಅವನದು ಯಾವಾಗಲೂ ಹಠ, ನನ್ನ ಹಾಗೆ ಆದ, ನಾನೇನು ಮಾಡಲಿ, ನನ್ನ ಕರ್ಮ. ಆ ಸೊಸೆಯನ್ನು ಇಟ್ಕೊಂಡು ಸಂಸಾರ ಮಾಡೋ ಪುಣ್ಯ ಇಲ್ಲ. ಅಷ್ಟು ಅನ್ನುತ್ತ ಇದ್ನಲ್ಲ, ಒಂದು ದಿನ ಒಂದು ಮಾತು ಬದ್ದು ಹೇಳಿದ್ದಿಲ್ಲ. ನನ್ನ ಕಂದ ಎಲ್ಲಿ ಹೋದಳು, ಎಂದು ಬರುತ್ತಾಳೋ ಎಂದು ಕಣ್ಣೀರು ಸುರಿಸಿದರು. ಸೊಸೆಯನ್ನು ಒಂದು ಸಲ ನೋಡಿಯೇನೆ ಎಂದು ಬಹಳ ಆಸೆಪಟ್ಟರು. ಯಜಮಾನಿ ಮತ್ತೆ ಸೊಸೆಯನ್ನು ನೋಡಲಿಲ್ಲ. ಮಾತು ಕಠಿಣವಾಗಿದ್ದರೂ, ನಡತೆ ಕಠಿಣವಾಗಿದ್ದರೂ ಅವರು ಮನಸ್ಸಿನಲ್ಲಿ ಕಠಿಣರಾದವರಲ್ಲವೆಂದು ತೋರುತ್ತದೆ. ಅತ್ತೆಯಾದವಳು ಸೊಸೆಗೆ ಬಹಳ ಸಲಿಗೆ ಕೊಡಬಾರದೆಂದು ಹಾಗೆ ನಡೆದುಕೊಂಡಿದ್ದರು. ಸೊಸೆ ಹೊರಟು ಹೋದ್ಮೇಲೆ ಅವಳ ಮೇಲೆ ಕನಿಕರ ಹುಟ್ಟಿತು. ಮಗನನ್ನು ಸೊಸೆಯನ್ನು ಅಟ್ಟಿದ್ದೇನಲ್ಲ ಎಂದು ಯೋಚನೆಯಲ್ಲಿ ಆಕೆ ಮೆಲ್ಲಗೆ ಕರಗಿ ಹೋದರು. 2-3 ವರ್ಷ ಕಳೆಯುವವರೆಗೂ ಅವರು ಹಿಂದಕ್ಕೆ ಬಂದಾರು ಎಂದು ತಂದೆ ತಾಯಿ ಇಬ್ಬರೂ ಎದುರು ನೋಡುತ್ತಿದ್ದರು. ಆಮೇಲೆ ಇಬ್ಬರೂ ಆ ಆಸೆಯನ್ನು ಬಿಟ್ಟರು. ಒಂದು ಸಲ ಯಜಮಾನಿ ಬರದೇ ಇದ್ರೆ ಬಿಡ್ಲಿ, ಎಲ್ಲಿಯಾದರೂ ಸುಖವಾಗಿದ್ದಾರೆಂದು ತಿಳಿದರೆ ಸಾಕು ಎಂದು ಹೇಳಿದರು. ಶಾಸ್ತ್ರಿಗಳು, ನಮ್ಮ ಎದುರಿಗೆ ಇಲ್ಲದೆ ಎಲ್ಲೋ ಸುಖವಾಗಿದ್ದರೆ ನಮಗೆ ಬಂದದ್ದೇನು ಎಂದರು. ಮುದುಕನಿಗೆ ವಯಸ್ಸಾಗುತ್ತಾ ಬಂದದರಿಂದ ಒಬ್ಬಳಲ್ಲದೆ ಇದ್ದರೆ ಒಬ್ಬ ಮಗಳು ಬಂದು ಮನೆಯಲ್ಲಿರುವಂತೆ ಏರ್ಪಾಡು ಮಾಡಿಕೊಂಡರು. ಮುದುಕನು ಮಗಳ ಮಕ್ಕಳೊಂದಿಗೆ ಸ್ವಲ್ಪ ಆಟವಾಡುವನು. ಮಧ್ಯೆ ಆ ದೇಶಾಂತರ ಹೋದ ಮೊಮ್ಮಗನ ಜ್ಞಾಪಕ ಬಂದು ಆಟವನ್ನು ಬಿಟ್ಟು ಗೋಡೆಯನ್ನು ನೋಡುತ್ತಾ
ಧ್ಯಾನದಲ್ಲಿ ಕುಳಿತುಕೊಳ್ಳುವನು. ಅದು ಏನು ಧ್ಯಾನವೆಂದು ಮನೆಯಲ್ಲಿ ಎಲ್ಲರೂ ಬಲ್ಲರು. ಏನು ಸಮಾಧಾನ ಹೇಳುವುದಕ್ಕೂ ಯಾರಿಗೂ ತೋರದು. ಮಗಳು ಬಂದು, ಅಪ್ಪ ಈ ದಿನ ಮೆಣಸಿನ ಸಾರು ಮಾಡಲೆ, ಈ ಹೊತ್ತು ಪುರಾಣಕ್ಕೆ ಎಷ್ಟು ಹೊತ್ತಿಗೆ ಹೋಗಬೇಕು ಎಂದು ಕೇಳಿ ಆ ಯೋಚನೆಯನ್ನು ತಪ್ಪಿಸುವಳು. ಹೀಗೆ 10 ವರ್ಷ ಕಳೆಯಿತು. ಆಗ ಹರಿದ್ವಾರದಲ್ಲಿ ಒಂದು ಮೇಳ ನಡೆಯಿತು. ಶಾಸ್ತ್ರಿಗಳು ಅರಮನೆಯವರನ್ನ ಕೇಳಿಕೊಂಡು ಸ್ವಲ್ಪ ಸಹಾಯ ತೆಗೆದುಕೊಂಡು ಗಂಗಾಯಾತ್ರೆಗೆಂದು ಹೊರಟರು. ಜೊತೆಯಲ್ಲಿ ಯಜಮಾನಿಯೂ ಇದ್ದರು. ಮೈಸೂರಿಂದ 2-3 ಮನೆಯವರು ತಿಳಿದವರು ಹೊರಟಿದ್ದರು. ಶಾಸ್ತ್ರಿಗಳಿಗೆ ಮನಸ್ಸಿನಲ್ಲಿ ಒಂದು ಚಪಲ, ಆ ಗುಂಪಿನಲ್ಲಿ ಎಲ್ಲಿಯಾದರೂ ಮಗ ಕಣ್ಣಿಗೆ ಬೀಳಬಹುದು ಎಂದು. ಆದರೆ ಅದನ್ನು ಅವರು ಯಜಮಾನಿಗೆ ಹೇಳಲಿಲ್ಲ. ಯಜಮಾನಿಗೂ ಈ ಚಪಲ ಇತ್ತು, ಆದರೆ ಅವರು ಆ ಮಾತನಾಡಲಿಲ್ಲ. ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಕಲ್ಕತ್ತೆಯಲ್ಲಿ ಲಲಿತಮ್ಮ, ನಾವು ಈ ಸೀಮೆಯಲ್ಲಿರುವಾಗ ಈ ಮೇಳಕ್ಕೆ ಹೋಗದಿದ್ದರೆ ಇನ್ನು ಯಾವಾಗ ಹೋಗುವುದು ಎಂದು ಬಲವಂತ ಮಾಡಿದ್ರಿಂದ ಸುಬ್ಬಣ್ಣ ಅವಳನ್ನು ಮಗುವನ್ನು ಕರೆದುಕೊಂಡು ಹರಿದ್ವಾರಕ್ಕೆ ಹೊರಟನು. ಲಲಿತಮ್ಮ ಆ ವೇಳೆಗೆ 20 ಸಲ ಊರಿಗೆ ಹೋಗೋಣ ಎಂದು ಅವನನ್ನು ಬೇಡಿಕೊಂಡಿದ್ದಳು. ಅವನು ಒಪ್ಪಿರಲಿಲ್ಲ. ಆ ಒಂದು ಮಾತನ್ನು ಬಿಟ್ಟು ಇನ್ನೇನನ್ನಾದರೂ ಕೇಳು, ಬೇಡವೆನ್ನುವುದಿಲ್ಲ ಎಂದು ಹೇಳುವನು. ಈ ಸಲ ಲಲಿತೆ ಹರಿದ್ವಾರಕ್ಕೆ ಹೋಗೋಣವೆಂದಾಗ ಅವಳಿಗೆ ಮೈಸೂರ ಕಡೆಯಿಂದ ಜನ ಯಾರಾದರೂ ಬರುವರು, ಅವರ ಕೈಯಲ್ಲಿ ಕ್ಷೇಮ ಸಮಾಚಾರ ವಿಚಾರಿಸಬಹುದು, ಬೇಕಾದರೆ ಹೇಳಿ ಕಳುಹಿಸಬಹುದು. ಅದಕ್ಕೆ ಅಲ್ಲಿ ಗಂಡನನ್ನು ಅಪ್ಪಣೆ ಕೇಳುವುದು, ತನ್ನ ಕಡೆ ಜನರನ್ನು ನೋಡಿದಾಗ ಗಂಡನಿಗೂ ಮನಸ್ಸು ಕರಗಬಹುದು ಎಂದು ಚಪಲ. ಸುಬ್ಬಣ್ಣನಿಗೆ ಮೈಸೂರಿನವರನ್ನು ಯಾರನ್ನಾದರೂ ಕಂಡು ನಮ್ಮ ನೆಲೆ ಅವರಿಗೆ ತಿಳಿದು ಮೈಸೂರಿಗೆ ಹೋಗುವ ಪ್ರಮೇಯ ಬಂದೀತೆಂದು ಒಂದು ಭಯ. ಅವನಿಗೆ ಮೈಸೂರಿನ ಆ ಮನೆ ಎಂದರೆ ಅಷ್ಟು ಅಸಹ್ಯ ಹುಟ್ಟಿಬಿಟ್ಟಿತ್ತು. ಹೀಗೆ ಅವರು ಹರಿದ್ವಾರಕ್ಕೆ ಬಂದರು. ಒಂದು ದಿನ ಸುಬ್ಬಣ್ಣನನ್ನು ಮೈಸೂರಿನ ಇವರ ಕಡೆಯ ಮನುಷ್ಯನೊಬ್ಬನು ನೋಡಿಯೇ ನೋಡಿದ್ನು. ಸುಬ್ಬಣ್ಣ ಸುಬ್ಬಣ್ಣ ಎಂದು ಕೂಗುತ್ತಾ ಆತನ ಹಿಂದೆಯೇ ಬಂದನು. ಸುಬ್ಬಣ್ಣ ಒಂದು ಸಲ ಹಿಂತಿರುಗಿ ನೋಡಿ ಬಲವಾಗಿ ಗುಂಪಿನಲ್ಲಿ ನುಗ್ಗಿದನು. ಕಂಡಾತ ನಿಮ್ಮ ತಂದೆ ತಾಯಿ ಬಂದಿದ್ದಾರೆ ಎಂದು ಕೂಗಿ ಹೇಳಿದನು. ಸುಬ್ಬಣ್ಣ ಅರ್ಧಕ್ಷಣ ತಂದೆಯನ್ನು ನೋಡುವುದೇ ಎಂದುಕೊಂಡು ಒಡನೆ ಛೇ ಛೇ ಏನು ಹುಚ್ಚು, ಆ ಹುಟ್ಟು ಇಲ್ಲವೆಂದು ಬಂದಿರುವವನಿಗೆ ತಂದೆಯಲ್ಲಿ ತಾಯಿಯಲ್ಲಿ ಎಂದು ಧೈರ್ಯ ಮಾಡಿ ಹೊರಟೆ ಹೋದನು. ಆಮೇಲೆ ಅರ್ಧ ಗಂಟೆಯೊಳಗಾಗಿ ಅವನು ಹೆಂಡತಿಗೆ ಈ ಮಾತನ್ನು ಹೇಳದೆ ಅವಳನ್ನು ಮಗುವನ್ನು ಕರೆದುಕೊಂಡು ಕಲಕತ್ತೆಗೆ ಮತ್ತೆ ಹೊರಟು ಬಿಟ್ಟನು. ಅವನನ್ನು ನೋಡಿದ್ದ ಮನುಷ್ಯ ಬಂದು ಅವನ ತಂದೆಗೂ ತಾಯಿಗೂ ತಾನು ಸುಬ್ಬಣ್ಣನನ್ನು ಕಂಡದ್ದಾಗಿ ಹೇಳಿದನು. ತಾಯಿ ಅದನ್ನು ನಂಬಿದಂತೆ ತೋರಲಿಲ್ಲ. ಯಾರನ್ನು ನೋಡಿ ಸುಬ್ಬಣ್ಣ ಅಂದುಕೊಂಡೆಯೋ ಎಂದರು. ಶಾಸ್ತ್ರಿಗಳು ಮಾತ್ರ ಮನಸ್ಸಿನಲ್ಲಿ ಅವನು ಸುಬ್ಬಣ್ಣನೇ ಸರಿ, ನೋಡುವುದಾಗಿದ್ದರೆ ಅವನು ಇವನ ಜೊತೆ ಬರುತ್ತಾ ಇದ್ದ, ಈ ಜನ್ಮದಲ್ಲಿ ಆ ಪುಣ್ಯ ಇಲ್ಲ ಎಂದುಕೊಂಡರು. ಗಂಗಾಯಾತ್ರೆ ಎಂದು ಹೆಸರಿಟ್ಟು ಸುಬ್ಬಣ್ಣನನ್ನು ನೋಡಿಯೇನೆಂದು ಬಂದ ತನ್ನ ಪಾಪವನ್ನು ಕ್ಷಮಿಸಬೇಕೆಂದು ಗಂಗಾಮಾತೆಗೆ ಪ್ರಾರ್ಥನೆ ಮಾಡಿದರು. ಮೇಳ ಮುಗಿದ ಮೇಲೆ ಇವರೆಲ್ಲ ಮೈಸೂರಿಗೆ ಹಿಂತಿರುಗಿ ಬಂದರು. ಬಂದ 1 ವರ್ಷದೊಳಗಾಗಿ ಶಾಸ್ತ್ರಿಗಳು ತೀರಿ ಹೋದರು. ಯಜಮಾನಿ ಮಗಳ ಮಗನೊಬ್ಬನಿಂದ ಅವರ ಕರ್ಮಾಂತರಗಳನ್ನು ನಡೆಯಿಸಿ ಮನೆಯನ್ನು ಇರುವುದಕ್ಕೆ ಇನ್ನು ಯಾರಿಗೋ ಕೊಟ್ಟು ತನ್ನ ಹೆಣ್ಣು ಮಕ್ಕಳ ಮನೆಗಳಲ್ಲಿ ಇಲ್ಲಿ ಕೊಂಚ ದಿನ ಅಲ್ಲಿ ಕೊಂಚ ದಿನ ಇರುತ್ತಿದ್ದರು. ವಯಸ್ಸು ಬಹಳವಾಗದಿದ್ದರೂ ಕೊರಗಿದ್ದು ಹೆಚ್ಚಾಗಿದ್ದುದರಿಂದ ಆಕೆಯೂ ಆಮೇಲೆ 3 ವರ್ಷಗಳಲ್ಲಿ ತೀರಿ ಹೋದರು. ಅಳಿಯಂದಿರು ಆ ಮನೆಯನ್ನು ಮಾರಿ ಅದರ ಬೆಲೆಯನ್ನು ಹಂಚಿಕೊಂಡರು. ಸುಬ್ಬಣ್ಣನ ತಂದೆ ತಾಯಿಗಳ ಕತೆ ಇಲ್ಲಿಗೆ ಮುಗಿಯಿತು. ಇಲ್ಲಿ ಕಲಕತ್ತೆಯಲ್ಲಿ ಸುಬ್ಬಣ್ಣನು ಅಷ್ಟೇನು ಸಂತೋಷವಾಗಿರಲಿಲ್ಲ. ಅವನದು ಸಂತೋಷವಾಗಿರ್ತಕ್ಕ ಪ್ರಕೃತಿಯಲ್ಲ. ಜನರಲ್ಲಿ ಅವನು ತೀರಾ ಅಸಾಧ್ಯವಾದ ಒಳ್ಳೆಯತನವನ್ನು ಅಪೇಕ್ಷಿಸುವನು. ಇಂಥ ಸ್ವಭಾವದವರಿಗೆ ಸೂರ್ಯನೂ ಸಾಕಾದಷ್ಟು ತೇಜಸ್ವಿಯಲ್ಲ, ಗಾಳಿ ಸಾಕಾದಷ್ಟು ಹಗರವಲ್ಲ. ಮೈಸೂರಿನ ಜನ ಸರಿಹೋಗಲಿಲ್ಲವೆಂದೇ ಅವನು ಕಲ್ಕತ್ತೆಗೆ ಬಂದುದು. ಮನೆಯ ಜನ ಮಾತ್ರ ಅಲ್ಲ, ಹೊರಗಣ ಜನರು ಹಾಗೆಯೇ ಆಗಿದ್ದರಷ್ಟೆ. ಸಂಗೀತಕಾರರಲ್ಲಿ ಎಲ್ಲಿಲ್ಲದ ಹೊಟ್ಟೆ ಉರಿ, ಅವರಿವರು ಸೇರಿ ಅವನು ಮಹಾರಾಜರ ಮುಂದೆ ಹಾಡುವುದಕ್ಕಿಲ್ಲದಂತೆ ಮಾಡಿದ್ದರು. ಇದರಿಂದ ಆ ಪ್ರಪಂಚವೇ ಅವನಿಗೆ ಬೇಡವಾಗಿ ಹೋಗಿತ್ತು. ಇಲ್ಲಿಗೆ ಬಂದನು. ಈ ಪ್ರಪಂಚವೂ ಅದೇ ಪ್ರಪಂಚವೇ. ಇಲ್ಲಿಯೂ ಜನರಲ್ಲಿ ಅಸೂಯೆ, ಅನಾಧಾರ, ಅಸಹನೆ. ಹುಟ್ಟಿದ ಊರಿನಲ್ಲಿಯೇ ಬಾರಪ್ಪ ಬಂದೆಯ ಎನ್ನುವವರಿಲ್ಲದೆ ಬೇರೆ ಸೀಮೆಯಲ್ಲಿ ಯಾರು ಕೇಳುವರು? ಹೇಗೋ ಕೊಂಚ ದಿನದಲ್ಲಿ ಕೆಲವು ಕಡೆ ಪಾಠ ಸಿಕ್ಕಿತು. ಅಲ್ಲದೆ ಇವನ ದಾಕ್ಷಿಣಾತ್ಯ ಪದ್ಧತಿಯನ್ನು ಅನೇಕರು ಮೆಚ್ಚಿ ಇವನಿಂದ ಪಾಠ ಹೇಳಿಸಿಕೊಳ್ಳುವುದಕ್ಕಾರಂಭಿಸಿದರು. ಅಲ್ಲಲ್ಲಿ ಸಣ್ಣ ಸಣ್ಣ ಕಚೇರಿಗಳು ಏರ್ಪಾಡಾಗಿ ಸ್ವಲ್ಪ ಹಣ ಬಂದಿತ್ತು. ಅಂತೂ ಜೀವನಕ್ಕೆ ಯಾವ ವಿಧವಾದ ಯೋಚನೆಯೂ ಇಲ್ಲದಂತಿತ್ತು. ಅವನು ಹೆಂಡತಿಗೆ ಒಳ್ಳೆಯ ಸೀರೆಗಳನ್ನು ತೆಗೆದುಕೊಟ್ಟನು. ಮಗನಿಗೆ ಒಳ್ಳೆಯ ಬಟ್ಟೆಗಳನ್ನು ಹೊಲಿಸಿದನು. ಹೊರಗೆ ಜನ ಬೇಕಾದವರಿಲ್ಲದಿದ್ದರಿಂದ ಮನೆಯಲ್ಲಿ ಮನಸ್ಸು ನೆಟ್ಟಿತು. ಹೆಂಡತಿಯ ವಿಷಯದಲ್ಲಿ ಬಹಳ ಕನಿಕರ, ಅವಳ ಸ್ವಭಾವ ತಿಳಿದ ಹಾಗೆಲ್ಲ ಬಹಳ ಪೂಜ್ಯ ಭಾವ.
ಮಗನೆಂದರೆ ಪಂಚಪ್ರಾಣ. ಹೀಗೆ ಹೃದಯದಲ್ಲಿ ಅತಿಶಯವಾಗಿ ಬೆಳೆದ ಪ್ರೇಮವೇ ಗಾನವಾಗಿ ಬಂದಿತೆಂಬಂತೆ ಇವನ ಗೀತದಲ್ಲಿ ಒಂದು ಅಸಾಧಾರಣವಾದ ಕಳೆ ಬಂದು ಸೇರಿತು. ಸಂಸಾರಿಗಳಿಗೆಲ್ಲ ಸಾಮಾನ್ಯವಾದ ಅರ್ಧ ಸುಖ ಅರ್ಧ ಚಿಂತೆಯ ಮಿಶ್ರಣವೊಂದು ಹಗಲು ರಾತ್ರಿಗಳಲ್ಲಿ ಮನಸ್ಸನ್ನು ಆವರಿಸಿತು. ಇದ್ದದರಲ್ಲಿ ಲಲಿತೆ ಸುಖಿಯಾದ್ಲು. ಅವಳಿಗೆ ಸುಬ್ಬಣ್ಣನೇ ದೇವರು, ಸುಬ್ಬಣ್ಣನೇ ಪ್ರಪಂಚ. ಅವನು ಎದುರಿಗಿದ್ದರೆ, ಅವನು ಸುಖವಾಗಿದ್ದರೆ ಅವಳಿಗಿನ್ನೇನು ಬೇಕಿಲ್ಲ. ಅಥವಾ ಇನ್ನೇನಾದರೂ ಬೇಕಾದರೂ ಅದರ ವಿಷಯದಲ್ಲಿ ಅಷ್ಟು ಖಂಡಿತವಾದ ಆಸೆ ಇಲ್ಲ. ಇಂಥ ಏಕಾಗ್ರತೆ ಹೆಂಗಸರಲ್ಲಿ ಅನೇಕರಿಗೆ ಸಾಧ್ಯ. ಪುರಾಣದ ಸಾವಿತ್ರಿ ಸೀತೆಯರು ಈ ರೀತಿಯ ಮಹಿಳೆಯರು. ಇವರು ಆದ್ದರಿಂದಲೇ ಜೀವನದ ಸಮಸ್ತ ಸಂಸ್ಕಾರಗಳನ್ನು ಸಾಧಿಸಿಬಿಡುವರು. ಲಲಿತೆ ಈ ಮೊದಲೇ ಬದುಕಿನಲ್ಲಿ ಒಂದು ದೊಡ್ಡ ಅಂತಸ್ತನ್ನು ಸೇರಿಬಿಟ್ಟಿದ್ದಳು. ಯಾವುದರಲ್ಲೂ ತನ್ನ ಸುಖ, ತನ್ನ ಆಸೆ ತನ್ನದು ಎನ್ನುವುದನ್ನು ಮರೆಯುವುದನ್ನು ಅವಳು ಕಲಿತು ಮುಗಿಸಿದ್ದಳು. ಈಗಲಾದರೂ ಎಲ್ಲಕ್ಕೂ ತನ್ನ ಮಗ, ತನ್ನ ಗಂಡ ಇವರು ಹೊರತು ಯಾರೂ ಇಲ್ಲದರಿಂದ ಅವರ ಮೇಲೆ ತನ್ನ ಹೃದಯದ ಅನಂತವಾದ ದಯೆಯನ್ನು ಸುರಿಸುತ್ತಾ ಅವರಿಗೆ ದೇವಿ ಅವತಾರವೆಂಬಂತೆ ರಕ್ಷಕಳಾದಳು. ಅಲ್ಲದೆ ಗಂಡನ ಸಂಗೀತದ ಸ್ವಲ್ಪ ಭಾಗ ಅವಳಿಗೂ ಬಂದಿತು. ಅವಳು ನೆರೆಹೊರೆಯ ಮಕ್ಕಳನ್ನು ಕರೆದುಕೊಂಡು ಅವರಿಗೆ ಸುಮ್ಮನೆ ನಮ್ಮ ಸೀಮೆಯ ಹಾಡುಗಳನ್ನು ಹೇಳಿಕೊಡುವಳು. ಹೀಗೆ ಮನೆಯ ಕೆಲಸ, ಗೌರಿ ಪೂಜೆ, ಮಗನನ್ನು ನೋಡಿಕೊಳ್ಳುವುದು, ಗಂಡನಿಗೆ ಬೇಕಾದನ್ನು ನೀಡುವುದು, ನೆರೆಹೊರೆಯವರ ಕಷ್ಟ ಸುಖದಲ್ಲಿ ಕೈಲಾದುದನ್ನು ಮಾಡುವುದು, ಇದರಲ್ಲಿ ಅವಳ ಜೀವನ ತಕ್ಕ ಮಟ್ಟಿಗೆ ಸಂಪೂರ್ಣವಾಯಿತು. ಮನುಷ್ಯನು ಆಯಸ್ಸನ್ನು ಎಲ್ಲಿ ಬೇಕಾದರೂ ಕಳೆಯಬಹುದು. ಅದಕ್ಕೆ ಅವನು ಕಷ್ಟಪಡಬೇಕಾದಿಲ್ಲ. ಕಷ್ಟವಿರುವುದೆಲ್ಲ ಸರಿಯಾದ ರೀತಿಯನ್ನು ಹುಡುಕುವುದರಲ್ಲಿ. ಸುಬ್ಬಣ್ಣನಿಗೂ ಲಲಿತೆಗೂ ಈ ರೀತಿಯ ಶಾಂತಿಯಲ್ಲಿ ಕಲಿಕತ್ತೆಯಲ್ಲಿ 12 ವರ್ಷಗಳು ಕಳೆದವು. ಆ ವೇಳೆಗೆ ಅವರಿಗೆ ಒಂದು ಹೆಣ್ಣು ಮಗು ಆಗಿ ಹೋಗಿತ್ತು. ಅದಾದ 3 ವರ್ಷಗಳ ಮೇಲೆ ಇನ್ನೊಂದು ಮಗುವಾಗಿತ್ತು. ಬಹುದಿನದ ಮೇಲೆ ಹುಟ್ಟಿದ ಈ ಮಗುವನ್ನು ನೋಡುತ್ತಾ ಸಾಕಿ ಸಲಹುತ್ತಾ ಗಂಡ ಹೆಂಡರು 4 ವರ್ಷ ಕಳೆದರು. ಇದ್ದದಿದ್ದ ಹಾಗೆ ಶೇಷನಿಗೆ ವಿಷಮಶೀತ ಜ್ವರ ಬಂದು ಏನು ಮಾಡಿದರೂ ಉಪಯೋಗವಾಗದೆ ಅವನು ತೀರಿಹೋದನು. ಲಲಿತೆಗೆ ಅಪಾರವಾದ ದುಃಖ ಒದಗಿತು. ಸುಬ್ಬಣ್ಣನಿಗೆ ಸಿಡಿಲ ಪೆಟ್ಟು ಬಿದ್ದಂತಾಯಿತು. ದಿಕ್ಕು ತೋಚದ ಲಲಿತಮ್ಮ ಎಂದಿಗಿಂತ ಹೆಚ್ಚಾಗಿ ಗೌರಿ ಪೂಜೆಯಲ್ಲಿ ಮನಸ್ಸನ್ನಿಟ್ಟಳು. ತಾಯಿ ಹೋದದಕ್ಕೆ ನಾನು ಅಳುವುದಿಲ್ಲ, ಇರುವವರನ್ನು ಸರಿಯಾಗಿ ಕಾಪಾಡು ಎಂದು ಬೇಡಿಕೊಳ್ಳುವಳು. ಈ ತರುಣದಲ್ಲಿ ಅವಳಿಗೆ ಮಾವನವರು ಅತ್ತೆಯವರು ತೀರಿ ಹೋದಂತೆ ಕನಸುಗಳಾದವು. ಆದರೆ ಅದೇನನ್ನೂ ಅವಳು ಗಂಡನಿಗೆ ಹೇಳಲಿಲ್ಲ. ತನ್ನ ಭಯ, ತನ್ನ ಆಸೆ ಏನಿದ್ದರೂ ಎಲ್ಲವನ್ನೂ ದಮನ ಮಾಡುತ್ತಾ, ದೇವರಲ್ಲಿ ಭಕ್ತಿ ಒಂದು ನಿಜ, ಪತಿದೈವದ ಸೇವೆಯೊಂದು ನಿಜ, ಮಿಕ್ಕದ್ದು ನನಗೇನು ಬೇಕು ಎಂದುಕೊಂಡು ಸುಮ್ಮನಾದಳು. ಸುಬ್ಬಣ್ಣನ ಕಷ್ಟ ಪ್ರಕೃತಿಗೆ ಮಗನ ಸಾವು ವಿಪರೀತದ ಪೆಟ್ಟಾಯಿತು. ಲಲಿತೆಗೆ ದೇವರ ಮೇಲೆ ಭಕ್ತಿ ಹುಟ್ಟಿದಂತೆ ಅವನಿಗೆ ಹುಟ್ಟಿರಲಿಲ್ಲ. ದೇವರ ವಿಷಯ ಯೋಚನೆ ಮಾಡಿದಾಗ ರತ್ನದಂತಹ ಮಗನನ್ನು ತಕ್ಕೊಂಡ. ಇನ್ನು ಇದರ ಮೇಲೆ ನನಗೆ ಆಗುವುದೇನು ಎಂದುಕೊಳ್ಳುವನು. ಆದದ್ದಾಯಿತು, ಇದಕ್ಕೆ ಯೋಚನೆ ಯಾಕೆ ಎಂದುಕೊಂಡು ಮತ್ತೆ ಎಂದಿನಂತೆ ಪಾಠವೇನು, ಮನೆಯೇನು, ಮಗುವಿನ ಕೂಡ ಆಟವೇನು, ಹೀಗೆ ಕಾಲ ಕಳೆಯುತ್ತಿದ್ದನು. ಆದರೆ ವಯಸ್ಸಿನಿಂದಲೂ ಪ್ರಾಪ್ತವಾಗಿದ್ದ ದೊಡ್ಡ ದುಃಖದಿಂದಲೂ ಮನಸ್ಸು ತನ್ನನ್ನೇ ಅರಿಯದೆ ಸ್ವಲ್ಪ ಮೃದುವಾಗಿತ್ತು. ಮಗಳಿಗೆ 9 ವರ್ಷವಾಗುತ್ತಾ ಬರಲು ಲಲಿತಮ್ಮ ಮತ್ತೆ ಊರಿನ ಮಾತನ್ನೆತ್ತಿದಳು. ಹುಡುಗಿಗೆ ಮದುವೆಯ ವಯಸ್ಸು, ಊರಿಗೆ ಹೋಗಿ ಸರಿಯಾದ ಒಬ್ಬ ವರನಿಗೆ ಕೊಟ್ಟು ಮದುವೆ ಮಾಡಬೇಕು. ಸುಬ್ಬಣ್ಣನಿಗೆ ಊರಿಗೆ ಹೋಗಲು ಇಷ್ಟವಿಲ್ಲ, ತಂದೆ ತಾಯಿಗಳ ಹತ್ತಿರ ಹೋಗಬೇಕು. ಅವರು ಇದ್ದಾರೋ ಎಲ್ಲವೋ, ಇಲ್ಲಿಗೆ ಬಂದಾಗ ಶೇಷನನ್ನು ಕರೆದುಕೊಂಡು ಬಂದವನು ಹೋಗುವಾಗ ಶೇಷನಿಲ್ಲದೆ ಹೋಗುವುದು ಅವನಿಗೆ ಒಪ್ಪಲಿಲ್ಲ. ಆದರೆ ಏನು ಮಾಡುವುದು, ಮಗಳಿಗೆ ಮದುವೆ ಮಾಡಬೇಕು, ಇಷ್ಟರಲ್ಲೇ ಹೊರಡೋಣವೇ, ಒಂದು ಕಾಗದ ಹಾಕೋಣವೇ ಎಂದುಕೊಂಡಿರುವಲ್ಲಿ ಒಂದು ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಹುಡುಗಿ ಪ್ರವಾಹದಲ್ಲಿ ಹೋಗಿಬಿಟ್ಟಳು. ಲಲಿತೆಯು ಸುಬ್ಬಣ್ಣನು ಕತ್ತಲಲ್ಲಿ ಒಂಟಿಯಾಗಿ ಸಿಕ್ಕಿಕೊಂಡ ಮಕ್ಕಳಂತೆ ಎದೆಯೊಡೆದು ನಿಂತರು. ಲಲಿತೆ, ನಾನು ಪೂರ್ವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೇನೋ, ಇಂಥ ದುಃಖವನ್ನು ಅನುಭವಿಸುತ್ತಿದ್ದೇನೆ. ಈ ಜನ್ಮದಲ್ಲಿ ನಿಮ್ಮನ್ನು ನಿಮ್ಮ ತಂದೆ ತಾಯಿಗಳಿಂದ ಬಿಡಿಸಿಕೊಂಡು ಬಂದೆ, ಇದಕ್ಕೆ ಏನು ಯಾವ ಶಿಕ್ಷೆಯನ್ನು ಅನುಭವಿಸಬೇಕೋ. ನದಿ ತೀರದಲ್ಲಿ ಕುಳಿತು ಅತ್ತಳು. ಸುಬ್ಬಣ್ಣನಿಗಾದರೆ ಯೋಚಿಸುವ ಶಕ್ತಿಯೇ ಹೋಗಿಬಿಟ್ಟಿತ್ತು. ಅವನು ಮಂಕನಂತೆ ಮಗಳ ಸಂಸ್ಕಾರವನ್ನು ಮುಗಿಸಿ ಹೆಂಡತಿಯನ್ನು ಮನೆಗೆ ಕರೆತಂದನು. ಈ ಶೋಕ ಪರಂಪರೆಯನ್ನು ವರ್ಣಿಸುವುದಕ್ಕೆ ನನಗೆ ದುಃಖವಾಗುತ್ತದೆ. ಆದರೆ ಇದನ್ನು ಬೇರೆ ಮಾಡುವುದಕ್ಕೆ ಇದೇನು ಕಟ್ಟುಕತೆಯಲ್ಲ, ನಡೆದುದು ಹೀಗೆ. ಲಲಿತೆಗೆ ಅಂದಿನಿಂದ ಏನೋ ಕಾಯಿಲೆಗೆ ಆರಂಭವಾಯಿತು. ಅವಳು ಊರಿಗೆ ಹೋದರೆ ಇದ್ದೀತು, ನಾನು ಈ ಊರಲ್ಲಿ ನಿರಲಾರೆ ಎನ್ನುವಳು. ಸುಬ್ಬಣ್ಣ ಬರುವಾಗ ಬಂದ ಹುಮ್ಮಸ್ಸೇನು, ಈಗ ಸೋತು ಹಿಂದಕ್ಕೆ ಹೋಗುವುದೆಂದರೇನು, ಅಲ್ಲಿ ಹೋಗಿ ಆಗತಕ್ಕದ್ದೇನು, ಇಲ್ಲೇ ಇರೋಣ. ಕಾಗೆ ಮಳೆಯಲ್ಲಿ ನೆನೆದ ಹಾಗೆ ದುಃಖದಲ್ಲಿ ನೆನೆದದ್ದಾಯಿತು, ಎಲ್ಲೋ ಇದ್ದು ಕಣ್ಣು ಮುಚ್ಚಿಕೊಳ್ಳುವುದು ಎಂದನು.
ಲಲಿತಮ್ಮ ಸುಮ್ಮನಾದಳು. ಗಂಡನೇ ದೇವರೆಂದ ತನಗೇಕೆ ಈ ಅಜ್ಞಾನ ಎಂದು ಮತ್ತೆ ಗೌರಿ ಪೂಜೆ ವ್ರತ ಮಾಡಿಕೊಂಡು ತಾಯಿ ಎಲ್ಲಿಲ್ಲದ ದುಃಖವನ್ನು ನೋಡಿದ್ದಾಯಿತು. ಇವರನ್ನು ಸುಖವಾಗಿ ನೋಡಿಕೋ,

ಧಾರಾಳವಾದ ಒಂದು ವಿಚಿತ್ರ ಸ್ನೇಹದಿಂದಿದ್ರು. ಇವರ ಮನಸ್ಸೆರಡೂ ಒಂದಾಯಿತು. ಲಲಿತೆ ಗಂಡನನ್ನು ಕುರಿತು ಯಾವಾಗಲೂ ದೇವರು, ದೇವರಿಚ್ಛೆ, ದೇವರ ಕೆಲಸ ಎಂದು ಹೇಳುತ್ತಿರುವಳು. ಸುಬ್ಬಣ್ಣ ಹೆಂಡತಿಯ ಪಕ್ಕದಲ್ಲಿ ಕುಳಿತು ಯೋಚಿಸುತ್ತಾ, ಇವಳ ಜೀವ ಎಷ್ಟು ಸಂಸ್ಕಾರ ಪಡೆದದ್ದು. ನಾನು ಹಠವಾದಿ, ನನ್ನ ಹಠಕ್ಕಾಗಿ ನಾನು ಹೇಳಿದ್ದನ್ನೆಲ್ಲ ಮಾಡಿ ತಾನು ಎನ್ನುವುದನ್ನೇ ಮರೆತಳಲ್ಲ, ಈ ದೇವರ ಭಕ್ತಿ ಎಂಥದ್ದು ಎಂದುಕೊಳ್ಳುವನು. ಕೊನೆಗೆ ಅವಳು ತನ್ನನ್ನು ತಿದ್ದುವುದಕ್ಕೆ ಬಂದಿದ್ದ ದೇವಿಯ ಅವತಾರವೇ ಎಂದು ಅವನು ಭಾವಿಸಿಕೊಂಡನು. ಅವಳು ತೀರಿಕೊಂಡಾಗ ಅವನು ಅಳಲಿಲ್ಲ. ಇದು ಸರಿ ಎಂದು ಅವಳಿಗೆ ಉತ್ತರ ಕ್ರಿಯೆಗಳನ್ನೆಲ್ಲ ಸಂಪೂರ್ಣವಾಗಿ ಮಾಡಿ ತಾನು ಇನ್ನೇನು ಮಾಡುವುದು ಎಂದು ಯೋಚಿಸಿ, ಅವಳು ಅಂಥ ನಂಬಿಕೆಯನ್ನಿಟ್ಟಿದ್ದ ದೇವರಲ್ಲಿ ತನಗೂ ಭಕ್ತಿ ಉಂಟಾಗುವುದಾದರೆ ಆಗಲೆಂದು ಪುಣ್ಯ ಸ್ಥಳಗಳಿಗೆಲ್ಲ ಒಂದು ಸಲ ಯಾತ್ರೆ ಹೋಗಿ ಬಂದನು. ನಾವು ಹುಟ್ಟುವುದು ಯಾಕೆ, ಬಾಳುವುದು ಯಾಕೆ, ಎಲ್ಲಿಂದ ಬರ್ತೇವೆ, ಎಲ್ಲಿಗೆ ಹೊರಟಿದ್ದೇವೆ, ಸಂಸಾರವೆಂಬ ಸಾಗರದಲ್ಲಿ ಮಲೆತು ಮೇಲೆ ಬರುವ ಅಲೆಯ ನೀರಿನ ದಿಬ್ಬವನ್ನು ಹಿಮಾಲಯವೆಂದೇ ಭ್ರಮಿಸಿ ಭೀತಿ ಪಡುವಬೇಕೆ? ಕಷ್ಟವೆನ್ನುವುದು ಬರಿಯ ಭ್ರಮೆಯ ಭೀತಿಯಾದರೆ ನಿಜ ಯಾವುದು? ಸುಖ ನಿಜವೇ? ಸಂತೋಷ ನಿಜವೇ? ಸುಬ್ಬಣ್ಣನವರಿಗೆ ಹೀಗೆ ಸುಮಾರು 60 ವರ್ಷ ವಯಸ್ಸಾಯಿತು. ಒಬ್ಬರೇ ಯಾತ್ರೆ ಹೋಗಿ ಬೇರೆ ಬೇರೆ ಸ್ಥಳಗಳಲ್ಲಿ ದೇವರ ಸೇವೆಯನ್ನು ಮಾಡಿಕೊಂಡು ಕಲಿಕತ್ತೆಗೆ ಬರುವ ವೇಳೆಗೆ ಅವರು ಈ ಯೋಚನೆಗಳನ್ನು ಮತ್ತೆ ಮತ್ತೆ ಮಾಡಿ ಇದಕ್ಕೆ ಉತ್ತರ ತೋರದೆ ಜೀವನವೆನ್ನುವುದು ಸಭಿಕರಿಗೆ ವೇಷ ಹಾಕಿ ಕುಣಿಸುವ ಬಯಲು ನಾಟಕ ಎಂದುಕೊಂಡ್ರು. ಅವರಿಗೆ ತಾವು ಮೈಸೂರಿನಲ್ಲಿ ಅಸಹ್ಯ ಪಟ್ಟುಕೊಂಡು ಬಂದದ್ದು, ಕಲಕತ್ತೆಯಲ್ಲಿ ಸಂಸಾರ ಮಾಡಿದ್ದು ಇದೆಲ್ಲ ಮಕ್ಕಳ ಆಟದಂತೆ ತೋರಿ ಬಂದಿತ್ತು. ಎಂದರೆ ತನ್ನ ಪರವಾಗಿ ಮಾತ್ರ. ತಾವು ಲಲಿತೆಯನ್ನು ನೋಡಿದ್ದು ತಮ್ಮ ಜನ್ಮದ ದೊಡ್ಡ ಪುಣ್ಯವೆಂದು ಅವರು ಎಣಿಸಿದ್ರು. ಅವಳು ಜೀವನದಲ್ಲಿ ತೋರಿದ ಸಹನೆಯನ್ನು ತಾನು ತೋರಲಿಲ್ಲವಲ್ಲ ಎಂದು ವ್ಯಸನಪಟ್ರು. ತಾವು ತಾಯಿ ತಂದೆಗಳನ್ನು ಬಿಟ್ಟು ಬಂದದ್ದು ತಪ್ಪು ಕೆಲಸ, ತಮ್ಮ ಮಗನೂ ಮಗಳೂ ಹೋದಾಗ ತಮಗೆಷ್ಟು ಖೇದವಾಯಿತೋ, ತಾವು ಬಂದು ಬಿಟ್ಟಾಗ ತಮ್ಮ ತಾಯಿ ತಂದೆಗಳಿಗೆ ಅಷ್ಟು ಖೇದವಾಗಿರಬೇಕಲ್ವೇ? ಒಟ್ಟಿನಲ್ಲಿ ತಾವು ತಮ್ಮ ಮೂಗಿನ ನೇರಕ್ಕೆ ನಡೆದಂತೆ ಆಯಿತೇ ಹೊರತು ಇತರರ ಕಷ್ಟ ಸುಖವನ್ನು ಯೋಚಿಸಿ ನಡೆದುಕೊಂಡ ಹಾಗಾಗಲಿಲ್ಲ. ಹೀಗೆಲ್ಲ ಯೋಚಿಸುತ್ತಾ ಯಾತ್ರೆಯನ್ನು ಮುಗಿಸಿಕೊಂಡು ಸುಬ್ಬಣ್ಣ ಕಲ್ಕತ್ತೆಗೆ ಬಂದರು. ಅಲ್ಲಿ ಮಗನ ಜ್ಞಾಪಕವು, ಹೆಂಡತಿಯ ಜ್ಞಾಪಕವು ಮತ್ತೆ ಬಲವಾದವು. ತಾವು ಮಾಡಿದ್ದು ತಪ್ಪಲ್ಲ, ಆ ಹುಡುಗ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ತೀರಿ ಹೋದ್ನಲ್ಲ, ಅವನು ಮೈಸೂರಿನಲ್ಲಿದ್ದಿದ್ರೆ ಎಷ್ಟರ ಮಟ್ಟಿಗೆ ಸುಖ ಪಡುತ್ತಿದ್ನು? ಒಂದಿಷ್ಟು ಮೊಸರನ್ನು ಹಾಕುವುದಕ್ಕೆ ಮನೆಯಲ್ಲಿ ಅವಕಾಶವಿರಲಿಲ್ಲ. ಆ ಹೆಂಡತಿ ಏನು ಸುಖ ಪಡ್ತಾ ಇದ್ಲು? ದಿನವೂ ಮಾತು ಕೇಳುತ್ತಿದ್ದಳು. ಇದನ್ನು ಯೋಚಿಸಿ ಸುಬ್ಬಣ್ಣ ತಾವು ಮಾಡಿದ್ದೇ ಸರಿ ಎಂದುಕೊಂಡ್ರು. ಪರದೇಶಕ್ಕೆ ಬಂದರೇನು, ತಾವು ಕೆಟ್ಟವರಾದರೇನು? ಆ ಹೆಂಡತಿಯು, ಆ ಮಗನು ಇದ್ದಷ್ಟು ದಿನ ಸುಖವಾಗಿದ್ದು ಹೋದರು, ಇನ್ನೂ ತನ್ನ ಪಾಡು ಏತಕ್ಕೆ? ತಾವು ಒಳ್ಳೆಯವರಾಗದಿದ್ದರೆ ಏನು, ಎಲ್ಲೋ ಹೇಗೂ ದಿನ ಕಳೆಯುವುದು ಎಂದು ಯೋಚಿಸಿಕೊಂಡರು. ಮನೆಯನ್ನೆಲ್ಲ ನೋಡಲು ಅವರಿಗೆ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದ ಹಾಗಾಯಿತು. ಯಾರನ್ನು ಚೆನ್ನಾಗಿ ಸಾಕುವುದಕ್ಕೆಂದು ಇಲ್ಲಿಗೆ ಓಡಿ ಬಂದದ್ದಾಯಿತೋ ಆ ಮಗ ಹೋದನು, ಯಾರಿಗಾಗಿ ಒಂದು ಒಳ್ಳೆಯ ಸಂಸಾರವನ್ನು ಕಟ್ಟುವುದಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ದಾಯಿತೋ ಆ ಹೆಂಡತಿ ಹೋದಳು. ಅವರೊಂದಿಗೆ ಮಕ್ಕಳಾಟದ ಗುಬ್ಬಚ್ಚಿಯ ಗೂಡಿನಂತೆ ಆ ಆಸೆಯೆಲ್ಲ ಕರಗಿ ಹೋಯಿತು. ನಮಗೆ ದೇವರ ಸಾನ್ನಿಧ್ಯದಲ್ಲಿ ಬರುವ ಶಾಂತಿ ಸಂಸಾರದ ಆವರಣಕ್ಕೆ ಬಂದಾಗ ಇರುವುದಿಲ್ಲ. ಆಗಾಗ ಸಂಸಾರಕ್ಕಾಗಿ ಕೆಲವು ಸಾಮಾನುಗಳನ್ನು ತೆಗೆದುಕೊಂಡಿದ್ದರು. ಮಗನಿಗೆ ಬೇಕಾದ ಬಟ್ಟೆ ಮುಂತಾದುದನ್ನ ತೆಗೆದುಕೊಟ್ಟಿದ್ದರು. ಮಗ ಹೋದ ಮೇಲೆ ಲಲಿತಮ್ಮ ಅದನ್ನೆಲ್ಲ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇರಿಸಿದ್ದರು. ಹುಡುಗಿಗೆ ತೆಗೆದಿದ್ದ ಬಟ್ಟೆ ಬರೆಯನ್ನು, ಒಡವೆ ತೊಡವುಗಳನ್ನು ಇನ್ನೊಂದು ಪೆಟ್ಟಿಗೆಯಲ್ಲಿ ಹಾಕಿದ್ದಳು. ಸಾಮಾನೆಲ್ಲವನ್ನು ನೋಡಿದ್ರು. ಪೆಟ್ಟಿಗೆಗಳನ್ನು ತೆಗೆದು ಮಕ್ಕಳ ಬಟ್ಟೆ ಬರೆಯನ್ನೂ ನೋಡಿದ್ರು. ತಾವು ಕಳೆದುಕೊಂಡ ಸೌಖ್ಯವೆಂಥದೆಂದು ಮತ್ತೆ ಮತ್ತೆ ಧ್ಯಾನ ಮಾಡಿ ಜೀವನದಲ್ಲಿ ಬಹಳ ಬೇಸರವನ್ನು ಪಡೆದರು. ಕೊನೆಗೆ ಈ ಹಾಳು ಕೊಂಪೆಯಲ್ಲಿ ನಾನು ಇರಲಾರೆ ಎಂದುಕೊಂಡು ತಮ್ಮ ಹತ್ತಿರ ಪಾಠ ಹೇಳಿಸಿಕೊಳ್ಳುತ್ತಿದ್ದವರನ್ನು ಕರೆದು ಅವರಿಗೆ, ನಾನು ಊರಿಗೆ ಹೋಗ್ತೇನೆ, ನಿಮಗೆ ಬೇಕಾದ್ದನ್ನು ತೆಗೆದುಕೊಳ್ಳಿ ಎಂದು ಹೇಳಿದರು. ಅವರು ತೆಗೆದುಕೊಂಡು ಮಿಕ್ಕದ್ದನ್ನೆಲ್ಲ ಬಡಬಗ್ಗರನ್ನು ಕರೆದು ಎಲ್ಲರಿಗೂ ಕೊಟ್ಟು ಮನೆಯನ್ನು ಆ ಬೀದಿಯಲ್ಲಿದ್ದ ಒಂದು ಭಜನೆಯ ಕೂಟದವರಿಗೆ ದಾನ ಮಾಡಿ ತಾವು ಬಹಳ ದಿನದಿಂದ ನುಡಿಸುತ್ತಿದ್ದ ಪಿಟೀಲನ್ನು ಸ್ವಲ್ಪ ಹಣವನ್ನು ತೆಗೆದುಕೊಂಡು ಕಲ್ಕತ್ತೆಯನ್ನು ಬಿಟ್ಟು ಹೊರಟರು. ಇದಿಷ್ಟನ್ನು ಮಾಡುವ ಸಂಭ್ರಮದಲ್ಲಿ ಎಲ್ಲಿಗೆ ಹೋಗುವುದೆಂದು ಅವರು ಯೋಚನೆ ಮಾಡಲಿಲ್ಲ. ರೈಲ್ವೆ ಸ್ಟೇಷನ್ಗೆ ಬಂದು ತನ್ನ ಕೈಯಲ್ಲಿದ್ದ ಹಣವನ್ನೆಲ್ಲ ಸ್ಟೇಷನ್ ಮಾಸ್ಟರ್ಗೆ ಕೊಟ್ಟು, ಒಂದು ಟಿಕೆಟ್ ಕೊಡಿ ಎಂದರು. ಅವನು ಎಲ್ಲಿಗೆ ಎಂದನು. ಸುಬ್ಬಣ್ಣ, ಎಲ್ಲಿಗಾದರೂ ಸ್ಟೇಷನಿನವನು ಎಲ್ಲಿಗಾದರೂ ಅಂದರೆ ಎಲ್ಲಿಗೆ ಕೊಡುವುದು? ಸುಬ್ಬಣ್ಣನವರಿಗೆ ತನ್ನ ಅವಸ್ಥೆಯನ್ನು ನೋಡಿಕೊಂಡು ಸ್ವಲ್ಪ ಕೋಪ ಬಂದಿತ್ತು, ಸ್ವಲ್ಪ ನಗು ಬಂದಿತ್ತು. ಅವರು ಸ್ಟೇಷನ್ ಮೇಸ್ಟರ್ನ ಕುರಿತು, ಸ್ವಾಮಿ, ಇಂಥ ಊರಿಗೆ ಟಿಕೆಟ್ ಕೊಡಿ ಅಂದರೆ ಇದೆಯೋ ಇಲ್ಲವೋ ನೋಡಬೇಕು, ಎಲ್ಲಿಗಾದರೂ ಕೊಡಿ ಅಂದರೆ ನಿಮಗೇನು ಕಷ್ಟ, ನಿಮ್ಮ ಕೈಯಲ್ಲಿರುವ ರೂಪಾಯಿಗೆ ಎಲ್ಲಿಯವರೆಗೆ ಹೋಗಬಹುದೋ ಅಲ್ಲಿಯವರೆಗೆ ಟಿಕೆಟನ್ನು ಕೊಡಿ ಎಂದರು. ಸ್ಟೇಷನ್ ಮೇಸ್ಟ್ರು ಇವರ ಮುಖವನ್ನು ನೋಡಿ ಏನು ಹುಚ್ಚನಾಗಿದ್ದಾನೆ ಎಂದುಕೊಂಡು
ದಕ್ಷಿಣ ದೇಶದವನಾಗಿ ಕಂಡಿದ್ದರಿಂದ ಅವರಿಗೆ ಬೊಂಬಾಯಿಯವರೆಗೆ ಒಂದು ಟಿಕೆಟ್ ಅನ್ನು

ಕೊಟ್ಟು 3 ರೂಪಾಯಿ ಚಿಲ್ಲರೆ ಹಿಂದಕ್ಕೆ ಕೊಟ್ರು. ಅದನ್ನು ತೆಗೆದುಕೊಂಡು ಸುಬ್ಬಣ್ಣನವರು ರೈಲು ಹತ್ತಿದ್ರು. ಟಿಕೆಟು ಯಾವ ಊರಿಗೆ ಎಂದು ಕೂಡ ಅವರು ನೋಡಲಿಲ್ಲ. 4-5 ದಿನ ರೈಲು ಪ್ರಯಾಣ ಮುಗಿಸಿಕೊಂಡು ಅವರು ಬೊಂಬಾಯಿಗೆ ಬಂದು ಸೇರಿದರು. ಸೇರಿದಾಗ ಟಿಕೆಟನ್ನು ರೈಲಿನವರು ತೆಗೆದುಕೊಂಡ್ರು. ಪ್ರಯಾಣ ಇಲ್ಲಿಗೆ ಮುಗಿಯಿತೆಂದು ಸುಬ್ಬಣ್ಣ ಇದು ಯಾವ ಊರೆಂದು ಕೇಳಿದರು. ಜನ ಬೊಂಬಾಯಿ ಎಂದು ಹೇಳಿದರು. ಯಾವ ಊರಾದ್ರೇನು ಎಂದು ಸುಬ್ಬಣ್ಣ ಊರೊಳಕ್ಕೆ ಹೊಕ್ಕರು. ಸ್ಟೇಷನ್ ಮೇಷ್ಟ್ರು ಕೊಟ್ಟಿದ್ದ ಹಣದಲ್ಲಿ ಅವರು ಖರ್ಚು ಮಾಡಿದ್ದು ಹೋಗುತ್ತಾ 1.5 ರೂಪಾಯಿನಷ್ಟು ಉಳಿದಿತ್ತು. ಯಾವುದೋ ಒಂದು ಬೀದಿಯಲ್ಲಿ ಸ್ವಲ್ಪ ಮಿಠಾಯಿ ಕೊಂಡುಕೊಂಡು ಅಲ್ಲಿ ಒಂದು ದೇವಸ್ಥಾನದ ಮುಂದುಗಡೆ ಕುಳಿತು ಸಮಯ ನೋಡಿ ಹತ್ತಿರದ ನಲ್ಲಿಯ ಬಳಿ ಸ್ನಾನ ಮಾಡಿ ಅದನ್ನು ತಿಂದರು. ಪ್ರಯಾಣದಲ್ಲಿ ಯಾವ ಯೋಚನೆಯನ್ನೂ ಹಚ್ಚಿಕೊಳ್ಳದೆ ಬರುತ್ತಾ ತಾವು ಹೆಂಡತಿ ಮಕ್ಕಳಿಗಾಗಿ ಅಷ್ಟು ಖೇದಪಟ್ಟದ್ದು ತಪ್ಪು ಎಂದು ಇನ್ನು ಮೇಲೆ ಯಾವುದನ್ನೂ ಅಷ್ಟು ಹಚ್ಚಿಕೊಳ್ಳಬಾರದೆಂದು ಅದೇ ನಿಜವಾದ ಸುಖಕ್ಕೆ ದಾರಿ ಎಂದು ಅವರು ನಿರ್ಧರಿಸಿದ್ದರು. ಕಟ್ಟಿಕೊಂಡವರಿಗೆ ಬಿಟ್ಟ ದುಃಖ ತಪ್ಪಿದ್ದಲ್ಲ, ಬಿಟ್ಟೇ ಇರುವವನಿಗೆ ದುಃಖವೇ ಇಲ್ಲ. ಇದೇನು ಹೊಸದಲ್ಲ, ಗೀತೆಯಲ್ಲಿ ಹೇಳಿರುವ ತತ್ವವೂ ಇದೆ. ಇದನ್ನು ಸುಬ್ಬಣ್ಣನವರು ಈ ಮೊದಲು ಕೇಳಿ ತಿಳಿದಿದ್ದರು, ಈಗ ಅನುಭವಿಸಿ ತಿಳಿದರು. ಹಿಂದೆ ಏನೋ ತಿಳಿಯದೆ ಇದು ತನ್ನದು ಇದು ನನ್ನದು ಎಂದು ಭಾವಿಸಿ ಕಷ್ಟಕ್ಕೆ ಸಿಕ್ಕಿದ್ದಾಯಿತು. ಇನ್ನು ಅದೇ ತಪ್ಪನ್ನು ಮಾಡಬಾರ್ದು, ಕೇವಲ ಸನ್ಯಾಸಿಯಂತೆ ಇರಬೇಕು ಎಂದು ನಿರ್ಧರಿಸಿಕೊಂಡರು. ಕೈಯಲ್ಲಿದ್ದ 1.5 ರೂಪಾಯಿ 4 ದಿನದಲ್ಲಿ ಖರ್ಚಾಯಿತು. 5ನೆಯ ದಿನ ಮಿಠಾಯಿಗಾಗಿ ಕಾಸು ಸಂಪಾದಿಸುವುದಕ್ಕೆ ಏನು ಮಾಡುವುದೆಂದು ಯೋಚಿಸಿ ಇದಕ್ಕೆ ಮಾನವೇನು ಮರ್ಯಾದೆ ಏನು ಎಂದು ಒಬ್ಬ ಮಿಠಾಯಿ ಅಂಗಡಿಯ ಮುದುಕಿಯ ಹತ್ತಿರ ಹೋಗಿ ಪಿಟೀಲನ್ನು ಬಾರಿಸುತ್ತಾ ಕುಳಿತರು. ಜನ ಅಲ್ಲಿ ಇಲ್ಲಿ ಹೋಗುವವರು ಬಂದು ಸ್ವಲ್ಪ ಹೊತ್ತು ಕೇಳುತ್ತಾ ನಿಂತರು. ಇದರಿಂದ ಮುದುಕಿಗೆ ವ್ಯಾಪಾರ ಆಯಿತು. ಕೊನೆಗೆ ಮುದುಕಿ, ಅಪ್ಪ ನಿನ್ನಿಂದ ನನಗೆ ವ್ಯಾಪಾರ ಆಯಿತು, ಏನಾದರೂ ಕೊಡ್ತೇನೆ ತೆಗೆದುಕೋ ಎಂದಳು. ಸುಬ್ಬಣ್ಣನವರು ನನಗೇನು ಬೇಡ, ನನಗೆ ಒಂದು ಊಟದ ಮಿಠಾಯಿ ಕೊಡು ಅಷ್ಟೇ ಎಂದರು. ಮುದುಕಿ ಅಗತ್ಯವಾಗಿ ಆಗಲಿ ಎಂದು ಅವರು ತೆಗೆದುಕೊಳ್ಳುವಷ್ಟು ಮಿಠಾಯಿ ಕೊಟ್ಟು ಮಿಠಾಯಿ ನಿನಗೆ ಬೇಕಾದಷ್ಟು ಕೊಡುತ್ತೇನೆ ಎಂದಳು. ಸುಬ್ಬಣ್ಣನವರು ಈ ಏರ್ಪಾಡಿಗೆ ಒಪ್ಪಿದರು. ಈ ರೀತಿಯಾಗಿ 15 ದಿನ ಇವರು ಮಿಠಾಯಿ ಅಂಗಡಿಯ ಹತ್ತಿರ ಪಿಟೀಲು ಬಾರಿಸುವುದು, ಆ ಮುದುಕಿ ಇವರಿಗೆ ಮಿಠಾಯಿ ಕೊಡುವುದು, ಹೀಗೆ ನಡೆಯಿತು. ಕೊನೆಯ ದಿನ ಮುದುಕಿಯ ಅಂಗಡಿಯ ಬಳಿ ಇವರು ಪಿಟೀಲನ್ನು ಬಾರಿಸುತ್ತಿರುವಾಗ ಒಂದು ಗಾಡಿ ಬಂದು ಅಂಗಡಿಯ ಬಳಿ ನಿಂತಿತು. ಅದರಲ್ಲಿ ಒಬ್ಬ ದೊಡ್ಡ ಮನುಷ್ಯನು ಕುಳಿತಿದ್ದನು. ಅವನ ಕೈಯಲ್ಲಿದ್ದ ವಜ್ರದ ಉಂಗುರವೇ 1,000 ರೂಪಾಯಿಗಳು ಬಾಳಬಹುದಾಗಿತ್ತು. ಇಂತಹ ಸಾಹುಕಾರನ ಗಾಡಿ ಹತ್ತಿರ ನಿಂತದ್ದನ್ನು ನೋಡಿ ಸೇರಿದ್ದ ಗುಂಪು ಅವನಿಗೆ ದಾರಿ ಬಿಟ್ಟು ನಿಂತಿತು. ಸಾಹುಕಾರ 5 ನಿಮಿಷ ಗಾಡಿಯಲ್ಲಿ ಕುಳಿತಿದ್ದ. ಹಾಗೆಯೇ ಈ ಪಿಟೀಲನ್ನು ಕೇಳಿ ಗಾಡಿಯಿಂದ ಇಳಿದು ಬಂದು ಮುದುಕಿಯನ್ನು ಕುರಿತು, ಈತ ಯಾರು, ನಿನಗೇನಾಗಬೇಕು ಎಂದನು. ಅವಳು, ಯಾರೋ ತಿಳಿಯದು, ದಿನಾ ಬಂದು ಪಿಟೀಲನ್ನು ನುಡಿಸ್ತಾನೆ, ನಾನು ಅವನಿಗೆ ಮಿಠಾಯಿ ಕೊಡ್ತೇನೆ ಎಂದಳು. ಆ ರಾಗ ಮುಗಿದ ಮೇಲೆ ಸಾಹುಕಾರನು ಸುಬ್ಬಣ್ಣನನ್ನು, ಅಣ್ಣ ನಿಮ್ಮದು ಯಾವ ಊರು ಎಂದು ಕೇಳಿದನು. ಸುಬ್ಬಣ್ಣನವರಿಗೆ ತಮ್ಮ ಸಂಗೀತದ ಸುಖದಲ್ಲಿ ಯಾವ ಮಾತನ್ನೂ ಆಡುವ ಇಷ್ಟವಿರಲಿಲ್ಲ. ಅವರು ಮತ್ತೆ ಅದೇ ರಾಗದಲ್ಲಿ ಗೀತಗೋವಿಂದದ ಗೀತೆಯೊಂದನ್ನು ಸೊಗಸಾಗಿ ನುಡಿಸುತ್ತಾ ಗಾನದಲ್ಲಿ ಮಗ್ನರಾಗಿ ಹೋದರು. ಸಾಹುಕಾರನು ಆನಂದದಿಂದ ಪರವಶನಾದನು. ಸುಬ್ಬಣ್ಣನನ್ನು ಆ ಸಾಹುಕಾರ ಮತ್ತೊಮ್ಮೆ ಗಟ್ಟಿಯಾಗಿ ಕರೆದು, ಅಣ್ಣ ನೀವು ನನ್ನ ಜೊತೆಗೆ ಬರ್ತೀರಾ, ಸ್ವಲ್ಪ ಸಂಗೀತ ಕೇಳಬೇಕು ಎಂದನು. ಸುಬ್ಬಣ್ಣನವರಿಗೆ ಮೊದಲು ಸ್ವಲ್ಪ ಕೋಪ ಬಂದಿತು. ಅವರು ತಾವಾಗಿ ಹೋಗಿ ದಿಕ್ಕಿಲ್ಲದ ಮುದುಕಿಯ ಅಂಗಡಿಯ ಬಳಿ ಹಾಡಿದ್ದು ತಾವು ಅವಳಿಗೆ ವ್ಯಾಪಾರ ಉಪಕಾರ ಮಾಡಿದಂತೆಯೂ ಆಯಿತೆಂದು ಎನಿಸಿದರು. ಅದರಲ್ಲಿ ಅವರಿಗೆ ಅವಮಾನವೇನೂ ಇಲ್ಲ. ಈ ಸಾಹುಕಾರ ಬಂದು ತನ್ನನ್ನು ಕೇಳಿದ್ದಕ್ಕೆ, ಇವನು ಬಹಳ ದೊಡ್ಡ ಮನುಷ್ಯ, ನಾನು ಬೀದಿ ಪಿಟೀಲಿನವನು ಎಂದುಕೊಂಡಿದ್ದಾನೇನು ಏನು ಎಂದು ಸ್ವಲ್ಪ ಅಸಮಾಧಾನ ಪಟ್ಟರು. ಆದರೆ ಒಡನೆಯೇ, ನನಗೇನು ಜಂಬ, ಹಿಂದೆ ಪಾಠ ಹೇಳಿ ಕಾಸು ಸಂಪಾದಿಸಲಿಲ್ವೆ, ಈಗ ಇವನ ಹತ್ತಿರ ನುಡಿಸುವುದಕ್ಕೆ ಏನು ಅಡ್ಡಿ ಎಂದುಕೊಂಡು, ಆಗಲಿ ಬರುತ್ತೇನೆ ಎಂದು ಎದ್ದು ಹೊರಟರು. ಮಿಠಾಯಿ ಅಂಗಡಿಯ ಮುದುಕಿ ಎಂದಿನಂತೆ ಮಿಠಾಯಿ ಕೊಡುವುದಕ್ಕೆ ಬಂದಳು. ಸಾಹುಕಾರ, ಅದೇನು ಬೇಡ, ನಾನು ಎಲ್ಲ ಕೊಡ್ತೇನೆ ಎಂದನು. ಅವಳು ಸುಬ್ಬಣ್ಣನವರಿಗೆ, ಹೋಗಲಿ ಈ ಹಣ ಇಟ್ಟುಕೊಂಡಿರು ಎಂದು 5 ರೂಪಾಯಿಗಳನ್ನು ಕೊಡುವುದಕ್ಕೆ ಬಂದಳು. ಸುಬ್ಬಣ್ಣನವರು, ನನಗೆ ಹಣವೇಕೆ, ಬೇಡ ಅಂದರು. ಮುದುಕಿ, ನಿನಗೆ ತಿಳಿಯದು, ನೀನು ಪರಸ್ಥಳದವನಂತೆ ಇದ್ದೀಯ, ಇಲ್ಲಿ ನೀನು ತಲೆನೋವು ಮೂಗುನೋವು ಎಂದರೆ ನಿನ್ನನ್ನು ಕೇಳುವವರು ಯಾರು, ಕೆಟ್ಟ ಮಾತನಾಡಬಾರ್ದು, ಸತ್ತು ಹೋದರೆ ಹೆಣ ನಾಯಿಪಾಲಾಗ್ತದೆಯಲ್ಲ, ಪರದೇಶದಲ್ಲಿರುವವನು ಕೈಯಲ್ಲಿ ಕಾಸು ಇಟ್ಕೊಂಡಿರಬೇಕು, ತಿಳಿದ 2 ಸ್ನೇಹಿತರನ್ನು ಮಾಡಿಕೊಳ್ಳಬೇಕು ಎಂದಳು. ಸುಬ್ಬಣ್ಣನವರು, ಈ ಹಣ ನಿನ್ನಲ್ಲೇ ಇರಲಿ,
ನನಗೆ ಬೇಕಾದಾಗ ಬಂದು ತೆಗೆದುಕೊಂಡು ಹೋಗ್ತೇನೆ ಎಂದರು. ಅವರು ಸಾಹುಕಾರನು ಹೊರಟು ಹೋದರು. ಸಾಹುಕಾರನ ಮನೆ ಅರಮನೆಯಂತಿತ್ತು. ಅವನಿಗೆ ಒಬ್ಬ ವಯಸ್ಸಾದ ತಾಯಿ, ಒಬ್ಬಳು ಹೆಂಡತಿ, ಒಬ್ಬಳೆ ಮಗಳು. ಪರಿವಾರ ಬಹಳ ಇತ್ತು. ಸಾಹುಕಾರನು ಈ ದೊಡ್ಡ ಮನೆಯಲ್ಲಿ ಬೀದಿಯ ಕಡೆಯ ಒಂದು ಕೊಠಡಿಯನ್ನು ತೋರಿಸಿ, ನೀವು ಬೇಕಾದರೆ ಇಲ್ಲಿಯೇ ಇರಿ ಎಂದು ಹೇಳಿದನು. ಅವನು ಸುಬ್ಬಣ್ಣನವರಿಗೆ ನೇಮಿಸಿದ ಕೆಲಸವೆಲ್ಲ ಇಷ್ಟೆ. ಅವರು ಇಷ್ಟ ಬಂದಾಗ ಪಿಟೀಲು ಬಾರಿಸಬಹುದು. ಸುಬ್ಬಣ್ಣನವರಿಗೆ ಈ ರೀತಿ ದೊಡ್ಡ ಮನೆಯಾಗಲಿ, ಈ ಐಶ್ವರ್ಯವಾಗಲಿ ಹೊಸದಲ್ಲ. ಇಂತಹದನ್ನು ಅವರು ಬಹಳ ನೋಡಿದರು. ಅದರಲ್ಲಿ ಅವರಿಗೆ ಬೇಸರ. ಇಷ್ಟು ಹಣವಿರುವ ಮನುಷ್ಯರು ಸಾಮಾನ್ಯವಾಗಿ ತಾವು ಬೇರೆ ಜಾತಿಯ ಮನುಷ್ಯರಂತೆ ಮಾತನಾಡುವರು, ಎಲ್ಲಿಲ್ಲದ ಧೋರಣೆಯನ್ನೂ ತೋರುವರು. ಅಪ್ಪ, ನಾನು ನಿಮ್ಮಲ್ಲಿಯೇ ನಿಲ್ಲುವುದಿಲ್ಲ, ನಾನು ಪರದೇಶಿ, ಈಗ ಗೀತಾ ಗೋವಿಂದವನ್ನು ಬಾರಿಸ್ತೇನೆ, ಕೇಳಿ, ಇನ್ನು ಯಾವಾಗಲಾದರೂ ಬಾ ಎಂದರೆ ಬರುತ್ತೇನೆ, ಆಗ ಕೇಳಿ ಎಂದರು. ಸಾಹುಕಾರನು ಕುಳಿತುಕೊಂಡು ಈಗಲೇ ಬಾರಿಸಿ ಎಂದನು. ಸುಬ್ಬಣ್ಣನವರು ಸಾವಿರ ಹೇ ತವದೀನ ಎಂಬ ಗೀತವನ್ನು ಬಾರಿಸಿದರು. ಸುಬ್ಬಣ್ಣನವರು ಪಿಟೀಲು ನುಡಿಸುವುದರ ಸೊಗಸು ಹೀಗೆಂದು ನಾನು ಹೇಳಲಾರೆ. ಅವರು ತೊರೆಯಪುರದಲ್ಲಿ ದೇವಸ್ಥಾನದಲ್ಲಿ ನುಡಿಸುವಾಗ ಅದನ್ನು ನಾನು ಕೇಳಿದ್ದೇನೆ. ಇತರರು ಪಿಟೀಲು ಬಾರಿಸುವುದನ್ನು ಕೇಳಿದ್ದೇನೆ. ಎರಡಕ್ಕೂ ಇದ್ದ ವ್ಯತ್ಯಾಸವನ್ನು ಒಂದು ಮಾತಿನಲ್ಲಿ ಹೇಳಬಹುದು. ಅವರು ನುಡಿಸುವುದು ಆಪ್ತನಲ್ಲಿ ಹೇಳುವ ಮನಸ್ಸಿನೊಳಗಣ ಮಾತಿನಂತೆ, ಇತರರು ಬಾರಿಸುವುದು ಸಭೆಯಲ್ಲಿ ಕೊಡುವ ಉಪನ್ಯಾಸದಂತೆ. ಇತರರು ತಮ್ಮ ಕೌಶಲವನ್ನು ತೋರಿಸುವುದಕ್ಕಾಗಿ ಇರುವ ಒಂದು ಸಾಧನವೆಂಬಂತೆ ಉಪಯೋಗಿಸುವರು. ಇವರು ಅದು ತಮ್ಮ ದೇಹದ ಹೊರಗಣ ಧ್ವನಿ ಎಂಬಂತೆ ಉಪಯೋಗಿಸುವರು. ಸ್ವಾರಸ್ಯ ಹುಟ್ಟಿದಾಗ ಇವರು ನುಡಿಸುವ ರೀತಿಯಲ್ಲಂತೂ ನಮಗೆ ಆ ಪಿಟೀಲು ಬೇರೆಯೇ ವಸ್ತು. ಅದನ್ನು ಇವರು ಹಿಡಿದುಕೊಂಡು ಕೈಯಲ್ಲಿ ನುಡಿಸುತ್ತಿದ್ದಾರೆ ಎಂಬ ಭಾವನೆಯೇ ಬರುತ್ತಿರಲಿಲ್ಲ. ಇತರರು ಸ್ವರವನ್ನು ಹುಡುಕಿಕೊಂಡು ಹೋಗುವರು, ಇವರನ್ನು ಸ್ವರ ತಾನೇ ಹುಡುಕಿಕೊಂಡು ಬರುವಂತಿತ್ತು. ಇವರ ಮುಖದ ಮೇಲೆ ಒಂದು ಭಾವ ಕಾಣುತ್ತಿರುವುದು, ಪಿಟೀಲಿನಲ್ಲಿ ಆ ಭಾವ ಹೊರಹೊಮ್ಮುತ್ತಿರುವುದು. ರಾಧೆ ನಿನ್ನ ವಿರಹದಿಂದ ದೀನಳಾಗಿದ್ದಾಳೆ ಎಂಬ ಮಾತನ್ನು ದೇಶಿ ತೋಡಿಯಲ್ಲಿ ನುಡಿಸುತ್ತಿರಬೇಕಾದರೆ ಅವರ ಮುಖದಲ್ಲಿ ಒಂದು ಅತಿಶಯವಾದ ದೈನ್ಯ ತೋರುವುದು. ಆ ಸ್ವರ ಅಯ್ಯೋ ಎಂದು ಕನಿಕರವನ್ನುಂಟು ಮಾಡುವಂತೆ ನುಡಿಯುವುದು. ಅವರು ಪಿಟೀಲು ನುಡಿಸುತ್ತಿದ್ದ ಹಾಗೆ ನಾನು ಈಚೆಗೆ ಯಾರಿಂದಲೂ ಕೇಳಿಲ್ಲ. ಯಾವ ಸಂಗೀತಗಾರನು ಗಾನವನ್ನು ಆಂತರ್ಯದಲ್ಲಿ ದೇವರ ಪೂಜೆಗೆಂದು ಉಪಯೋಗಿಸುವನೋ, ತನ್ನ ಬುದ್ಧಿಶಕ್ತಿಯ ಪ್ರದರ್ಶನಕ್ಕೆ ಅವಕಾಶವೆಂದು ಉಪಯೋಗಿಸುವುದಿಲ್ಲವೋ, ಅವನಿಗೆ ಮಾತ್ರ ಈ ರೀತಿಯ ಸೊಗಸು ಲಭ್ಯ. ಯಾವನು ಗಾನ ದೊಡ್ಡದು, ತಾನು ಅಲ್ಪನೆಂದು ತಿಳಿದಿರುವನೋ, ತಾನು ದೊಡ್ಡ ವಿದ್ವಾಂಸ, ತನ್ನ ವಿದ್ಯೆಯನ್ನು ತೋರಿಸುವುದಕ್ಕೆ ಗಾನವು ಸಾಧನ ಎಂದು ಇರುವುದಿಲ್ಲವೋ, ಅವನಿಗೆ ಮಾತ್ರ ಈ ರಸವು ಸಾಧ್ಯ. ಸಂಗೀತಗಾರರಿಗೆ ಸಂಗೀತದ ಮಾತನ್ನು ಹೇಳುವುದಕ್ಕೆ ನಾನು ಯಾವೂರ ದಾಸಯ್ಯ? ಆದರೆ ಸುಬ್ಬಣ್ಣನವರು ಬಾರಿಸಿದ್ದನ್ನು ಕೇಳಿದಾಗ ಸಭೆಯ ಪಂಡಿತರು ಪಾಮರರು ಮೈಮರೆಯುತ್ತಿದ್ದ ಹಾಗೆ ಈಚೆಗೆ ಇತರರು ಬಾರಿಸಿದಾಗ ಮೈಮರೆತದ್ದನ್ನು ನಾನು ನೋಡಿಲ್ಲ. ಆ ದಿನ ಸಾಹುಕಾರನ ಮನೆಯಲ್ಲಿ ಸುಬ್ಬಣ್ಣನವರು ಸಾವಿರ ಹೇ ತವದೀನ ಎಂದು ಪಿಟೀಲಿನಲ್ಲಿ ರಾಧೆಯ ದೈನ್ಯವನ್ನು ವರ್ಣಿಸಿದಾಗ ಪ್ರಕೃತಿಯು ಪರಮಾತ್ಮನ ಚಿರವಿರಹದಿಂದ ಅನುಭವಿಸುತ್ತಿರುವ ದುಸ್ಸಹವಾದ ದುಃಖ ಅಲ್ಲಿ ಹೊಳೆಯಾಗಿ ಹರಿದು ಬಂದಂತೆ ತೋರಿತು. ಸಾಹುಕಾರ ಕಣ್ಣಲ್ಲಿ ನೀರು ಸುರಿಸಿದನು. ಅವನ ಹೆಂಡತಿಯೂ ಬಂದು ಅಲ್ಲೇ ಕುಳಿತು, ನಮ್ಮಪ್ಪ ಭೇಷ್ ಬಾರಿಸಿದಿರಿ ಎಂದಳು. ಅವರ ಮಗಳು ಬಂದು ಸುಬ್ಬಣ್ಣನವರ ಹತ್ತಿರ ಕುಳಿತು, ಇದೇನು ವಿಚಿತ್ರ ಎಂದು ಒಂದು ನಿಮಿಷ ಸುಬ್ಬಣ್ಣನ ಮುಖವನ್ನು ಅವರ ಕೈಯಾಡುವುದನ್ನು ನೋಡುತ್ತಾ ಇದ್ದಳು. ಸುಬ್ಬಣ್ಣನವರಿಗೂ ಆ ದಿನ ಅದುವರೆಗೆ ಬಹಳ ದಿನ ಬಾರದೇ ಇದ್ದ ಗಾನಶಕ್ತಿ ಬಂದಿತ್ತು. ವಿರಹದಿಂದ ವ್ಯಥೆಪಡುತ್ತಿದ್ದವಳು ರಾಧೆಯಲ್ಲ, ತಾವು. ಮಾನವರೆಲ್ಲ ಈ ವಿರಹದಲ್ಲಿದ್ದಾರೆ, ಆದರೆ ಅವರಿಗೆ ಅದರ ಜ್ಞಾನ ಬಂದಿಲ್ಲ. ಸಂಸಾರವೇ ಈ ವಿರಹ. ತಾವು ತಮ್ಮ ದೇವರನ್ನು ಹುಡುಕುತ್ತಾ ಅವರನ್ನು ಕಾಣದೆ ಪಡುತ್ತಿದ್ದ ಕ್ಷೋಭೆಯೇ ಈ ಸಂಸಾರ ದುಃಖ. ಅವನನ್ನು ಕಂಡ ಒಂದೆರಡು ಗಳಿಗೆಗಳಲ್ಲಿ ತಾವು ಸುಖವಾಗಿಯೇ ಇದ್ದರು. 60 ವರ್ಷದಲ್ಲಿ ಪರಮಾತ್ಮನನ್ನು ಕಂಡಂತೆ ಆದುದು ಆ 2-3 ಕ್ಷಣ ಮಾತ್ರ, ಅದು ಕನಸಿನಲ್ಲಿ ಕಂಡ ಹಾಗೆ. ಸುಬ್ಬಣ್ಣನವರಿಗೆ ಜೀವನ ಬಹು ಬೇಸರವಾಗಿ ಕಂಡಿತು. ದೇವರು ತಮ್ಮನ್ನು ಇಲ್ಲಿ ಇರು ಎಂದು ಹೇಳಿ ತಾನು ಮಾತ್ರ ಇಲ್ಲಿಲ್ಲದೆ ಮರೆಯಾಗಿರುವನು. ಈ ಬಾಳು ಮುಗಿದ ಮೇಲೆ ಅಲ್ವೇ ಅವನನ್ನು ಸೇರುವುದು. ದೇವರೇ, ಎಂದಿಗೆ ನನ್ನನ್ನು ಕರೆದುಕೊಳ್ಳುವೆ ಎಂದುಕೊಂಡರು. ನಿನ್ನ ವಿರಹದಿಂದ ನಾನು ದೀನನಾಗಿದ್ದೇನೆ ಎಂದು ಮತ್ತೆ ಮತ್ತೆ ನುಡಿಸಿದರು. ಸಾಹುಕಾರ ಸುಖದಲ್ಲಿದ್ದನು. ಅವನಿಗೆ ಹೆಂಡತಿ ಹತ್ತಿರ ಇದ್ದಳು, ಮಗಳೂ ಹತ್ತಿರ ಇದ್ದಳು. ಇಂಥ ಸಂತೋಷದ ಮಧ್ಯದಲ್ಲಿ ಅಂಥ ಸಂತೋಷವಿಲ್ಲದ ಮನುಷ್ಯನಿಗೆ ತನ್ನನ್ನೇ ಅರಿಯದ ಒಂದು ಉತ್ಥಾನತೆ ಬರುತ್ತದೆ. ಈ ಉತ್ಥಾನತೆ ಸುಬ್ಬಣ್ಣನವರ ಆ ಗಾನದಲ್ಲಿ ಮಿಂಚಿನ ಬಳ್ಳಿಯಂತೆ ರೂಪವನ್ನು ತಳೆಯಿತು. ಅವರ ಹೃದಯದ ದೈನ್ಯ
ಆ ಇತರ ಹೃದಯಗಳನ್ನು ಆವರಿಸಿ ಲೋಕವೆಲ್ಲ ಈ ವಿರಹದ ದೈನ್ಯದಲ್ಲಿ ಮುಳುಗುತ್ತಿದೆಯೋ ಎಂಬಂತೆ ತೋರಿತು. ಹಾಡು ಮುಗಿದ ಮೇಲೆ ಸುಬ್ಬಣ್ಣನವರು ಮತ್ತೆ ಬರುತ್ತೇನೆಂದು ಹೊರಟು ಹೋದರು. ಆ ದಿನ ಅವರಿಗೆ ಏನೂ ಬೇಕು ಅನ್ನುವಂತೆ ಇರಲಿಲ್ಲ. ಅವರು ಸಮೀಪದ ಒಂದು ದೇವಾಲಯದ ಬಳಿ ಕುಳಿತು ತಮ್ಮ ಸ್ಥಿತಿಯನ್ನೆಲ್ಲ ಕುರಿತು ಯೋಚಿಸುತ್ತಾ, ದೇವರೇ ಕೃಪೆ ಮಾಡು, ದೇವರೇ ಕೃಪೆ ಮಾಡು ಎಂದು, ಏನು ಮಾಡುವುದೆಂದು ತೋರಿಸು, ಈ ಅತಿಘೋರವಾದ ಬೇಸರವನ್ನು ಹೋಗುವಂತೆ ಮಾಡು ಎಂದು ಪ್ರಾರ್ಥಿಸುತ್ತಿದ್ದರು. ಅವರು ಒಂದು ಬ್ರಹ್ಮಾಂಡದ ದೈನ್ಯರಸ ಕಟಾಹದ ಪಕ್ಕದಲ್ಲಿ ನಿಂತು ಸಣ್ಣ ಒಂದು ರಂಧ್ರವನ್ನು ಕೊರೆದ ಹುಡುಗನಂತೆ ಆದರು. ಇಷ್ಟು ಯೋಚನೆಗೆ ಕಾರಣವಿಲ್ಲವೆಂದು ತನಗೆ ತಾನೇ ಎಷ್ಟು ಹೇಳಿಕೊಂಡರೂ ದೈನ್ಯ ಮತ್ತೆ ಮತ್ತೆ ಅವರನ್ನು ಆವರಿಸಿತು. ಭಗವಂತನು ಮಾನವನ ಆತ್ಮವನ್ನು ತನ್ನ ಬಳಿಗೆ ಕರೆದುಕೊಳ್ಳುವುದು ಹೀಗೆಯೇ, ಸರಿಯಾದ ಸಮಯವನ್ನು ನೋಡಿ ಕಷ್ಟವನ್ನು ಸುಖವನ್ನು ಕೊಟ್ಟು ಮನುಷ್ಯನು ತನ್ನನ್ನು ಅಪೇಕ್ಷಿಸುವಂತೆಯೂ ತನ್ನನ್ನು ನಂಬುವಂತೆಯೂ ಮಾಡಿ ಮತ್ತೆ ಮತ್ತೆ ಈ ಅಪೇಕ್ಷೆಯು ಈ ನಂಬಿಕೆಯು ಹೃದಯದಲ್ಲಿ ಆವಿರ್ಭವಿಸುವಂತೆ ಮಾಡುವನು. ಈ ದಿನವು ಸುಬ್ಬಣ್ಣನವರಿಗೆ ಈ ದೈನ್ಯದ ತಪಸ್ಸಿನಿಂದ ತುಂಬಿಹೋಯಿತು. ಆ ರಾತ್ರಿ ಸುಬ್ಬಣ್ಣನವರಿಗೆ ಒಂದು ಕನಸಾಯಿತು. ಅದರಲ್ಲಿ ತಾವು ಮೈಸೂರಿನಲ್ಲಿ ಇದ್ದಂತೆಯೂ ತಮ್ಮ ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಿದ್ದಂತೆಯೂ ತೋರಿ ಅವರು ಅರ್ಧರಾತ್ರಿಯಲ್ಲಿ ಎಚ್ಚೆತ್ತು, ಇದೇನು ಸ್ವಪ್ನ, 60 ವರ್ಷದ ಮುದುಕನಾದೆ, ನಾಟಕ ಮುಗಿಯುತ್ತಾ ಬಂತು, ಈಗ ತಂದೆ ತಾಯಿಗಳ ಭ್ರಾಂತಿ ಏನಿದು ಎಂದು ಆ ಯೋಚನೆಯನ್ನು ನಿವಾರಿಸಿಕೊಂಡರು. ಆದರೆ ಆ ಯೋಚನೆಯನ್ನು ಬಿಟ್ಟು ಇನ್ನೂ ಯಾವ ಯೋಚನೆಯನ್ನು ಮಾಡೋದು, ಹಾಗೆಯೇ ಅದೇ ಯೋಚನೆಯನ್ನೇ ಮಾಡುತ್ತಾ ಮಲಗಿದರು. ಆಗ ಅವರಿಗೆ ಆ ಮುದುಕಿ ಹೇಳಿದ ಮಾತು ಜ್ಞಾಪಕ ಬಂದಿತು. ಪರದೇಶದಲ್ಲಿದೆಯೇ, ಕಾಯಿಲೆ ಬಿದ್ದರೆ ಕೇಳುವವರು ಯಾರು, ಸತ್ತರೆ ಸುಡುವವರಿಲ್ಲ, ಹೆಣ ನಾಯಿಪಾಲಾಗ್ತದೆ. ಅದರೊಂದಿಗೆ ಸುಬ್ಬಣ್ಣನವರಿಗೆ ಏನಾದರೂ ಸರಿ ಒಡನೆಯೇ ಊರಿಗೆ ಹೋಗಿ ಸೇರಬೇಕು ಎಂದು ತೋರಿತು. ಹೋಗಬೇಕೆಂಬ ಆಸೆಯು ಬಹುವಾಗಿ ಬೆಳೆಯಿತು. ಮಾರನೆಯ ದಿನ ಅವರು ಸಾಹುಕಾರನ ಮನೆಗೆ ಹೋದಾಗ ಸಾಹುಕಾರ ಇನ್ನೂ ಮನೆಗೆ ಬಂದಿರಲಿಲ್ಲ. ಮನೆಯ ಯಜಮಾನಿ ಇವರನ್ನ ಕುಳ್ಳಿರ ಹೇಳಿ ಸ್ವಲ್ಪ ಹಣ್ಣು ಹಂಪಲನ್ನು ತಂದಿಟ್ಟು ಒಂದು ಬಟ್ಟಲು ಹಾಲನ್ನು ತಂದುಕೊಟ್ಟು, ತೆಗೆದುಕೊಳ್ಳಿ, ಸಾಹುಕಾರರು ಬರ್ತಾರೆ ಎಂದಳು. ಅವರ ಮಗಳು ಬಂದು ಹತ್ತಿರ ಕುಳಿತು ಹಣ್ಣು ತಕೊಳ್ಳಿ ಎಂದು ಒಂದು ಹಣ್ಣನ್ನು ಎತ್ತಿಕೊಟ್ಟಳು. ಸುಬ್ಬಣ್ಣನವರಿಗೆ ಕ್ಷಣ ಮಾತ್ರ ಬಹಳ ಸಂತೋಷವಾಯಿತು. ತನ್ನ ಮಗು ಹಾಗೆ ಎತ್ತಿಕೊಡುತ್ತಿದ್ದುದು ಜ್ಞಾಪಕ ಬಂದು ಒಡನೆ ಬಹಳ ಖೇದ ಉಂಟಾಯಿತು. ಇದು ಯಾಕೋ ಮರೆಯೋಣವೆಂದರೆ ಬಿಡದೆ, ಜ್ಞಾಪಕ ಮಾಡುವ ಸಂದರ್ಭಗಳೇ ಬರುತ್ತಿವೆಯಲ್ಲ ಎಂದು ಅವರು ಇಲ್ಲಿಂದ ಎಷ್ಟು ಬೇಗನೆ ಆದರೆ ಅಷ್ಟು ಬೇಗ ಹೊರಡಬೇಕು ಎಂದುಕೊಂಡರು. ಸಾಹುಕಾರನು ಬಂದ ಮೇಲೆ ಇವರು ಗೀತಾ ಗೋವಿಂದದ ಗೀತೆಯೊಂದನ್ನು ನುಡಿಸಿದರು. ಸಾಹುಕಾರನಿಗೆ ಪರಮಾನಂದವಾಯಿತು. ಅವನು, ಅಯ್ಯ ನೀವು ಇಲ್ಲೇ ನನ್ನ ಹತ್ತಿರ ಸಂಬಳಕ್ಕೆ ಇದ್ದು ಬಿಡಿ ಎಂದು ಕೇಳಿದನು. ಅದಕ್ಕೆ ಸುಬ್ಬಣ್ಣನವರು, ಅದಕ್ಕೇನೂ ಅಡ್ಡಿಯಿಲ್ಲ, ಆದರೆ ನಾನು ಪರದೇಶಕ್ಕೆ ಬಂದು ಬಹಳ ವರ್ಷವಾಯಿತು, ಊರಿಗೆ ಹೋಗಬೇಕು ಎಂದರು. ಅನಂತರ ಸಾಹುಕಾರನು ಸಮಾಚಾರವನ್ನೆಲ್ಲ ಕೇಳಿದನು. ಎಲ್ಲವನ್ನೂ ಸಂಕ್ಷೇಪವಾಗಿ ಕೇಳಿ ತಿಳಿದ ಮೇಲೆ, ಹಾಗಾದರೆ ನೀವು ಊರಿಗೆ ಹೋಗುವುದೇ ಸರಿ, ನಿಮಗಾದಷ್ಟು ದಿನ ಇಲ್ಲಿದ್ದು ಆಮೇಲೆ ಹೋಗಿ ಎಂದನು. ಸುಬ್ಬಣ್ಣನವರು, ಅಪ್ಪಣೆಯಾದರೆ ನನ್ನ ರೈಲ್ ಚಾರ್ಜಿಗೆ ಸಂಪಾದಿಸುವವರೆಗೆ ಇಲ್ಲಿದ್ದು ಆಮೇಲೆ ಹೊರಡ್ತೇನೆ ಎಂದು ಹೇಳಿದರು. ಸಾಹುಕಾರ, ಆಗಬಹುದು ಎಂದು ಹೇಳಿದನು. ಮಾರನೆಯ ದಿನ ಇವರು ಪಿಟೀಲನ್ನು ತೆಗೆದುಕೊಂಡು ಹೋಗುವ ವೇಳೆಗೆ ಒಂದು ತಟ್ಟೆಯಲ್ಲಿ ಎಲೆ ಅಡಿಕೆ, ಒಂದು ಜೊತೆ ಪಂಚೆ, ಮೈಸೂರಿಗೆ ಒಂದು ಟಿಕೆಟು, 100 ರೂಪಾಯಿ ನೋಟು, ಇಷ್ಟನ್ನು ಇಟ್ಟುಕೊಂಡಿದ್ದು, ನಿಮಗೆ ಈ ದಿನ ಬಾರಿಸುವುದಕ್ಕೆ ಆದರೆ ಬಾರಿಸಿ, ಇಲ್ಲದಿದ್ದರೆ ಈಗಲೇ ಊರಿಗೆ ಹೊರಡಿ, ನನ್ನ ಅಡ್ಡಿ ಇಲ್ಲ ಎಂದನು. ಸುಬ್ಬಣ್ಣನವರು, ಇದಕ್ಕೆ ನಾನು ಇನ್ನೂ ಚಾಕರಿ ಮಾಡಿಲ್ಲ ಎಂದರು. ಸಾಹುಕಾರನು ಅವರಿಗೆ ಬಹಳ ಉಪಚಾರದ ಮಾತನ್ನು ಹೇಳಿ, ನೀವು ಗೀತಾ ಗೋವಿಂದದ ಒಂದು ಚರಣವನ್ನು ನುಡಿಸಿದರೆ ನಿಮಗೆ 1,000 ರೂಪಾಯಿಯನ್ನು ಕೊಟ್ಟರೂ ಕಡಿಮೆ ಎಂದು ನುಡಿದು ಅವರನ್ನು ಅಂದೇ ಕೊಟ್ಟು ಕಳುಹಿಸಿದನು. ಸುಬ್ಬಣ್ಣನವರು ಆ 100 ರೂಪಾಯಿಗಳನ್ನು ತೆಗೆದುಕೊಂಡು, ಏಕೆಂದರೆ ಅವರಿಗೆ ಮುದುಕಿಯ ಮಾತು ಜ್ಞಾಪಕದಲ್ಲಿತ್ತು, ಸಾಯುವ ದಿನಕ್ಕೆ ಖರ್ಚಿನ ಹಣವನ್ನು ಸಿದ್ಧ ಮಾಡಿಕೊಳ್ಳಬೇಕೆಂದು ಅವರು ಖಂಡಿತ ಮಾಡಿಕೊಂಡಿದ್ರು. ಆದರೂ ಅವಳು ಕೊಡುತ್ತೇನೆಂದ 50 ರೂಪಾಯಿಯನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲಿಲ್ಲ. ಆ ದಿನ ರಾತ್ರಿ ಮೈಸೂರಿನ ಕಡೆಗೆ ಹೊರಟರು. 3 ದಿವಸದ ರೈಲು ಪ್ರಯಾಣ ಮುಗಿದು ಸುಬ್ಬಣ್ಣನವರು ಮೈಸೂರ ಹತ್ತಿರ ಹತ್ತಿರ ಬಂದರು. ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಪಶ್ಚಿಮ ವಾಹಿನಿ, ಎಷ್ಟು ಸುಖವಾದ ಹೆಸರುಗಳು! ಆದರೆ ಪಿಟೀಲಿನ ದೀನಸ್ವರದಂತೆ ಅವು ಇವರ ಮನಸ್ಸಿಗೆ ದುಃಖ ಮಿಳಿತವಾದ ಸುಖವನ್ನು ಮಾತ್ರ ತಂದವು. ಅಂದು ಈ ಊರುಗಳನ್ನು ಬಿಟ್ಟು ಹೋದ ಅವಸ್ಥೆಯೇನು, ಇಂದು ಮತ್ತೆ ಬರುತ್ತಿರುವ ರೀತಿಯೇನು, ಅದು ಇದು ಒಂದೇ ಜೀವನವೇ, ಎರಡು ಬೇರೆಯವೇ ಎನ್ನುವಷ್ಟು ಅಂತರ ಕಳೆದು ಹೋಗಿತ್ತು.
ಕನಸಿನಲ್ಲಿ ನಡೆಯುವವನಂತೆ ಅವರು ಮೈಸೂರಿನ ಹತ್ತಿರ ಹತ್ತಿರ ಸೇರಿದರು. ಸೀಮೆಯ ಕಥೆಯೇ ಬೇರೆಯಾದಂತೆ ರೈಲಿನ ಮಾತುಗಳಿಂದ ತಿಳಿದರು. ಆಗ ಮೈಸೂರಿಗೆ ರೈಲು ಇರಲಿಲ್ಲ. ಈಗ ರೈಲು ಮೈಸೂರಿಂದ ಮುಂದಕ್ಕೆ ಹೊರಟು ಹೋಗಿತ್ತು. ಆಗ ಯುವರಾಜರಾಗಿದ್ದ ಶ್ರೀ ಚಾಮರಾಜ ಒಡೆಯರ್ರವರು ಈಚೆಗೆ ರಾಜ್ಯವನ್ನಾಳಿ ಪ್ರಜೆಗಳನ್ನು ಮಕ್ಕಳಂತೆ ರಕ್ಷಿಸಿ ಕೆಲವು ವರ್ಷದ ಹಿಂದೆ ದೈವಾಧೀನರಾಗಿದ್ದರೆಂದು ಅವರು ಕಲ್ಕತ್ತೆಯಲ್ಲಿಯೇ ಕೇಳಿದ್ದರು. ಇಲ್ಲಿ ಈಗ ಅವರ ಹಿರಿಯ ಮಕ್ಕಳು ರಾಜ್ಯವಾಳುವುದನ್ನು ಬಲ್ಲರು. ಆದರೆ ಅವರ ಮನಸ್ಸಿಗೆ ಯುಗವೇ ಬೇರೆ ಎಂಬಂತೆ ತೋರಿತು. ಹೋಯ್ತೆಂದು ತೋರಿದ ಯಾವುದೋ ಒಂದು ಒಳ್ಳೆಯದನ್ನು ನೆನೆದು ಅವರು ಮರುಗಿದರು. ಆಮೇಲೆ ನಾನು ಈ ರೀತಿ ಯೋಚನೆ ಮಾಡುವುದು ಸರಿಯಲ್ಲ, ಸನ್ಯಾಸಿಯಂತೆ ಇದ್ದು ಬಿಡಬೇಕು ಎಂದು ಆ ಯೋಚನೆಯನ್ನು ಬಿಟ್ಟರು. ಮೈಸೂರಿನ ಹತ್ತಿರ ಹತ್ತಿರ ಬಂದ ಹಾಗೆ ತಂದೆ ತಾಯಿಗಳು ಜೀವಂತವಾಗಿರಬಹುದೇ? ಇದ್ದರೆ ಹೋಗಿ ನನ್ನ ಎಲ್ಲಾ ತಪ್ಪನ್ನೆಲ್ಲ ಒಪ್ಪಿಕೊಳ್ಳುವುದು, ಮಗುವಿನಂತೆ ಅವರ ಸೇವೆಗೆ ನಿಲ್ಲುವುದು ಎಂದುಕೊಂಡರು. ಕಣ್ಣಿನಲ್ಲಿ ತಡೆಯಲಾರದೆ ಎರಡು ತೊಟ್ಟು ನೀರು ಉಕ್ಕಿತು. ಈ ಯೋಚನೆಯನ್ನೆಲ್ಲ ಮಾಡುತ್ತಿರುವಾಗ ಮೈಸೂರಿನಲ್ಲಿ ರೈಲು ನಿಂತಿತು. ಸುಬ್ಬಣ್ಣನವರು ರೈಲಿನಿಂದ ಇಳಿದು ಪಿಟೀಲನ್ನು ಪಂಚೆಗಳನ್ನು ಕಂಕುಳಲ್ಲಿಟ್ಟುಕೊಂಡು ಊರೊಳಕ್ಕೆ ಹೊರಟರು. ಸುಬ್ಬಣ್ಣನವರು ಮೈಸೂರಿಗೆ ಹಿಂದಕ್ಕೆ ಬಂದಾಗ ವೈಶಾಖ ಮಾಸ. ಐದಾರು ದಿನಗಳಿಂದ ಸಂಜೆಯಲ್ಲಿ ಮಳೆ ಬಂದು ಆ ಉದಯದ ಆಕಾಶವು ಶುಭ್ರವಾಗಿತ್ತು. ಬೀದಿಗಳನ್ನೆಲ್ಲ ನೀರು ಹಾಕಿ ದೇವರ ಉತ್ಸವಕ್ಕೆ ಸರಿ ಮಾಡಿದಂತಿತ್ತು. ಗಾಳಿ ತಣ್ಣಗೆ ದಕ್ಷಿಣದಿಂದ ಹರಿದು ಬರುತ್ತಿತ್ತು. ಎಲೆ ತುಂಬಿದ ಮರಗಳ ಮೇಲೆಲ್ಲ ನೂರಾರು ಹಕ್ಕಿಗಳು ಕುಳಿತು ಬಹು ಸಂಭ್ರಮದಿಂದ ಕಲಕಲ ಧ್ವನಿಯನ್ನು ಮಾಡುತ್ತಿದ್ದವು. ಹಿಂದೆ ಇಂಥ ಎಷ್ಟು ಉದಯಗಳಲ್ಲಿ ತಾವು ಎದ್ದು ದೊಡ್ಡ ಕೆರೆಗೆ ಹೋಗಿ ಪ್ರಾತಃ ಕರ್ಮಗಳನ್ನು ಮುಗಿಸಿಕೊಂಡು ಹೀಗೆ ಬೀಸುವ ತಂಗಾಳಿಗೆ ಮೈಯೊಡ್ಡಿ ಆನಂದದಿಂದ ಮನೆಗೆ ಬರುತ್ತಿದ್ದರು. ಜೀವನದಲ್ಲಿ ಯಾವುದೋ ಕೋಟೆಗಳನ್ನು ಗೆಲ್ಲುವುದಕ್ಕಾಗಿ ಹೊರಟಿದ್ದಂತೆ ಸಂಭ್ರಮ. ಆ ಹುಮ್ಮಸ್ಸು ಇನ್ನೆಲ್ಲಿ? ಜೀವನವು ಆಗ್ಗೆ ಇವರನ್ನು ಆಗತಾನೆ ಆಟಕ್ಕೆಂದು ಕರೆಯುತ್ತಿತ್ತು. ಈಗ ಆಟ ಮುಗಿದಿತ್ತು. ಆ ಆಟ ಇಂಥ ಬೇಸರದ ಆಟವೆಂದು ಆಗ ಯಾರಾದರೂ ಹೇಳಿದ್ದರೆ ತಾವು ನಂಬುತ್ತಿರಲಿಲ್ಲ. ಏನೋ ಇನ್ನು ಆ ಯೋಚನೆಗಳೇಕೆ? ಇನ್ನು ತಮ್ಮ ಮಾತೇನು? ತಾವು ಸುಖಪಟ್ಟರೆಷ್ಟು, ಇಲ್ಲದಿದ್ದರೆಷ್ಟು? ಹೀಗೆಂದುಕೊಂಡು ಸುಬ್ಬಣ್ಣನವರು ತಮ್ಮ ತಂದೆಯ ಮನೆಯಿದ್ದ ಅಗ್ರಹಾರದ ಬಳಿಗೆ ಬಂದು ಸೇರಿದರು. ಮನೆಯ ಹತ್ತಿರ ಬಂದಾಗ ಸುಬ್ಬಣ್ಣನವರ ಮನಸ್ಸಿನಲ್ಲಿ ಸಾವಿರಾರು ಯೋಚನೆ ಬಂದು ಪರದಾಡುತ್ತಿತ್ತು. ಎಲ್ಲಿಯೋ ಜ್ಞಾನವಾಗಿರುವಂಥ ಅವರು ಬಂದು ಮನೆಯ ಬಾಗಿಲಲ್ಲಿ ಜಗಲಿಯ ಮೇಲೆ ಕುಳಿತರು. ಇನ್ನೂ ಮನೆಯ ಬಾಗಿಲು ತೆಗೆದಿರಲಿಲ್ಲ. ರೈಲು ಸ್ವಲ್ಪ ಜಾಗೃತಿಯಾಗಿಯೇ ಸೇರಿತೆಂದು ಹೇಳಬೇಕು. ಜನವೂ ಇನ್ನೂ ಅಷ್ಟಾಗಿ ಓಡಾಡುತ್ತಿರಲಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ಯಾರೋ ಮನೆಯ ಬಾಗಿಲನ್ನು ತೆಗೆದರು. ಸುಬ್ಬಣ್ಣನವರು ಆ ಕಡೆ ತಲೆ ತಿರುಗಿಸಿ ನೋಡಿದರು. ಯಾವುದೋ ಹೊಸ ಮುಖ. ಯಾರೋ ಮುದುಕ ಪಿಟೀಲು ಬಟ್ಟೆಯನ್ನು ಹತ್ತಿರ ಇಟ್ಟುಕೊಂಡು ಕುಳಿತಿರುವುದನ್ನು ನೋಡಿ ಮನೆಯ ಮನುಷ್ಯ, ಯಾರಪ್ಪ ಅದು ಎಂದನು. ಸುಬ್ಬಣ್ಣನವರು ಹಠತ್ತಾಗಿ, ನಾವು ಪರಸ್ಥಳ ಎಂದರು. ಮೈಸೂರು ಪರಸ್ಥಳ ಎಂದೇ, ಕಲಿಕತ್ತೆ ಸ್ಥಳ ಅನ್ನಲಿಲ್ವಲ್ಲ? ಮೈಸೂರು ಪರಸ್ಥಳವೇ, ಕಲಕತ್ತೆಯು ಪರಸ್ಥಳವೇ. ಸ್ಥಳ ಯಾವುದು ಎಂದರೆ ಕೈಲಾಸ ಎನ್ನುವುದು ಎಂದುಕೊಂಡೆ. ಪ್ರಾಯಶಃ ಆ ದಿನದ ಅವರ ಸ್ಥಿತಿಯನ್ನು ಅನುಭವಿಸಿದವರಿಗೆ ಕಣ್ಣಿನಲ್ಲಿ ನೀರು ಬರಬೇಕು. ಮನೆಯಾತ ಮತ್ತೆ ಬಾಗಿಲನ್ನು ಮುಂದಕ್ಕಿಟ್ಟು ಒಳಕ್ಕೆ ಹೋದನು. ಸುಬ್ಬಣ್ಣನವರು ಈ ಮನೆಯಲ್ಲಿ ಯಾರೋ ಹೊಸಬರಿದ್ದಾರೆಂದು ತಿಳಿದುಕೊಂಡು ಹಾಗೆಯೇ ಹೊರಟು ಕರುಹಟ್ಟಿಯ ಬಳಿ ಬಾಗಿಲು ಬೀಗ ಹಾಕಿದ್ದ ಒಂದು ಮನೆಯ ಜಗಲಿಯ ಮೇಲೆ ಕುಳಿತುಕೊಂಡರು. ಸ್ವಲ್ಪ ಹೊತ್ತಿನ ಮೇಲೆ ಮತ್ತೆ ಮನೆಯ ಬಳಿಗೆ ಹೋಗಿ ಅಲ್ಲಿದ್ದ ಯಾರನ್ನೂ ಕುರಿತು, ಅಪ್ಪ ಇಲ್ಲಿ ಪುರಾಣದ ಶಾಸ್ತ್ರಿಗಳು ಅಂತ ಇದ್ರು, ಅವರ ವಿಚಾರ ಏನು ಎಂದರು. ಶಾಸ್ತ್ರಿಗಳು ತೀರಿ ಹೋಗಿ ಬಹಳ ವರ್ಷವಾಯಿತು. ಅವರ ಮನೆಯವರು ಎಲ್ಲಿದ್ದಾರೆ? ಅವರ ಮನೆಯವರು ಯಾರೂ ಇಲ್ಲ. ಅವರ ಹೆಂಡತಿ? ಅವರೂ ತೀರಿ ಹೋದರು. ಅವರ ಹೆಣ್ಣು ಮಕ್ಕಳು ಎಲ್ಲಿ ಎಲ್ಲಿಯೋ ಇದ್ದಾರಂತಲ್ಲ. ಒಬ್ಬಾಕೆ ತೀರಿ ಹೋದರು, ಇನ್ನೊಬ್ಬರು ಅವರ ಮಗನ ಹತ್ತಿರ, ಅದೆಲ್ಲೋ ಅವರಿಗೆ ಕೆಲಸವಿದೆಯಂತೆ ಅಲ್ಲಿ ಇದ್ದಾರೆ. ಇನ್ನೊಬ್ಬರು ಅವರ ಮಗನ ಹತ್ತಿರ, ಅದೆಲ್ಲೋ ಅವರಿಗೆ ಕೆಲಸವಿದೆಯಂತೆ ಅಲ್ಲಿ ಇದ್ದಾರೆ. ನಾವು ಈ ಮನೆಯನ್ನು ಕೊಂಡುಕೊಂಡೆವು. ತಂದೆ ತಾಯಿಗಳು ತೀರಿ ಹೋಗಿರಬೇಕೆಂದು ಅಕ್ಕಂದಿರು ಏನೇನಾಗಿದ್ದಾರೋ ಎಂದು ಸುಬ್ಬಣ್ಣನವರು ಮೊದಲೇ ನಿರಾಶರಾಗಿದ್ದರೂ ಇಲ್ಲಿ ಕೇಳಿದ ಒಂದೊಂದು ಮಾತು ಅವರ ಮನಸ್ಸಿನ ಮೇಲೆ ಒಂದೊಂದು ವಜ್ರದ ಪೆಟ್ಟಿನಂತೆ ಬಿತ್ತು. ಅಲ್ಲಿಂದ ಅವರು ಮಂಕನಂತೆ ಕೆರೆಯ ಕಡೆ ಹೊರಟರು. ಮೈಸೂರು ಪರಸ್ಥಳವಲ್ಲದೆ ಇನ್ನೇನು? ಬೆಳೆದ ಕಡೆ ನಾವೇನು ಬೇರು ಬಿಟ್ಟಿರುತ್ತೇವೆ? ಜನರಲ್ಲಿ ಬಾಳಿ ಅವರ ಮನ್ನಣೆಯನ್ನು ಪಡೆದು ನಮ್ಮ ಜೀವನದ ಬೇರು ಬೇರೆ ಜೀವನಕ್ಕೆ ಸೇರುವ ಹಾಗೆ ಮಾಡಿದರೆ ಅಲ್ಲಿ ಸ್ಥಳ. ತಿಳಿದ ಜನ ಇಲ್ಲದ ಮೇಲೆ ಹುಟ್ಟಿದ ಊರು ಪರಸ್ಥಳವೇ. ಸುಬ್ಬಣ್ಣನವರು ಕೆರೆಗೆ ಹೋಗಿ ತಲೆಗೆ ಸ್ನಾನ ಮಾಡಿ ತಂದೆಗೆ ತರ್ಪಣವನ್ನು ಬಿಟ್ಟು ತಾಯಿಗೂ ಒಂದು ತರ್ಪಣವನ್ನು ಕೊಟ್ಟು, ಇದೇ ನಾನು ನಿಮ್ಮ ಮಗನಾದುದಕ್ಕೆ ನಿಮಗೆ ಮಾಡಿದ ಶುಶ್ರೂಷೆ, ಉತ್ತರ ಕ್ರಿಯೆ ಎಂದುಕೊಂಡು ತೊರೆಯಪುರಕ್ಕೆ ಹೋಗುವುದೇ, ನಂಜನಗೂಡಿಗೆ ಹೋಗುವುದೇ ಎಂದು ಯೋಚಿಸಿ
ನಂಜನಗೂಡಿನಲ್ಲಿ ಜನಸಂದಣಿ, ತೊರೆಯಪುರದಲ್ಲಿ ಗಲಾಟೆ ಇಲ್ಲ. ನಾರಾಯಣ ಗೋವಿಂದ ಎಂದುಕೊಂಡು ನೆಮ್ಮದಿಯಾಗಿರಬಹುದು. ಇನ್ನು ನನಗೆ ಆಗಬೇಕಾದದ್ದು ಏನು ಎಂದುಕೊಂಡು ತೊರೆಯಪುರವನ್ನು ಕುರಿತು ಪ್ರಯಾಣ ಮಾಡಿದರು. ಸುಬ್ಬಣ್ಣನವರು ತೊರೆಯಪುರದಲ್ಲಿ 13 ವರ್ಷ ಇದ್ದರೂ ಕೊನೆ ಕೊನೆಗೆ ಅವರ ಮನಸ್ಸಿನಿಂದ ಈ ಅಶಾಂತಿಯೆಲ್ಲ ವಾಸಿಯಾಗಿ ಹೋಯಿತು. ಕೊನೆಗೆ ಅವರು ತತ್ವಜ್ಞಾನಿಗಳಾದರೆಂದೇ ನನ್ನ ಭಾವನೆ. ಯಾರಿಗೂ ಒಂದು ಕೆಟ್ಟ ಮಾತನ್ನು ಹೇಳದೆ, ಯಾರಿಂದಲೂ ಒಂದಿಷ್ಟು ಬೇಕೆಂದು ಕೇಳದೆ, ಜೀವನದಲ್ಲಿ ಇದು ಕುಂದು ಇದು ಕೊರತೆ ಎಂಬ ವ್ಯಥೆ ಕಾಣದೆ ಸರ್ವತಾ ಶಾಂತಭಾವದಿಂದ ದೇವರ ಧ್ಯಾನದಲ್ಲಿದ್ದವರು ತತ್ವಜ್ಞಾನಿಗಳಲ್ಲದೆ ಏನು? ಆದರೆ ಅವರು ವೇಷದಲ್ಲಿ ಈ ತತ್ವಜ್ಞಾನಿಯಂತೆ ಇದ್ದರೆಂದು ಹೇಳಲಾರೆ. ಕೊನೆಗೂ ಪಿಟೀಲನ್ನು ಬಾರಿಸುತ್ತಾ ಇದ್ದರು, ಕೆಲವರಿಗೆ ಪಾಠ ಹೇಳುವರು. ಒಂದು ಮನೆಯೊಳಕ್ಕೆ ಹೋಗಿ ಮಲಗುತ್ತಿರಲಿಲ್ಲ. ಯಾವುದಾದರೂ ಒಂದು ಜಗಲಿ, ಇನ್ನು ಯಾವುದೂ ಇಲ್ಲದೇ ಇದ್ದರೆ ದೇವಸ್ಥಾನದ ಮುಂಭಾಗ. ಒಂದು ಜಗಲಿಯ ಮೇಲೆ ಇದ್ದಾಗ ಮಳೆ ಇರಿಚಲು ಬಡಿದರೆ ಅದರ ಮುಂದುಗಡೆಯ ಮನೆಯ ಜಗಲಿಗೆ ಹೋಗುವರು. ಹೀಗೆ 13 ವರ್ಷ ಇವರು ತೊರೆಯಪುರದಲ್ಲಿ ಜೀವಿಸುತ್ತಿದ್ದರು. ಕೊಂಚ ದಿನದಲ್ಲೇ ಸುಬ್ಬಣ್ಣನವರನ್ನು ಕಂಡರೆ ಊರಿನ ಜನಕ್ಕೆಲ್ಲ ಪ್ರೀತಿ ಗೌರವ. ಎಲ್ಲರೂ ಅವರಿಗೆ ತಮ್ಮ ಕೈಲಾದ ಸಹಾಯ ಮಾಡಬೇಕೆಂದು ನೋಡುವರು. ಆದರೆ ಅವರಿಗೆ ಬೇಕಾದದ್ದು ಏನಿತ್ತು? ನಮ್ಮ ಮನಸ್ಸಿನ ತೃಪ್ತಿಗಾಗಿ ನಾವು ಅವರಿಗೆ ಏನಾದರೂ ಕೊಡಬೇಕೇ ಹೊರತು ಅವರಿಗೆ ಏನು ಅಪೇಕ್ಷೆ ಇಲ್ಲ. ಹೀಗೆ ಸುಬ್ಬಣ್ಣನವರು ತೊರೆಯಪುರದಲ್ಲಿ ಒಬ್ಬ ಯೋಗಿಯಂತೆ ಕಾಲವನ್ನು ಕಳೆದು ಕೊನೆಗೆ ದೇವರ ಪಾದಾರವಿಂದವನ್ನು ಸೇರಿದರು. ಅಲ್ಲಿ ಅವರಿದ್ದ ರೀತಿಯನ್ನು ಸ್ವಲ್ಪ ಹೇಳಿದರೆ ಈ ಕತೆ ಮುಗಿಯಿತು. ಸುಬ್ಬಣ್ಣನವರು ತೊರೆಯಪುರಕ್ಕೆ ಆ ದಿನ ಮಧ್ಯಾಹ್ನ ಬಂದು ಸೇರಿದರು. ತೊರೆಯಪುರ ಒಂದು ತಾಲೂಕು ಸ್ಥಳ, ನದಿ ತೀರ, ಒಳ್ಳೆಯ ಅಗ್ರಹಾರ, ಬ್ರಾಹ್ಮಣರ ಶ್ರೇಣಿ, ದೊಡ್ಡ ದೇವಾಲಯ, ತಪಸ್ಸಿಗೆ ಸ್ಥಳ ಬೇಕಾದವರಿಗೆ ಪ್ರಶಸ್ತವಾದ ಸ್ಥಳ. ಅಂದಿನ ರಾತ್ರಿ ಅವರು ದೇವಾಲಯದ ಮುಂದುಗಡೆ ಹಾಗೆಯೇ ಮಲಗಿಕೊಂಡರು. ರಾತ್ರಿಯಲ್ಲಿ 4-6 ಸಲ ನಾನು ಕೇವಲ ದಿಕ್ಕಿಲ್ಲದಾದೆ ಎಂದು ಕತ್ತಲಲ್ಲಿ ಮಗು ಭಯಪಡುವಂತೆ ಭಯಪಟ್ಟು ನಿದ್ದೆಯಿಂದ ಎದ್ದರು. 4 ಸಲವೂ ಮನಸ್ಸಿನಲ್ಲಿ ಈ ಭಯ ಸರಿಯಿಲ್ಲ, ದಿಕ್ಕಿಲ್ಲದವರಿಗೆ ದೊಡ್ಡ ದಿಕ್ಕು ದೇವರು, ನನಗೆ ಆಗಬೇಕಾದದ್ದೇನು, ಭಯವೇನು, ನಾರಾಯಣ ಎನ್ನುತ್ತಾ ನಿಶ್ಚಿಂತವಾಗಿ ಕಾಲ ಕಳೆಯುವುದೊಂದೇ ಈಗ ಕೆಲಸ. ನಾನು ಇತರರಂತೆ ಇಲ್ಲವಲ್ಲ ಎಂದು ಬೇಕಾದರೆ ದುಃಖ ಪಡಬೇಕಲ್ಲದೆ ಇನ್ನೂ ಯಾವ ಕಾರಣವೂ ಇಲ್ಲ ದುಃಖಕ್ಕೆ. ಅವರ ಬದುಕು ಹಾಗೆ, ನನ್ನ ಬದುಕು ಹೀಗೆ, ಇದು ದೇವರ ಇಚ್ಛೆ, ಇದಕ್ಕೆ ಯೋಚನೆಯಕ್ಕೆ ಎಂದುಕೊಂಡರು. ಮಾರನೆಯ ದಿನ ಎದ್ದಾಗ ರಾತ್ರಿಯ ಯೋಚನೆಯಿಂದ ಉಂಟಾಗಿದ್ದ ವ್ಯಥೆಯಿಂದ ಕುಗ್ಗಿ ಹಾಗೆಯೇ ಸ್ವಲ್ಪ ಹೊತ್ತು ಕೂತಿದ್ರು. ಆಮೇಲೆ ನದಿಗೆ ಹೋಗಿ ಉದಯದ ಅಹನಿಕಗಳನ್ನ ಮುಗಿಸಿಕೊಂಡು ಬಂದು ದೇವಸ್ಥಾನದ ಮುಂದುಗಡೆಯೇ ಸುಮ್ಮನೆ ಕೂತರು. ಊರಿನ ಜನ, ನದಿಗೆ ಬಂದ ಕೆಲವರು ಹತ್ತಿರ ಪಿಟೀಲನ್ನು ಒಂದೆರಡು ಬಟ್ಟೆಯನ್ನೂ ಇರಿಸಿಕೊಂಡು ಕುಳಿತಿರುವ ಈ ಸೋತ ಮುಖದ ಮುದುಕನನ್ನು ನೋಡಿ ಇವನ್ಯಾರೋ ಪಾಪ ಎಂದುಕೊಂಡು ಹೋದರು. ಇದು ಯಾವುದನ್ನೂ ಸುಬ್ಬಣ್ಣನವರು ಗಮನಿಸಲಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ಒಬ್ಬ ಹುಡುಗ ಬಂದ. ಅವನು ಆ ಊರ ವೇಷ್ಯೆಯೊಬ್ಬಳ ಮಗ. ಅವನಿಗೆ ಸಂಗೀತ ಸ್ವಲ್ಪ ಬರುತ್ತಿತ್ತು. ಅವನು ಪಿಟೀಲನ್ನು ಸ್ವಲ್ಪ ಬಾರಿಸಬಲ್ಲನು. ಅವನು ಸುಬ್ಬಣ್ಣನವರ ಪಕ್ಕದಲ್ಲಿದ್ದ ಪಿಟೀಲನ್ನು ನೋಡಿ ಹತ್ತಿರ ಬಂದು ಬಹಳ ಧಾರಾಳವಾಗಿ, ಯಾವ ಊರು ಸ್ವಾಮಿ ನಿಮ್ದು ಎಂದ. ಸುಬ್ಬಣ್ಣನವರು ಮಾತನಾಡಲಿಲ್ಲ. ಅವರಿಗೆ ಬಂದು ಹೋಗುವವರ ಹತ್ತಿರ ಮಾತನಾಡುವುದಕ್ಕೆ ಆಗ ಸಹನೆ ಇರಲಿಲ್ಲ. ಹುಡುಗ ಒಂದು ಕ್ಷಣ ಬಿಟ್ಟು, ಏನು ಸ್ವಾಮಿ, ನಿಮ್ಮದು ಯಾವ ಊರು ಎಂದನು. ಸುಬ್ಬಣ್ಣನವರು ಬೇಸರದಿಂದ, ಯಾವುದೋ ಊರು ಎಂದರು. ಹುಡುಗ ಈ ಉತ್ತರಕ್ಕೆ ಹೆದರಿ ಹೊರಟು ಹೋಗಲಿಲ್ಲ. ಅಲ್ಲೇ ಕುಳಿತುಕೊಂಡು ಪಿಟೀಲನ್ನು ತೆಗೆದುಕೊಂಡು ನೋಡಿದ್ನು. ಒಳ್ಳೆಯ ಪಿಟೀಲು. ಏನು ಸ್ವಾಮಿ, ಒಳ್ಳೆ ಪಿಟೀಲು, ಸ್ವಲ್ಪ ಬಾರಿಸಿ ನೋಡೋಣ ಎಂದನು. ಸುಬ್ಬಣ್ಣನವರು ಮಾತನಾಡಲಿಲ್ಲ. ಒಂದು ಕ್ಷಣ ಬಿಟ್ಟುಕೊಂಡು ಹುಡುಗ, ಸ್ವಾಮಿ, ಈ ಪಿಟೀಲು ನನಗೆ ಮಾರಿಬಿಡಿ, 15 ರೂಪಾಯಿ ಕೊಡ್ತೇನೆ ಎಂದನು. ಈ ಮಂಕು ಮುಖದ ಮನುಷ್ಯ ಪಿಟೀಲು ಏನು ಬಾರಿಸಿಯಾನು, ಎಲ್ಲೋ ಹೊಡೆದುಕೊಂಡು ಬಂದಿದ್ದಾನೆ, ಸುಲಭವಾಗಿ ಸಿಕ್ಕಬಹುದು ಎಂದು ಅವನ ಯೋಚನೆ. ಸುಬ್ಬಣ್ಣನವರು ಮಾತನಾಡಲಿಲ್ಲ. ಹುಡುಗ ಮತ್ತೆ, ಏನು ಸ್ವಾಮಿ ಎಂದನು. ಸುಬ್ಬಣ್ಣನವರು, ಅಪ್ಪ, ನಾನು ಬಾರಿಸೋದು ಇಲ್ಲ, ನಿನಗೆ ಮಾರೋದು ಇಲ್ಲ, ಸುಮ್ಮನೆ ಹೋಗು ಎಂದರು. ಹುಡುಗ, ಇದ್ಯಾತರ ಮಾತು ಸ್ವಾಮಿ ಇದು, ಒಂದ ಬಾರಿಸಬೇಕು, ಇಲ್ದಿದ್ರೆ ಬಾರಿಸುವವನಿಗೆ ಕೊಡಬೇಕು, ಕಸುಬುದಾರನಲ್ಲದೇ ಇದ್ರೆ ಪಿಟೀಲು ಇಟ್ಕೊಂಡು ಏನು ಮಾಡೋದು, ನೋಡಿ ನಾನು ಬಾರಿಸ್ತೇನೆ ಅಂತ ಪಿಟೀಲ್ನ ಮೇಲೆ ಕಮಾನನ್ನು ಎಳೆದು ಸ್ವಲ್ಪ ಭೈರವಿ ರಾಗವನ್ನು ಆರಂಭಿಸಿದನು. ಸುಬ್ಬಣ್ಣನವರಿಗೆ ಕಲಾ ಉಪಾಸಕರ ಆವೇಶ ಬಂದಿತ್ತು. ಹುಡುಗನು ಬಾರಿಸಿ ಮುಗಿಸಿದ ಮೇಲೆ ಅವರು ಪಿಟೀಲನ್ನು ಹಿಂದಕ್ಕೆ ತೆಗೆದುಕೊಂಡು ಭೈರವಿಯನ್ನು ಬಾರಿಸಿದರು. ಹುಡುಗ ಇವರ ಭೈರವಿಯನ್ನು ಒಂದು ನಿಮಿಷ ಕೇಳಿ, ಸ್ವಾಮಿ ನೀವು ಪಕ್ಕಾ ಕಸುಬುದಾರರು, ನೀವು ಬೇಷ್ ಎಂದು ಹೇಳಿ ಅವರು ಬಾರಿಸುತ್ತಿದ್ದದನ್ನ ಆಮೇಲೆ ಸುಮ್ಮನೆ ನೋಡುತ್ತಾ ಕುಳಿತನು. ಇಷ್ಟರಲ್ಲಿ ಇನ್ನು ಕೆಲವು ಜನ ಬಂದು ಸೇರಿದರು. ಇದನ್ನು ನೋಡಿ ಸುಬ್ಬಣ್ಣನವರು ಜಾಗೃತ ರಾಗವನ್ನು ಮುಗಿಸಿ ಪಿಟೀಲನ್ನು ಬಟ್ಟೆಗಳನ್ನು ಎತ್ತಿಕೊಂಡು ಎದ್ದು
ಹೊರಟು ಹೋದರು. ಸುಬ್ಬಣ್ಣನವರಿಗೆ ತಮ್ಮ ವಿಷಯದಲ್ಲಿ ಬಹಳ ಅಸಮಾಧಾನ ಉಂಟಾಗಿತ್ತು. ಎಲ್ಲವನ್ನೂ ಬಿಟ್ಟರೂ ತಾನು ಸಂಗೀತದ ಜಂಬವನ್ನು ಇನ್ನೂ ಬಿಡಲಿಲ್ಲ. ಯಾವನೋ ಒಬ್ಬ ಹುಡುಗ ಬಂದು ಒಂದು ಹಾಸ್ಯದ ಮಾತನ್ನಾಡಿದ್ದಕ್ಕೆ ತಾನು ಅದನ್ನು ಸಹಿಸಲಾರದೆ ತನ್ನ ಪಾಂಡಿತ್ಯವನ್ನು ಪ್ರದರ್ಶಿಸುವುದಕ್ಕೆ ಆರಂಭ ಮಾಡಿದ್ದೇನಲ್ಲ, ಇದೇನು ಅವಿವೇಕ ಎಂದು ಅವರಿಗೆ ಅಸಮಾಧಾನ. ಹಿಂದಿನ ಬದುಕಿನ ಎಲ್ಲವೂ ಹೋಯಿತು. ಹೆಂಡತಿ ಹೋದಳು, ಮಕ್ಕಳು ಹೋದರು, ತಾಯಿ ತಂದೆ ಅಕ್ಕ ಎಲ್ಲರೂ ಹೋದರು. ಈ ಪಿಟೀಲಿನ ಮೇಲೆ ಏನು ನನಗಿಷ್ಟು ಪ್ರೀತಿ? ಹೋದ ಎಲ್ಲದರ ಜೊತೆಗೆ ಇದು ಹೋಗಲಿ. ಇದು ಇದ್ದರಲ್ಲವೇ ಪಿಟೀಲು ನುಡಿಸೋಣ ಎಂಬ ಆಸೆ, ನುಡಿಸುವ ಜಂಬ. ಇದು ಹೋಗಲಿ, ಆಮೇಲೆ ಆ ವ್ಯಸನವೂ ಇಲ್ಲ. ಹೀಗೆಂದು ಅವರು ಗೊತ್ತು ಮಾಡಿಕೊಂಡರು. ದೂರದಲ್ಲಿ ಒಂದು ಸ್ನಾನಘಟ್ಟ, ಅಲ್ಲಿ ಬಹಳ ಜನ ಇರಲಿಲ್ಲ. ಅವರು ಅಲ್ಲಿಗೆ ಹೋಗಿ ಅಲ್ಲಿದ್ದ ಒಬ್ಬಿಬ್ಬರು ಹೊರಟು ಹೋಗುವ ತನಕ ಕಾದಿದ್ದು ಯಾರೂ ಇಲ್ಲದ ವೇಳೆಯನ್ನು ನೋಡಿ ಪಿಟೀಲನ್ನು ಒಡೆಯೋಣ ಎಂದು ಕಲ್ಲಿನ ಮೇಲೆ ಎತ್ತಿದ್ರು. ಮನಸ್ಸು ಬಾರದೆ ತಡೆದು ಕುಳಿತರು. ಎರಡು ನಿಮಿಷ ಕಳೆದ ಮೇಲೆ ಈ ಚಪಲವನ್ನು ಬಿಡಬೇಕು ಎಂದು ನಿರ್ಧರಿಸಿ ನೀರೊಳಕ್ಕೆ ಇಳಿದು, ದೇವರೇ, ಎಲ್ಲವನ್ನೂ ಬಿಟ್ಟೆ, ಇದನ್ನೂ ಬಿಡುತ್ತೇನೆ, ನನಗೆ ಶಾಂತಿಯನ್ನು ಕೊಡು ಎಂದು ಪಿಟೀಲನ್ನು ದೂರವಾಗಿ ನೀರಿನೊಳಕ್ಕೆ ತೇಲು ಬಿಟ್ಟರು. ಇಲ್ಲಿಗೆ ಋಣ ಮುಗಿಯಿತು ಎಂದು ಸೋಪಾನದ ಮೇಲೆ ಬಂದು ಕುಳಿತು ತಡೆಯಲಾರದೆ ಅತ್ತು ಬಿಟ್ಟರು. ಈ ಮಾತನ್ನು ಕೇಳುವಾಗ ಆಮೇಲೆ ನನಗೆ, ನನ್ನ ಹೆಂಡತಿ ಹೋದಾಗಲೂ ಮಕ್ಕಳು ಹೋದಾಗಲೂ ಕೂಡ ನಾನು ಅಷ್ಟು ಅಳಲಿಲ್ಲ ನೋಡಿ, ಹಾಗೆ ಅತ್ತು ಬಿಟ್ಟೆ, ನನ್ನ ಪ್ರಾಣ ತೆಗೆದು ಕಳಚಿ ಎಸೆದ ಹಾಗೆ ಆಗಿ ಹೋಯಿತು ಆ ಪಿಟೀಲು ಎಸೆದಾಗ ಎಂದರು. ಆ ದಿನ ಈ ವಿಶ್ವಜಿತ್ ಯಜ್ಞ ಮುಗಿದ ಮೇಲೆ ಸುಬ್ಬಣ್ಣನವರು ಊರೊಳಕ್ಕೆ ಹೋಗಿ ಸ್ವಲ್ಪ ಹಣ್ಣು ತೆಗೆದುಕೊಂಡು ಬಂದು ದೇವರ ಎದುರಿಗೆ ಇಟ್ಟು ನಮಸ್ಕಾರ ಮಾಡಿ ಅದನ್ನು ತಿಂದು ಅಲ್ಲೇ ಇದ್ರು. ಪಿಟೀಲು ಹೋಯಿತು, ಇನ್ನು ಇರುವುದು ಬಟ್ಟೆ ಮಾತ್ರ. ಅಂದಿನ ರಾತ್ರಿ ಅವರು ಮಲಗಿ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಪಿಟೀಲನ್ನೇ ಕಾಣುತ್ತಿದ್ದರು. ಆದರೆ ಹಿಂದಿನ ರಾತ್ರಿಗಿಂತ ಚೆನ್ನಾಗಿ ನಿದ್ದೆ ಹತ್ತಿತ್ತು. ರಾತ್ರಿ ಎಚ್ಚೆತ್ತಾಗ ನಾನು ಶುದ್ಧ ಬೆಪ್ಪ. ಪಿಟೀಲು ಹತ್ತಿರ ಇದ್ದರೆ ಯಾವಾಗಲಾದರೂ ಒಂದು ದೇವರ ನಾಮವನ್ನು ನುಡಿಸಬಹುದಿತ್ತು. ಈಗ ದೇವರಿಗೆ ಹೀಗೆ ಸೇವೆ ಮಾಡುವುದಕ್ಕೆ ಇಲ್ಲದೇ ಹೋಯಿತು ಎಂದುಕೊಂಡರು. ಬಂಗಾಳಕ್ಕೆ ಹೋದ ಹೊಸದರಲ್ಲಿ ತೆಗೆದುಕೊಂಡ ಪಿಟೀಲದು ಅನೇಕ ಕಚೇರಿಗಳಲ್ಲಿ ಬಾರಿಸಿದ್ದು, ತನ್ನ ಜೀವಮಾನವೆಲ್ಲ ಜೊತೆಯಲ್ಲೇ ಇದ್ದದ್ದು, ಅದರ ವಿಷಯದಲ್ಲಿ ಅವರಿಗೆ ಆ ಮಮತೆ ಇದ್ದದ್ದು ಏನೂ ಆಶ್ಚರ್ಯವಲ್ಲ. ಮಾರನೆಯ ದಿನ ಬೆಳಗ್ಗೆ ಅವರು ಏಳುವುದು ಸ್ವಲ್ಪ ಸಾವಕಾಶವಾಯಿತು. ಎದ್ದು ನೋಡಿದರೆ ಪಿಟೀಲು ಪಕ್ಕದಲ್ಲೇ ಇತ್ತು. ಇದೇನು ನಿದ್ದೆಗಣ್ಣು ಎಂದು ಕಣ್ಣೊರೆಸಿಕೊಂಡು ಮತ್ತೆ ನೋಡಿದರು. ಅದು ಪಿಟೀಲು, ತಮ್ಮ ಪಿಟೀಲು. ಇದೇನು ಮಾಯೆ ಎಂದು ಸುಬ್ಬಣ್ಣನವರು ಆಶ್ಚರ್ಯದಿಂದಲೂ, ಆದರೆ ಪಿಟೀಲು ಬಂದಿತಲ್ಲ ಎಂಬ ಸಂತೋಷದಿಂದಲೂ ಅದನ್ನು ಆಧಾರದಿಂದ ಎತ್ತಿಕೊಂಡರು. ಆ ವೇಳೆಗೆ ಹಿಂದಿನ ದಿನ ಬಂದಿದ್ದ ಹುಡುಗ ಕಂಬದ ಮರೆಯಿಂದ ಹತ್ತಿರಕ್ಕೆ ಬಂದನು. ಅಡ್ಡಬಿದ್ದು ನಮಸ್ಕಾರ ಮಾಡಿ, ನೀವು ನನಗೆ ಗುರುಗಳು, ನಾನು ನಿನ್ನೆ ತಮ್ಮನ್ನು ಹಾಗೆ ಮಾತನಾಡಿಸಿದ್ದು ತಪ್ಪು, ಇಂಥ ವಿದ್ಯೆ ಇದೆ ಎಂದು ತಿಳಿಯಲಿಲ್ಲ, ತಪ್ಪು ಮಾಡಿಬಿಟ್ಟೆ, ಮಾಫ್ ಮಾಡಬೇಕು ಎಂದನು. ಸುಬ್ಬಣ್ಣನವರು, ನೀನೇನು ಹೇಳಿದ್ಯಪ್ಪ? ನನ್ನನ್ನು ಏನು ಹೇಳಲಿಲ್ಲ ಬಿಡು ಎಂದರು. ಹುಡುಗ, ಗುರುಗಳೇ, ನೀವೊಬ್ಬರೇ ಬಂದಿರುವ ಹಾಗಿದೆ, ಹತ್ತಿರ ಯಾರೂ ಇಲ್ಲ, ಅಪ್ಪಣೆಯಾದರೆ ನಾನು ಹತ್ತಿರ ಇರುತ್ತೇನೆ, ಚಾಕರಿ ಮಾಡುತ್ತೇನೆ ಎಂದನು. ಸುಬ್ಬಣ್ಣನವರು, ಅಯ್ಯೋ, ನನಗೆ ಚಾಕರಿ ಯಾರೂ ಮಾಡಬೇಕಾದಿಲ್ಲಪ್ಪ, ನಾನೇ ಗುಲಾಮ, ನನಗೆ ಚಾಕರರು ಯಾಕೆ ಎಂದರು. ಈ ಹುಡುಗ ಈ ಪಿಟೀಲನ್ನು ಹೊಳೆಯಿಂದ ತಂದಿರಬೇಕು, ಇದನ್ನು ನನ್ನ ಹತ್ತಿರ ತಂದು ಇಟ್ಟವನು ಇವನೇ, ಇವನಿಂದ ನನಗೊಂದು ಉಪಕಾರವಾಯಿತು ಎಂಬ ಭಾವನೆಯಿಂದ ಸುಬ್ಬಣ್ಣನವರ ಮಾತು ಹಿಂದಿನ ದಿನದಷ್ಟು ಒರಟಾಗಿರಲಿಲ್ಲ. ಅವರ ಮನಸ್ಸು ಸ್ವಲ್ಪ ಮಿದುವಾಗಿತ್ತು. ಅವರು ಹಾಗೆಯೇ ಕೂತಿದ್ರು, ಹುಡುಗನೂ ಕೂತಿದ್ನು. ಅವನನ್ನು ಹೊರಟು ಹೋಗು ಎನ್ನುವುದಕ್ಕೆ ಅವರಿಗೆ ಮನಸ್ಸು ಬರಲಿಲ್ಲ, ದಾಕ್ಷಿಣ್ಯ. ಸ್ವಲ್ಪ ಹೊತ್ತಿನ ಮೇಲೆ ಹುಡುಗ, ಸ್ವಾಮಿ, ನನ್ನ ಹೆಸರು ವೆಂಕಟರಮಣ, ನಾವು ನಟುವರು, ನಿಮಗೆ ಇಷ್ಟವಿದ್ದಾಗ ತಿರುಗಿ ಬರುತ್ತೇನೆ, ಅದಕ್ಕೆ ಮುಂಚೆ ಏನಾದರೂ ಬೇಕಾದರೆ ನಮ್ಮ ಮನೆಗೆ ಬಂದರೂ ಸರಿಯೇ, ಬರುವವರ ಕೈಯಲ್ಲಿ ಯಾರ ಕೈಯಲ್ಲಾದರೂ ಹೇಳಿ ಕಳಿಸಿದರೂ ಸರಿಯೇ, ತರುತ್ತೇನೆ ಎಂದು ಎದ್ದು ಹೊರಟನು. ಸುಬ್ಬಣ್ಣನವರಿಗೆ ಅವನನ್ನು ಇರು ಎಂದು ಹೇಳಬೇಕೆಂದು ಒಂದು ಯೋಚನೆ. ಹೋಗಲಿ, ಯಾರು ಇನ್ನು ಇಲ್ಲಿ ಗುರುತು ಪರಿಚಯವನ್ನು ಮಾಡಿಕೊಂಡು ತಿರುಗಿ ಕಷ್ಟಪಡುವವರು ಎಂದು ಇನ್ನೊಂದು ಯೋಚನೆ. ಈ ಮಧ್ಯೆ ಅವರು ಏನೂ ಹೇಳದೆ ಸುಮ್ಮನೆ ಇದ್ರು. ಮಧ್ಯಾಹ್ನದ ಹೊತ್ತಿಗೆ ವೆಂಕಟರಮಣ ಮತ್ತೆ ಬಂದ. ಸುಬ್ಬಣ್ಣನವರು ಸ್ನಾನ ಮುಗಿಸಿಕೊಂಡು ಕುಳಿತುಕೊಂಡಿದ್ರು. ಅವರಿಗೆ ಆ ಮಧ್ಯೆ ಇದೇನು ವ್ಯರ್ಥ ಜನ್ಮ, ಇನ್ನೊಬ್ಬರಿಗೆ ಉಪಕಾರವಿಲ್ಲದೇ ಹೋಗಬೇಕೆ? ಉಪಕಾರ ಬೇಡ, ಸಾಲ ತೀರಿಸುವುದು ಬೇಡವೆ. ಈ ಹುಡುಗ ನನಗೆ ಪಿಟೀಲನ್ನು ತಂದುಕೊಡಬೇಕಾದದ್ದು ಏನಿತ್ತು? ಅವನಿಗೆ ಬದಲಿಗೆ ನಾಲ್ಕು ಪಾಠವಾದರೂ ಹೇಳಿ ಇರಣ ತೀರಿಸಿಕೊಳ್ಳಬೇಕು ಎಂದು ಯೋಚನೆ ತಲೆದೋರಿತ್ತು. ವೆಂಕಟರಮಣ ಬಂದು ನಮಸ್ಕಾರ ಮಾಡಿ ನಿಂತಿರಲು ಅವರು ಅವನಿಗೆ ಕುಳಿತುಕೋ ಎಂದು ಸನ್ನೆ ಮಾಡಿದರು. ಅಲ್ಲದೆ ನೀಲಾಸಾನಿಯ ಜ್ಞಾಪಕದಿಂದ ಅವರಿಗೆ ಅವನ ಮೇಲೆ ಸ್ವಲ್ಪ ಹೆಚ್ಚು ಆದರ. ಇಂತಹ ಸಂಬಂಧಗಳಿಂದ ಹೃದಯದಲ್ಲಿ ಸ್ನೇಹ ಮೊಳೆಯುವುದು. ಅವರು ಅವನನ್ನು ತಾವಾಗಿಯೇ, ನೀನು ಪಿಟೀಲು ಚೆನ್ನಾಗಿ ಬಾರಿಸುತ್ತೀಯೇ
ಎಂದರು. ಅವನು, ನಿಮ್ಮ ಆಶೀರ್ವಾದ, 4 ಸಲ ಕಲಿತಿದ್ದೇನೆ, ನಿಮ್ಮ ವಿದ್ಯೆಯ ಮುಂದೆಯೇ, ಇಲ್ಲಿ ಯಾರೂ ಇಲ್ಲ ನಿಮ್ಮ ಜೊತೆ ಬಾರಿಸುವವರು ಎಂದನು. ನಿನಗೆ ಬೇಕಾದಾಗ ನಿನ್ನ ಪಿಟೀಲನ್ನು ತಂದು ನುಡಿಸು, ಕೇಳೋಣ. ಅಪ್ಪಣೆ. ಕೊಂಚ ದಿನ ಹೇಳಿಕೊಟ್ರೆ ಗುರುಗಳ ಅನುಗ್ರಹದಿಂದ ಈ ಕಡೆಯವರನ್ನೆಲ್ಲ ಸೋಲಿಸಿಬಿಡುತ್ತೇನೆ. ಸುಬ್ಬಣ್ಣನವರಿಗೆ ಈ ಹುಡುಗನ ಉತ್ಸಾಹ ದೂರದ ಮೋಡದಲ್ಲಿರುವ ಗುಡುಗಿನ ಧ್ವನಿಯಂತೆ ತಮ್ಮ ಚಿಕ್ಕಂದಿನ ಉತ್ಸಾಹವನ್ನು ನೆನಪಿಗೆ ತಂದಿತು. ಆದರೆ ಹಿಂದಿನ ದಿನದ ತನ್ನ ನಡತೆಯಿಂದ ಈ ತರುಣ ಸುಬ್ಬಣ್ಣನವರನ್ನು ಪುನಃ ಪ್ರಪಂಚಕ್ಕೆ ಕಟ್ಟಿಹಾಕಿದ್ದನು. ಆ ದಿನ ಅವರು ಕೋಪಿಸಿಕೊಂಡು ಹೊರಟು ಹೋದಾಗ ಈತ ಏನು ಮಾಡುತ್ತಾರೋ ಎಂದು ಅವನು ದೂರದಲ್ಲಿ ಹಿಂದೆಯೇ ಹೋದನು. ಅವರು ಪಿಟೀಲನ್ನು ಒಡೆಯುವುದಕ್ಕೆ ನೋಡಿದ್ದು, ನೀರಿನೊಳಕ್ಕೆ ಇಳಿದು ಪಿಟೀಲನ್ನು ತೇಲಿಸಿದ್ದು, ಮೆಟ್ಟಲ ಮೇಲೆ ಕುಳಿತು ಸುಮ್ಮನೆ ಅತ್ತದ್ದು ಎಲ್ಲವನ್ನೂ ನೋಡಿದ್ನು. ಹುಡುಗನ ಮನಸ್ಸು ಅವನಿಗೆ ಅಯ್ಯೋ ಎನಿಸಿತು. ಎಂಥ ಪಿಟೀಲು, ಬಿಸಾಡಬೇಕು ಎಂದರೆ ಕಸುಬುದಾರನಿಗೆ ಕಷ್ಟವಲ್ವೇ? ಇವರಿಗೆ ತಾನು ಮಾಡಿದ್ದು ಎಷ್ಟು ಬೇಸರವಿರಬೇಕು. ಆಗಲಿ, ತಿರುಗಿ ಸಮಾಧಾನ ಮಾಡೋಣ ಎಂದು ಅವನು ನೀರೊಳಕ್ಕೆ ಹೋಗಿ ಪಿಟೀಲನ್ನು ಎತ್ತಿಕೊಂಡನು. ಆ ದಿನವೆಲ್ಲ ಅವನು ದೂರದಲ್ಲಿ ಹೊಂಚು ಹಾಕಿ ಸುಬ್ಬಣ್ಣನವರನ್ನು ನೋಡುತ್ತಾ ಸಮಯವನ್ನು ಕಾಯುತ್ತಿದ್ದನು. ಸರಿ ಹೋಗಲಿಲ್ಲ. ಮಾರನೆಯ ದಿನ ಎಚ್ಚೆತ್ತಾಗ ಅದನ್ನು ಹತ್ತಿರ ಇಟ್ಟು ಅವರಿಗೆ ಅದನ್ನು ನೋಡಿ ಸಂತೋಷವಾದಂತೆ ಕಂಡರೆ ಮಾತನಾಡಿಸುವುದು, ಇಲ್ಲದೇ ಇದ್ರೆ ಸುಮ್ಮನೆ ಹೊರಟು ಹೋಗುವುದು ಎಂದು ಯೋಚಿಸಿದನು. ಹಾಗೆಯೇ ಮಾಡಿದನು. ಮುಂದಕ್ಕೆ ನಡೆದುದನ್ನ ಈ ಮೊದಲೇ ಹೇಳಿದೆ. ಅಂತೂ ಪಿಟೀಲನ್ನು ಒಡೆಯಲಾರದೆ ನೀರಿನೊಳಕ್ಕೆ ಹಾಕಿದ ಸ್ವಲ್ಪದ ಪ್ರೀತಿಯ ಮೂಲಕ ಸುಬ್ಬಣ್ಣನವರ ಮನಸ್ಸಿನಲ್ಲಿ ಒಂದು ದಾಕ್ಷಿಣ್ಯ ಹುಟ್ಟುವುದಕ್ಕೂ ಅವರು ವೆಂಕಟರಮಣನಿಗೆ ಪಾಠ ಹೇಳುವುದಕ್ಕೂ ಸಂದರ್ಭ ಒದಗಿತು. ಭೂದೇವಿಯೂ ವೈಕುಂಠನಾಥನ ಧರ್ಮಪತ್ನಿ, ನಮಗವಳು ಮಾತೆ. ಮಕ್ಕಳಾದ ನಾವು ಕೋಪ ಮಾಡಿ ಹಠ ಮಾಡಿ ಒಲ್ಲೆನೆಂದು ದೂರ ಹೋಗ ನೋಡಿದರೆ ಅವಳು ನಮ್ಮನ್ನು ಹೀಗೆ ಉಪಾಯವಾಗಿ ಸಮಾಧಾನ ಮಾಡಿ ಹತ್ತಿರಕ್ಕೆ ಕರೆದುಕೊಳ್ಳುವಳು. ಸುಬ್ಬಣ್ಣನವರಿಗೂ ತೊರೆಯಪುರದ ಜೀವನಕ್ಕೂ ಆ ದಿನ ಹೀಗೆ ಆರಂಭಿಸಿದ ಸಂಬಂಧವು ತಕ್ಕ ಮಟ್ಟಿಗೆ ಬೆಳೆಯಿತು. ಸುಬ್ಬಣ್ಣನವರೇನು ಯಾರಿಂದಲೂ ಏನೊಂದನ್ನೂ ಅಪೇಕ್ಷಿಸದೆ ತಮ್ಮಷ್ಟಕ್ಕೆ ಎಲ್ಲೋ ಇರುತ್ತಾ ಹೇಗೋ ಕಾಲ ಕಳೆಯುತ್ತಾ ಇದ್ರು. ಆದರೂ ಅವರು ಎಲ್ಲರಿಗೂ ಬೇಕಾದವರಾದರು. ಅವರಿಂದ ಅನೇಕರು ಪಿಟೀಲನ್ನು ಕಲಿತರು. ಅವರು ವಿಶ್ವ ಸಂಸಾರದಲ್ಲಿ ಒಂದು ಕೆಲಸವನ್ನು ಒಪ್ಪಿಕೊಂಡ ಹಾಗಾಯಿತು. ಎಸೆದಿದ್ದ ಪಿಟೀಲನ್ನು ಹಿಂದಕ್ಕೆ ಕೊಡಿಸಿದ್ದನ್ನು ನೋಡಿದರೆ ದೇವರಿಗೆ ಈ ಪಿಟೀಲನ್ನು ಕೇಳುವುದರಲ್ಲಿ ಸುಖವಿರಬೇಕು ಎಂದು ಅವರು ಆಗಾಗ ದೇವಸ್ಥಾನದಲ್ಲಿ ಕುಳಿತು ಪಿಟೀಲನ್ನು ಬಾರಿಸುವರು. ಹೀಗೆ ಅವರಿಗೆ ಕಷ್ಟಪಡಲಿ ಸುಖ ಪಡಲಿ, ಜೀವನ ದೇವರ ಸೇವೆ ಎನ್ನುವ ಭಾವನೆ ಮನಸ್ಸಿನಲ್ಲಿ ಮೆಲ್ಲ ಮೆಲ್ಲನೆ ಊರಿ ಎಲ್ಲವನ್ನೂ ದೈವೇಚ್ಛೆಗೆ ಸಮನ್ವಯಿಸುವ ಭಕ್ತಿಯೊಂದು ನಿಶ್ಚಲವಾಯಿತು. ನಮ್ಮ ಮಾವನವರಿಗೆ 1910 ತೊರೆಯಪುರದ ಸುಬೇದಾರಿ ಕೆಲಸವಾಯಿತು. ಆಗ ಅವರು ನನಗೆ ಇನ್ನೂ ಭಾವನವರಾಗಿದ್ರು. ಮಾವನಾದುದು ಈಚೆಗೆ. ಅವರಿಗೆ ಆಗಿ 2 ಹೆಣ್ಣು ಮಕ್ಕಳು. ದೊಡ್ಡವಳಾದ ಲಲಿತಾ ಈಗ ನನ್ನ ಗೃಹಿಣಿಯಾಗಿದ್ದಾಳೆ. ನಮ್ಮ ಮಾವನವರು ಸ್ವಲ್ಪ ವಿಶೇಷತರನ ಮನುಷ್ಯರು. ಬರೆದ್ರೆ ಅವರದೇ ಒಂದು ಕಥೆಯಾಗುವುದು. ಆದರೆ ಅದಕ್ಕೆಲ್ಲ ಇಲ್ಲಿ ಅವಕಾಶವಿಲ್ಲ. ಅವರಿಗೆ ಸಂಗೀತದಲ್ಲಿ ಬಹಳ ಅಭಿರುಚಿ. ಅವರೂ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಪಿಟೀಲನ್ನು ಬಾರಿಸುವರು. ಸುಬ್ಬಣ್ಣನವರು ಪಿಟೀಲಿನಲ್ಲಿ ತರುತ್ತಿದ್ದ ಗಾನವನ್ನು ವರ್ಣಿಸಲಾರೆನೆಂದು ನಾನು ಮೊದಲೇ ಹೇಳಿದ್ದೇನೆ. ಅವರಿಗೆ ದಿನ ದಿನಕ್ಕೆ ಕೈ ನುರಿಯುತ್ತಿತ್ತು. ಆ ದಿನ ಭೈರವಿರಾಗವನ್ನು ಬಾರಿಸಿದ್ದನ್ನು ಕೇಳಿ ದೇವಸ್ಥಾನದಲ್ಲಿ ನೆರೆದಿದ್ದ ಜನ ದೇವರನ್ನೇ ಕಂಡವರಂತೆ ಸಂತೋಷದಲ್ಲಿ ಮುಳುಗಿದ್ರು. ಪೂಜೆಯೆಲ್ಲ ಮುಗಿದ ಮೇಲೆ ಎಲ್ಲರೂ ಹೊರಡಬೇಕು. ಆಗ ನಮ್ಮ ಮಾವ ಒಂದು ಕೆಲಸ ಮಾಡಿದ್ರು. ಮೆಲ್ಲನೆ ಗಂಭೀರವಾಗಿ ಸುಬ್ಬಣ್ಣ ನಿಂತಿದ್ದ ಕಡೆ ಬಂದು, ನಿಮ್ಮಂಥ ಸಂಗೀತಗಾರರನ್ನು ನಮ್ಮ ಹತ್ತಿರ ಬನ್ನಿ ಅಂತ ನಾವು ಕರೆತದ್ದು ತಪ್ಪು ಅಲ್ವೇ ಸ್ವಾಮಿ? ನೀವು ಸಂಗೀತವನ್ನು ಯೋಗದಂತೆ ಸಾಧಿಸಿಬಿಟ್ಟಿದ್ದೀರಿ ಎಂದರು. ಸುಬ್ಬಣ್ಣ ನನಗೆ ಇಷ್ಟು ಮಾತು ಹೇಳಿಬಿಟ್ಟರೆ ನನ್ನ ಬುದ್ಧಿ ಕೆಟ್ಟು ಹೋಗುತ್ತೆ. ನಾನು ಅಲ್ಪ, ದೊಡ್ಡವರ ಹತ್ತಿರ ಬರುವಷ್ಟರವನಲ್ಲ ಎಂದರು. ನಮ್ಮ ಮಾವನವರು, ನೀವು ಬಂದರೆ ನಮಗೆ ಬಹಳ ಸಂತೋಷ. ನಮ್ಮ ಮನೆಯಲ್ಲಿ ಒಂದು ಮಗುವಿದೆ, ಅದಕ್ಕೆ ಹಾಡು ಹೇಳಿಕೊಡುವುದಾದರೆ ಇನ್ನೂ ಸಂತೋಷ. ಹೇಗಾದರೂ ನಮ್ಮನ್ನು ದೂರ ಎಂತ ಎಣಿಸಿಬೇಡಿ ಸುಬ್ಬಣ್ಣನವರೇ ಎಂದು ಹೇಳಿ ಹೊರಟು ಹೋದರು. ನನ್ನ ಮಾವನವರಿಗೆ ಬೆಂಗಳೂರಿಗೆ ವರ್ಗವಾಯಿತು. ಇದು ತಿಳಿದ ದಿನ ಸುಬ್ಬಣ್ಣನವರ ಮುಖ ಕಂದಿದ ಹಾಗಿತ್ತು. ನಾನು ನಿಮ್ಮನ್ನು ನೋಡದೇ ಇದ್ರೆ ಈಗ ಹೊರಟು ಹೋಗುತ್ತೀರಿ ಎನ್ನುವ ದುಃಖ ಇತ್ತೆ. ಈಗ ನೋಡಿ, ನನ್ನ ಪ್ರಾಣ ತಲ್ಲಣಿಸುತ್ತಿದೆ. ಇನ್ನು ಈ ರಾತ್ರಿಯೆಲ್ಲ ಇದಕ್ಕೆ ಉಪಶಮನ ಮಾಡಿಕೊಳ್ಳಬೇಕು. ಆದರೆ ಉಪಶಮನ ಎನ್ನುವುದು ದೇವಸ್ಥಾನದಲ್ಲಿ ಕುಳಿತು ದೇವರ ಧ್ಯಾನ ಮಾಡುತ್ತಾ ಇಲ್ಲಿಯ ಯೋಚನೆಗಳನ್ನು ಮರೆಯುವುದಕ್ಕೆ ಶಕ್ತಿ ಕೊಡೆಂದು ಪ್ರಾರ್ಥಿಸುವುದು. ಸುಬ್ಬಣ್ಣನವರು ತಮಗೆ ಬೊಂಬಾಯಿಯಿಂದ ಸಾಹುಕಾರನು ಕೊಟ್ಟ 100 ರೂಪಾಯಿ ನೋಟನ್ನು ಮಾವನವರ ಕೈಯಲ್ಲಿ ಕೊಟ್ಟು ಬ್ಯಾಂಕಿನಲ್ಲಿ ಹಾಕಿಸಿದ್ದರು. ತನ್ನ ಕಡೆಯ ದಿನಕ್ಕೆ ಇದು ಉಪಯೋಗಕ್ಕೆ ಬರಬೇಕು ಎಂಬುದು ಅವರ ಅಭಿಪ್ರಾಯ. ನಮ್ಮ ಮಾವ ಕೊಟ್ಟ ಸಂಬಳವನ್ನು ಇವರು ನಮ್ಮತ್ತೆಯ ಕೈಯಲ್ಲೇ ಕೊಡುತ್ತಾ ಇದ್ದರಷ್ಟೆ. ನಮ್ಮತ್ತೆ ಅದನ್ನು ಏನೂ ಮಾಡಲಿಲ್ಲ. ಅವರಿಗೆ ಉಪಯೋಗವಾದೀತು. ಇರಲಿ, ಹೇಗಿದ್ದರೂ ಊರಿಗೆ ಹೋಗುವ ಮುಂಚೆ ಇರುತ್ತಾರಲ್ಲ, ಅವರ ಕೈಯಲ್ಲೇ ಎಲ್ಲವನ್ನು ಕೊಡೋಣ
ಎಂದು ಇದ್ದರು. ಈಗ ನೋಡಿದರೆ ಸುಬ್ಬಣ್ಣನವರೇ ಮಾಯವಾದರು. ಅಕ್ಕ ಈ ಪೇಚಾಟವನ್ನು ನನಗೆ ಹೇಳಿದರು. ನಾನು ಮಾವನಿಗೆ ಹೇಳಬೇಕಾಯಿತು. ನಮ್ಮ ಮಾವನವರು ಮೊದಲು ಸ್ವಲ್ಪ ಕೋಪ ಮಾಡಿದರು. ಆಮೇಲೆ ಹೆಂಡತಿಯನ್ನು ಕುರಿತು, ನನ್ನದು ಹಠ, ಅವರದು ಹಠ, ನೀನೇನು ಮಾಡಿಯೇ ಎಂದು ಹೇಳಿ ಹಣವನ್ನು ಸುಬ್ಬಣ್ಣನವರ ಲೆಕ್ಕಕ್ಕೆ ಬ್ಯಾಂಕಿನಲ್ಲಿ ಹಾಕಿಸಿ ವೆಂಕಟರಮಣ್ಣನನ್ನು ಕರೆದು ಸುಬ್ಬಣ್ಣನವರಿಗೆ ಇದನ್ನು ತಿಳಿಸು ಎಂದು ಹೇಳಿದರು. ಸುಬ್ಬಣ್ಣನವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು 10 ಜನಕ್ಕೆ ಹೇಳಿ ನಾವೆಲ್ಲ ಊರು ಬಿಟ್ಟು ಬೆಂಗಳೂರಿಗೆ ಪ್ರಯಾಣ ಹೊರಟೆವು. ಸುಬ್ಬಣ್ಣನವರಿಗೆ ಬಾಳು ಸಾಕಾಗಿತ್ತು. ಅದು ಬೇಸರವಲ್ಲ, ಸಾಕಾಯಿತೆಂಬ ಭಾವನೆ ಮಾತ್ರ. ಬಿಡುಗಡೆಯೂ ಬೇಗನೆ ಬಂದಿತು. ಅವರು ಊರಿಗೆ ಹೋದ 2 ವಾರದಲ್ಲಿ ನಮಗೆ ವೆಂಕಟರಮಣ ಒಂದು ಕಾಗದ ಬರೆದ. 3 ದಿನಗಳ ಹಿಂದೆ ಸುಬ್ಬಣ್ಣನವರು ದೇವಸ್ಥಾನದಿಂದ 50 ಗಜ ದೂರದಲ್ಲಿ ಒಂದು ಮರದ ಕೆಳಗೆ ಕುಳಿತು ಕೈ ಜೋಡಿಸಿಕೊಂಡಿದ್ದ ಹಾಗೆಯೇ ಪ್ರಾಣ ಬಿಟ್ಟಿದ್ದರೆಂದು ಅದರಲ್ಲಿತ್ತು. ಊರಿನ ಬ್ರಾಹ್ಮಣರು ಉತ್ತರ ಕ್ರಿಯೆಗಳನ್ನು ನಡೆಸಿದ್ರಂತೆ. ಬ್ಯಾಂಕಿನಲ್ಲಿದ್ದ ಹಣದಲ್ಲಿ ಇನ್ನೂ 200 ರೂಪಾಯಿಯ ಮೇಲೆ ಉಳಿದಿದೆ. ಅದರಿಂದ ವರ್ಷ ವರ್ಷವೂ ದೇವಸ್ಥಾನದಲ್ಲಿ ಒಂದು ದಿನ ಸಂತರ್ಪಣೆ ನಡೆಯುವ ಹಾಗೆ ಏರ್ಪಾಡು ಮಾಡುತ್ತೇನೆ. ಅವರು ಹಾಗೆ ಇಷ್ಟಪಟ್ಟಿದ್ದರು ಎಂದು ಅವನು ಬರೆದಿದ್ದನು. ನಾವೆಲ್ಲ ಆ ದಿನ ನೆಂಟರಿಗೆ ಹೇಗೋ ಹಾಗೆ ನಡೆದುಕೊಂಡೆವು. ಹೀಗೆ ಸುಬ್ಬಣ್ಣನವರು ಈ ಜೀವನದ ನಾಟಕವನ್ನು ಮುಗಿಸಿ ಮುಕ್ತಿ ಹೊಂದಿದರು. ಮುಕ್ತಿ ಎನ್ನುವುದು ಇದ್ರೆ ಸುಬ್ಬಣ್ಣನವರು ಅದನ್ನು ಪಡೆದಿದ್ದಾರೆ ಎನ್ನುವುದರಲ್ಲಿ ನನ್ನ ಮನಸ್ಸಿಗೆ ಯಾವ ಸಂದೇಹವೂ ಇಲ್ಲ. ಇನ್ನೊಂದು ಸಲ ನಾನು, ಸುಬ್ಬಣ್ಣನವರೇ, ಅದ್ವೈತ ಒಳ್ಳೆಯದು ದ್ವೈತ ಒಳ್ಳೆಯದು ಎಂದು ಕೇಳಿದೆ. ಅವರು, ನನ್ನ ಪಾಡು ನೋಡಿದರೆ ಅದ್ವೈತ ಒಳ್ಳೆಯದು ಎನ್ನುವ ಹಾಗೆ ಇದೆ, ಅವರ ಪಾಡು ನೋಡಿದರೆ ದ್ವೈತ ಒಳ್ಳೆಯದು ಅನ್ನೋ ಹಾಗೆ ಇದೆ ಎಂದರು. ಅವರು ಮಾತಾಡುವ ರೀತಿಯೇ ಹಾಗೆ. ಇನ್ನೊಂದು ಸಲ ನಾನು, ಸುಬ್ಬಣ್ಣನವರೇ, ಶಿವ ಹೆಚ್ಚೋ ವಿಷ್ಣು ಹೆಚ್ಚೋ ಎಂದೆ. ಸುಬ್ಬಣ್ಣನವರು ಏನನ್ನೂ ಹೇಳಲಿಲ್ಲ. ನನ್ನ ಆ ಮಾತನ್ನು ಅವರು ಕಿವಿಯಲ್ಲಿ ಹಾಕಿಕೊಳ್ಳಲಿಲ್ಲವೆಂದಿದ್ದೆ. 1/2 ಗಂಟೆ ಬಿಟ್ಟು ಅವರು ಪಿಟೀಲನ್ನು ಎತ್ತಿ ಶಂಕರಾಭರಣವನ್ನು 1 ಗಂಟೆ ಹೊತ್ತು ಆನಂದವಾಗಿ ಬಾರಿಸಿದರು. ಹಿಂದಿನ ದಿನ ಭೈರವಿಯನ್ನು ಹೀಗೆಯೇ ಬಾರಿಸಿದರು. ಇವರು ಶಂಕರಾಭರಣವನ್ನು ಬಾರಿಸಿದ ಸೊಗಸಿನಲ್ಲಿ ನನಗೆ ಹಿಂದೆ ಆಡುತ್ತಿದ್ದ ಮಾತು ಮರೆತು ಹೋಗಿತ್ತು. ಏನು ರಾಗ ಇದು ಸುಬ್ಬಣ್ಣನವರೇ, ಏನು ಆಲಾಪನೆ, ಏನು ಸೊಗಸು ಎಂದೆ. ಅವರು, ನಿನ್ನೆ ಭೈರವಿ ಹೇಗಿತ್ತು ಎಂದರು. ನಾನು, ಅದೂ ಬೇಷಾಗಿತ್ತು ಎಂದೆ. ಸುಬ್ಬಣ್ಣನವರು, ಭೈರವಿ ಹೆಚ್ಚೋ ಶಂಕರಾಭರಣ ಹೆಚ್ಚೋ ಎಂದರು. ನಾನು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟದ್ದು ಹೀಗೆ. ಸುಬ್ಬಣ್ಣನವರಿಗೆ ಗಾನದ ಮೂಲಕ ಸರ್ವ ತತ್ವವೂ ತಿಳಿದು ಹೋಗಿತ್ತು. ಇಂಥ ತಿಳಿವು, ಇಂಥ ಸಾಧನ. ಈ ತಿಳಿವು, ಈ ಸಾಧನದಿಂದ ಎಲ್ಲೂ ಇನ್ನು ಮೇಲೂ ಯಾವ ಅವಸ್ಥೆ ಬರಬಹುದೋ ಅದು ಮುಕ್ತಿಯಲ್ಲದಿದ್ದರೆ ಮುಕ್ತಿ ಎನ್ನುವುದು ಇನ್ನು ಬೇರೆ ಯಾವುದು? ಸುಬ್ಬಣ್ಣ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷ ಹಾಸ್ಯ ವೈಭವ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಸತ್ಯನಾರಾಯಣ ಪುಣಿಚಿತ್ತಾಯ, ಚೆಂಡೆ ಹಾಗೂ ಮದ್ದಳೆ, ಚೈತನ್ಯ ಕೃಷ್ಣ ಪದ್ಯಾಣ, ಶ್ರುತಿಕಂಠ ಭಟ್, ಲವಕುಮಾರ್ ಐಲ, ಚಕ್ರತಾಳ ರಾಜೇಂದ್ರ ಕೃಷ್ಣ, ಮುಮ್ಮೇಳದ ಕಲಾವಿದರು ದಿನೇಶ್ ಕೋಡಪದವು, ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ, ಸುಂದರ ಬಂಗಾಡಿ, ಕಡಬ ದಿನೇಶ್ ರೈ. ಇದೀಗ ಯಕ್ಷ ಹಾಸ್ಯ ವೈಭವ ಇದರ ಎರಡನೇ ಕಂತು.
1: ಸಂಗೀತ ಸಂಗೀತದ ಬಗ್ಗೆ ದಾಳೆ
2: ಗೊತ್ತಿ
1: ಮರಣ ಬಂಡ ಮೂಡೇರೆ ಹಿರಿಯರಲ್ಲ
3: ಹಿರಿಯರೇ ಹಿರಿಯರ ಹಿರಿಯರ ಅರೆ ಹಿರಿಯರು

0: ಬೇಗರ್
1: ವರ್ಷ
0: ವರ್ಷ
1: ಯಾರು ವಸಂತ ರಾಗ
2: ವಸಂತಿ
0: ವಸಂತ ರಾಗ
3: ಅವ ಅಕ್ಕಲಾಗಿ ನಾನೇ ಗೊತ್ತಿಯ ಅಕ್ಕಲ ಅಕ್ಕಲಾಗ ಗೊತ್ತುಂಡ
0: ವಸಂತ ರಾಗ ಅಂತ ಅಕ್ಕಲ ಆಟೋಡು ಮಾತ್ರ ನಮ್ಮ ಸಂಗೀತ ಸಂಗೀತೋಡು ಉಂಡು ವಸಂತ ರಾಗ ಮೇಘಮಿಳ್ಳಾರ ಅವಳ ಹೆಂಗ್ ಗೊತ್ತುಂಡು
3: ಮೇಘಮಿಳ್ಳಾರ
0: ಮೇಘಮಿಳ್ಳಾರ
4: ಕತ್ತಲೆ ಇತ್ತು ಅಲ್ಪ ದೀಪ
3: ಬತ್ತೆ ಎಣ್ಣೆ ಇಚ್ಛೆ ಇಲ್ಲ ಅಲ್ಲಿ ದೀಪ ಬರ್ತಾನೆ
4: ನಿನ್ನ ಕೆಪ್ತಾಂಡೆ ದೀಪ ಸಂಗೀತ
3: ನಿಕ್ಲೇದು ಕಲ್ಪರ ಸನ್ನಿ
4: ಅಕ್ಷರ ಜ್ಞಾನ
0: ಅಕ್ಷರ ಜ್ಞಾನ ನಿನ್ನ ಬಿಜರಗೆಲ್ಲ ಮೇಲ್ನತ್ಯ ಒಂಚೂರು ಕಲೆ ಸಂಸ್ಕೃತಿ ಸಂಸ್ಕಾರ ತೆರೆಯೋದು
4: ಏನ ಮರಿ ಆತ್ಮಲ್ಲ ವಿದ್ವಾಂಸ ಯಾರು ಕಾಸು ದಯ ಪಾತ್ರ ಏನ ಮರಿ
0: ತೀರ್ ದೂರ ಬಿದ್ದು
4: ನಾಯರಿಗೆ
0: ಬಿದ್ದು
4: ಓಡ
0: ಓಡು ಓಡ
4: ಓಡೋದು
0: ಈ ಮಗ ಎಂತಿನೇ ಕಾಸುಂಡು ಕಾಸುಂಡು ಅಂತಾರೆ ಮಂಜಿ ಓಡಿ ತೀರ ಕಾಸ್ತ ಇರ ಪುಣಕ್ ಮಾಡ ಆಸೆ ಕೆಟ್ಟ
3: ಓಡ ಎಂಗಳು ಓಡ ಮಾಡ್ನಗ್ಲ
0: ಬಂಡಿ ಗುಡ್ಲ ಬಂದ್ಬಿಡು ಯಾರು ಕಾವೂರು ಕರ್ತಿದೆ ಅವಳು ನೋಡಿ ಜಿಂಡಕ್ಕೆ ಪೂಜಿ
4: ಕುಕ್ಷಿ ಕುಕ್ಕುಚಿ
0: ಕುಕ್ಷಿ
4: ಕುಕ್ಷಿ
0: ನಿರಕ್ಷರ
3: ಕುಕ್ಷಿ ಕುಕ್ಷಿಗೆ

0: ಸಿಕ್ಕೋದು ಅವಳೆಂಚಿನ ಸತ್ಯ ಹರಿಚಂದ್ರೆ ನಿನ್ನ ಪ್ರಸಾದ ಸತ್ಯ ಹರಿಚಂದ್ರೆ ಸತ್ಯ ಹರಿಚಂದ್ರೆ ಕುತ್ತಿಚ್ಚು ಜೋಕ್ಲಕ್ಕೆ ಹೋದನಾಗ ಅವು ಆರ್ ಬೇರೆ ಆರ್ನ ಬುಡೆದ್ದಿ ಏರಿ ಎಂಚಿನ ಮಾಡಿ
1: ಚಂದ್ರ
0: ಕೊಂಚವು ಬಾಳೆಹಣ್ಣಲ್ಲೇ ತೊಪ್ಪೋಯ್ ಏನಂತ ತೊಪ್ಪೋಯ್ ಹುಚ್ಚು ತುಚ್ಚಿನ ಹುಚ್ಚು ಚುಚ್ಚಿನ ಎಂಕು ಎಂಕತ್ತ ಬಾಳೆಗೆ ಹುಚ್ಚು ತುಚ್ಚಿನ ಅಂಡ ತಟೊಂದು ಪೋಯ್ರಿ ಏನನ್ನು ಚೆಪ್ಪುಡೇ ಚೆಪ್ಪುಡ ಅದು ಕೊಂಜಾ ಸಿರಿಯೇಸ ಮಲ್ತನ ಕೊಂಜೋ ಅದೇ ಕೊಂಜೋ ಮಲ್ತನ ಸಿರಿಯೇಸದ ಉಲ್ತನ ಅವಸ್ಥೆ
2: ಅಂತ
0: ಉಲ್ತಿನ ಕನ್ನಡೆ ಮೂಕುಡೆ ಮತ್ತೆ ಅರಿಯೊಂದುಂಡು ಆರ್ನ ಒಂಜಿ ಭಾವನೆಗೆ ಎಂಕು ಗೊತ್ತುಂಡಾ ಏನ್ ರಡ್ಸರ್ತಿ ಲಕ್ ಮಗ ಲಕ್ ಮಗ ಅನ್ನಗ ಲಕ್ಕೆ ಕುದ ಉಂದು ಲಕ್ಕೊಚ್ಚಿ ಜಪ್ಪು ಮಗ ಜಪ್ಪು ಮಗ ಕುಕ್ಕೊಲಂ ಬೇರು ಗುಲ್ತೇರು ಬುಡ್ತೇರಿ ಎನ್ನ ಮೋನೆ ಮೂಂಕುಡ್ದಾರಿ ನೆಟ್ಟೆ ಚಂಡಿ ಆತನ ಒಂಜಿ ಲಟ್ಟೆ ಶಬ್ದ ಮಾತೇರಿ ಬಾಲೆ ರೋಹಿತ ರಟ್ಟೆ ಶಬ್ದ ಪಾತೇರಿ ಮಗ ಲಕ್ ಒಂಜಿ ಶಬ್ದ ಅಂತ ಪಾತೇರಿ ಎಂಕ ಮೇರು ಗುಲ್ಪ್ರಿನ್ ತಡೇರೆ ಲಕ್ಕದ ಕುಡಿದ ಅಪ್ಪೆ ಎಂಕ ದಾಲಾತ ಅಪ್ಪಗಾಣಿ ಆಟದ ದಾನಿ ಕುಳಿ ಕೆಬಿಟ್ಟು ಹೊತ್ತು ಹೋಯ್ತಂಬತ್ತ ನೀ ಆಟೋ ಈ ವೈಕ್ಲ ಅಂದ್ ಮಗ ಅಂದ್ರೆ ಚಂದ ಕುಟ್ಲಕ್ಕ ಮತ್ತೆ ಮುಖದ ಇತ್ತೆ ಓಡತಿ ಓಡದ ಬೆಲೆ
1: ಈ ರಂಗ ರಂಗ ಪೋಣ ಕೊಂಚ ಕೇನೋಡ್ರಿ ಒಟ್ಟಾರೆ ಹೋಗ್ಬಿಟ್ಟೆ ಕೊಂಚ ಶಿಸ್ತಿ ಜಾಸ್ತಿ ಪುಣದ ಅದವನ್ ಗೊತ್ತಿ ಸೈತ್ಯವಕ್ಕ ಹೆಂಚ ಚಿಪ್ಪಡ ಗೊತ್ತಿ
0: ಅನ್ನ ರಂಗಸ್ಥಳ ಬತ್ತಿನ ಕಲಾವಿದೆ ದಾಳ ಪಾತಿಯರ್ನ ಹೊಸತ್ತಾಯ ಬತ್ತಿನ ಏನ್ ಮಾಡಿದ್ರೆ ಆಯಗ ಹಾಕುಡತ್ತಿ ಆರೋಗ್ಯ ದಣಿಕುಲೇ ಗಾತು ಮತೀತಿ ಅಲ್ಲಿ ಗಡಪುಡಿಯರ ಅಲ್ಲಿ ಒಂದೆ ಕಲ್ಪದ ಗಡಪುಡೋದು ಹೆಂಚಿನ ಆಟ ಯಕ್ಷಗಾನತ್ತ ಮರ್ಯಾದಿ ಆಯ್ತಿ ಬೊಕ್ಕ ಇಷ್ಟಿನ ಬಾಗತ್ಯರ ಅನ್ನ ಪನ್ನೋಡ್ಚ ಆಯ್ನ ಗಡಪುಡಲೆ ಅವ್ಬುಟ್ಲಿ ಬೇರೆ ಅಂಡ ಇತ್ತೆ ಓಡ ಹೋಗ್ತೀರ ಗೊತ್ತಿನತಿ ಓಡ ಹೋಗ್ತೇನೆ ಇಂದೇನ್ ಏನ್ ಪತ್ತೊಂದೇ
2: ತಿರ್ಕೊಂಡಿದ್ದೆ
0: ಒಂದು ಕತೆ ಗೊತ್ತಿದೆ ಬೇರೆ
2: ಇದು
0: ಬೇರೆ ಗೊತ್ತುಂಡ ನೀ ಎನ್ನ ಓಡ ಹೊಡೆದು ಇದು ಬೋಬಿನ ಮೂರನೇ ಬೊಲ್ಪು ಬಲ್ಪೆ ಓಡ ಹಾಪೇದೆ ಮೈಟು ಬತ್ತಿನ ಅಕ್ಕಲೇ ಒಚ್ಚೊಂದು ಹೋತೀನಿ ಆಗಾಮ
1: ಸರ್
0: ಯಾನ ಬುಕ್ಕೋರೇನ ಓಡ ಹೊಡೆ ಹಾಪೇಕ ಬೋದು ಎನ್ನ ಓಡ ಹೊಡೆ ಅವು ಮಲ್ಲದು ಓಟ ವಚ್ಚೇರೆ ಕೊನೋಡಣ್ಣ ಯಾನ್ ಮುರಾಣಿ ವರ ತೂಪೆ ಎಣ್ಣ ಕುಡ ನಿಂಚಿ ನೆನ್ ಪತ್ತೊಂಬೋದು ಒರಿ ಕೋದಾಜ್ ಮಗ ತೊಂದ್ರೆ ಆಗ್ಲೇನ ಐಕ್ ಬೆಚ್ಚು ಅನ್ ಫೋನ್ ಇಲ್ಲೇ
2: ಹೊತ್ತೊಂಬೋದು
0: ಕೋರ್ದಾಜ್ ಮಗ ಬಂದಿ ಸರ್ ಓಡಿ ಅಂತ ಬುಕ್ಕದಾದ ಬರ್ತೀನಿ ಇಂದ ಭಾರಿ ಒಂದು ಖುಷಿ ಅತಿ ಮಾತೇರೆ ಇಂಚು ದಂಚಿ ಕಡಪ ಬುಕ್ಕ ಮಾತ ಒಂಜಿ ಸೇಗತ್ತೇನ ಬೇಲೆ ದಕ್ಕಲೇನು ಬದೊಟ್ಟು ಬುಗಾರ್ ಬೇಲೆ ದಾಸಿಯನ್ನ ಎಕ್ಲೇನು ಬುಗಾರ್ ಬೇರೆ ತಿಂಗ

0: இப்படோ
1: ಇದುವರೆಗೆ ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಲ್ಲಿ ನಡೆದ ಯಕ್ಷಹಾಸ್ಯ ವೈಭವ ಇದರ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.
2: ಮೋಕಿದ ಬಂದುಲೆ
3: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
3: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು
3: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟು ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
3: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
2: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
4: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
5: ಜಯ
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಗುರು ಆ ಪೂತನಿ ನಂದರಾಯಣ ಇಲ್ಲ ಬಾಕಿಲಿಗೆ ಬರ್ತದ ಲೆಪ್ಪಲ್ಗೆ ಏರಿಲ್ಲ ಅಲ್ಲಿ. ಅವಾಗ ಯಶೋದಮ್ಮ ಬಾಗಿಲಿಗೆ ಬರ್ತದ, ಓ ಏರು ಯಾನು ಬಾಲೆ ಒಂಜಿ ಉಂಡಿಗೆತ್ತ ಮುಲ್ಪ ನೀಗದು ಮುರಾಣಿ ಪೆದ್ದಿನ ಅವರ ತೂಕ್ತು ಬೋಯಿಂದ ಬರ್ತೀನಿ ಪಂಡಲ್ಗೆ ಬಾಲೆಂತು ಯಾರು ಬರ್ತೀನಿ ಅಂದ್ ಉಂಡತ್ತ ಬಲ ಉಳ್ಳಾಗಿಲಿತ್ತಲ್ಲಿ ಬಲೆ ಕುಲ್ಲೇ ಬೇಪಲ ಉಪದ್ರ ಲೂಟಿ ಬೇಲೆ ಒಂಜಿಲ್ಲ ಮಲ್ಪಿಯರ ಬುಡ್ಪುಜೆ ಎಲ್ಲಿಯ ಪೂರ್ವ ಬಾಲೆ ಮಾತು ಇತ್ತಂಗಳ ಅವಸ್ಥೆ ಒಂದು ಎತ್ತ ಹಿಂಗೆ ಬೇತ ಜನಕ್ಕುಳ್ಳ ಇಜ್ಜರು ಮುಲ್ಪ ಬೇಲೆಗೆ ಅಂದು ಪಂಡಲ್ಗೆ ಅಂದಕ್ಕೆ ಹಠ ಮಲ್ಪೇನ ಮತ್ತೆ ಬೀರ ಉಂಡೋದು ಬಾಲೆಗೆ ತುಕ ತುಕ ಕೈ ಕೂರ್ಲೆಗೆ ಇರ್ಬೋಳಿ ಇರ್ನ ಬೇಲೆ ಮಲ್ಪಳೆ ಎಂತ ಪಡೆದು ಭಾರಿ ಗೊತ್ತಿದ್ದಕ್ಕೆ ಪಾತ್ರೆವ್ರ ಮಲ್ಲೆಗಳನ್ನ ಪಾತ್ರೆರ ಕೇಂಡದು ಅಲ್ಲ ನಡಕೆ ಮಾತ್ರ ತೂದು ಮಲ್ಲೆಗಳ ಖುಷಿ ಅಂಡಿಗೆ ಅಂಚ ಬಾಲೆನ ಅಲ್ಲ ಕೈಟು ಕೊರಿಯಲು ಯಶೋದೆ ಉಳಾಯಿಪೋಯಲು ಅದನಗ

ಬಾಲ್ಯನವೆಲ್ಲ ತಟ್ಟಿಯಲ್ಗೆ ಪುದರಿಂಚಮ್ಮ ಬಾಲ್ಯದ ಅಂದ್ ಕೇಂಡದು ಕೃಷ್ಣೆಯಿಂದ ಫಂಡಿ ಪಂಡಲು ಅಪ್ಪೆ ಅಂಜ ಪಂಡದು ಅಲ್ಲ ಕೈಟ್ಟು ಕೊರೆದು ಹೋತಲು ಆ ಬಾಲ್ಯನ ತರ್ಕಣನೇ ಬಾರಿ ದಿನ್ನೋ ತೋಜಿನಿಗೆ ಅಲ್ಲಿಗೆ ಅಂಡಲ್ ನಮ್ಮೆಲ್ಲ ಜಕ್ಕೇಳ್ದು ಕುಲ್ಲ ಒಂದು ಮಾನಾಯರ ಸುರು ಮಲ್ದಲು ಬಾಲ್ಯದ ಬಾಸಿಟೇ ಪಾತಿರೊಂದುಳ್ಳದು ಕಿಟ್ನಾ ಕಿಟ್ನಾ ಒಂಡದು

ಆ ಬಾಲ್ಯನ ಕೈಕರಿ ತಂದು ಬಾಲ್ಯದ ಬಾಸಿಟೆ ಪಾತ್ರೆಯರು ಒಳಗೆ ಪೂತಾನಿ ಭಾರಿ ಮಾಂಕಟಿಡು ಭಾರಿ ವಯ್ಯಾರುಡು ಓ ಕಿಟ್ನ ಪುಲಿ ಕಿಟ್ನ ಪೆಪ್ಪಿ ಪಪ್ಪನ ಕಂಡು ಬಾಲ್ಯ ನಂಜಿ ಕೊಂಗಿ ಕಟ್ಟವನಿ ಪುಲಿ ಕಿಟ್ನ ಪೆಪ್ಪಿ ಬರ್ಪನ ಪೇರು ಬರ್ಪನ ಕಂಡು ಪೆಪ್ಪೆಗೆ ಪೋಯಾ ಮದ್ಮೆಗೆ ಪೋಯಾ ಅಂತ ಪೆಪ್ಪೆ ಮದ್ಮೆಗೆ ಪೋಯಾ ನಮ್ಮ ಮದ್ಮೆಗೆ ಪೋಯಾ ಎಂಚ ಪೋಯಿ ಮದ್ಮೆಗೆ ಪೊಲ್ಲಂಗಿ ಪಾಡೊಂದು ತಯ ಪೊಲ್ಲು ಬಚ್ಚೊಂದು ಪೊಲ್ಲುದ ಅಂಗಿ ಪಾಡೊಂದು ತರೆ ಬಚ್ಚೊಂದು ಪೋಯಾ ಪಡೆದು ಮೆಲ್ಲ ತಟ್ಟೊಂಡಲಿಗೆ ಬಾಲೇನು ಆಡಿಗೆ ತಟ್ಟೊಂದು ಮೆಲ್ಲ ತೆರಂಗನ ಪೊದ್ಯಾಲಿಗೆ

ಮೊದಲು ಸೈತರಂಚಿನ ಸುದ್ದಿ ಊರು ಪೂರ ಗೊತ್ತಾಂಡು ಜನಕುಳು ಬಂದ ಸೇರಿಯರು ಕೂಡ ಬಂದ ಪಂಡ್ಯರಿಗೆ ತುಳೆ ಎತೆ ಎಡ್ಡೆ ದಿನಗಳ ಅವಡು ಪೊಸಬ್ಬೆರೆಯರಾಣ್ಣ ಬತ್ತಂಡ ಆತ ಸುಲಭಡು ಬಾಲೆನಕ್ಕಲ ಕೈಕು ಕೊರಡೆ ಬಾರಿ ತೊಂದರೆ ಉಂತು ಐಟು ಕೆಲವು ಜೋಕುಲು ಸೈತೇ ಪೋಯತ್ತ ಬಹುಶಃ ಸಿಂಗಿದ ಪೇರು ಕೊರಿಯರನೇ ಬಲ ಬತ್ತಿನಾಳು ಊರಿಗೂ ಸುಖ ನಿಂಜಿನ ಒಂಜಿ ಫೋಟೋ.

ಅಂತ ಮೃತ್ಯುಂದು ಬಂಡದು ಜನಕುಲು ಒರಿಯರ್ದೊರಿ ಪನಿಯರ ಸುರುಮಲ್ ತೆರಿಗೆ ಕೃಷ್ಣನ ಮೆಲ್ಲ ಅಲ್ಲ ಮೇಯ್ದೆತ್ತದು ಯಶೋಧನ ಕೈಟು ಕುರಿಯರಿಗೆ ಬಾಲ್ಯಗಿಂಚಿನ ಒಂಜಿ ಗಂಡಾಂತರ ಒತ್ತನ ಫೋಂಡತ್ತ ಬಂಡದು ಒಂಜಿ ಪೋಯಿ ಜೂವ ಬತ್ತಿಲ ಕಂಡು ಯಶೋಧೆಗೆ ನಂದಗೆ ದನೆ ಮಲ್ತಿರಕ್ಲು

ದೇವದೇವರಿಗೆ ಮಾತ್ರ ಪರಕೆ ಬಂಡರಿಗೆ ಈಡುಗಟ್ಟದ ದಿಯರು ಆ ಭತ್ತನಂಜಿ ಮಲ್ಲ ಗಂಡಾತರ ಫೋಂಡಾತ ಅಂತ ಬಂಡದು ಬಾಲಕಿ ನಾನು ದಾಲ ಆರಬಲ್ಲಿಯಪ್ಪ ಅಲ್ಲ ಪೇರು ಬರದು ನಾನು ಎಲ್ಲೇ ದಾನಿಗೆ ದಾನ ಇಲ್ಲ ಅತ್ತಗೈತಿ ಆರಬಲ್ಲಿ ಬಂಡದು ಚಿನ್ನದ ಮಾತ್ರೇನು ಮಿರೆ ಪೇರಿಡು ತರೆತದ್ದು ಕೊರಿಯರಿಗೆ ಅವು ಜೋಕಲೆ ಕೊರ್ಪಂಜಿನ ಮರ್ದು ಅಂಚ ಕೊರ್ನ ಬೇತೆ ವಾಮಾರದಲ್ಲ ಬುಡ್ಚಿ ಇಂಚ ಮಲ್ತದ್ದು ಆ ಬಾಲಿನ ಬಂಗಾರದ ತೊಟ್ಟಿಲು ಪಾಡ್ದು ತೂಂಕೇರಿಗೆ ಜೋ ಜೋ ಪಂಡೇರಿಗೆ ಅಂಚ ಭಾರಿ ಕೊಂಡಾಡೋಡು ಕೃಷ್ಣನ ಸಾಂಕೊಂದಿತ್ತೀರು ಇಂಚ ಉಪ್ಪನಾಗ ಆ ಬಾಲ್ಯದಲ್ಲಿ ಊಟಿ ಇಂಚ ಎತ್ತಂಡಿಗೆ ಪನ್ಪಿನ ಬುಕ್ಕದ ಅಧ್ಯಯ ಇಡುವಂತ.

ಈ ಒಂಜಿ ಬಾಗೋಡು ಒಂದು ಆಜಿನ ಹೆಗ್ಗೆ ಬೀರದ ಮುಲ್ಪು ಕಾವ್ಯದ ಎಲ್ಲಿಯ ಬಾಲ್ಯದ ಮಲ್ಲವೇಲೆ ಅನ್ನ ಮಾಡಿದ್ರು ಕುದರ್ ಕೊರ್ತೇರು ಮುಂದಾರದಾರು ಮುಲ್ಪ ಎಲ್ಲಿಯ ಜೋಕುಲು ಆ ಕಾಲಡು ವಾವ ನಮ್ಮನೆದ ಗೊಬ್ಬುಲಿನ ಮಂದ ಗೊಬ್ಬೋದಿತ್ತೇರು ಹಳ್ಳಿದ ಕೆಲವು ಗೊಬ್ಬುಲ್ನ ವಿಚಾರಗಳು ನೆಟ್ಟು ಬರ್ಕೊಂಡು ಪೆತ್ತ ಫೀಲಿ ಗೊಬ್ಬಿಯರಿಗೆ ಕೈ ಕೈ ಪತ್ತದ ಪಳ್ಳಿ ಪತ್ತೆರ ಕಟ್ಟಿಯರಿಗೆ ಕೋಟೆಯನ್ನು ಕಟ್ಟಿಯರಿಗೆ ಒತ್ತೆ ಕಾಡಲು ಆಗಿಯರಿಗೆ ಅಂಚನೆ ಬಟ್ಟಲ್ದು ಜಾಗಟ್ಟೆ ಮಲತದ ಬುಟ್ಟಿಯರಿಗೆ ಆಟ ನಲಿತೇರಿಗೆ ಹೊಟ್ಟೆ ಬಾಜನನು ಕಾಣುತ್ತದೆ ಮದ್ದೊಲಿ ಚೆಂಡೆ ಮಲತೇರಿಗೆ ಸೇಡಿ ಕೆಂಕಣ್ಣದ ಕಲ್ಲು ಕರಿ ಪೂಜೊಂದು ಐನು ಕಟ್ಟಿಯರಿಗೆ ಬೇದೆ ಬೇದೆ ಏಸೋನು ಮಲತೇರಿಗೆ ಇಂಚ ಜೋಕುಲು ಒಂಜಾತ್ ಆ ಹಳ್ಳಿದ ಗುಬ್ಬುಲಿನ ಮತ ತೂಯಿನೇನು ಅಕಲ ಅಕಲ ಇಂಚ ಗುಬ್ಬುಲಿ ಬಂದ್ಬಿಡೇನು ಮತ ಮಲತದ ತೋಜ ಒಂದು ಇತ್ತೇರು ಐದು ಒಟ್ಟಿಗೂ ಅಕಲ ಅಕಲು ಇಲ್ಲದ ಉಲ ಇಲ್ಲ ಈ ಕಣ್ಣು ಕಟ್ಟು ಬೇಲ ಕೆಲವು ಗೊಬ್ಬು ಮಲತೊಂದಿತ್ತೇರಿಗೆ

ಕಣ್ಣಿಗೆ ಕುಂಟು ಕಟ್ಟದು ಒರಿ ಬುಡುಪಿನಿ ಬೊಕ್ಕದ ದೆಂಗುಣಿ ಅಲ್ಲಿ ನಾಡುನಿ ಕಣ್ಣು ಕಟ್ಟದ ಗೊಬ್ಬು ಕೋಲಾಟ ಗುಬ್ಬಿಯವರಿಗೆ ದೂರೋಗು ದಿನ್ನದ ಕುನಂಚಿನ ಗೊಬ್ಬುಲು ಬಂತಿರಿಗೆ ಟೊಂಕ ಬಾಡುವರಿಗೆ ಗೋಲಿ ಗೊಬ್ಬುವರಿಗೆ ಬೊಕ್ಕ ಒಳ್ಳಿ ಮಡಿತದ ಆಯ್ತಾ ಉಚ್ಚುಲನ ಮಲ್ಪುನಂಚಿನ ಕೆಲವು ಇಕ್ಕಮತ್ತಲು ಬೊಕ್ಕ ಒಲಿತ ಗಿರಿಗಿಟಿ ಮಲ್ಪಿನಿ ಗಿಳಿ ಕೊಡಿ ಅವೇನು ಅಂಚಿನ ಆನ ಮನೆದ ಗೊಬ್ಬುಲು ಇಂಚ ಬೀದಿ ಬೀದಿಡು ಗೋಕುಲದ ಬೀದಿ ಬೀದಿಡು ಜೋಕುಲನ ಜೋಕುಲಾಟಿಕೆದ ಗೊಬ್ಬುಲು ನಡತೊಂದಿತ್ತು ಒಂಜ ಆತು ಜೋಕುಲು ಪೂರ ಒಟ್ಟಿಗೆ ಸೇರಿದಾನಾಗ ಅಕಲ್ನ ಆ ಗೊಬ್ಬುಲು ತೀಯಲೊಂಜೆ ಎಡ್ಡೇನೆ ಜನ ಇಲ್ಲಲಿತ್ತನ ಜನ ಪ್ರಾಯದಾಗಲೇ ಮಾತ್ರ ಜೋಕುಲನ ಗೊಬ್ಬುದಾಗ ಅಕಲ್ನ ಪ್ರಾಯನೇ ಮರಪುಡು ಜೋಕುಲನ ಒಟ್ಟಿಗೆ ಜೋಕುಲಾದ ಗೊಬ್ಬುನ ಅಕಲ್ಲ ಒಳ್ಳೇರು ಈ ನಮ್ಮನೆದ ಗೊಬ್ಬುಲು ಮಾತ್ರ ಆ ಒಂದು ಪುನಗ ಹೊರ ಇಂಚನೆ ಸಾದಿ ಬರಿಡು ಗೊಬ್ಬೊಂದು ಪುನಃ ಒಂದು ಮಲ್ಲ ರುಮು ಗಾಳಿ ಬತ್ತನಿಗೆ ಗಾಳಿ.

ಬಾಲಿಮಳ್ಳ ರವು ಸುರಂಜಿ ಗಾಳಿ ಬೀಜನಿಗೆ ರುಮು ರುಮು ಗಾಳಿ, ಈ ಗಾಳಿದ ಪೆಟ್ಟಿನ ಸಹಿಸೋನೆ ಏರೆಗಳ ಸಾಧ್ಯ ಆಯ್ತಿಗೆ. ಪೆತ್ತ ಕಂಜಿನ ಮೇಯೊಂದಿತ್ತಲ್ಪ ಪೂರ ಬೀಲದಿರ್ತು ಪಾರಿರ ಸುರುಮಲ್ದಾಗೆ. ಇಲ್ಲದ ಕುಬಾಲದ ಕೆಲವು ಮುಳಿಕ್ಕಲು ಮಾತ್ರ ರಟ್ಟದುಕೊಂಡಿಗೆ. ಅಂಚನೆ ಮಲವಲ್ಲ ತಾರದ ಕುಬೆಲೆ ಕುಳಿತು ಊರ್ಯರ ಸುರುವಾಂಡಿಗೆ. ಈ ನಮೂನೆದ ಗಾಳಿದ ಒಂಜಿ ಅವಾಂತರ ತೋರ್ನಾಗ ಜನಗಳಿಗೆ ಭಾರಿ ಬೆಕ್ಕ ಸಾಧಿಸ್ಕೊಂಡು ಒಲ್ತುರ್ದು ಬರ್ತದಪ್ಪ. ಇಂಚಿನ ಗಾಳಿ ಇದು ಗಾಳಿ ಬೇಕಾದಾಲತ್ತು ಇಂದು ಕಂಸೆ ಕಡಪಡ್ಡ ಅಂಚಿನ ಒಂಜಿ ರಕ್ಕಸಿ ವತಾಸುರಿಂದ ಆಯ್ನ ಪುದರು ಐ ಗಾಳಿದ ರೂಪೋಡು ಬತ್ತದು. ಈ ರೀತಿದ ಒಂಜಿ ಅಪಾಯನಲ್ಪ ಮಲ್ತೊಂದಿತ್ತೇಗ ಹತ್ತಿರ ಬಡ ಮಲ್ತ ಆಯ್ನ ಉದ್ದೇಶ ಇಂಚಿನ ಬಂದ ಓಲು ಕೃಷ್ಣ ಉಳ್ಳಿ ಅಡಿಗೆ ಪೊಪ್ಪಿನಿ ಅಂಚ ಗಾಳಿ ರುಮು ಕಟ್ಟೊಂದು ಬೀಜ ಒಂದು ಬೀಜ ಒಂದು ಈ ಜೋಕುಲು ಗೊಬ್ಬುನ ಅಡಿಗೆ ಬತ್ತದು. ಕೃಷ್ಣನ ಸುತ್ತ ತಿರುಗಿಯರ ಶುರುವಾಡಿಗೆ.

ಈತನೇಟ ಇಂಚಿಪ್ಪ ಮೂಡಬಿದ್ರದ ಜೈನ ಬಸದಿಡ್ ಮಂದಾರ ರಾಮಾಯಣ ತುಳು ಕಾವ್ಯವಾಚನ ಬೀರದ ಬೊಲ್ಪು ಸುಗಿಪು ದುನಿಪು ಈ ಲೇಸದ ಮೂಜನ ಯಜ್ಞೆ ಸುಗಿಪು ಅಂಚನೆ ದುನಿಪು ಮಲ್ತಿನಕುಲು ಪ್ರಶಾಂತ್ ರೈ ಪುತ್ತೂರು ರಚನಾ ಚಿತ್ಕಲ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಮದ್ದಲಡು ಸಹಕಾರ ಕೊರ್ನಾರು ದೇವಾನಂದ ಭಟ್ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರುಡು ಆತನೇಟ ಕೇನೊಂದು ಪುಲಿ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ನಿಕ್ಲು ತುಳು ಪ್ರಸಾರಕ್ಕೇನಂದಲ್ಲರೆ ನನ್ನ ತುಂಬಗ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕ.

0: ಇತ್ತ ಕೆಲವಂಚಿ ತುಳು ಸಿನಿಮಾದ ಪದಕುಲನ್ನು ಕೇನಂದು ಬರ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.
1: ಮತದಾನ ನಮ್ಮ ಹಕ್ಕು ಜವಾಬ್ದಾರಿ, ಪಟ್ಟಿಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
2: ಆತ್ಮೀಯ ನಾಗರಿಕ ಬಂಧುಗಳೇ,
3: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
3: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
4: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
3: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
4: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
5: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಈ ಸಾರ್ವಜನಿಕ ಪ್ರಕಟಣೆ.
6: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಶಾಂತ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನು ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಇರುವೆ ಮತ್ತು ಪಾರಿವಾಳದ ಕತೆ.
4: ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದ ಕಂದ. ತಗೋ ಈ ಚಾಕ್ಲೇಟ್ಗಳನ್ನ.
5: ನೋಡಿದ್ಯಾ ಮಿಂಟು, ಯಾರಿಗೆ ಸಹಾಯ ಮಾಡಿದ್ರು ನಮ್ಗೊಳ್ಳೇದಾಗತ್ತೆ.
6: ಹೌದು ನಿಜ,
5: ಇರುವೆ ಮತ್ತು ಪಾರಿವಾಳದ ಕಥೆಯಲ್ಲೂ ಇದೇ ಆಗಿದ್ದು.
6: ಕಾಡಿನಲ್ಲಿ ಒಂದಿನ ಬೆಳಗ್ಗೆ ಒಂದಿರುವೆ ಬಹಳ ಬಾಯಾರಿಕೆಯಿಂದ ನೀರನ್ನು ಹುಡುಕಿಕೊಂಡು ಕೊಳದ ಹತ್ತಿರ ಬಂತು. ಕೊಳದ ದಡದಲ್ಲಿ ಬಗ್ಗಿ ನೀರು ಕುಡಿಯುವಾಗ ಜೋರಾಗಿ ಗಾಳಿ ಬೀಸಿ ನೀರಿನಲ್ಲಿ ಅಲೆಗಳು ಎದ್ದು ಆ ಅಲೆಗಳ ವೇಗಕ್ಕೆ ಇರುವೆ ನೀರಿನಲ್ಲಿ ಬಿದ್ದು ಕೊಳದ ಮಧ್ಯಭಾಗಕ್ಕೆ ಬಂದಿತು. ಇರುವೆ ಜೀವ ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಟ್ಟಿತು. ಅಲ್ಲೇ ನದಿಯ ದಡದಲ್ಲಿ ಮರದ ಮೇಲಿದ್ದ ಒಂದು ಪಾರಿವಾಳಕ್ಕೆ ಈ ಇರುವೆ ಜೀವಕ್ಕೆ ಹೋರಾಡ್ತಾ ಇದ್ದಿದ್ದು ಕಾಣಿಸ್ತು. ಇರುವೆ ಮೇಲೆ ಕನಿಕರಗೊಂಡು ಕೆಲವು ಎಲೆಗಳನ್ನು ಮುಳುಗುತ್ತಿದ್ದ ಇರುವೆಯ ಹತ್ತಿರ ಹಾಕ್ತು. ಇರುವೆ ತಕ್ಷಣ ಒಂದು ಎಲೆಯನ್ನು ಹಿಡಿದುಕೊಂಡು ಅದನ್ನು ಹತ್ತಿ ಹಾಗೆ ತೇಲುತ್ತಾ ದಡ ತಲುಪಿತು.
4: ಅಪ್ಪ ನಾನ್ ಬದುಕೊಂಡ್ಬಿಟ್ಟೆ.
6: ಸಹಾಯ ಮಾಡಿದ ಆ ಪಾರಿವಾಳಕ್ಕೆ ಧನ್ಯವಾದ ಹೇಳೋಣ ಅಂತ ಇರುವೆ ಪಾರಿವಾಳವಿರುವ ಆ ಮರದ ಹತ್ತಿರಕ್ಕೆ ಹೋಗ್ತಾ ಇತ್ತು. ಆ ಮರದ ಹತ್ತಿರ ಒಬ್ಬ ಬೇಟೆಗಾರ ಮರದ ಮೇಲಿದ್ದ ಆ ಪಾರಿವಾಳಕ್ಕೆ ಗುರಿ ಇಟ್ಟು ನಿಂತಿದ್ದ. ಒಂದು ಕ್ಷಣವನ್ನು ಯೋಚಿಸದೆ ಇರುವೆ ಆ ಬೇಡನ ಕಾಲು ಹತ್ತಿ ಚೆನ್ನಾಗಿ ಕಚ್ಚಿಬಿಡ್ತು. ಆ ಬೇಡ ನೋವಿನಿಂದ ಜೋರಾಗಿ ಕಿರಿಚಿದ.
7: ಅಪ್ಪಾ ಏನದು ಕಚ್ಚಿದ್ದು?
6: ಇರುವೆ ಅಂದುಕೊಂಡ ಹಾಗೇನೆ ಬೇಡನ ಕೂಗು ಪಾರಿವಾಳವನ್ನು ಎಚ್ಚರಿಸಿತು. ತಕ್ಷಣ ಅದು ಒಂದು ಸುರಕ್ಷಿತವಾದ ಜಾಗಕ್ಕೆ ಹಾರಿಬಿಡ್ತು. ಹೇಗೆ ಪಾರಿವಾಳವು ಇರುವೆ ಜೀವವನ್ನು ಕಾಪಾಡಿತೋ ಹಾಗೆ ಇರುವೆ ಕೂಡ ಪಾರಿವಾಳದ ಜೀವವನ್ನು ಬೇಡನಿಂದ ಕಾಪಾಡಿತು.
5: ಈಗ ನೀನು ಆ ಚಾಕ್ಲೇಟ್ ನನ್ನನ್ನು ಕೊಟ್ಟು ಒಳ್ಳೆ ಕೆಲಸ ಮಾಡು.

0: ಮತ್ತು ಜೇನ್ನೊಣಗಳ ಕತೆ.
1: ನೀನ್ ಅದೃಷ್ಟವಂತ.
2: ಹೇ ತೂ ಅಸಹ್ಯ.

0: ಆ ಪಕ್ಷಿ ನಿನ್ಗೇನು ತೊಂದರೆ ಮಾಡಲ್ಲ. ಮಿಂಟು, ನೀನು ತಾಳ್ಮೆ ಕಳ್ಕೊಂಡೆ ಆ ಕಥೆಯಲ್ಲಿ ಬರುವ ಕರಡಿ ಹಾಗೆ.
1: ಯಾವ ಕಥೆ ಮಿನ್ನು?
0: ಅದೇ ಕರಡಿ ಮತ್ತು ಜೇನ್ನೊಣಗಳ ಕತೆ.
2: ಒಮ್ಮೆ ಒಂದು ಹಸಿದ ಕರಡಿ ಕಾಡಿನಲ್ಲಿ ನಡೆದು ಬರುತ್ತಿದ್ದಾಗ ಅದಕ್ಕೆ ಒಂದು ಮರದ ಪೊಟರೆಯೊಳಗೆ ಜೇನ್ನೊಣಗಳ ಜೇನುಗೂಡು ಕಾಣಿಸಿತು.
3: ಆಹಾ, ಜೇನು, ನನ್ನ ಸಿಹಿ ಜೇನು.
2: ಇನ್ನೇನು ಕರಡಿ ಜೇನನ್ನು ಕದಿಯಲು ಹತ್ತಿರ ಬರುತ್ತಿದ್ದಂತೆ ಒಂದು ಜೇನ್ನೊಣವು ತನ್ನ ಗೂಡು ಕಾಪಾಡಲು ಹಾರಿ ಬಂತು. ಜೇನುಗೂಡು ಕಾಪಾಡಲು ಆ ಜೇನು ಕರಡಿಯ ಮೂಗನ್ನು ಕಚ್ಚಿಬಿಟ್ಟು ಗೂಡು ಸೇರಿಬಿಟ್ಟಿತು.
0: ನಮ್ ಜೇನ್ ತಿನ್ಬೇಡ.
2: ಈಗ ಕರಡಿಗೆ ಸಿಟ್ಟು ನೆತ್ತಿಗೇರ್ಬಿಡ್ತು.
3: ನನ್ನ ಕಚ್ಚೋಕೆ ಎಷ್ಟು ಧೈರ್ಯ ನಿಮಗೆ? ಇರಿ, ನಿಮ್ಮ ಗೂಡನ್ನು ನಾಶ ಮಾಡ್ಬಿಡ್ತೀನಿ.
2: ಅಲ್ಲಿಂದ ಹೋಗುವ ಬದಲು ಆ ಕರಡಿಯು ಕೋಪದಿಂದ ಆ ಜೇನುಗೂಡನ್ನು ನಾಶ ಮಾಡಲು ತನ್ನ ಕೈಗಳಿಂದ ಹೊಡೆಯಲು ಪ್ರಾರಂಭಿಸಿತು. ಇದರಿಂದಾಗಿ ಗೂಡಿನಲ್ಲಿದ್ದ ಅಷ್ಟೂ ಜೇನ್ನೊಣಗಳು ತಕ್ಷಣವೇ ಎಚ್ಚರಗೊಂಡು ಹೊರಬಂದು ಕರಡಿಯನ್ನು ತಲೆಯಿಂದ ಕಾಲಿನವರೆಗೂ ಕಚ್ಚಿಬಿಟ್ಟಿತು.
3: ಯಾರಾದ್ರೂ ನನ್ನ ಈ ಜೇನ್ನೊಣಗಳಿಂದ ಕಾಪಾಡಿ.
2: ಮೈಯೆಲ್ಲ ಕಡಿದಿದ್ದರಿಂದ ಕರಡಿ ನೋವಿನಿಂದ ಓಡಿ ಹೋಗಿ ಅಲ್ಲೇ ಇದ್ದ ಕೊಳದ ಒಳಗೆ ನೆಗೆದು ಬಿಟ್ಟಿತು. ಆ ಜೇನ್ನೊಣಗಳು ಕರಡಿಗೆ ಎಚ್ಚರಿಸುತ್ತಾ, ಕರಡಿಗೆ ಆ ದಿನ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲ್ತಂಗಾಯ್ತು. ಒಂದ್ ಚಿಕ್ಕ ಗಾಯವನ್ನು ಸಂಯಮದಿಂದ ತಡೆದುಕೊಂಡಿದ್ದರೆ ಸಾವಿರಾರು ಗಾಯಗಳಿಂದ ಉಳಿದುಕೊಳ್ಳಬಹುದಿತ್ತು.
1: ಹೌದು, ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು.
0: ನಿನ್ಗೆ ನೋವಾಗಿದ್ದು ನಿನ್ ಕೋಪದಿಂದ ಮಿಂಟು, ಆ ಪಕ್ಷಿಯಿಂದ ಅಲ್ಲ.

0: ಪಾಪ ಇಲ್ಲಿ ಯಾರಾದ್ರೂ ಬೆಕ್ಕಿಗೆ ಗಂಟೆ ಕಟ್ಟಬೇಕು.
1: ನೀನ್ ಹೇಳೋದೇನೋ ನಿಜ, ಆದರೆ ಆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು?
0: ಆಗಲ್ಲಪ್ಪ, ನಂಗ್ ಭಯ ಆಗತ್ತೆ.
1: ಹಾಹಾ, ಆ ಬೆಕ್ಕಿಗೆ ಗಂಟೆ ಕಟ್ಟೋ ಕತೆ ತರಾನೇ ಆಯ್ತು.
2: ಒಂದು ಹಳ್ಳಿಯ ತೋಟದ ಮನೆಯಲ್ಲಿ ಒಂದು ದೊಡ್ಡ ಇಲಿಯ ಗುಂಪು ನೆಮ್ಮದಿಯಾಗಿ ಬಾಳುತ್ತಿದ್ದವು. ಅಲ್ಲಿ ಸುತ್ತಮುತ್ತ ಆಡಿ ತಿಂದು ಓಡಾಡಿಕೊಂಡು ಯಾರ ಭಯವೂ ಇಲ್ಲದೆ ಸಂತೋಷದಿಂದ ಜೀವಿಸುತ್ತಿದ್ದವು. ಆ ತೋಟದ ಮಾಲೀಕ ಒಂದು ದೊಡ್ಡ ಬೆಕ್ಕನ್ನು ತಂದಾಗ ಶುರುವಾಯಿತು ಅಪಾಯ.
3: ನನಗೆ ಇಲಿ ಅಂದ್ರೆ ತುಂಬಾ ಇಷ್ಟ, ತುಂಬಾ ರುಚಿಯಾಗಿರುತ್ತೆ.
2: ಆ ಬೆಕ್ಕು ಮೆಲ್ಲಗೆ ಸದ್ದಾಗದಂತೆ ನಡೆದಾಡುತ್ತಾ ಇತ್ತು. ಆಹಾರ ಕದಿಯಲು ಬಂದ ಇಲಿಗಳನ್ನು ಕಕ್ಕನೆ ಹಿಡಿದು ಬಿಡುತ್ತಿತ್ತು.
3: ಬೆಕ್ಕು ಬಂತು, ಓಡಿ ಓಡಿ, ಜೀವ ಕಾಪಾಡ್ಕೊಳ್ಳಿ.
2: ಬೆಕ್ಕು ಒಂದೋ ಎರಡೋ ಇಲಿಗಳನ್ನು ಪ್ರತಿ ಸರಿ ಹಿಡಿದು
4: ಇಲಿ ತುಂಬಾ ರುಚಿಯಾಗಿದೆ,
2: ಬರ್ತಾ ಬರ್ತಾ ಇಲಿಗಳ ಪಾಡು ಕಷ್ಟ ಆಗೋಯ್ತು. ಬೆಕ್ಕಿನ ಭಯದಿಂದ ಊಟ ಆಟ ಇಲ್ಲದೆ ಬಿಲದೊಳಗೆ ಕೂತ್ಕೋಬೇಕಾಗಿತ್ತು. ಇದರಿಂದ ಎಲ್ಲ ಇಲಿಗಳು ಒಂದು ಸಭೆ ಸೇರಿದವು.
5: ಈ ಬೆಕ್ಕಿನ ತೊಂದರೆಯಿಂದ ತಪ್ಪಿಸಿಕೊಳ್ಳೋಕೆ ಯಾರಾದ್ರೂ ಉಪಾಯ ಹೇಳ್ತೀರಾ?
2: ತಕ್ಷಣ ಎಲ್ಲ ಇಲಿಗಳು ತಮ್ಮ ತಮ್ಮಲ್ಲೇ ಗುಸುಗುಸು ಅಂತ ಮಾತನಾಡಿಕೊಂಡವು. ಅದ್ರಲ್ಲೊಂದ್ ಬುದ್ಧಿವಂತ ಇಲಿ ಗುಂಪಿನಿಂದ ಬಂದು,
3: ಯಾಕೆ ನಾವು ಬೆಕ್ಕಿಗೆ ಗಂಟೆ ಕಟ್ಟಬಾರದು? ಅದು ಬರವಾಗ ಗೊತ್ತಾಗ್ಬಿಡುತ್ತೆ.
2: ತಕ್ಷಣ ಇದಕ್ಕೆ ಮತ್ತೊಂದು ಇಲಿ,
3: ಆಹಾ ಒಳ್ಳೆ ಉಪಾಯ
2: ಎಂದು ಹೇಳುತ್ತಾ ಈ ಇಲಿ ಒಂದು ಗಂಟೆ ಕೊಟ್ಟಿತು. ಬುದ್ಧಿವಂತ ಇಲಿಯ ಮುಖ ಭಯದಿಂದ ಬಿಳಿಚಿಕೊಂಡಿತು. ತಕ್ಷಣ ಗುಂಪಿನಲ್ಲಿದ್ದ ಒಂದು ಮುದಿ ಇಲಿ,
6: ಹಾಗಾದ್ರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು?
2: ಬುದ್ಧಿವಂತ ಇಲಿಯ ಹಾಗೆ ಪ್ರತಿಯೊಂದು ಇಲಿಯು ಒಂದೊಂದು ಸಬೂಬು ಹೇಳಿ ತಪ್ಪಿಸಿಕೊಂಡವು.
3: ಈ ಕೆಲಸ ನನ್ನಂತ ಇಲಿಗೆ ಆಗೋದಿಲ್ಲಪ್ಪ.
2: ಇನ್ನೊಂದು ಇಲಿ,
3: ನನ್ನ ಬಾಲಕ್ಕೆ ಗಾಯ ಆಗಿದೆ, ನಾನೀ ಸಲ ಹೋಗಕ್ಕಾಗಲ್ಲ.
2: ಮತ್ತೊಂದು ಇಲಿ,
3: ನನ್ಗಲ್ಲಪ್ಪ, ನನಗ್ ತುಂಬಾ ಭಯ ಆಗುತ್ತೆ.
2: ಹಾಗಾಗಿ ಯಾವ ಇಲಿಯೂ ಮುಂದೆ ಬರಲಿಲ್ಲ. ಪ್ರಶ್ನೆ ಹಾಗೆ ಉಳಿತು,
3: ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು?
1: ಹಾಗಾದ್ರೆ ಬೆಕ್ಕಿಗೆ ಯಾರು ಗಂಟೆ ಕಟ್ಟಲಿಲ್ವಾ?
3: ಇಲ್ಲ, ಆದ್ರೆ ನೀನ್ ಕಟ್ಟಬಲ್ಲೆ.
0: ಇಲ್ಲಪ್ಪ, ನಂಗಾಗಲ್ಲ.
1: ವಾಪಸ್ ಬಾ, ನಾನು ಸುಮ್ನೆ ತಮಾಷೆ ಮಾಡ್ತಿದ್ದೆ.

0: ನಾವಿನ್ನೊಬ್ಬರಿಗೆ ದಯೆ ತೋರಿಸಿ ಯಾವಾಗ್ಲೂ ಸಹಾಯಕವಾಗಿರ್ಬೇಕು.
1: ದಯೇನಾ? ಅದ್ರಿಂದ ಏನ್ ಉಪಯೋಗ?
0: ಹಾಗಾದ್ರೆ ನೀನು ಸಿಂಹ ಮತ್ತು ಇಲಿಯ ಕತೆ ಕೇಳಲೇಬೇಕು.
2: ಅದೊಂದು ಸುಂದರವಾದ ಕಾಡಿನಲ್ಲಿ ಪ್ರಶಾಂತವಾದ ಮಧ್ಯಾಹ್ನ, ಒಂದು ಸಿಂಹ ಬೇಟೆಯಾಡಿ ತನ್ನ ಊಟ ಮುಗಿಸಿಕೊಂಡು ನೆಮ್ಮದಿಯಾಗಿ ವಿಶ್ರಮಿಸುತ್ತಿತ್ತು. ಅಲ್ಲೇ ಹತ್ರದಲ್ಲಿದ್ದ ಒಂದು ಇಲಿಯು ತನ್ನ ಆಹಾರ ಹುಡುಕಿಕೊಂಡು ಸಿಂಹದ ಗುಹೆ ಹತ್ರ ಬಂತು. ಪ್ರತಿದಿನದ ಹಾಗೇನೆ ಇಂದು ಸಹ ಅದು ಸಿಂಹದ ಗುಹೆ ಹತ್ರ ಆಹಾರಕ್ಕಾಗಿ ಬಂದಿತು. ಸಮಯ ಕಳೆದ ಹಾಗೆ ಸೂರ್ಯ ಮೋಡದ ಮರೆಯಾಗಿ ಸಂಜೆಯಾಗುತ್ತಾ ಬಂತು. ಆ ಇಲಿ ತನ್ನ ಆಟ ಊಟ ಮುಗಿಸಿಕೊಂಡು ರಾತ್ರಿ ಮಲ್ಗೋಕೋಸ್ಕರ ಮನೆ ಕಡೆ ಓಡಿತು. ತನ್ನದೇ ಲೋಕದಲ್ಲಿ ಇದ್ದ ಇಲಿಯು ಸಿಂಹದ ಗುಹೆ ಹತ್ರ ಬಂದು ಅಕಸ್ಮಾತಾಗಿ ಸಿಂಹವನ್ನು ಎಡವಿ ಬಿಟ್ಟಿತು. ಇದರಿಂದ ಎಚ್ಚರಗೊಂಡ ಸಿಂಹ ಇಲಿಯನ್ನು ಕೋಪದಿಂದ ತನ್ನ ಪಂಜಿನಿಂದ ಹಿಡಿದುಕೊಂಡಿತು.
3: ಎಷ್ಟು ಧೈರ್ಯ ನಿನಗೆ ಈ ಕಾಡಿನ ರಾಜನನ್ನು ಎಬ್ಬಿಸುವುದಕ್ಕೆ? ನಾನೆಂದರೆ ಭಯವಿಲ್ಲವೇ
2: ಎಂದು ಸಿಂಹ ಗರ್ಜಿಸಿತು. ಇಲಿ ಗಾಬರಿಯಿಂದ ತರತರನೆ ನಡುಗುತ್ತಿತ್ತು. ಕೆಲ ಕ್ಷಣ ಮಾತೇ ಹೊರಡಲಿಲ್ಲ.
3: ನಿನ್ನನ್ನು ಬಿಡೋದಿಲ್ಲ, ನಿನ್ನ ತಿಂದು ಬಿಡ್ತೀನಿ, ನನಗೆ ತುಂಬಾ ಕೋಪ ಬರ್ಸಿದ್ದೀಯ,
2: ಸಿಂಹ ಮತ್ತೆ ಗರ್ಜಿಸಿತು. ನಡುಗುತ್ತಾ ಇಲಿಯು ಸಿಂಹವನ್ನು ಬೇಡಿಕೊಂಡಿತು.
0: ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನ ಜೀವ ಉಳಿಸು. ನಿನಗೆ ಯಾವತ್ತಾದ್ರೂ ಒಂದಿನ ಕಷ್ಟ ಬಂದಾಗ ಖಂಡಿತ ಸಹಾಯ ಮಾಡ್ತೀನಿ, ದಯವಿಟ್ಟು ಕ್ಷಮಿಸು.
3: ಸಹಾಯ ನಿನ್ನಿಂದ ನೀನ್ ಯಾವುದಕ್ಕೂ ಪ್ರಯೋಜನವಿಲ್ಲ
2: ಎಂದು ಇಲಿಯನ್ನು ಹೀಯಾಳಿಸಿತು. ಇಲಿ ಮತ್ತೊಮ್ಮೆ ಧೈರ್ಯದಿಂದ ಬೇಡಿಕೊಂಡಿತು.
0: ದಯವಿಟ್ಟು ಇದೊಂದ್ಸಲ ಅವಕಾಶ ಕೊಡು, ಒಂದಲ್ಲ ಒಂದಿನ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ, ದಯವಿಟ್ಟು ಬಿಟ್ಬಿಡು.
2: ಇಲಿಯ ಮೇಲೆ ಕನಿಕರಗೊಂಡ ಸಿಂಹವು ಅದನ್ನು ಬಿಟ್ಟಿತು.
3: ನಿನ್ನ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ, ಮತ್ತೆ ಈ ಕಡೆ ಬರೋ ಧೈರ್ಯ ಮಾಡಬೇಡ, ಓಡು, ಓಡಿ ಹೋಗು.
2: ಬದುಕಿದ್ಯಾ ಬಡ ಜೀವವೇ ಅಂತ ಇಲಿ ಅಲ್ಲಿಂದ ಕಾಲ್ಕಿತಿತು. ಮತ್ತೆ ಹಿಂದಿರುಗದೆ ಮನೆ ಕಡೆ ಓಡಿ ಹೋಯ್ತು. ಕೆಲವು ದಿನಗಳು ಕಳೆದ ಮೇಲೆ ಒಂದು ಮಧ್ಯಾಹ್ನ ಸಿಂಹವು ತನ್ನ ಬೇಟೆ ಹುಡುಕಿಕೊಂಡು ಹೋಗುತ್ತಿತ್ತು. ಅದ್ಯಾಕೋ ಆ ದಿನ ಕಾಡು ತುಂಬಾ ನಿಶಬ್ದವಾಗಿತ್ತು. ಬೇಟೆಗಾರರು ಕಾಡಿಗೆ ಬಂದಿದ್ದರಿಂದ ಪ್ರಾಣಿಗಳೆಲ್ಲ ಹೆದರಿಕೊಂಡು ಅವಿತುಕೊಂಡವು. ಸಿಂಹ ತನ್ನ ಗುಹೆ ಹತ್ರ ನಡೀತಿದ್ದಾಗ ಅಲ್ಲಿ ಏನೋ ಕಾಲಿಗೆ ಸಿಕ್ಕಿ ಹಾಕಿಕೊಂಡಿತು. ಅದು ಪೊದೆಗಳ ನಡುವೆ ಇದ್ದ ಬೇಟೆಗಾರರ ಹಗ್ಗವಾಗಿತ್ತು. ಕಣ್ಮುಚ್ಚಿ ತೆಗೆಯೋದ್ರೊಳಗೆ ಸಿಂಹ ಬಲೆಯ ಒಳಗೆ ಸಿಕ್ಕಿ ಹಾಕಿಕೊಂಡಿತು. ಸಿಂಹ ಹೆದರಿಕೊಂಡು ಜೋರಾಗಿ ಕೋಪದಿಂದ ಮತ್ತು ಭಯದಿಂದ ಗರ್ಜಿಸತೊಡಗಿತು. ಅಲ್ಲಿಂದ ತಪ್ಪಿಸಿಕೊಳ್ಳಲು ಆಗ್ಲೇ ಇಲ್ಲ. ಅಲ್ಲೇ ಹತ್ತಿರದಲ್ಲಿದ್ದ ಇಲಿಗೆ ಈ ಸಿಂಹದ ಗರ್ಜನೆ ಕೇಳಿಸಿತು. ಬಿಲದಿಂದ ಹೊರಗೆ ಬಂದು ನೋಡಿದಾಗ ಸಿಂಹ ಅಪಾಯದಲ್ಲಿದ್ದುದನ್ನು ನೋಡಿತು. ಸಿಂಹದ ಮೇಲೆ ಕನಿಕರ ಮೂಡಿತು. ಒಂದು ಕ್ಷಣವೂ ತಡ ಮಾಡದೆ ಸಿಂಹದ ಸಹಾಯಕ್ಕೆ ಓಡಿತು. ಆ ಬೇಟೆಗಾರರ ಬಲೆಯನ್ನು ತನ್ನ ಚೂಪಾದ ಹಲ್ಲಿನಿಂದ ಕಚ್ಚಿ ಕಚ್ಚಿ ಬಿಡಿಸಿತು. ಸಿಂಹವು ಬಿಡುಗಡೆ ಹೊಂದಿತು. ಒಂದು ಚಿಕ್ಕ ಇಲಿ ಹೇಗೆ ತನ್ನ ಜೀವ ಕಾಪಾಡಿತು ಎಂದು ತಿಳಿದು ಸಿಂಹಕ್ಕೆ ಆಶ್ಚರ್ಯವಾಯಿತು. ಸಿಂಹ ಹೇಳಿತು,
3: ನನ್ನ ಕಾಪಾಡಿದ್ದಕ್ಕೆ ಧನ್ಯವಾದ.
2: ಅದಕ್ಕೆ ಆ ಇಲಿ,
0: ನೆನಪಿದ್ಯಾ, ನೀನು ಒಂದ್ಸಲ ನನ್ ಜೀವ ಉಳಿಸಿದ್ದೆ, ಈಗ ನನ್ ಸರದಿ ನಿನ್ ಜೀವ ಉಳಿಸಕ್ಕೆ.
2: ಸಿಂಹವು ಕಣ್ಣಂಚಿನಲ್ಲಿದ್ದ ನೀರಿನಿಂದಲೇ ಧನ್ಯವಾದ ಅರ್ಪಿಸಿತು.
0: ಒಬ್ರಿಗೊಬ್ರು ಸಹಾಯ ಮಾಡಿದ್ದು ನಮ್ಗೆ ಯಾವತ್ತೂ ವ್ಯರ್ಥ ಆಗಲ್ಲ, ನಮ್ಮನ್ನ ಇನ್ನ ಒಳ್ಳೆ ಮನುಷ್ಯನಾಗ್ ಮಾಡುತ್ತೆ.
1: ನೋಡು, ನಮಗೆ ಮುದ್ದಾದ ಪುಟ್ಟ ಗೆಳೆಯ ಸಿಕ್ಕಿದ.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಹರಿಕಥಾ ಪ್ರಸಾರಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹರಿದಾಸ ಶರತ್ ಶೆಟ್ಟಿ ಪಡುಪಳ್ಳಿ ಇವರಿಂದ ಗೋರಕುಂಬಾರೆ ತುಳು ಹರಿಕತೆ, ತಬಲಾ ಸಹಕಾರ ಶ್ರೀ ಮಂಗಳ್ ದಾಸ್ ಗುಲ್ವಾಡಿ, ಹಾರ್ಮೋನಿಯಂ ಸಹಕಾರ ರಮೇಶ್ ಹೆಬ್ಬಾರ್. ಇದೀಗ ಕೇಳಿ ಗೋರಕುಂಬಾರೆ ತುಳು ಹರಿಕತೆ.
2: ಹರಿ ಓಂ ಶ್ರೀ ಗುರುಭ್ಯೋ ನಮಃ.

ವಿಘ್ನನ ಮಾತ ಕಳೆಪು ನನ್ನ ಚಿತ್ತಿನ ವಿಘ್ನ ವಿನಾಶಕ ಮಹಾದೇವರೇನ ಪ್ರಾರ್ಥನೆ ಮಲ್ತೊಂದು. ಗುಂಡದ ಉಲೈ ಇತ್ತಿಂಚಿತಿನ ರುಂಡವಾಲನ ಮಗೆ ತುಂಡುದಾಡೆ ಕುಡಾರಿ ಕೈಟ ಪತದಿನ ಉಂಡೆ ಚಕ್ಕುಲಿನ ಪೊರ್ಲುಡು ಉಂಡೆ ಉಂಡೆ ಆದ ತಿನ್ಬು ನಂಚಿತ್ತಿನ ಗಂಡ ಗನುಕುಲಿನ ಉಲ್ಲಾಯಗಿ ಮಂಡೆ ಬಗ್ಗಾದ ನಮಸ್ಕಾರ ಮಲ್ತೊಂದು. ಮಹಾದೇವಿ ರಾಜರಾಜೇಶ್ವರಿ ಕಾತ್ಯಾಯಿನಿ ಭಗವತಿ ಭ್ರಾಮರಿ ದುರ್ಗಾ ಪರಮೇಶ್ವರಿಯ ಮಂಗಳಾಂಬಿಕನ ಪುಣ್ಯಪಾದನು ನೆನೆತೊಂದು ಕದ್ರಿಡಿ ನಿಲಾಯಂಚಿತ್ತಿನ ಮಂಜುನಾಥ ದೇವರಿನ ಪ್ರಾರ್ಥನೆ ಮಲ್ತೊಂದು. ತುಳುನಾಡದ ಪುಣ್ಯದ ಭೂಮಿಡಿ ನಿಲಾಯಂಚಿತ್ತಿನ ಮಾತ ದೈವಾ ದೇವರ್ನಗಲಿನ ಪ್ರಾರ್ಥನೆ ಮಲ್ತೊಂದು. ಗುರು ಹಿರಿಯನೇನು ಪ್ರಾರ್ಥನೆ ಮಲ್ತೊಂದು. ಅಪ್ಪೆ ಅಮ್ಮೇರೇನು ನೆನೆತೊಂದು. ಪವಿತ್ರವಾಯಿ ನಂಚಿತ್ತಿನ ಹರಿಕಥಾ ಸತ್ಸಂಗಡು ನಮ್ಮ ಮಾತ ಭಾಗ್ಯ ಒಂದುಲ್ಲ. ಈ ಹರಿ ಕಥೆ ನಿದಾಯಕ ಕೇನೊಡು ಪನ್ಪನ ವಿಚಾರಣ ಸುರುಟಾದ ಪನೊಂದು ಐಡದು ಬೊಕ್ಕ ಭಕ್ತಾಗ್ರೇಸರೇ ಆಯ್ ನಂಚಿತ್ತಿನ ನಮ್ಮ ಮಾತ ಕೇನ್ ತೆರೆಯೊಂದಿ ನಂಚಿತ್ತಿನ ಘೋರಾ ಕುಂಬಾರೇ ಅತಡ ಭಕ್ತ ಕುಂಬಾರೇ ಪನ್ಪು ನಂಚಿತ್ತಿನ ಪೊರ್ಲುದ ಕಥೆನು ನಮ್ಮ ಮಾತ ಕೇನಿರವಿಲ್ಲ. ಅಂಡ ನಮ್ಮ ಮನುಷ್ಯಾದ ಮಲ್ಪುಡ ಆಯ್ನ ಕರ್ತವ್ಯದಾದ ಪನ್ಪಿನೇನು ಪನೊಂದು

ಭಾರಿ ಆಭಾಸವಾಯಿನ ಒಂಜಿ ವಾಕ್ಯೋನೆ ಯಾನು ಪಂಡೆ. ಮಧುಮೇಗಿಂದ ಮಲ್ತಿನಂಚಿತ್ತಿನ ಸೊತ್ತು ಅಟ್ಟನೆ ಒಣಸು ತಿನಸುಲೇನೆ ಬೊಜ್ಜೋಗ ಬಲಸಂಡ ಆ ಸೈತಿ ನಡೆದು ಬೊಕ್ಕ ಮಲ್ಪನಂಚಿತ್ತಿನ ಪ್ರಕ್ರಿಯೆಗೆ ಉಪಯೋಗ ಮಲ್ತಂಡ ಏತೊಂಜಿ ವಿರೋಧಾವಾಸನ ಅವೇ ರೀತಿ ಮನುಷ್ಯನ ಜೀವನಗೆ ಇಂದೇನೆ ವಿಸ್ತಾರ ಮಲ್ಪಡುಂದ ಅಂಡ ಒರಿ ಮನುಷ್ಯನ ಜೀವನೋಡು ಬರ್ಪಣಂಚಿತ್ತಿನ ಪದಿನಾಜಿನ ಮುಂದೆ ಸಂಸ್ಕಾರಡು ವಿಶೇಷವಾಯಿನ ಪ್ರತಿಜ್ಞಾ ಸಂಸ್ಕಾರ ಮದಿಮೇನೆ ಪಂಡೇರು ಆಣಗೆ ಕುರ್ಪಿನಂಚಿತ್ತಿನ ಜವಾಬ್ದಾರಿ ಆ ರಕ್ಷಣದ ದೀಕ್ಷೆನ್ಲ ಪೊಣ್ಣಗೆ ರಕ್ಷಣೆ ಕೊರ್ಪನಂಚಿತ್ತಿನಲ ಆ ಒಂಜಿ ಮದಿಮೆ ಪನ್ಪನ ಸಂಸ್ಕಾರಡು ಆಣೆ ಪೊಣ್ಣನ ಸಮಾಗಮದ ಆ ಒಂಜಿ ಹಿರಿಯಗಲು ಮಾತ ಸೇರ್ದು ಕೊರ್ಪನಂಚಿತ್ತಿನ ಒಪ್ಪಿಗೆ ಅನುಮತಿ ಪನ್ಪನಂಚಿತ್ತಿನ ಆ ಸಂಸ್ಕಾರ ಮುಂದೆ ಮಾತ ತಯಾರು ಮಲ್ತಿದಾದ ಒರಿಯಾಗ ಮದುವೆ ಆವಡು ನಿಗಂಟ ಆದಪ್ಪು ಅಂಡ ಭಾರಿ ಬೇಜಾರದ ಸಂಗತಿದಾದ ಪಂಡ ದುರ್ಘಟನೆ ಆ ಹುಡುಗಿ ದೇವರನ ಪಾದ ಸೇರಿಯರಿಂದ ಅಂಡ ಇಲ್ಲದಗಲು ಮಾತ ಬುಲಿಪನಾತ ಬುಲ್ತುದು ಅಕೇರಿಗು ದುಮ್ಮದ ಕಾಲೋಡು ಆತಿನಂಚಿತ್ತಿನ ಅಟ್ಟಣೆ ಇತ್ತದ ಲೆಕ್ಕ ಕ್ಯಾಟ್ರಿಂಗ್ ದಾಖಲೆ ಕೊಡ್ತೀನತ್ತು ಇಲ್ಲಡ ಬೋಡ್ಬೋಡ ಆಯನ ವ್ಯವಸ್ಥೆ ನೀನು ಪೂರ ಮಲ್ತದು ಮದುಮೆದ ತಯಾರು ದುಮ್ನಾನಿ ಆಣೆ ಒರೆ ಆ ಮದಿಮೆಯ ತೀರ್ಪೊಂಡ ಎಂಚಾವು ಮಾತ ಇಲ್ಲಲ್ದಕ್ಕಲು ಕುಟುಂಬದಕ್ಕಲು ನೆರಕರೆ ತಕ್ಕಲು ಹಿರಿಯರು ಮಾತ ಸೇರ್ದೆ ಪಾತಿರು ನುಲ್ಲರು ಈತ ಮಾತ ಅಟ್ಟಣೆ ಮಲ್ತದ್ರಿ ನನದಾದ ಮಲ್ಪುಂಡು ಅಪಗ ಪಂಡೇರು ಸೈತಿನಾಯಕ ಬೋಡ ಅದು ಬುದುಕು ಬುಲ್ತಿನಿಂದ ಅಂಡ ಆಯ್ ಪಿರಬರಿಯರ ಸಾಧ್ಯನ ಸತ್ತವರಿಗಾಗಿ ಅತ್ತರೆ ಅತ್ತರು ಅತ್ತವರು ಸಾಯದಿರುವರೆ ಎಂದು ಪನ್ಪುಣ ಲೆಕ್ಕ ಅಡೆಗೆ ಪಂಪೆರಿಗೆ ಹಿರಿಯಾಕುಲು ನನದಾದ ಮಲ್ಪುಣು ಸೈತಿನೇ ಸೈತೆ ನನ ಆಯನ ಬೊಜ್ಜೊಗು ಈ ಕಣದಿನ ಮಾತ ಎಂಜಿನ ಸೊತ್ತುಲು ನೈನ್ ಉಪಯೋಗ ಮಲ್ಪುಗ ಅಂದು ಪಂಡೇರಿಗೆ ಈ ವಿಚಾರದ ಆಗಿಂದ ಕೇಂಡ ನಮ್ಮ ಜೀವನ ಇಂಚ ಆಯರ ಬಲ್ಲಿ ಮದಿಮೆ ಪನ್ಪನಂಚಿತ್ತಿನ ಸಂಸ್ಕಾರ ಪುರ್ಲುದ ಸಂಸ್ಕಾರ ಅವೇ ಅಂಡ ಬುಜ್ಜ ಪನ್ಪನಂಚಿತ್ತಿನ ನಮ್ಮ ತುಲುಟು ಎಡ್ಡೆ ಪಡ್ಕೆ ಅಂದು ಪನ್ಪ ಎಡ್ಡೆಲ್ಲ ಪಡ್ಕೆಲ್ಲ ನಮ್ಮ ಎಡ್ಡೆನು ಮಲ್ತೊಂದು ಪೋಯರೆ ನಮ್ಮ ಜೀವನುಡು ನಮ್ಮ ದುಮ್ಮುನು ಕೊನೋಡು ತತ್ತದು ಬುಡ್ಚ ನಿನಕ್ಕೆ ಅತ್ತ ಪನ್ಪನೇನೆ ಗೋಪಾಲದಾಸರಿ ಈ ರೀತಿ ಪನ್ಪೆರೆ ಅಂಚಾದಿಪ್ಪನಾಗ ನಮದಾದ ಮಲ್ಪಡು ಕೇವಲ ತಿನ್ಪಿನ ಉನ್ಪನೆಟ್ಟು ವಿಹಾರ ಆಹಾರಡು ನಮ್ಮ ಜೀವನನು ಕರಿಪಂದೆ ನಮ್ಮ ಬದುಕದ ಮುಖ್ಯ ಉದ್ದೇಶ ಆ ದೇವರನಡೆ ಪೋಪುನ ಆ ದೇವರನ್ನು ತೂಪುನ ಆ ದೇವರನ ಚಿಂತನೆಯನ್ನು ಮಲ್ಪುನ ಅಂಚಾದೇ

ಸುಜಸುಲೇ ದಾಸರ ಪಂಪೆರಿ ಭಜನೆ ಮಲ್ಪುಲ ನಿರಂತರವಾದ ಸುಜ ನಿರ್ಮಾತ ಸೇರ್ದ ಎಂಚ ರಾಗ ತಾಳ ಲಯ ಒಂದು ಮಾತ ಮುಖ್ಯ ಅತ್ತಿಗೆ ಜ್ಞಾನಿಲು ಪಂಪೆರಿ

ಬೋಡಾಯನಂಚಿತ್ತಿನ ಆ ಪೊರ್ತುನು ಕರಿಪುನಂಚಿತ್ತಿನ ಮನಿ ಪಂದೆ ಕುಲ್ಲುನಂಚಿತ್ತಿನ ದೇವರನ ಬಗ್ಗೆ ಚಿಂತನೆ ಮಲ್ಪನಂಚಿತ್ತಿನ ವ್ಯವಧಾನ ಇಜ್ಜಿ ತಾಳ್ಮೆ ಇಜ್ಜಿ ಎಂದು ಪಂಡ ತಪ್ಪ ಒಂದು ಆಂಡ ಈ ಭಜನೆದವುಲೈ ನಮ್ಮ ನಮ್ಮ ಎಂಜಿನ ಇನ್ವಾಲ್ವ್ಮೆಂಟ್ ಎಂದು ಪನ್ಪ ನಮ್ಮ ಸೇರುವಿಕೆ ಆ ಭಗವಂತನ ಕುರಿತಾಯಿನ ಚಿಂತನೆ ಎಂದೇಳಿದ ಅವರ ಆ ದೇವರು ನಂಕು ಆ ಒಂದು ಪೊರ್ತುಡು ಆರ್ನ ಸಂಪೂರ್ಣವಾಯನ ಆ ಅಂತರ್ಗತವಾದ ದೇವರಿನ ಚಿಂತನೆ ಮಲ್ಪಿನ ಸಾಧ್ಯ ಉಂಡಿಗೆ ಅಂಚಾದಿ ಈ ಭಜನೆ ಮಲ್ಪಲ ಅಂದು ದಾಸ ಶ್ರೇಷ್ಠರು ಪಂಡಿರಿ ಅಂಚಾದಿ ಪುನಗ

ಅರ್ನ ಸುಗಿಪುನು ಭಕ್ತಿಡು ಪ್ರೇಮೊಡು ನಿತ್ಯದ ಸತ್ಯದ ಸುಗಿಪು ನಾಮ ಸಂಕೀರ್ತನೆ ಮಲ್ಪುವೆರ. ಅಕಲೆಗೆ ದೇವರ ಬಾರಿ ಸುಲಭಡು ತಿಕ್ಕುವೆರಿಗೆ ಈ ವಿಚಾರನು ಗೀತೆಡು ನಂಗ್ ಆಶ್ವಾಸನೆ ಭಗವಂತ ಕೊಡ್ತೇರು. ಸಂಸಾರ ಸುಕೊಟು ಆ ಕಾಲಿ ಸುಖನೇ ನಮ ನೆನೆ ತೊಂದು ಆ ಭಗವಂತನ ಮರತದ ಅಂಡ ನಂಕ್ ಈ ಭಾಗ್ಯ ತಿಕ್ಕರ ಸಾಧ್ಯ. ಅಂಚಾದು ದೇವರ್ನ ಭಜನೆ ಸ್ಮರಣೆ ನಮ ನಿರಂತರವಾದ ಮಲ್ತನಿಂದ ಅಂಡ ಪರಮಾತ್ಮೆ ನಂಕ್ ರಕ್ಷಣೆ ಆ ಭಗವಂತನ ಕರುಣೆ ನಂಕ್ ತಿಕ್ಕುಣು ಪಂಪಿನ ನಂಕ್ ಬೇತೆ ಮನತ ವಿಚಾರುಡ್ಲ ಭಗವಂತ ತೆರಿಪಾದಿರ್ ಆಯ್ತಾ ಸಾಧು ಸಂತೆ.

ಬರಲೇಕ. ಒಂದು ವೇಳೆ ಇರಾಂಡಲ ದುಂಬುಗು ಆನೆ ಸೈತನೆ ಎಂದು ಪಂಡರು ಜಾಗ್ರತೆ ನಿಕಲೇನು ಅಪ್ಪಗನೆ ಗುಂಡುದಿ ಇದು ಕೆರ್ಪಾವನ ಚಿತ್ತಿನ ಕಟ್ಟಾಜ್ಞೆನು ಪಾಡ್ದು ಬಿಡುಪೆ. ಇಂಚೆನೆ ದಿನಕುಲು ಕರಿಣಿ ವರ್ಸಲು ಕರಿಣಿ ಕರಿದು ಕರಿದು ಕರಿದು ಕರಿದು ಆನೆ ಸಾಧಾರಣ ಎನ್ಪ ವರ್ಷ ಮುಟ್ಟ ಬದುಕಣಿ ರಾಜಲ ಗಟ್ಟಿ ಆಯುಷ್ಯದಾಯ ಬದುಕದುಲ್ಲೆ ಅಂಡ ಪ್ರಾಯ ಉಂತುಡೆ ಅತ್ರ ಸಾವನು ದುಂಪಾಡ್ರೆ ಆಪುಣೆ ಆನೆ ಸಾಯ್ತು ಪೋಣ ಸಾಯ್ತಿನಂಚಿತ್ತಿನ ಆನೆದ ವಿಚಾರನು ರಾಜಗೆ ತೆರಿಪಾವನಂಚಿತ್ತಿನ ವಿಚಾರ ಬಂದಾಗ ಏರ್ಲ ತಯಾರಾಯಿಜೆ ಡ್ಯಾಗಿಂದು ಪಂಡ ಏರು ಆನೆ ಸಾಯ್ತಿನ ಬಂದ್ಪೆರ ಅಕಲೇನೆ ಗುಂಡು ದೀದ ಕರ್ಪೇ ಬಣದ ರಾಜ ದುಂಬೆ ಬಂತೆ ರಾಜನ ಆಜ್ಞೆ ಉಂಡು ಒಂಚಾದಿಪ್ಪನಾಗ ಮಾತ ವಿಚಾರ ಮಲ್ತೇರಿ ಹತ್ತು ಪದಿನೈದು ದಿನ ಕರಿದಿನಿ ಆನೆ ಸೈತದು ವಾಸನೆ ಬರುಂದುಂಡು ಕರ್ಲು ಪೂರ ಬಿದಾಯ ಬೈದನು ದಾಡೆ ಕದೆಲ್ದು ಬೋತನು ದಾಲ ಇಜ್ಜಾಂದಿ ಮನಿಮಾಮಿ ಇಜ್ಜಾಂದಿನ ಸೈತಿನ ಆನೆನ ದೀದು ಬರಿ ಗಟ್ಟಿ ಧೈರ್ಯ ಮಲ್ತ ಪನ್ಪೆ ಮಹಾರಾಜನಡಿ ಪೋದು ಯಾನು ಪನ್ಪಿಣಿ ಪನ್ಪಿಣಿ ಪಂಡದು ಪಿದಾಡ್ನಾಗ ಒರಿ ಪಂಡೆ ದಾದ ಅಂದು ಪನ್ಪ ಮಾರೆ ಅವು ಹಿಂಗೆ ತೆರೆಯುವು ಒಂದು ಪನ್ಪೆ ಸೀತಾರಾಜನಡಿ ಬರ್ಪೆ ಬತ್ತಿನ ಆಯನ ತೂದು ಮಹಾರಾಜ ಕೇನು ಹೇಗೆ ದಾನೆ ಬತ್ತಯ್ಯ ಬತ್ತೆ ಸ್ವಾಮಿ ಆನೆ ಏನ್ ಚೊಂಡಿಯ ಆನೆ ಬಾರಿ ಪುರುಲುಂಡು ಬಗದಾದ ವಿಚಾರ ಆನೆ ಕೆಲವು ದಿನ ಹೊಡೆದಿಚ್ಚ ಬೀಲ ಬೀಜ ಆಯ್ತು ಸ್ವಾಮಿ ಬಗದಾದ ವಿಚಾರ ಆನೆದ ದಾಡೆ ಕದೇಲ್ದನು ಸ್ವಾಮಿ ಅಂದ ಬಗದಾದ ವಿಚಾರ ಆನೆದ ಬಂಜಿರ್ದು ಕರ್ಲು ಪಿದಾಯ ಬೈದನು ಸ್ವಾಮಿ ಕೆಲಂಜಿರ ಒಂದುಂಡು ಸ್ವಾಮಿ ಅಪಗ ಮಹಾರಾಜ ಪನ್ಪೆಗೆ ಹೇ ಮೂರ್ಖ ಆನೆ ಸೈದನು ಮಾರಯ್ಯ ಇನ್ನು ಪಂಡ್ರೆ ದಾಗಿ ಇತ್ತು ಬಂಗದೆಪ್ಪುವ ಅಪಗ ಹೇ ಪನ್ಪೆಗೆ ಮಹಾರಾಜ ಆನೆ ಸೈದಿನಿಂದ ಯಾನ್ ಬಂತು ಜವೀರ್ ಬಂಡಿ ನೀನು ಅಪಗ ರಾಜಗೆ ತಾನು ಮಲ್ದಿನ ತಪ್ಪದ ಅರಿವಾಣಿಗೆ ಇಂದ ವಿಚಾರ ದಾಯಕ ಪಂಡೆ ಅಂದ ಪಂಡ ಇಂಚ ಸೈಪುನೇನು ದುಂಬುಪಾಡ್ರೆ ಏರೆಗಳ ಸೈಪ್ ಸಾಧ್ಯ ಇಜ್ಜಿ ಏತು ಮಲ್ಲಾಯ ಅವಡು ಏತು ಪಾಪದಾಯ ಅವಡು ಈ ಭೂಮಿದ ಮಿತ್ತು ಪುಟಿನಾಯ ಒಂಜತ್ರ ಒಂಜಿ ದಿನ ಸೈಯೋಡೇ ಪನ್ಪ ನಂಚಿತ್ತಿನ ಕ್ರಮ ಅವು ಪ್ರಾಕೃತಿಕವಾಯ ನಿಯಮ ಭಗವಂತನ ಆ ಒಂಜಿ ಆಜ್ಞೆ ಎಂದು ನಮ್ಮ ಪನೋಲಿ ಅಂಚಪ್ಪನಾಗ ನಮದಾದ ಮಲ್ಪುಡ ನಮ್ಮ ಒರಿದಿ ನಂಚಿತ್ತಿನ ಜೀವನುಡು ಸೈಪ ಅಂದು ಗೊತ್ತುಂಡು ಅಂಡ ಇತ್ತಿನ ಜೀವನನು ಸಾರ್ಥಕ ಮಲ್ಪುಡು ಅಂಡದಾದ ಮಲ್ಪುಡು ಸಂಘವ.

ಸಂಘಾವಡು ಪಂಡ ನಮ್ಮ ಜೀವನನು ಸುಜನರ್ನ ಒಟ್ಟಿಗೆ ಸೇರುಡುಗೆ, ಸಜ್ಜನರ್ನ ಒಟ್ಟಿಗೆ ಸೇರುಡುಗೆ, ಸಾಧು ಸಂತರ್ನ ಆ ಮಾರ್ಗ ದರ್ಶನದ ಲೆಕ್ಕ ನಡಪುಡುಗೆ. ಅಪಗ ಮಾತ್ರ ಜೀವನದ ಸಾಫಲ್ಯತೆ, ಜೀವನದ ಸಾರ್ಥಕತೆ ಬುಕ್ಕ ನಮ್ಮ ಬುಕ್ಕುರಿಯಾಗಿ ನಮ್ಮ ಜೀವನನು ಎಂಚ ಉಪ್ಪುಲಿ ಪನ್ಪುನೇನಿ ತೋಜಾದು ಕುರಿಯರ ಸಾಧ್ಯ. ಆ ಮುಖೇನವಾದ ಭಗವತ್ ಸಾನ್ನಿಧ್ಯ, ಆ ಭಗವಂತನ ದಿವ್ಯ ಪಾದ ಪದ್ಮ ನಂಕ್ ತಿಕ್ಕು ಪನ್ಪುನಂಚಿತ್ತಿನ ತೋಜಾದು ಕೊರ್ತಿನ ಅವೇತೋ ಘಟನೆಲು ನಮ್ಮ ಒಟ್ಟಿಗೆ ಉಲ್ಲ ನಮ್ಮ ತೂ ಒಂದು ಬೈದ ಎಂಚ ಇಪ್ಪಡು ನೀರ

ಅನ್ನ ಪರಮಾತ್ಮೆ ಪಂತೆ ಅಪಗಂಡ ಸಾಧುದಂತೆ ರಿಂಚ ಉಲ್ಲೇರಿ ನಿರಪೇಕ್ಷ ದಾಲ ಅಪೇಕ್ಷ ದೇವಂದೆ ಉಪ್ಪು ನಗಲು ಮುನಿಂ ಹೆಚ್ಚ ಪಾತೆರಂದೆ ಮೌನನೇ ಆಕಲ ಜೀವನುಡು ಧಾರಣೆ ಮಲ್ದಿ ನಂಚಿತ್ತ ನಕಲು ಶಾಂತಂ ಕೋಪಿಷ್ಟರತ್ತಿಗೆ ಆಕಲು ಶಾಂತವಾಯನ ಸ್ವಭಾವನು ಜೀವನುಡು ಅನುಷ್ಠಾನ ಮಲ್ತೊಂದು ಬೈದಿ ನಕಲು ನಿರ್ವೈರಂ ಎರಡಲ ವೈರತ್ವನು ಕಟುನಂದೆ ಎರಡಲ ದ್ವೇಷನು ಕಟುನಂದೆ ಮಾತೆರೆನ್ಲ ಪೊರ್ಲುಡೆ ಸಮಾನ ಭಾವಡದೂಪು ನಂಚಿತ್ತ ನಕಲು ಅವೇ ರೀತಿ ಸಮದರ್ಶಿಣ ಸಮದರ್ಶಿಣ ಮಾತೆರೆನ್ಲ ಪಾಪದಯೆ ಮಲ್ಲಾಯೆ ದುಡ್ಡುದಾಯೆ ಇಲ್ಲಾಯೆ ಇಂಚಿತ್ತಿನ ಭಾವನೆಯನ್ನು ತೂವನಂದೆ ಅಕಲಕಲಗೆ ಬೋಡಾಯನ ಗೌರವನ್ಲ ಅಕಲಕಲ ಯೋಗ್ಯತೆಗೆ ತಕ್ಕಂತಿನ ಆ ಜೀವನದ ಒಡನಾಟನ್ಲ ಮಲ್ತೊಂದು ಬತ್ತಿನಾಯೇನೇ ಆಯ ಜ್ಞಾನಿಗೆ ಆಯೆ ಸಾಧು ಒಂದು ಬನ್ಪೇರು ಅಂಡ ತಮಾಷೆಗೆ ಬನ್ಪುನ ಅಂಡ ಇನಿಕೋಡೆಡು ಸಾಧು ಬನ್ಪುನಂಚಿತ್ತಿನ ಶಬ್ದ ಬಾರಿ ಅಪಮೌಲ್ಯವಾತನು ತ್ರಿಶೂಲ ಪತೊಂದಿನಾಯೇ ತೂಯರೆ ಬಾರಿ ಕ್ರೂರವಾದ ಮೋನೆಗೊಂಜಾತ ಕುಂಕುಮ ಗಂಧ ಭಸ್ಮ ಪೂರ ಧಾರಣೆ ಮಲ್ದಿನಾಯೇ ಮಲ್ಲ ಕುಜಾಲನ್ನು ಜಟೇನು ಬಿಡ್ತಿನಾಯೇ ನಿಂಚಿತ್ತಿನಾಯ ಸಾಧುವಾ ಈ ಕಾಲಿ ರೂಪೊಡ್ದು ಸಾಧುವಾಯರ ಸಾಧ್ಯಚ್ಚಿಗೆ ಅವೇ ರೀತಿ ಒಂಜಿ ಪ್ರಾಣಿ ಬಾರಿ ಪಾಪದ ಪ್ರಾಣಿಯಿಂದ ಅಂಡ ಒಂಜಿ ಎರ್ಮೆನ ಒಂಜಿ ಪೆತ್ತನ ನಿನ್ನಮ್ಮ ಪಂಪ ಬಾರಿ ಸಾಧುಯ ಪಣದು ಈ ಸಾಧು ಪಂಪಿನ ಶಬ್ದ ತೂಲೆ ಬುದ್ಧಿ ಜಾಂದಿನಾಯ್ ಬಜಿ ಮೂಲೆಡು ಕುಲೊಂದಿನಾಯ್ ಆಯಿಲ್ಲ ಆಯ್ ಜನ ಬಜಿ ಸಾಧುಯ ಇಂಚಿತ್ತಿನ ಶಬ್ದೊಲೆಡ್ದ ಅವರ ಸಾಧು ಆಯನ ಆಯ ತೂಪನೆ ಸಾಧು ಆಪುಜೆ ಆಯನ ಜೀವನುಡು ಇಂಚಿತ್ತಿನ ಸ್ವಭಾವಲಿತ್ತನ ಮಾತ್ರ ಸಾಧು ಆಯರ ಸಾಧ್ಯಗೆ ಅಂಚ ಅದಿಪ್ಪನಗ ಇಂಚಿತ್ತಿನಗಲ ನಮ್ಮ ಒಡನಾಟ ಮಲ್ತದೆ ಸಾಧು ಸಜ್ಜನರಾದ ಆ ಭಗವಂತನ ನಾಮಸ್ಮರಣೆಯನ್ನು ಭಗವಂತನ ಕೀರ್ತನೆಯನ್ನು ಭಗವಂತನ ಒಟ್ಟಿಗೆನೆ ಜನಕುಲಗೆ ಹಿತೋಪದೇಶನು ಮಲ್ಪನಂಚಿತ್ತಿನ ಸಜ್ಜನರನ್ನ ಸಂಘ ಮಲ್ತದು ಜೀವನನು ದುಮ್ಮುಕನೋಡು ಅಪಗ ಮಾತ್ರ ನಮ್ಮ ಜೀವನನು ನಮ್ಮ ನಂಕು ಬೋಡಾಯಲಕ ಭಗವಂತನ ಆ ತುಯರ ಸಾಧ್ಯ ನಮ ಉದೇನೆ ಸೂರ್ಯದೇವರೆಗಲ ಹೋಲಿಕೆ ಮಲ್ಪಲಿ ಸೂರ್ಯದೇವರು ತೀಕ್ಷ್ಣವಾಯನಂಚಿತ್ತಿನ ತನ್ನ ಕಿರಣ ಇತ್ತಿನಿಂದ ಅಂಡಲ ಅರಡ ಬೌಲ ತಮಸ್ಸು ಅತ್ರ ಕತ್ತಲೆ ಆರ್ ನಡೆ ಬರ್ರ ಸಾಧ್ಯಚ್ಚಿ ಆರ್ ಪೋಯಿನವಲು ಕತ್ತಲ ಇತ್ತನಲ್ಲ ಆರ್ ಬನ್ನಗ ಆ ಕತ್ತಲೆ ದೂರ ಆಪಣು ಈ ಸಾಧು ಬನ್ಪನ ಇಲ್ಲ ಅಂಚನೆಗೆ ಜ್ಞಾನಿ ಬನ್ಪನ ಇಲ್ಲ ಅಂಚನೆಗೆ ಆಯನ ಒಡನಾಟ ತಿಕ್ಕಿನಿಂದ ಅಂಡ ನಮ್ಮಡ ಇತ್ತಿನ ಮಾತ ಅಂಧಕಾರಲು ವಿಕಾರಲು ಮಾತ ದೂರ ಆಪನಂಚಿತ್ತಿನ ಸಾಧ್ಯತೆ ಅವೇ ರೀತಿ ಭಗವಂತೆ ಆ ಭೋಳಾ ಶಂಕರೆ ಆರು ಆರ್ನ ಜೀವನುಡು ನಮ್ಮ ಜೀವನ ಎಂಚ ಇಪ್ಪಡು ಬನ್ಪಣೆ ಆರು ಆ ಮಹಾಜ್ಞಾನಿ ಆ ಮಹಾರುದ್ರದೇವರು

ಆ ಭಗವಂತನ ವಿಕಾರ ಅಂದ್ರೆ ನಮ್ಮ ಪಂಡ್ರ ಸಾಧ್ಯ ಉಂಡ? ಜಟಾಜೂಟದರೆ ಆದ ಕಂಟೇಲ್ಡಿ ಆ ರುಂಡ ಮಾಲಿನ ಧಾರಣೆ ಮಲ್ತೊಂದೆ ಅಂದ ಪನ್ಪ ಸೊಂಟಗು ತುತೋಂದಿ ನಂಚಿತ್ತನ ಗಜ ಶರ್ಮ ಅಯ್ಯೋ ಅಂಬರವಾದ ಸ್ವೀಕಾರ ಮಲ್ತೊಂದಿ ನಂಚಿತ್ತನ ಭಗವಂತೆ ಸ್ಮಶಾನುಡಿತ್ತಿ ನಂಚಿತ್ತನ ಆ ಪುನುಕುಲಿನ ಪೊತ್ತಾಯ ನಂಚಿತ್ತನ ಭಸ್ಮನೆ ತನ್ನದೇ ಹೋಗು ಧಾರಣೆ ಮಲ್ತೋಂದಿ ನಾಯೇ ತನ್ನ ದೇಹದ ಪೂರ್ತಿ ಪರಪು ನಂಚಿತ್ತಿನ ಉಚ್ಚುಲು ಸರೀಶ್ರಪಲು ಆತೆ ಅತ್ತಾವಂದ ಸುತ್ತಮುತ್ತ ಉಪ್ಪು ನಂಚಿತ್ತಿನ ಆ ಗಂಡ ಗಣಕುಲು ವಿಕಾರವಾಯಿನರು

ಗಂಗೆ ಬಕ್ಕ ಗೌರಿ, ಆ ಗೌರಿನ ಪಾರ್ವತೀದೇವಿನ ತನ್ನ ತೊಡಿಟ್ಟುಕೊಳ್ಳಾವಂದು ತರಿಟ್ಟು ಗಂಗೆನ ಧಾರಣೆ ಮಲ್ತೊಂದು ಅಪಗಾಂಡ ತಮಾಷೆಗಾದ ಪಂಪೆರಿ. ಆ ಈಶ್ವರ ದೇವರನ್ನ ಮೇಟಿತ್ತಿನ ಉಚ್ಚುಲು ಮಾತ ಈ ಎಲಿತ ಮಿತ್ ಕಣ್ಣಿಗೆ ಗಣಪತಿ ದೇವರನ್ನ. ಅವೇ ರೀತಿ ಆ ಷಡ್ಮುಖ ದೇವರನ್ನ ನವಿಲಿಗೆ ಮಾತ ಈ ಉಚ್ಚುದ ಮಿತ್ ಕಣ್ಣಿಗೆ. ಅವೇ ರೀತಿ ಅಪ್ಪೆ ದೇವಿನ ಆ ದುರ್ಗೆನ ಪಿಲಿ ಆ ರುದ್ರ ದೇವರನ್ನ ಆ ಬಸವೆ ಬೋರಿ ನಂದಿ ಅವೇನೇತು ಒಂದು ಪುಣಿಗೆ ಏಪ್ಪಮ್ಮೆ ತಿನ್ನೋಲಿ ಎಂದು ತಮಾಷೆಗೆ ಓಡಾದನೇನ್ ಪನ್ಪೇರಿ. ಏಪಲ ಸಂಸಾರದ ತಾಪತ್ರೇನ್ ಕಂಟೇಳ್ದಿದ್ದು ಇವನೊಡಿಗೆ ಪಿದೆ ಬಿಡ್ರೆ ಬರಲಿ ನಂಜುಂಡ. ಆ ನಂಜಿನ ಮಾತ ನಮ್ಮ ಪಂಡ ಅಂದಾಂಡ ಪರಿಹಾರ ತಿಕ್ಕರ ಸಾಧ್ಯ. ಅಪಗಾಂಡ ಈ ಸಂಸಾರದ ಬರ್ಪನ ತಾಪತ್ರೆಯನ್ನು ಎಂಚ ದೀವ ನೋಡುವ ಪನ್ಪನಿಗೆ ಉದಾಹರಣೆ ಆದ ಶಿವದೇವರು ಉಲ್ಲೇರು ಎಂದು ನಮ್ಮ ಪಂಡ ಕುಡೊಂಜಿ ರೀತಿಡು ನಮ್ಮ ಆಲೋಚನೆ ಮಲ್ತನಂದಾಂಡ ನಮ್ಮ ಪುರಾಣುಡಾವಡು ಒವೇ ಕಥೆಟಾವಡು ಈ ಸಂಸಾರೋಡು ಗಲಾಟೆ ಬೈದಿನ ಉಂಡ ಇಜ್ಜೇಜ್ ಮಾತಿರಲ ಒಜೇಲಕ ಉಲ್ಲೇರು ದಾಯಗಂದು ಕೆಂಡ ನಿರ್ವಿಕಾರವಾಯಿನ ಶಿವನಾದುಂಬುಡು. ಈ ಮಾತ ವಿಕಾರಲು ಮಾತ ನಿಶ್ಚೇಷ್ಟಿತವಾದ ಬೂರ್ದ ಮುಕುಲ್ನ ವಿಕಾರಗು ಮುಕುಲ ಇತ್ತಿನ ಮನಸ್ಸಿಡಿತಿನ ಭಾವನೆಲೆಗೆ ಬುರ್ಚಾಂದಿನ ಆ ವಿರೋಧಗು ಅವಕಾಶನೇ ಇಜ್ಜಿ ಅಂಚಾದಾರು ದೇವಿರಿ ಇಂಚ ನಮಲ ಸಂಸಾರಡು ಆ ಶಿವಪ್ಪನಲಕನೆ ಇತ್ತಿನಿಂದ ಅಂಡ ನಮಲ ಆ ನಮ್ಮ ಜೀವನುಡು ತೆರೆಯೊಂದು ಆ ಭಗವಂತನಂಚಿ ಪೋಯರು ಸಾಧ್ಯ ಪನ್ಪುಣೆನೆ ನಮ್ಮ ಇದ ಮುಟ್ಟದ ಕತೆಟಿಕೇನೊಂದು ಬೈದ ನನ್ನ ದುಮ್ಮುಗು ಇದೇನು ಮಾತ ಜೀವನುಡು ಬರ್ಪನ ಕಷ್ಟ ಸುಖಕ್ಕಲೇನೆ ಸಮಾನವಾದ ಸ್ವೀಕಾರ ಮಲ್ತದೆ ಭಗವಂತನೇ ಶ್ರೇಷ್ಠ ಆಯನು ಆಯನ ಭಕ್ತಿನು ಆಯನ ಶ್ರದ್ಧೆನು ಆಯನ ನಾಮನು ಸಂಕೀರ್ತನೆ ಮಲ್ತಂಡ ಮಾತ್ರ ಆಯನ ಮಿತ್ ದೃಢವಾಯನ ಭಕ್ತಿನಿ ದೀಂಡ ಮಾತ್ರ ನಮಕ್ ಜೀವನಡು ಬರ್ಪಿನ ಪ್ರತಿ ಕಷ್ಟಲ ನಿವಾರಣೆ ಆಯನ ಆಯರ ಸಾಧ್ಯ ಉಂಡು. ಆ ಭಗವಂತೆ ಗೀತೆಡ ಪಂತಿನ ಲೆಕ್ಕ

जना परियुपासते तेषां नित्याभियुक्तानां योगक्षेमं वहाम्यहम्। ಎನ್ನನೆ ನಿರಂತರವಾಗಿ ಈ ಚಿಂತನೆ, ಸ್ಮರಣೆ, ಧ್ಯಾನ, ಭಜನೆ, ಕೀರ್ತನೆ, ಭಕ್ತಿ ಮಲ್ತಂದಂಡ ನಿನ್ನ ಸಂಪೂರ್ಣವಾಯನ ಯೋಗಕ್ಷೇಮನು ಯಾನು ತೂವನುವೆ ಪಂಡದು ನಂಕ ಭಾಷೆ ಕೊಡ್ತೀರಿಗೆ ಭಗವಂತೆ ಅಂಡ ನಮಮಲ್ಪನ ಚಿತ್ತನ ಆ ಭಕ್ತಿ ಅವು ನಿರಂತರವಾದ ಅರ್ನಮಿತ್ ಗೇಣದೀದು ಮಲ್ತಂಡ ಮಾತ್ರ ಸಾಧ್ಯ. ಇನ್ನೇನು ಜೀವನಡು ನಡಪುಡಾದ ತ್ವಜಪಾದಿ ನಂಚಿತ್ತಿನ ಮಹಾಭಕ್ತೆ ಭಕ್ತ ಕುಂಬಾರೆ ಅತನ ಘೋರಾ ಕುಂಬಾರೆ ಆರ್ನ ಕಥೆಯನ್ನು ಪನ್ಪನ ಮುಖಾಂತರ ನಮ್ಮ ದುಂಬುಗು ಸಾಮೂಹಿಕವಾಯನ ಭಜನೆಯನ್ನು ಮಲ್ತದೆ ಕಥಾಪ್ರವೇಶ ಮಲ್ಪಗ ಪುಂಡಲೀಕ ವರದ ಪಾಂಡುರಂಗ ಹಾರಿವಿಟ್ಟ ಅಂಚಾದೆ ನಮ್ಮ ಮಾತಾ ದೇವರನ್ನ ನಾಮಸ್ಮರಣದ ಒಟ್ಟಿಗೆ ಕಥೆಯನ್ನು ದುಂಬುಕೊಣಕಾ

ಬನ್ಮನನ್ ಚಿತ್ತನ ಒಂಜಿ ರಾಮುಡು ಗೋರಾ ಬನ್ಮನನ್ ಚಿತ್ತನ ಕುಂಬಾರೆ. ಕುಂಬಾರ ವೃತ್ತಿ ಎಂದು ಪಂಡ ಮಣ್ಣದ ಮಡಿಕೆ ಕುಡಿಕೆಲೆನವಾದ ಮಲ್ತದೆ ಅವೇನೆ ದುಂಬದ ಕಾಲುಡು ಲೋಹ ಇಜ್ಜಾಂದಿ ನಂಚಿತ್ತಿನ ಆ ದಿನಕುಲು ಮಲ್ಪನಂಚಿತ್ತಿನ ಪ್ರತಿ ಒಂಜಿ ಆಹಾರ ಪದಾರ್ಥಲೇನೆ ಈ ಮಣ್ಣದ ಮಡಿಕೆಡೆ ಅತ್ರ ಬಾಜನುಡೆ ಮಲ್ಪುಡಾಯಿ ನಂಚಿತ್ತಿನ ಆ ಕಾಲುಡು ಅವಿನೇ ತನ್ನ ಜೀವನದ ವೃತ್ತಿಯಾದ ಸ್ವೀಕಾರ ಮಲ್ತದೆ ಜನಕುಲೆಗಮಾತ ಪಡೆದು ಬೊಡದಿ ಗಂಗಾನ ಒಟ್ಟುಗೂ ಪೊರ್ಲುದ ಸಂಸಾರ ನಡಪಡಾಂದಿಪ್ಪು ನಂಚಿತ್ತಿನ ಗೋರಾ ಕುಂಬಾರೆ. ವಿಶೇಷದಾದಾಂದು ಕೇಂಡ ಇನಿ ಕೋಡದ ಜೀವನುಡದಾದಾಂದು ಕೇಂಡ ನಂಕ್ ಉನಿಯರೆ ತಿನಿಯರೆ ತುತ್ತೈತ ಇತ್ತುಂಡ ಮಾತ್ರ ಯಾವೇ ಖಂಡಿತವಾದಲ ಯಾವಂತ ಬೇತೆ ಬೇತೆ ಅವಶ್ಯಕತೆ ಕೊಲು ದಿನನಿತ್ಯದ ಉಪಯೋಗಗು ಅವು ನಮ್ಮ ಇನಿತ ಜೀವನಗು ಐನು ಹೋಲಿಕೆ ಮಲ್ತನಂದಾಂಡ ಅಜ ಗಜಾಂತರ ವ್ಯತ್ಯಾಸ. ಬಂಜಿ ನಿಲ್ಕೆ ನುಪ್ಪು ಮಾನ ಮುಚ್ಚರಿಗೆ ಬೋಡದ ಕುಂಟು ಹಿಂದೆಟೆ ನೆಮ್ಮದಿದ ಜೀವನ ಇತ್ತಿನಂಚಿತ್ತಿನ ಆ ಕಾಲ. ಇನಿ ಮಾತಲ ಇತ್ತುಂಡಲ ಪೆಟಿಗೆ ನಿಲ್ಕೆ ಬಂಗಾರ ಪರ್ಸ್ ನಿಲ್ಕೆ ದುಡ್ಡು ಬ್ಯಾಂಕಡೆ ನಿಲ್ಕೆ ಬೋಡಾಯಿನಾತ ಲಕ್ಷ ಕೋಟಿಗಟ್ಟಲ ದುಡ್ಡು ಇತ್ತು ನಿಂದ ಅಂಡಲ ನಾನಾ ನಮನದ ಕಾಯಿಲೆ ಇರದವರ ಮಾನಸಿಕವಾಯಿನ ನೆಮ್ಮದಿಲ ಇಜ್ಜಿ ರಾತ್ರಿಡು ಒಂಜಿಗಲಿಗೆ ನಿದ್ರೆಲ ಇಜ್ಜಿ ದಾದಾ ಅಂದ ಕೆಂಡ ಇತ್ತಿನ ಚಿತ್ತಿನ ಬಂಗಾರ ಬದ್ದೇನು ಅಲ್ಲ ಕಲುವೇರ ಬತ್ಕೊಂಡು ಹೋಗ್ಯಾರ ಬ್ಯಾಂಕ್ದ ಅಕೌಂಟ್ ಹಿಡಿದು ಹ್ಯಾಕ್ ಮಲ್ತದೆ ಯಾರಲ್ಲ ದುಡ್ಡನ್ನು ದೆಪ್ಪ್ಯಾರ ಅತ್ರ ಇತ್ತಿನ ಚಿತ್ತಿನ ಜೋಕುಲು ಬಾಲೆಲು ಅಡ್ಡಸಾದಿ ಬತ್ತರ ದಾದ ಮಲ್ಪರ ಇಂಚಿತ್ತಿನ ಬೊಡ್ಚಾಂದಿನ ವಿಚಾರದ ಚಿಂತನೆ ಹಿಡಿದ ಅವರ ಮನುಷ್ಯಗ ಒಂಜಿ ದಿನ ತಲ ಒಂಜಿ ಕ್ಷಣ ತಲ ಒಂಜಿ ಗಳಿಗೆ ತಲ ನೆಮ್ಮದಿಯೇ ಇಜ್ಜ ಅಂದಿನ ಈ ಕಾಲ ಅಂಡ ಇತ್ತಿನಿಟ್ಟೆ ನೆಮ್ಮದಿಡ ಬದುಕು ನಂಚಿತ್ತಿನ ಆ ಕಾಲುಡು ಗೋರಾ ಕುಂಬಾರೆ ಉಪ್ಪುನಗ ಕಣ್ಣ ನಿಬಡಿದ ಮದುಮೆದ ಆ ಸುಮಧುರ ದಾಂಪತ್ಯ ಜೀವನದ ದ್ಯೋತಕವಾದ ಪುಟಿದ ನಂಚಿತ್ತಿನ ಬಾಲೆ ಬಾಲೆಗೆ ಪುದರ್ ದೀತಿರಿ ವಿಟ್ಟೂ ಬಂಡದು. ಅರ್ಥಾತ್ ಭಗವಂತನ ನಾಮಸ್ಮರಣೆ ದಿನೋಲ ಪ್ರತಿ ಗಳಿಗೆಡ್ಲ ಮಲ್ಪು ನಂಚಿತ್ತಿನ ಗೋರಾ ಕುಂಬಾರೆ ಕಾಯಕ ದಿನ ಪೋಯರೆ ಬೋಡಾದಿ ಈ ಬಾಜನ ಮಲ್ಪು ನಂಚಿತ್ತಿನ ಕಸುಬು ಅಂಡಲ ತನ್ನ ಪ್ರವೃತ್ತಿ ಒಂದು ಕೆಂಡ ದೇವರನ ಭಜನೆ. ಆ ಭಜನೆಗೆ ಪೂರಕವಾದ ಬರ್ಪು ನಂಚಿತ್ತಿನ ವಿಠಲ ನಾಮ ಆ ಭಗವಂತಗೆ ದೀ ನಂಚಿತ್ತಿನ ವಿಠಲನೆ ಅಡೇಗೆ ವಿಟ್ಟು ಮೋಕೆಡಿ ನಮ ಕೆಲವು ಸರ್ತಿ ಜೋಕಲ್ನ ಪುದರ್ನೆ ಇತ್ತಿನ ಪುದರ್ನ ಅಡಿಗೆ ನಕ್ಕೆ ಮಲ್ತಿಲೆಪ್ಪ ನಂಚಿತ್ತಿನ ಕ್ರಮ ಕೆಲವು ಸರ್ತಿ ಪೊರ್ಲುಂದು ತೋಜಿಂಡಲ ಕೆಲವು ಸರ್ತಿ ಅವು ವಿರೋಧಾಭಾಸ ಆಪಿನ ಪಿಂಕು ಒಂದು ಕೆಲವು ಸರ್ತಿ ಲೆಪ್ಪುಯರು ಕಿಟ್ಟ ಅಂದ್ ಲೆಪ್ಪುಯರು ಕೃಷ್ಣ ಅಂದ ಪುದರ್ ಇತ್ತಿನ ಕಿಟ್ಟ ಅಂದ ಲೆಪ್ಪುಯರು ಅವೇ ರೀತಿ ಕೆಲವು ಸರ್ತಿ ಆ ಶಬ್ದೊಡು ಅಪಂಭ್ರಂಶ ಆದೆ ನಿರಂತರವಾದ ಅವೇ ಪುದರ್ ಜನಕುಲ್ಲ ಲೆಪ್ಪೆರ ಸುರ ಮಲ್ಪುಯರು ಅಂಡ ಈ ವಿಟ್ಟೂ ಬನ್ಪ ನಂಚಿತ್ತಿನ ಪಂಡರಾಪುರತ ಪಾಂಡುರಂಗನ ಆ ವಿಠಲನ ಪುದರಿನೇ ವಿಟ್ಟೂ ಬಣ್ಣದ ಪೊರ್ಲುದ ತನ್ನ ಬಾಲೆನೆ ಆ ವಿಠಲ ವಿಠಲ ಅಂದ ಲೆತ್ತುಂಡ ವಿಟ್ಟೂ ಅಂದ ಲೆತ್ತುಂಡ ದೇವರನ ಪುದರಿನ ಪಂಡಿ ನಂಚಿತ್ತಿನ ಪುಣ್ಯ ಪ್ರಾಪ್ತಿ ಆಪಣು ಅಂದು ಅನ್ಪೇರು ಐಕ್ ಬೊಡದೆ ದುಮ್ಮು ಮಾತ ನಮ್ಮ ಜೋಕ್ಲಿಗೆ ಪುದರ್ ದೀನಗ ದೇವರನ ಪುದರ್ ಅವು ರಾಮೇನ ಕೃಷ್ಣೇನ ರಮೇಶೇನ ಗೋವಿಂದೇನ ಇಂಚಿತ್ತಿನ ಪುದರ್ಲಿನ ಮಾತ ದೀವಂತ ಇನಿ ಕೊಡಡು ಅರ್ಥಹೀನವಾಯ ನಂಚಿತ್ತಿನ ಓಲಾ ನಾಡ್ದು ಪನಿಯರೆ ಬರಂದಿ ನಂಚಿತ್ತಿನ ಪುದರ್ಲಿನ ಮಾತ ಜೋಕ್ಲಿಗೆ ದೀವಂದುಲ್ಲೇರು ಅಪ್ಪೆ ಅಮ್ಮಗೆ ಏತೋ ಬಂಗೋಡು ದೀತಿನ ಪುದರಂದು ಲೆತ್ತುಂಡ ಇಲ್ಲಡಿತ್ತಿನ ಚಿತ್ತಿನ ಹಿರಿಯರ ನಕಲಿಗೆ ಆ ಪುದರಿನ ಲೆಪ್ಪುನನೇ ಕಷ್ಟಾತನು ಅಂಚಾನಗ ದೇವರನ ಪುದರ್ ಬರ್ಪನ ಇಂಚ ಅಂಡ ಗೋರಾ ಕುಂಬಾರೆ ಆ ಪಾಂಡುರಂಗನ ಪುದರಿನ ಬಾಲೆಗೆ ದೀದು ಪೊರ್ಲುಡು ದಿನ ಕರಿತೊಂದುಪ್ಪನ ಪೊರ್ತು ಬಾಲೆಗೆ ಆಪುಡು ಒಂಜಿ ವರ್ಷ ಕರಿದಿ ಕರಿದಿ ಒಂಜಿ ವರ್ಷ ನಗದಾದ ಮಲ್ಪಡು ಆ ಬಾಲೆಗೆ ಒಂಜಿ ಪುಟುದಿನ ಪರ್ಭ ಮಲ್ಪಡು ಪುಟುದಿನ ಪರ್ಭ ಮಲ್ಪಡು ಅಂಡ ಬಡದಿ ಗಂಗಾ ಪನ್ಪಲ್ವಿ ಅತಿ ಇತ ನಮ್ಮ ಬಾಲೆಗೆ ಒಂಜಿ ಪುಟುದಿನ ಪರ್ಭ ಮಲ್ಪಡ್ಚೇನಮ್ಮ ಅಂದಿ ಅಪ್ಪ ಗಂಡ ಇರುವಂತೆ ಹೆಚ್ಚ ಸಂಪಾದನೆ ಮಲ್ಪಡ್ಚೆ ಇರ್ ಕೇವಲ ಈ ನಾಲ್ ಬಾಜನ ಮಲ್ತನ ಏತು ದುಡ್ಡು ತಿಕ್ಕು ಇರುವಂತ ಹೆಚ್ಚ ಸಂಪಾದನೆ ಮಲ್ಪಡು ದಾಂಡ ಹೆಚ್ಚ ಬಾಜನ ಮಲ್ತದೆ ಒಂಜಿ ನಾಲ್ ಇಲ್ಲಗ ಮಾರದೆ ಆ ಹೆಚ್ಚಿಗೆ ಬತ್ತು ನಂಚಿತ್ತನ ದುಡ್ಡುಡು ಬಾಲೆಗೆ ಒಂಜಿ ಪೊರ್ಲುದ ಅಂಗಿ ಕನವಡು ಒಂಜಿ ಪೂತ ಮಾಲೆನ ಕನವಡು ಬೋಡಾಯ ನಂಚಿತ್ತನವಂತ ಚೀಪೆ ತಿನಿಯರೇನು ಮಲ್ತದೆ ನಾಲ್ ಇಲ್ಲದಕ್ಕಲೆತ್ತದೆ ಬಾಲೆನು ಕುಲ್ಲಾದು ಆಯ್ತ ಮಂಡೆಗೆ ನಾಲ್ ಅಕ್ಷದ ಕಾಳು ಪಾರ್ದು ಪೊರ್ಲುಡು ಮಲ್ಪಡ್ಚೆಯೇ ಆರತಿ ಮಲ್ಪಡ್ಚೆ ಬಾಲೆಗೆ ಆರ

ಡಾನೆ ತೂಪರು ನನ್ನ ಮನೆ ಬಂದ ಕುಲ್ಲುನತ್ತೆ ಬಾಲೆ ಒಂಚೂರು ತೂಲೆ ಯಾನು ನಾಲು ಇಲ್ಲಾಗ ಪೋದು ಪಂಡದು ಅಕಲೇನಲ್ಲ ಲೆತ್ತೊಂದು ಬತ್ತದೆ ನಮ್ಮ ವಿಠಲಗೆ ಅಕಲ ಮಾತ ಆಶೀರ್ವಾದ ಬೋಡತೆ ಪಂಡದು ಪೋಯ್ ನಂಚಿತ್ತುನ ಗಂಗಾ ಸುತ್ತಮುತ್ತದ ಇಲ್ಲಡೆ ಪೋಪಾಲೆ. ಈ ಮೇಟು ಮಲ್ಲ ಮಣ್ಣದ ರಾಶಿನ ಪಾಡದೆ ಗೋರೆ ಆಲೋಚನೆ ಮೆಲ್ಪು ಈ ಮಣ್ಣಿನ ಮೆಲ್ತದೆ ಮುಂದೇನು ದೊಂಕುದು ಯಾನು ಮಲ್ಪ ನಂಚಿತ್ತಿನ ಬಾಜನ. ಇನಿ ಈ ಮಣ್ಣಿನ ಯಾನು ದೊಂಕುನು ಯಾನು ಸೈತಿ ನಡೆದು ಬೊಕ್ಕ ಈ ಮಣ್ಣದ ಉಲ ಏನನ್ ಪಾಡುವೆ ರಥ ಅಪಗ ಈ ಮಣ್ಣು ಏನನ್ ದೊಂಕುಜ ಅಪಗಂಡ ಈ ಪ್ರಕೃತಿ ಬನ್ಬ ನಂಚಿತ್ತಿನ ಉಲೈ ನಮ್ಮ ತಿನ್ಪ ನಂಚಿತ್ತಿನ ಪ್ರತಿ ಒಂಜು ಸೊತ್ತುಲು ಈ ಭೂಮಿಡೇ ಆಯ್ ನಂಚಿತ್ತಿನ. ಅವೇ ರೀತಿ ಯಾನು ಮಲ್ಪ ನಂಚಿತ್ತಿನ ಈ ಕಸುಬು ಯಾನು ಮಲ್ಪ ನಂಚಿತ್ತಿನ ಈ ಮಣ್ಣದ ಬಾಜನಲು ಹತ್ತು ಆ ದೇವರಿಂದ ನಮ್ಮ ಪನ್ಪ ಆ ದೇವರಲ್ಲ ಎನ್ನ ಲೆಕ್ಕನೆತ್ತ ಯಾನೆಂಚ ಬೇತ ಬೇತ ನಮುನೆದ ಮಲ್ಲ ಬಿಸಲೆ ಕಿನ್ನಿ ಬಿಸಲೆ ಬಂಡಿಸಲೆ ಗದ್ದವು ತೂರಿ ಇಂಚಿತ್ತಿನ ಮಾತ ಬೇತ ಬೇತೆ ಬಾಜನ ಮಲ್ಲ ಮಲ್ಲ ಅಡ್ಯರ ಮಾತ ಮಲ್ಪು ಜಯನು ಅಪಕಂಡ ಈ ದೇವರಂಡದ ಅದು ಮಲ್ಪುನು ಈ ಭೂಮಿದ ಮಿತ್ ಬೇತ ಬೇತ ಜೀವಿಲಗಿ ಬೇತ ಬೇತ ಎಂಪತ್ತ ನಾಲ್ಕು ಲಕ್ಷ ಯೋನಿಡು ಪುಟಿ ನಂಚಿತ್ತಿನ ಜೀವಿಲಗಿ ಪೂರ ಆಕಾರನು ಬೇತೆ ಬೇತೆ ಸಾಮರ್ಥ್ಯನು ಬೇತೆ ಬೇತೆ ರೂಪ ಸ್ವರೂಪ ಗುಣ ನಿರ್ಮಾತ ಕುರ್ಪುನಿ ಆ ಭಗವಂತ್ಯತ ಅಪಗಾನಗ ಯಾನು ಮಲ್ತಿ ನಂಚಿತ್ತಿನ ಮಣ್ಣದ ಬಾಜನದ ಲಕನೆ ಆ ದೇವರ ಮಲ್ತಿ ನಂಚಿತ್ತಿನ ಈ ಜೀವ ಚೈತನ್ಯಲು ಆ ಒಂಜು ವ್ಯತ್ಯಾಸ ದದಾನ್ ಕೇಂಡ ಯಾನು ಮಲ್ಪ ನಂಚಿತ್ತಿನ ಬಾಜನುಡು ಜೀವ ಇಚ್ಚಿ ಚೈತನ್ಯ ಇಚ್ಚಿ ಕವೆನ್ ದರ್ತನ ಪುಡ ಅದು ಪಿರ ಮಣ್ಣಾಪುಡು ಅಂಡ ಈ ದೇವರ ಮಲ್ತಿ ನಂಚಿತ್ತಿನ ಪ್ರತಿ ಒಂಜತ್ತ ಉಲಾಯಿಲಾರಿ ಅಣು ರೇಣು ತೃಣ ಕಾಷ್ಟುಡು ಇತ್ತದೆ ಆರ್ನ ಚೈತನ್ಯ ನಿರಂತರವಾದ ಆ ಜೀವಿದ ಉಲ ಇತ್ತದೆ ಯಾನು ಮಲ್ತಿ ನಂಚಿತ್ತಿನ ಅವು ಚಲಿಸರ ಸಾಧ್ಯಜ್ಜಿ ಆಂಡ ಭಗವಂತ ಮಲ್ತಿ ನಂಚಿತ್ತಿನ ಅವು ಸ್ಥಿರವಾಯನ ಅತ್ತು ಅಂಚಿಂಚಿ ಪೋಪು ನಂಚಿತ್ತಿನ ಚಂಚಲವಾಯನಂಚಿತ್ತಿನ ಈ ಜಗತ್ತಡೆ ಸೂಕ್ಷ್ಮವಾಯನಂಚಿತ್ತಿನ ಜೀವ ಚೈತನ್ಯ ಇತ್ತಿನ ಅಂಚಿತ್ತಿನ ಭಗವಂತ ಮಲ್ತಿ ನಂಚಿತ್ತಿನ ಸೃಷ್ಟಿ ಅಂಚಾದೆ ಆ ವಿಚಾರುಡು ಆರೇ ಮಲ್ಲಾರೇ ಅಂಡ ಆರೇನ ನಾಮಸ್ಮರಣೆ ಮಲ್ತದೆ ಆರೇನು ಸೇರ್ಂಡ ನಮಲ ಆರ್ನ ಒಟ್ಟಿಗೆ ಉಪ್ಪೇರ ಸಾಧ್ಯ ಪಂಡದು ಕೈತಲೇ ಇತ್ತಿನ.

ಆವಿಷತು ಪಂಡ ಹಿಂದೇನು ಸೃಷ್ಟಿ ಮಲ್ತದ ಸೃಷ್ಟಿದ ಉಲಾಯಿ ಪಿದಾಯಿ ಈ ಎ ಉಪ್ಪನಂಚಿತ್ತಿನ ಜಿಂಜಿದ ಉಪ್ಪನಂಚಿತ್ತಿನ ಭಗವಂತೇ ಪನ್ಪನಂಚಿತ್ತಿನ ಅರ್ಥ ಇತ್ತ ಗೋರಾ ಕುಂಬಾರೆ ಮಲ್ತೊಂದುಪ್ಪನವೇನು ನಮ ಎನ್ನಿನಿಂದ ಅಂಡ ನೇನೆ ಜ್ಞಾನ ಪೂಜೆ ಅಂದು ಎನ್ನುರಿ ಮಲ್ಪನಂಚಿತ್ತಿನ ಕರ್ತವ್ಯ ಮಣ್ಣಿನ ಮೆಲ್ಪುನು ಭಗವಂತಗೆ ಕಾಲಿ ಪೂಜನೆ ಮಲ್ತದುಕುಂಡ ಬಂಜಿ ಜಿಂಜರ ಸಾಧ್ಯಚ್ಚಿ ಅಂಚಾದೆ ಆ ದೇವರೇನು ಪೂಜೆ ಮಲ್ಪಡುಂದ ಅಂಡ ತನ್ನ ಕರ್ತವ್ಯಡು ಮಲ್ಪನಂಚಿತ್ತಿನ ಕರ್ತವ್ಯನೇ ಭಗವಂತೇ ಕರ್ಮಣ್ಯೇವಾ ವಾಧಿಕಾರಸ್ಥೆ ಆ ಫಲ ಫಲನು ಆ ಫಲೇಶು ಕದಾಚನ ಅಂತ ಪಣ್ಣಿನ ಲೆಕ್ಕ ದೇವರನ್ನು ಆವಾಹನೆ ಮಲ್ತದೆ ಕಲೆ ಆವಾಹನ ತೆಥೆ ನಾಹಿ ವಿಸರ್ಜನ ಏಕನಾಥರು ಬನ್ಪೆರಿ ಈ ಜ್ಞಾನದ ಪೂಜೆ ಹೂವೆ ಉಪಕರಣ ಉಪಾಧಿ ಬೋರ್ಚಿ

ಮೂಲ ಆಡಂಬರನೇ ಇಚ್ಛೆ. ಕಂಡ ಇನ್ಕೋಡೆಡ್ ಮಾತ ನಮ್ಮ ತೂಪ ಗಣೇಶೋತ್ಸವ ರಾಮೋತ್ಸವ ಇಂಚಿತ್ತಿನ ಮಲಮಲ್ಲ ಪೂಜೆಲ ಅನಗ ಸುರೂಟ ಏರ್ಲ ಬರ್ಪಜೇರಿ ಗಣಪತಿನ ಆ ವಿಸರ್ಜನ ಮೆರವಣಿಗೆ ಅನಗ ಮಾತ ಬರ್ಪೇರಿ ರಾವಣನ ಪೊತ್ತಾವನ ಅನಿಲ ತುಲೆ ಆ ಸುರುಟು ಆ ಪೊತ್ತಾವನ ಆಪಗ ಬರ್ಪಿನ ಜನ ಸುರುಟು ಒರಿಲ ಬರ್ಪಜೇರಿ ಆ ರಾವಣನ ಪೊತ್ತಾನಗ ಆಮಂತ್ರಣ ಇಜ್ಜಿನಲ್ಲ ಮಾತ ಬತ್ತ ಸೇರ್ವೇರಿ. ಇಂಚ ನಮ್ಮ ಜೀವಮಾನುಡು ಆ ಭಗವಂತನ ನಾಮಸ್ಮರಣೆನ ಎಂಚ ಮಲ್ಪಲಿ ಪನ್ಪುನಕ್ಕೆ ಗೋರಾ ಕುಂಬಾರಿ ಎಂಚ ಪ್ರಾಣ.

0: ಕಾಡಿಗೆ ಬೈದನೆ ಕಾರದ ತೀರ್ಥ ಮೂಡ್ದು ನೀತನೆ ದಾನೆ ಪಂಕೆಯ ದೊಂಕಿ ಬಾಲನೆ ಅಮ್ಮ ಪಂಪಿನ ಆ ಸ್ವರ ಪಿದಣ್ಣ ಬಾಯಿಗೆ ಮಣ್ಣು ಪೋತನು ಬಾಲದ ತೊರ್ತೆ ಬಾಲದ ತರಕಿ ಬೆರಿಕೆ ಸೊಂಟಗು ಬಾಲ ಮಣ್ಣಿದ ಉಲ ಈ ಮಣ್ಣ ಒಂದುಂಡು ಬಾಯಂಗಾನಗ ಬಾಯಿಗೆ ಮಣ್ಣದ ಮುದ್ದನೆ ಪೋತು ಬಾಲದ ಬೊಬ್ಬಿನ್ ಈ ಭಜನದ ಗರ್ಜನದ ನಡುಟು ಕೇನು ನಕುಲಿ ಏರಿ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಉಂದಾಲ ಇನ್ನು ವಿಠಲ.
1: ಇದುವರೆಗೆ ಹರಿದಾಸ ಶರತ್ ಶೆಟ್ಟಿ ಪಡುಪಳ್ಳಿ ಇವರಿಂದ ಗೋರಕುಂಬಾರೆ ತುಳು ಹರಿಕತೆಯ ಮೊದಲನೇ ಭಾಗ ಕೇಳಿದಿರಿ. ತಬಲಾದಲ್ಲಿ ಸಹಕರಿಸಿದವರು ಶ್ರೀ ಮಂಗಲ್ದಾಸ್ ಗುಲ್ವಾಡಿ, ಹಾರ್ಮೋನಿಯಂ ಸಹಕರಿಸಿದವರು ರಮೇಶ್ ಹೆಬ್ಬಾರ್. ಪ್ರಸ್ತುತಿ ರೇಡಿಯೋ ಸಾರಂಗ 107.8 FM. ಇದು ಗೋರಕುಂಬಾರೆ ತುಳು ಹರಿಕತೆಯ ಮೊದಲನೇ ಕಂತು. ಇನ್ನು ಮುಂದಿನ ಕಂತು ಮುಂದಿನ ಭಾನುವಾರದ ಹರಿಕಥಾ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಮೋಕಿದ ಬಂದುಲೆ,
3: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
3: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
3: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
3: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲೆ.
2: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
4: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
5: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
4: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
7: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
8: ಹಲೋ ಪುಟ್ಟ.
6: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
8: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
6: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
9: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮತದಾನ ನಮ್ಮ ಹಕ್ಕು ಜವಾಬ್ದಾರಿ ಪಟ್ಟಿಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ
1: ಆತ್ಮೀಯ ನಾಗರಿಕ ಬಂಧುಗಳೇ
2: ಮತದಾನ ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
3: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು
2: ಹೌದು ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ ಹೆಸರು ತಿದ್ದುಪಡಿ ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ
3: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ
2: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ
3: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ
1: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಈ ಸಾರ್ವಜನಿಕ ಪ್ರಕಟಣೆ
4: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ
5: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ
6: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು
7: ಹೌದು ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು ರಕ್ತದಾನ ಮಾಡಿ ಜೀವ ಉಳಿಸಿ ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM
8: ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ
9: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿರಿ. ಕೇಳ್ತಾ ಇರಲಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ಏನೇ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರು ಆಗ ನೀವು ನೋಡಿದ್ರೆ ಇನ್ನೇನು ಬಾವಿ ಕೆಲಸ ಗಿಡ ಕೆಲಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಫಲದಾರದ ಹಾಗೆ ಮುಂದಿನ ಬೇಸಿಗೆ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಭೂಮಿಯಲ್ಲಿ ಗಿಡ ಇಡಲು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳದ ಬಾವಿ ತೋರಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಒಂದು
4: ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಹೊರಗೆ ಕರ್ಕೊಂಡು ಹೋಗೋರು?
0: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಜನಕ್ಕಾಗಿ ರೇಡಿಯೋ ಸಾರ್ವಜನ
5: ಮತದಾನ ನಮ್ಮ ಹಕ್ಕು ಜವಾಬ್ದಾರಿ, ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
6: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
7: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
6: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
7: ಎಸ್ಐಆರ್ ಅರ್ಜಿ ಭರ್ತಿ ಮಾಡದಿರುವುದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
6: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಂಸ್ಕಾರ ನೀಡಿ.
7: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿ.

0: കേട്ടിട്ടുള്ള ഇത് റേഡിയോ സാരൻ 107.5 FM രംഗരംഗോ ജീവന ഇന്നത്തെ വേറെ വിശേഷ കാര്യക്രമത്തിൽ എല്ലാവർക്കും കണ്ണുനിറഞ്ഞ സ്വാഗതം. ശ്രോത്രുവിന് ഇപ്പോഴത്തേക്ക് ബാരി അധ്യയന പീഠ സെമസ്റ്റർ തരഫ് നടന്നിരിക്കുന്നു. ബാരി നാലാചരണ ഇതര കാര്യക്രമത്തിന് മുന്നിലായി കർണാടക ജാനപദ വിശ്വവിദ്യാലയത്തിലെ നിവൃത്ത ഉപകുലപതി ഡോക്ടർ കെ ചിന്നപ്പ ഗൗഡ അതിന്റെ മലക്കണ കേട്ടുകൊണ്ടിരിക്കുന്നു.
1: ನಾನು ಸ್ವಲ್ಪ ವಿಷಾದದಿಂದ ನಿಂತಿದ್ದೇನೆ ನಿಮ್ಮ ಮುಂದೆ. ಸ್ವಲ್ಪ ಬೇಸರ ದುಃಖ ಏನಂದ್ರೆ, ನನಗೆ ಬೇರೆ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಲ್ಲ. 68, 69, 70 ವರ್ಷ ಹತ್ರ ಹತ್ರ ಆಗ್ತಾ ಬಂತು. ನನ್ನ ಸುತ್ತಮುತ್ತ ಇರುವ ಒಂದು ಭಾಷೆಯಲ್ಲಿ, ಕನ್ನಡದಲ್ಲಿ ಮಾತಾಡ್ತೇವೆ, ಬೇರೆ ಭಾಷೆಯಲ್ಲಿ ಮಾತಾಡ್ತೇವೆ, ಇಂಗ್ಲಿಷ್ನಲ್ಲಿ ಮಾತಾಡ್ತೇವೆ, ಯಾಕೆ ಒಂದು 60-70 ವರ್ಷ ಇದ್ದ ಸಮುದಾಯಗಳ ಜೊತೆಗೆ ಇದ್ದ ಒಂದು ವ್ಯಕ್ತಿಗೆ ಯಾಕೆ ಒಂದು ಭಾಷೆಯನ್ನು ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಅಂತ ಅವಕಾಶಗಳು ಯಾಕೆ ಬರ್ತಾ ಇಲ್ಲ ಅಂದ್ರೆ, ಈಗ ನಾವು ಎಲ್ಲಿಗೆ ಬಗ್ಗೆ ಮುಟ್ಟಿದ್ದೇವೆ ಅಂತ ನಾನು ಹೇಳ್ತಾ ಇದ್ದೆ. ಅದು ಹೇಳಿದೆ ಅವರಿಗೆ, ನೀವು ಯಾರು ಕನ್ನಡದಲ್ಲಿ ಮಾತಾಡಬೇಡಿ, ನೀವು ಬೇರೆ ಭಾಷೆಯಲ್ಲಿ ಮಾತಾಡಿದ್ರು ಬೇರೆ ಜಾಗ ನಮ್ಗೆ ಅರ್ಥ ಆಗಾದ್ರೂ ತೊಂದರೆ ಇಲ್ಲ, ಕೂತ್ಕೊಳ್ಳಿ ಸ್ವಲ್ಪ ಕೇಳಿ ಅರ್ಥ ಆಗದಿದ್ರು ಅಂತ ಈ ಮನೋಭಾವ ಬೇಕು. ಬಂದವರು ಆ ಭಾಷೆ ಬಾರದಿದ್ರು ಕೂಡ ಆ ಭಾಷೆಯನ್ನು ಕೇಳಿ, ಹಾಗೆ ನಾನು ಅವರು ಹೇಳಿದ್ದಾರೆ ನೀವು ಬೇರೆ ಭಾಷೆಯಲ್ಲೇ ಮಾತಾಡಿ, ಅರ್ಥ ಆಗ್ತದೆ ಮಾತಾಡ್ಲಿಕ್ಕಾಗಲ್ಲ ಅಂದ್ರೆ ಏನಾಯ್ತು, ಭಾಷೆಯ ಒಂದು ಶಕ್ತಿ ಅಷ್ಟೇ ನನಗೆ ಗೊತ್ತಿರುತ್ತೆ. ಭಾಷೆ ನನಗೆ ಅರ್ಥ ಆಗ್ತದೆ, ಆದ್ರೆ ಆ ಭಾಷೆಯಲ್ಲಿ ಮಾತನಾಡಲಿಕ್ಕಾಗಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ನೋಡಿ, ಎಲ್ಲರಿಗೂ ತರಗತಿ ಅದು ಇಂಗ್ಲಿಷ್ ಅಲ್ಲಿ ಮಾಡಿ ಅರ್ಥ ಆಗ್ತದೆ, ಇಂಗ್ಲಿಷ್ ಅಲ್ಲಿ ಮಾತಾಡಿ ಅಂದ್ರೆ ಮಾತಾಡಲಿಕ್ಕಾಗಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಹೇಳಿದ್ದೆಲ್ಲ ಅರ್ಥ ಆಗ್ತದೆ, ನೀನು ಹೇಳುವುದು ಅಂದ್ರೆ ಹೇಳಲಿಕ್ಕೆ ಅರ್ಥ ಮಾತಾಡ್ಲಿಕ್ಕಾಗಲ್ಲ ಭಾಷೆಯಲ್ಲಿ ಅಂದ್ರೆ. ಇದು ಒಂದು ಶಿಕ್ಷಣದ ಅದರ ಬಗ್ಗೆ ಹೆಚ್ಚು ವಿಸ್ತಾರಕ್ಕೆ ಹೋಗ್ತಾ ಇಲ್ಲ, ಸ್ವಲ್ಪ ತಮಾಷೆಗೆ ಶುರು ಮಾಡುವ. ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಇತ್ತು ಸರ್, ನಮ್ಮ ಮಗು ಮತ್ತು ತಾಯಿ ನೋಡಿರ್ಬೋದು, ತಾಯಿ ಕೇಳ್ತಾಳೆ ಮಗುವಿಗೆ, ಆಯ್ತಲ್ಲ ಓದಿಯಲ್ಲ ಆಯ್ತಾ ನಿನಗೆ, ಆ ಮಗು ಆಯ್ತು ನಾನೆಲ್ಲ ಓದಿ ಆಯ್ತು ಎಲ್ಲ ಎಲ್ಲ ಆಯ್ತು, ಹಾಗೆ ನಿಮಗೆ ಪ್ರಶ್ನೆ ಕೇಳ್ತೇನೆ ಅಂತ ತಾಯಿ ಆ ಮಗುವಿಗೆ, ಸಣ್ಣ ಮಗು ಬರಲೆ ಮಸಿದಿ ಒಂದು ಪ್ರಶ್ನೆ ಕೇಳ್ತಾಳೆ, ಕಾವೇರಿ ಯಾವ ಸಂಧಿ, ವ್ಯಾಕರಣದಲ್ಲಿ ಸಂಧಿ ಸಮಾಸ ಎಲ್ಲ ಬರುತ್ತೆ ನೋಡ, ಕಾವೇರಿ ಯಾವ ಸಂಧಿ ಅಂತ. ಆಗ ಮಗು ಉತ್ತರ ಕೊಡ್ತದೆ, ಎಷ್ಟು ಚಂದ ಕಾವ್ಯ ಕಂಡಿತು, ತಮಿಳುನಾಡಿಗೆ ಅದು ಆಗಮ ಸಂಧಿ, ತಮಿಳುನಾಡಿಗೆ ಅದು ಆಗಮ ಸಂಧಿ, ಕರ್ನಾಟಕಕ್ಕೆ ಅದು ಲೋಪ ಸಂಧಿ, ಅದ ನಿರ್ಹೋಗಿಬಿಡು, ಕರ್ನಾಟಕಕ್ಕೆ ಅದು ಲೋಪ ಸಂಧಿ, ದೆಹಲಿಯ ಸುಪ್ರೀಂ ಕೋರ್ಟ್ಗೆ ಅದು ಆದೇಶ ಸಂಧಿ. ಅವರು ಆದೇಶ ಕೊಡ್ತಾ ಇದ್ದಾರೆ, ನಮ್ಗೆ ನೀರು ಹೋಗ್ತಾ ಉಂಟು ಅಲ್ಲಿ ನೀರು ಬರ್ತಾ ಉಂಟು ಅಲ್ಲಿ ಆದೇಶ ಕೊಡ್ತಾ ಇದ್ದಾರೆ. ಎಷ್ಟು ಚಂದ ಇದೆ ನೋಡಿ ಭಾಷೆ, ಒಂದು ಭಾಷೆ ಎಷ್ಟು ಚಂದ. ನೀವು ಸಂಧಿ ಮರ್ತು ಬಿಡಿ, ವ್ಯಾಕರಣ ಮರ್ತು ಬಿಡಿ, ಕಾವೇರಿ ಅಂದ್ರೆ ಯಾವ ಸಂಧಿ, ನಾವು ಹೇಳಿ ನಾವು ಅಲ್ಲಿ ಬಿಡಿ. ಆ ಮಗು ಕೊಡುವ ಮೂರು ವಾಕ್ಯಗಳಲ್ಲಿ ಒಂದು ಭಾಷೆಯ ಒಂದು ಒಂದು ಕಾವ್ಯಾತ್ಮಕತೆ, ಭಾಷೆಯನ್ನು ಹೇಗೆ ಸೃಜನಶೀಲವಾಗಿ ಕ್ರಿಯೇಟಿವ್ ಆಗಿ ಬಳಸಬಹುದು ಒಂದು, ಇದು ಸಣ್ಣ ಉದಾಹರಣೆ ನಾನು ಕೊಡುವುದು. ಹುಬ್ಬಳ್ಳಿಗೆ ಹೋಗಿ, ಉತ್ತರ ಕರ್ನಾಟಕಕ್ಕೆ ಹೋಗಿ, ಅವ ಸೈಕಲ್ ತುಳಿಯೋಗ್ಯ ಹತ್ಯಾನ, ಎಂತು ಸೈಕಲ್ ತುಳಿಯೋಗ್ಯ ಹತ್ಯಾನ, ಮರ ಇಳಿಯೋಗ ಹತ್ಯಾನ, ಮತ್ತೆ ಮರ ಅಂದ್ರೆ ಇಳಿಯೋಕೆ ಮರ ಹತ್ತಿದ್ದಾನೆ ಅಂತ, ಅವ ಮರ ಇಳಿಯೋಗ್ಯ ಹತ್ಯಾನ. ಉತ್ತರ ಕರ್ನಾಟಕ ಚೆನ್ನ ನೋಡಿ ಆ ಭಾಷೆ, ಅದು ಅವ ಸೈಕಲ್ ತುಳಿಯೋಗ ಹತ್ಯಾನ ಅಂದ್ರೆ ಸೈಕಲ್ ತುಳಿತಾ ಇದ್ದಾನೆ ಹೊರಟಿದ್ದ ಅಂತ. ನೀವು ಧಾರವಾಡಕ್ಕೆ ನಾನು ಆಚರಣೆ ಹೋದಾಗ ಒಂದಿಗೆ ನೋಡಿದೆ, ಒಂದು ಬೋರ್ ಡಿಪ್ಪಿನಲ್ಲಿ ಅಲ್ಲಿ ನೋಡ್ತೇನೆ ಕಾರ ಕೇರ ಸೆಂಟರ್ ಅಂತ ಉಂಟು. ನಾನು ಹೇಳ್ತೇನೆ ಕಾರದ ಅಂಗಡಿ ಇದು ಒಂದು ಕಾರ ಕೇರ ಸೆಂಟರ್ ಅಂತ, ಅದು ನಿಜವಾಗಿ ಇಂಗ್ಲಿಷ್ ಕಾರ್ ಕೇರ್ ಸೆಂಟರ್, ಕಾರ್ ಕೇರ್ ಸೆಂಟರ್ ಅಂದ್ರೆ ಕಾರ ಕೇರ ಸೆಂಟರ್. ಒಂದು ಭಾಷೆಯನ್ನ ಇದು ನೋಡಿದ್ರೆ ಅದನ್ನು ಹೇಗೆ ಬಗ್ಗಿಸಿಕೊಳ್ತಾರೆ ಒಂದು ಭಾಷೆಯಲ್ಲ ಅಂತ. ಇದೆಲ್ಲ ಒಂದು ಬೇರೆ ಬೇರೆ ನಮಗೆ ಅರ್ಥ ಆಗಲಿ ಆಗದಿರಲಿ ಅಪರಿಚಿತ ವಲಯದ ಒಂದು ಭಾಷೆಯನ್ನ ನಾವು ಬಹಳ ಕುತೂಹಲದಿಂದ ನೋಡಬೇಕಾದ ಸಂಗತಿಗಳನ್ನು ಹೇಳ್ತದೆ ಅಂತ ನಾನು ಹೇಳಿದ್ರೆ ಇಷ್ಟಪಟ್ಟು ಒಂದು ಎರಡು ಮೂರು ವಾಕ್ಯಗಳನ್ನು ಹೇಳ್ತೇನೆ. ನಾನು ಮೊದಲನೆಯ ವಾಕ್ಯ, ನನ್ನ ಇವತ್ತಿನ ಮಾತಿನ ಸಾರಾಂಶ, ಮೊದಲನೆಯ ಮಾತು, ಯಾವನೇ ಆಗಲಿ ನಾನು ತನ್ನ ಭಾಷೆಯನ್ನು ಪ್ರೀತಿಸುವವರು ಮತ್ತೊಂದು ಭಾಷೆಯನ್ನ ದ್ವೇಷಿಸಬಾರದು. ತನ್ನ ಭಾಷೆಯನ್ನು ಬಂದು ತುಳು ಮಾತಾಡ್ತಾರೆ. ನಾವು ಕನ್ನಡ ಮಾತಾಡ್ತೇವೆ, ಬೇರೆ ಭಾಷೆಯನ್ನು ಮಾತಾಡ್ತೇವೆ, ಸಾಂದರ್ಭಿಕ ಬೇರೆ ಬೇರೆ ಕಾರಣಗಳಿಗೆ. ನನ್ನ ಮೊದಲ ಪ್ರಯಾರಿಟಿ ಯಾವುದು? ತುಳು ನನ್ನ ಮೊದಲ ಪ್ರಯಾರಿಟಿ ಅಂದರೆ ಆದ್ಯತೆ. ಅದು ನನ್ನ ಕುಟುಂಬದ, ನನ್ನ ಸಮುದಾಯದ ಭಾಷೆ. ಅದು ಒಂದು ಕುಟುಂಬದ ಸಂಬಂಧದ ಒಳಗಡೆ ಇರುವ ಪ್ರೀತಿಯ ಒಂದು ಭಾಗ ಅದು. ಆದರೆ ಹೆಚ್ಚು ವಿಸ್ತರಿಸಲಿಕ್ಕೆ ಸಮಯ ಇಲ್ಲ ನನಗೆ. ಹಾಗಾಗಿ ನನ್ನ ಮೊದಲನೇ ವಾಕ್ಯ ನೆನಪಿಟ್ಟುಕೊಳ್ಬೇಕಾದದ್ದು, ಒಬ್ಬ ವ್ಯಕ್ತಿ ನಾವು ಯಾರೇ ಆಗಲಿ ನಮ್ಮ ಭಾಷೆಯನ್ನು ಪ್ರೀತಿಸುವವರು ಮತ್ತೊಂದು ಭಾಷೆಯನ್ನು ದ್ವೇಷಿಸುವುದಿಲ್ಲ, ದ್ವೇಷಿಸಬಾರದು. ಇದು ಒಂದನೆಯ ಮಾತು. ಎರಡನೆಯ ಮಾತು, ನಮ್ಮ ಭಾಷೆ ನಮ್ಮ ದೇವರು ನಮ್ಮ ಆಚಾರ್ಯಗಳು ಒಟ್ಟಾರೆ ನಮ್ಮ ಸಂಸ್ಕೃತಿ ಇದೆಯಲ್ಲ, ಸಂಸ್ಕೃತಿಗಳು ಕಲ್ಚರ್ಸ್ ಹೆಚ್ಚುಕೊಳ್ಳೋಣ. ಇದು ಜನರನ್ನು ಜೋಡಿಸುತ್ತದೆಯೇ ಹೊರತು ಜನರನ್ನು ಬೇರ್ಪಡಿಸುವುದಿಲ್ಲ, ಬೇರ್ಪಡಿಸಬಾರದು. ಭಾಷೆ, ಜಾತಿ, ಧರ್ಮ, ದೇವರು ಇವುಗಳು ಯಾವುದೂ ಕೂಡ ಮನುಷ್ಯರನ್ನು ಸೇರಿಸಬೇಕೆ, ಜೋಡಿಸಬೇಕೆ ಹೊರತು ಜನಗಳನ್ನು ಪರಸ್ಪರ ಪ್ರೀತಿಸುವ ಹಾಗೆ ಮಾಡಬೇಕೆ ಹೊರತು ಆ ಭಾಷೆಗಳು ದ್ವೇಷಿಸುವುದಕ್ಕಿರುವುದು ಅಲ್ಲಿಯೇ ಇಲ್ಲ. ನೀವು ಮೂಲಭೂತವಾಗಿ ನೋಡಿ, ಯಾವ ಭಾಷೆ ದ್ವೇಷಿಸಲು ಕಲಿಸಲಿದೆ, ಯಾವ ಧರ್ಮ ದ್ವೇಷಿಸಲಿಕ್ಕೆ ಹೇಳ್ತಾರೆ ಹೇಳಿ? ಯಾವ 100 ಬಾರಿ 1000 ಬಾರಿ ಕೇಳಿದ್ದೇವೆ, ಧರ್ಮ ದೇವರು ಎಲ್ಲ ಮನುಷ್ಯನ ಒಳಿತಿಗಾಗಿಯೇ ಇರುವುದು, ಮನುಷ್ಯರನ್ನು ಪ್ರೀತಿಸುವಂತಲೇ ಹೇಳುವುದು. ಜಗತ್ತಿನ ಯಾವ ಧರ್ಮ ದೇವರು ನನಗೆ ಗೊತ್ತಿದ್ದಾಗೆ ಮತ್ತೊಬ್ಬರನ್ನು ಕೊಲ್ಲುವಂತ ಹೇಳುವುದಿಲ್ಲ, ಹೇಳುವುದು ಧರ್ಮವಲ್ಲ ದೇವರು ಅಲ್ಲ. ಇಷ್ಟು ಕ್ಲಿಯರ್ ಪಟ್ಟಕ್ಕದಷ್ಟು ಸಣ್ಣ ಬಗ್ಗೆ ಭಾಷೆಯ ಕಾರಣಕ್ಕೆ ದ್ವೇಷಿಸಬೇಕಾಗಿಲ್ಲ, ಜಾತಿಯ ಕಾರಣಕ್ಕಾಗಿ ದ್ವೇಷಿಸಬೇಕಾಗಿಲ್ಲ, ಧರ್ಮದ ಕಾರಣಕ್ಕಾಗಿ ದ್ವೇಷಿಸಬೇಕಾಗಿಲ್ಲ ಅಂತ ಸ್ಫಟಿಕದಷ್ಟು ನಾವು ಹೇಳ್ತೇವೆ. ಅಷ್ಟು ಕ್ಲಿಯರ್ ಇದೆ ಅದು. ಆದರೆ ಇದು ಗೊತ್ತಿದ್ದು ಕೂಡ ನಾವು ದ್ವೇಷಿಸಬಾರದು, ದ್ವೇಷಿಸುವುದಿಲ್ಲ, ಅದು ಜೋಡಿಸ್ತದೆ ಅಂತ ಹೇಳಿಯೂ ಕೂಡ ನಮ್ಮಲ್ಲಿ ಕೆಲವೊಮ್ಮೆ ನೋಡಿ, ಒಂದು ಭಾಷಾ ಸಮುದಾಯ ಇನ್ನೊಂದು ಭಾಷಾ ಸಮುದಾಯದ ಮೇಲೆ ಹಳಕಟ್ಟ ಬೆಳವಣಿಗೆ ಅದು ನಾವು ತೀವ್ರವಾಗಿ ವಿರೋಧಿಸುವ ಅಂಶ. ಅದು ಬಹಳ ಡೆಮೋಕ್ರೆಟಿಕ್ ಒಂದು ಭಾಷೆ, ಬಹಳ ಪ್ರಜಾಸತ್ತಾತ್ಮಕವಾಗಿರ್ತದೆ ಒಂದು ಭಾಷೆ, ಇಟ್ಸ್ ಎ ವೆರಿ ಡೆಮೋಕ್ರೆಟಿಕ್ ಲ್ಯಾಂಗ್ವೇಜ್. ಅದನ್ನು ನಾವು ಕಟ್ಟಿದ್ದು ಹೇಳ್ತಾರೆ ನೋಡಿ. ಒಂದು ಕ್ಷಣ ಕಲ್ಪಿಸಿಕೊಳ್ಳಿ ಭಾಷೆ ಅದು ಕಲ್ಪಿಸಿದರೆ ಕಲ್ಪಿಸುವ ಅಸಾಧ್ಯ. ಭಾಷೆ ಒಂದು ಇಲ್ಲದೆ ಇರ್ತಾ ಇದ್ದರೆ, ಭಾಷೆ ಒಂದು ಇಲ್ಲದ ಸ್ಥಿತಿಯೊಂದನ್ನು ಕಲ್ಪಿಸಿಕೊಳ್ಳಿ ನೀವು. ಕರೆಕ್ಟ್ ಯಾವಾಗ ಭಾಷೆ ಇರುವುದರಿಂದ ಅದನ್ನು ಕಲ್ಪಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ. ನಾವು ಭಾಷೆ ಒಂದು ಬೆಳಕು, ಭಾಷೆ ಒಂದು ಜ್ಞಾನ, ಭಾಷೆ ಒಂದು ಬದುಕು. ಇಂಥ ಭಾಷೆಯನ್ನು ಇಟ್ಟುಕೊಂಡು ಇಲ್ಲೊಂದು ಪದ ಬಳಸ್ತೇನೆ. ನಮ್ಮಲ್ಲಿ ಎರಡು ಪದ ಇದೆ, ಒಂದು ಭಿನ್ನತೆ ಮತ್ತೊಂದು ವಿರೋಧ. ಭಿನ್ನತೆ ವಿರೋಧ, ಒಂದು ಡೈವರ್ಸಿಟಿ, ಭಿನ್ನ ಭಿನ್ನ ಭಿನ್ನ ಭಿನ್ನ ಹೇಳ್ತೇವೆ. ಅನೇಕ ಭಾಷೆಗಳಿವೆ, ಅನೇಕ ಸಂಸ್ಕೃತಿಗಳಿವೆ, ಅನೇಕ ಜೀವನ ಕ್ರಮಗಳಿವೆ, ಎಲ್ಲ ಹಲವು ಬಹುತ್ವ. ಇದು ನಾವು ಗೌರವಿಸಬೇಕಾದ, ಕಾಪಾಡಿಕೊಳ್ಳಬೇಕಾದ ಆದ್ಯತೆ ಇದೆ. ಇದು ಈ ಬಹುತ್ವ ಎನ್ನುವುದು ಇದೆಯಲ್ಲ, ಇದು ಒಂದು ಶಕ್ತಿ, ಸ್ಟ್ರೆಂಗ್ತ್, ಅದು ವೀಕ್ನೆಸ್ ಅಲ್ಲ. ಅದು ಬಹುಭಾಷೆಗಳು ನಮ್ಮ ದೇಶದ ಶಕ್ತಿ ಅನ್ನೋದನ್ನು ಇಟ್ಕೊಳ್ಬೇಕು ನಾವು. ನೀವು ಕಲ್ಪಿಸಿಕೊಳ್ಳಿ, ಇವತ್ತು ಒಂದು ಬೇರೆ ಸಾಹಿತ್ಯ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದ ಮೇಲೆ ಎಷ್ಟು ಜನ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ, ವೇದಿಕೆ ಮೇಲೆ ಮಾತಾಡ್ತಾರೆ, ಹಾಡ್ತಾರೆ, ಬಹುಭಾಷಾ ಕವಯಿತರಿದ್ದಾರೆ, ಲೇಖಕ ಇದ್ದಾರೆ, ಇಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡ್ತಾರೆ ಅಂತಂದ್ರೆ ಬಹುಭಾಷೆಗಳನ್ನು ಪ್ರೀತಿಸುವ ಮನಸ್ಸಿದ್ದರೆ ಮಾತ್ರ ಇದು ಸಾಧ್ಯ. ಬಹುಭಾಷೆಗಳನ್ನು ಪ್ರೀತಿಸುವಂತ ಇದ್ರೆ ಅದು ಮಾತ್ರ ಬಹುಭಾಷೆಗಳು. ಹಾಗಾಗಿ ನಾವು ಏನು ಬೇರೆ ಬೇರೆ ಭಾಷೆಗಳು ಇರುವ ಒಂದು ಒಂದು ಸಂದರ್ಭದಲ್ಲಿ ನಾನು ಇದನ್ನು ಹೇಳ್ತಿದ್ದೆ, ಭಿನ್ನತೆ ಮತ್ತು ವಿರೋಧ, ವೈವಿಧ್ಯ. ಇನ್ನೊಂದು ವಿರೋಧ, ಭಿನ್ನತೆ ಬೇರೆ, ಭಿನ್ನವಾಗಿ ಆಲೋಚನೆ ಮಾಡೋದು ಬೇರೆ, ವಿರೋಧ ಬೇರೆ. ನಾವು ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ, ನನಗಿಂತ ಒಬ್ಬ ಭಿನ್ನವಾಗಿ ಹೇಳಿದ್ರೆ ಅವನಿಗೆ ವಿರೋಧ ಅಂತ ಹೇಳಿದ್ರು. ಅದು ಡೆಮಾಕ್ರೆಟಿಕ್ ಅಂತಸ್ತತ್ವಕ್ಕೆ ವಿರುದ್ಧ. ಅದು ಭಿನ್ನ ಭಿನ್ನವಾಗಿ ಆಲೋಚನೆ ಮಾಡುವ ಒಂದು ವಿಚಾರ, ವೈಚಾರಿಕ ಚಿಂತನ ವಿನ್ಯಾಸ ಇರುವುದರಿಂದಲೇ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇರುವುದು. ಎಲ್ಲರೂ ಒಬ್ಬ ಆಲೋಚನೆ ಮಾಡಿದ್ರೆ ಸಾಕಾಗುವುದಿಲ್ಲ, ಬೇರೆ ಬೇರೆ ಆಲೋಚನೆ ಮಾಡೋದು ಬೇಡ ಅಂತ ಒಬ್ಬರು ಮಾತಾಡಿದ್ರೆ ಸಾಕು. ಹಾಗಲ್ಲ, ಅಲ್ಲ, ಬೇರೆ ಬೇರೆ ಧ್ವನಿಗಳಿರ್ತವೆ, ಧ್ವನಿಗಳಿಂದ ಆಲೋಚನೆಗಳಿರ್ತವೆ, ಥಾಟ್ಸ್. ಭಾಷೆ ಅಂದ್ರೆ ಬರೀ ಶಬ್ದ ಅಲ್ಲ, ಭಾಷೆ ಅನ್ನೋದು ಆಲೋಚನೆ ಕ್ರಮ, ಇಟ್ಸ್ ಎ
2: ಥಾಟ್ ಪ್ರೋಸೆಸ್, ಒಂದು ಆಲೋಚನೆಯನ್ನು ಮಂಡಿಸುವ ಕ್ರಮ ಅದು ಭಾಷೆ ಅಲ್ಲದೆ, ಅದು ಪದಗಳ ಸುಮ್ಮನೆ ಜಂಪ್ ಇದಲ್ಲ, ಅಲ್ಲ ಅದರ ಹಿಂದೆ ಒಂದು ಆಲೋಚನೆ. ನಾನು ಇಲ್ಲಿ ಬರಿಸಬೇಕಾಗ್ತಾ ಇಲ್ಲ ನನಗೆ, ಭಾಷೆ ಅಂದರೆ ಕೇವಲ ಪದಗಳ ಒಂದು ಬಳಕೆ ಅಲ್ಲ, ಅದರ ಹಿಂದೆ ಒಂದು ಆಲೋಚನಾ ಕ್ರಮ ಇದೆ. ಒಂದೊಂದು ಭಾಷೆ ಹಿಂದೆ ಕೂಡ ಒಂದು ಲೋಕದೃಷ್ಟಿ, ಒಂದು ಪದ ಉಂಟು, ವರ್ಲ್ಡ್ ವ್ಯೂ ಅಂತ ಹೇಳ್ತೇವೆ ನಾವು ಸಂಸ್ಕೃತಿ ಅಧ್ಯಯನದಲ್ಲಿ, ಒಂದು ವರ್ಲ್ಡ್ ವ್ಯೂ ಉಂಟು. ಲೋಕ ಹೇಗೆ ಅಸ್ತಿತ್ವಕ್ಕೆ ಬಂತು ಎನ್ನುವಲ್ಲಿವರೆ, ಈ ಲೋಕದ ಎಲ್ಲ ಜೀವರಾಶಿಗಳು ಹೇಗೆ ಉತ್ಪನ್ನಗೊಂಡು ಎನ್ನುವಲ್ಲಿವರೆಗೆ ಪ್ರತಿ ಸಮುದಾಯಗಳು ಕೂಡ ಅವರದೇ ಆದ ಆಲೋಚನೆ ಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದು ದೊಡ್ಡ ವಿಷಯ ಅದಿರಲಿ. ಹಾಗಾಗಿ ನೋಡಿ, ನಮ್ಮಲ್ಲಿ ನೋಡಿ, ನಾನು ಹೇಳಿದ್ದನ್ನೇ ಎಲ್ಲರೂ ಒಪ್ಪುವುದಾದರೆ ಮತ್ತೆ ಅದಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ನೀನು ನಿನ್ನ ವಿಚಾರ ನಾನು ಒಪ್ಪುವುದಿಲ್ಲ, ಆದರೆ ಗೌರವಿಸ್ತೇನೆ. ನಿನ್ನ ವಿಚಾರ ನಾನು ಒಪ್ಪುವುದಿಲ್ಲ, ಆದರೆ ನನ್ನ ವಿಚಾರವನ್ನು ನಾನು ಇದು ಬಹಳ ಮುಖ್ಯ. ಇಲ್ಲ, ನಿನ್ನ ವಿಚಾರ ಒಪ್ಪುವುದಿಲ್ಲ, ಹಾಗೆ ನನಗೆ ನೀನು ವಿರೋಧ, ಇದು ಬೇರೆ ಬೇರೆ, ಇದು ಡೇಂಜರಸ್ ಸ್ಟೆಪ್ ಇದು. ಅಲ್ಲಿ ಏನಾಗುತ್ತದೆ, ಹಿಂಸಾರಂಭ ಆಗುತ್ತೆ, ಆಕ್ರಮಣ ಆರಂಭ ಆಗುತ್ತೆ, ದೌರ್ಜನ್ಯ ಆರಂಭ ಆಗುತ್ತೆ. ನೀವು ಬೇರೆ ಬೇರೆ ಮಾತುಗಳನ್ನ ಧ್ವನಿಗಳನ್ನ ಸಹಿಸಿಕೊಂಡ್ರೆ ಆಗೇನಾಗುತ್ತೆ, ಸಹನೆ, ಸಂಸ್ಕೃತಿಗಳ ಸಮನ್ವಯ, ಸಂಘರ್ಷ ಇರ್ತದೆ, ಕಾನ್ಫ್ಲಿಕ್ಟ್ ಇರ್ತದೆ ಬದುಕಿನಲ್ಲಿ. ಕಾನ್ಫ್ಲಿಕ್ಟ್ ಇರ್ತದೆ, ಆಮೇಲೆ ಒಂದು ಸಮನ್ವಯಕ್ಕೆ ನಾವು ಬರ್ತೇವೆ, ಒಂದು ಸಾಮರಸ್ಯದ ಬದುಕಿಗೆ ನಾವು ಬರ್ತೇವೆ. ಅದು ನಾವು ಕಲ್ಪಿಸಿ ವಾಸ್ತವಿಕವಾಗಿ ಭಾಷಾ ದಿನಾಚರಣೆಯ ಮೂಲಕ ನಾವು ನಮ್ಮ ಭಾಷೆಯನ್ನು ಪ್ರೀತಿಸುವ, ಇತರ ಭಾಷೆಗಳನ್ನು ಕೂಡ ಗೌರವಿಸುವ, ಮತ್ತು ಸಾಧ್ಯ ಆದರೆ ಅದಕ್ಕೆ ನಾನು ಹೇಳಿದ್ದು, ಅಯ್ಯೋ ನನಗೆ ಅದಕ್ಕೆ ನಿಮ್ಮ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ಬೇಜಾರಾಗ್ತದೆ. ಅದು ಮಲೆ ಕೇರಳದಲ್ಲಿ ಕಾಸರಗೋಡಿನಲ್ಲಿ ಕೆಲವು ಕಾರ್ಯಕ್ರಮ ಹೋದೆ, ನಾನು ಗಮನಿಸಿರಬಹುದು, ಅಲ್ಲಿಗೊಂದು ಹೊಸ ಟ್ರೆಂಡ್ ಬಂದಿದೆ. ಅಲ್ಲಿ ಅಂದರೆ ಕನ್ನಡದವರು ಹೋಗ್ತಾರೆ, ತುಳುವರು ಹೋಗ್ತಾರೆ, ಹವ್ಯಕದವರು ಹೋಗ್ತಾರೆ, ಮಲಯಾಳಿಗಳು ಎಲ್ಲರೂ ಹೋಗ್ತಾರೆ. ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದಲ್ಲ ನಿಮಗೆ ಯಾವ ಭಾಷೆಯಲ್ಲಿ ಬೇಕಾದ್ರೆ ಮಾತಾಡ್ತಾರೆ, ಮೂರು ನಾಲ್ಕು ಭಾಷೆಗಳಲ್ಲಿ ಕಾರ್ಯಕ್ರಮಗಳು. ಅಂದರೆ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾನು ಹೋದರೆ ನಾನು ತುಳುವಲ್ಲಿ ಮಾತಾಡೋದು, ಕನ್ನಡದಲ್ಲಿ ಮಾತಾಡಿ, ಬೇಕಾದರೆ ಸ್ವಲ್ಪ ಇಂಗ್ಲೀಷಲ್ಲಿ ಆಗುವಷ್ಟು ಕನ್ನಡದಲ್ಲಿ ಹೇಳಿ ಹೇಳಿ ಅಂತ. ಎಷ್ಟು ಎಷ್ಟು ಸಂತೋಷ ಆಗ್ತದೆ ಗೊತ್ತುಂಟ, ಕೇಳಲಿಕ್ಕೆ ಒಂದು ವೇದಿಕೆಯಲ್ಲಿ ಮೂರು ನಾಲ್ಕು ಭಾಷೆಗಳಲ್ಲಿ ಒಟ್ಟು ನಿಂತು ಇದು ವಿದೇಶಗಳಲ್ಲಿ ಕಲ್ಪಿಸಲಿಕ್ಕೆ ಸಿದ್ಧ ಇಲ್ಲ. ಅವರು ಕೇಳ್ತಾರೆ, ನೀವು ಅಮೆರಿಕ ಹೋದಾಗ ಕೇಳ್ತಾರೆ, ಜರ್ಮನಿಗೆ ಹೋದಾಗ ಕೇಳ್ತಾರೆ, ಫಿನ್ಲೆಂಡ್ಗೆಲ್ಲ ಹೋದಾಗ ಕೇಳ್ತಾರೆ, ಜಪಾನ್ಗೆಲ್ಲ ಹೋದಾಗ ಅಮೆರಿಕ ಫ್ರಮ್ ಹೀಗೆ ಇಲ್ಲಿಗೆ ಬಂದದ್ದು. ಹೌ ಮೆನಿ ಲ್ಯಾಂಗ್ವೇಜಸ್, ನೀವೆಷ್ಟು ಭಾಷೆಯನ್ನು ಮಾತಾಡ್ತೀರಿ? ಒಂದು ಎರಡು ಮೂರು ನಾಲ್ಕು ಭಾಷೆಗಳು ಸಹಜವಾಗಿ ನಮ್ಮ ಮಕ್ಕಳಿಗೆ ಬರ್ತದೆ. ಒಂದು ಮಗು ಹುಟ್ಟಿದ ಒಂದು ಪರಿಸರದಿಂದಲೇ ಮೂರು ನಾಲ್ಕು ಭಾಷೆಗಳನ್ನು ಕಲ್ತುಕೊಳ್ಳುವ ಅವಕಾಶ ಇರುವ ಸಂದರ್ಭಗಳನ್ನ, ಅಂತ ಒಂದು ಸನ್ನಿವೇಶಗಳನ್ನ ನಾವು ಉಳಿಸಿಕೊಳ್ಬೇಕೇ ಹೊರತು ಅದನ್ನು ನಾಶ ಮಾಡುವುದಲ್ಲ, ಭಿನ್ನತೆಯನ್ನು ವಿರೋಧಿಸುವುದಲ್ಲ, ದ್ವೇಷಿಸುವುದಲ್ಲ. ಹಾಗಾಗಿ ಭಾಷೆ ನಮಗೆ ಕಲಿಸಬೇಕಾದದ್ದು ಸಹನೆಯನ್ನ, ಭಾಷೆ ನಮಗೆ ಕಲಿಸಬೇಕಾದದ್ದು ಪ್ರೀತಿಸುವುದನ್ನ, ಒಟ್ಟಿಗೆ ಬದುಕುವುದನ್ನ. ಭಾಷೆ ಒಂದು ಭಿನ್ನ ಭಾಷೆಯ ಹೊರತು ಅದು ಒಂದು ಭಾಷೆ ಮತ್ತೊಂದು ಭಾಷೆಗೆ ವಿರೋಧ ಅಲ್ಲ. ಇದು ನಾವು ನಿಂತಿಟ್ಟುಕೊಳ್ಬೇಕಾದ ಬಹಳ ಮುಖ್ಯವಾದ. ಹಾಗಾಗಿ ನಾನು ಅದಕ್ಕೆ ಹೇಳ್ತೇನೆ, ಯಾವ ಭಾಷೆ ವಿಷಯದಲ್ಲೂ ಮಾತಾಡಿ ಕೇಳುವ, ನಾವು ಅರ್ಥ ಆಗುವ ಅರ್ಥ ಆಗ್ತದೆ ಕನಿಷ್ಠ. ಆಯ್ತಾ, ನೀವು ಕ್ಲಾಸಿಕಲ್ ಮ್ಯೂಸಿಕ್ ನಮ್ಮಲ್ಲಿ ನಾವು ಹೇಳಿದ್ರೆ ಒಂದು ಕ್ಲಾಸಿಕಲ್ ಮ್ಯೂಸಿಕ್ಗೆ ಹೋಗ್ತೀರಿ ನೀವು, ಎಷ್ಟು ಜನಕ್ಕೆ ರಾಗ ತಾಳದ ಕಲಿತು ಕೇಳು ಕೇಳು ಸುಮ್ಮ ಸುಮ್ಮನೆ ತಲೆಗಿಲ್ಲ ಕೇಳು ಕೇಳು ಭರತನಾಟ್ಯ ಹೋಗ್ತಾರೆ, ಎಂತ ಮುದ್ರೆಗಳಾದ್ರೆ ಆಗ್ತದ? ಅದನ್ನು ನೋಡ್ತೇವೆ ಕೇಳ್ತೇವೆ. ಅಂದ್ರೆ ಒಂದು ಭಾಷೆ ಅಥವಾ ಒಂದು ಕಲೆ ಸಂವಹನ ಆಗುವುದಕ್ಕೆ ಅದರ ಸಂಸ್ಥೆಗಳು ಪರಿಭಾಷೆಗಳು ಗೊತ್ತಬೇಕಾಗುವುದಿಲ್ಲ. ದಯವಿಟ್ಟು ಗಮನಿಸಿ, ಒಂದು ಭಾಷೆ ನಿಮಗೆ ಸಂವಹನ ಆಗಬೇಕಾದ್ರೆ ಅದರ ಪೂರ್ತಿ ನಿಮಗೆ ಅದರ ವ್ಯಾಕರಣ ಗೊತ್ತಿರಬೇಕು ಅಂತಿಲ್ಲ. ಪದಗಳು ನೀವು ನಂಬುತ್ತಿರೋ ಇಲ್ಲೋ, ಒಂದು ಭಾಷೆಯಲ್ಲಿ ಮಾತನಾಡುವುದಕ್ಕೆ ನಾನ್ನೂರು ಶಬ್ದಗಳು ಸಾಕಂತೆ. ಕೇವಲ ನಾವು ಒಂದು 300-400 ಭಾಷೆಗಳು ಮ್ಯಾಕ್ಸಿಮಮ್, ಒಂದು 500 ಹೆಚ್ಚಂದ್ರೆ ಅಷ್ಟು ಭಾಷಾ ಪದಗಳು ಗೊತ್ತಿದ್ರೆ ಆ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ ಅಂತ. ಅದು ನಾನು ಹೇಳ್ತಿರೋದು, ನಾನು ಮುಖ್ಯವಾಗಿ ನನ್ನ ಎಳೆಯ ಮನಸ್ಸುಗಳಿಗೆ ಹೇಳುವಂಥದ್ದು, ಭಾಷೆಯ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ, ದೇವರ ಕಾರಣಕ್ಕೆ ನಾವು ಹತ್ತಿರ ಬರಬೇಕು ನಮ್ಮನ್ನು. ಅದರ ಸ್ಪಿರಿಟ್, ಅದರ ಶಕ್ತಿ ಇರುವುದೇ ಅದು ಅಂತ ಹೇಳುವಂಥದ್ದು ಒಂದು ಮುಖ್ಯವಾದ ಭಾಗ. ಮೂರನೆಯ ಮಾತು ನಾನು ಹೇಳುವಂಥದ್ದು, ಒಂದು ಸರಳ ಪ್ರಶ್ನೆ ಕೇಳ್ತೇನೆ, ನನ್ನನ್ನು ತುಳು, ನಿಮ್ಮನ್ನು ಯಾರಿ ಭಾಷೆ? ನನ್ನ ತುಳುವನ್ನು ನಾನಲ್ಲದೆ ಮತ್ತೆ ಯಾರು ಕಾಪಾಡಬಾರ್ದು? ಸರಳ ಪ್ರಶ್ನೆ ಅಷ್ಟೇ. ನಿಮ್ಮ ನನ್ನ ನಿಮ್ಮ ಈಗ ನಿಮ್ಮ ಆರ್ತದೆ, ನಿಮ್ಮ ಯಾರಿ ಭಾಷೆಯನ್ನ? ನೀವಲ್ಲದೆ ಮತ್ತೆ ಯಾರು? ಅಮೆರಿಕದವರು ಬರ್ತಾರ? ಸರಳ ಪ್ರಶ್ನೆ ಇದು. ನಿಮ್ಮ ಇಂಗ್ಲಿಷಿನವರು ಬಂದು, ಅಮೆರಿಕದವರು ಬಂದು, ಯುರೋಪಿನವರು ಬಂದು, ಬೇರೆಯವರು ಬಂದು ನಿಮ್ಮ ನಮ್ಮ ಭಾಷೆಯನ್ನು ನಾವು ಸಂರಕ್ಷಿಸಬೇಕು, ನಾವು ಪೋಷಿಸಬೇಕು ಎನ್ನುವುದು ಒಂದು ನೆಲೆ. ಅದರ ಮುಖ್ಯವಾದ ಭಾಗ ಹಾಗಾದರೆ ಸರ್ಕಾರಕ್ಕೆ ಆಡಳಿತಕ್ಕೊಂದು ಜವಾಬ್ದಾರಿ ಇಲ್ಲವೋ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅಕಾಡೆಮಿಗಳು ಯಾಕೆ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೊಂದು ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಅಂತ ಬೇಕು. ಯಾವಾಗಲೂ ಕೂಡ ವಿದ್ವಾಂಸರನ್ನು ಒಟ್ಟು ಸೇರಿಸಿ ಕೃತಿ ರಚನೆಗಳನ್ನು ಮಾಡಿಸುವಂಥದ್ದು, ಟ್ರಾನ್ಸ್ಲೇಷನ್ಸ್ ಮಾಡಿಸುವಂಥದ್ದು, ಅದು ಶೈಕ್ಷಣಿಕ ಅಕಾಡೆಮಿಕ್ ವರ್ಕ್. ಅದು ನಿಮ್ಮ ಭಾಷೆಯ ಶಕ್ತಿಯನ್ನು, ಸಾಹಿತ್ಯವನ್ನು ಬೇರೆಯ ಓದುಗರಿಗೆ, ಬೇರೆಯವರಿಗೆ ತಿಳಿಸುವ ಕೆಲಸವನ್ನು ಮಾಡಬೇಕು. ನಮಗೆ ಮಾಡಲಿಕ್ಕಾಗಲ್ಲ. ನಾವು ಮಾತಾಡ್ತೇವೆ, ನಾವು ಬಳಸ್ತೇವೆ, ಯು ನೋ ಹೌ ಟು ಯೂಸ್ ಇಟ್, ನಿತ್ಯ ಬಳಸ್ತೇವೆ. ಆದರೆ ನಮಗೆ ಅದನ್ನು ಮತ್ತೊಬ್ಬ ನಮ್ಮ ಭಾಷೆಯ ಐಡೆಂಟಿಟಿ ಅಥವಾ ನಮ್ಮ ಭಾಷೆಯ ಅನನ್ಯತೆಯನ್ನು ಬೇರೆಯವರಿಗೆ ತಿಳಿಸಬೇಕಾದ್ರೆ ಅದಕ್ಕೆ ಸಾಂಸ್ಥಿಕ ಕೆಲಸ ಬೇಕು, ಅದಕ್ಕೆ ಅಕಾಡೆಮಿಗಳು ಬೇಕು, ಸರ್ಕಾರದ ಸಹಾಯ ಬೇಕು. ಅದನ್ನು ನಾನು ಹೇಳ್ತಾ ಇರೋದು ಕಲ್ಚರಲ್ ಲ್ಯಾಂಗ್ವೇಜ್ ಪಾಲಿಸಿ ಅಂತ. ನೋಡಿ ನೋಡಿ, ಅದು ಲ್ಯಾಂಗ್ವೇಜ್ ಪಾಲಿಸಿ ಅಂತ. ನಮ್ಮ ಪಾಲಿಸಿ ಏನು? ನಾವು ಬಳಸೋದು, ಮಾತನಾಡೋದು, ಅದನ್ನು ಬೆಳೆಸೋದು. ನಾವು ಮಾತನಾಡಬೇಕು, ಬೆಳೆಸಬೇಕು, ನಮ್ಮ ಕೆಲಸ. ಅದಕ್ಕೆ ಕಾನೂನು ಮಾಡಿ ಪ್ರಯೋಜನ ಇಲ್ಲ. ಈ ಭಾಷೆಯ ಸಂರಕ್ಷಣೆ ಬೆಳೆಸುವುದು ಕಾನೂನು ಸಾಧ್ಯವೇ ಇಲ್ಲ. ನಾನು ಮಾತನಾಡುವುದಿಲ್ಲ ಅಂತ ಕತ್ರ ಎಂತ ಮಾಡ್ತೀನಿ? ಜೈಲಿ ಕಲಿಕೆರ ನಾನು ಇಂಗ್ಲೀಷಲ್ಲೇ ಮಾತಾಡೋದು ಮನೆಯಲ್ಲಿ ಎಂತ ಮಾಡ್ತೀನಿ? ಎಂತ ದುಡ್ಡಲ್ಲಿ ಕಾನೂನು ಅಂತ ಹೇಳಿ ಎರಡು ಸ್ವಾತಂತ್ರ್ಯ ಉಂಟು ಹೇಳ್ತಾ ಇರ್ತಾರೆ. ಅಂದ್ರೆ ಇಸ್ ಎ ಮೋರಲ್ ರೆಸ್ಪಾನ್ಸಿಬಿಲಿಟಿ, ನೈತಿಕವಾದ ಒಂದು ಜವಾಬ್ದಾರಿ. ನನ್ನ ಭಾಷೆಯನ್ನ ನನ್ನ ಮನೆಯಲ್ಲಿ ನನ್ನ ಮಕ್ಕಳ ಜೊತೆ, ನನ್ನ ಸಮುದಾಯದ ಜೊತೆ ಸಾಧ್ಯವಾದಷ್ಟು ಸಮಾರಂಭಗಳಲ್ಲಿ ನನ್ನ ಭಾಷೆಯನ್ನು ಮಾತಾಡಿ ಅದರ ಚೆಲುವನ್ನು ಸೊಬಗನ್ನು ಹೇಳುವಂಥದ್ದು ನನ್ನ ಎಲ್ಲರ ಕರ್ತವ್ಯ. ಅದು ಸೋಷಿಯಲ್ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅಥವಾ ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ, ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ. ಹಾಗಾದ್ರೆ ವಿದ್ವಾಂಸರ ಸರ್ಕಾರದ ಕೆಲಸ ಏನು ಅಂತಂದ್ರೆ ಸಣ್ಣ ಸಣ್ಣ ಭಾಷೆಗಳನ್ನು ನೋಡಿ. ಮೊನ್ನೆ ನೀವು ಪೇಪರ್ನಲ್ಲಿ ಓದಿರಬೇಕು, ಕುಂದಾಪುರದಲ್ಲಿ ಒಂದು ಬೆಳ್ಳಾರಿ ಭಾಷೆ ಅಂತ ಇತ್ತು ಪೇಪರ್ನಲ್ಲಿ ಬಂದಿತ್ತು, ಬೆಳ್ಳಾರಿ ಭಾಷೆ. ಅದರ ಕೊನೆಯ ಅದರ ಬಳಕೆದಾರ ಅಥವಾ ಮಾತಾಡ್ತಿದ್ದವರು ಒಬ್ಬರು ಸಿದ್ಧ ಬೆಳ್ಳಾರ ಅಂತ ಅವರು ತಿಳಿಯುವುದು ಪೇಪರ್ಲಿ ಬಂತು, ಉದಯವಣಿಯಲ್ಲಿ ಬಂದಿತ್ತು. ಬೆಳ್ಳಾರಿ ಭಾಷೆಯ ಕೊನೆಯ ಒಬ್ಬರು ಮಾತುಗಾರ ತೀರಿ ಹೋದರು, ಎಲ್ಲ ಯಾರಿಲ್ಲ. ಹಾಗಾದ್ರೆ ಬೆಳ್ಳಾರಿ ಸಮುದಾಯ ಉಂಟಂತ 600 ಜನ ಇದ್ದಾರೆ, ಅವರೆಲ್ಲ ಬೇರೆ ಭಾಷೆ ಮಾತಾಡ್ತಾರೆ. ಬೆಳ್ಳಾರಿ ಭಾಷೆ ಬರುವುದಿಲ್ಲ, ಒಂದು ಭಾಷೆ ಸಂಸ್ಥೆ ಹೋಯಿತು. ನೋಡಿ, ಅದನ್ನು ಮತ್ತೆ ಸೃಷ್ಟಿ ಮಾಡಿ ನೋಡುವ, ತಿಳ್ಕೊಳ್ಳಿ. ನಾವಿಷ್ಟೆಲ್ಲ ಮಾತಾಡ್ತೇವೆ ಭಾಷೆಗಳ ಬಗ್ಗೆ, ಒಂದು ಭಾಷೆ ಸೃಷ್ಟಿ ಮಾಡಲಿಕ್ಕೆ ನಮಗೆ ಅಂತ ಸುಲಭ ಇಲ್ಲ. ಒಂದು ಭಾಷೆ ಸೃಷ್ಟಿಯ ಹಿಂದೆ ಎಂತ ಬ್ರೈನ್, ಅದು ಇನ್ನೊಂದೇ ವಿಷಯ. ಕೆಲಸ ಮಾಡಿದೆ ಅಂತ ಮಾತನಾಡುವುದು, ಸಂವಹನ ಮಾಡುವುದು ಅಲ್ವಾ? ಎಷ್ಟು ಬೇರೆ ಬೇರೆ ಒಂದು ಆನೆ ಅಂತ ಇದ್ರೆ ನಾವು ಆನೆ ಅಂತ ಕರೆದ್ರು, ಕೆಲವು ಹಾಕ್ ಅಂತ ಕರೆದ್ರು, ಕೆಲವು ಎಲಿಫೆಂಟ್ ಅಂತ ಕರೆದ್ರು, ಒಂದೇ ಸಾಕಿರ್ಲಿ. ಅದು ಹೇಗೆ ಹಾಗೆ ಬಂತು? ಒಂದು ವೇಳೆ ನಮ್ಮ ಸಣ್ಣ ಮಗುವಿಗೆ, ಸಣ್ಣ ಮಗುವಿಗೆ, ನಮ್ಮ ಭಾಷೆ ಕಲಿಯುವ ಮಗುವಿಗೆ ಇರುವೆ ಬಂದಾಗಲೆಲ್ಲ ಆನೆ ಬಂತು, ಆನೆ ಬಂತು ಅಂತ ಹೇಳಿ ಆ ಮಗು ಏನು ಮಾಡ್ತದೆ? ಇರುವೆ ಬಂದಾಗಲೆಲ್ಲ ಆನೆ ಬಂತು ಅಂತ ಹೇಳ್ತದೆ. ಇರುವೆ ಆನೆ ಬಂದಾಗಲೆಲ್ಲ ಇರುವೆ ಬಂತು ಅಂತ ಹೇಳಿ ಇರುವೆ ಬಂತು ಅಂತ ಹೇಳ್ತದೆ. ಅಲ್ಲ, ಸಣ್ಣ ಉದಾಹರಣೆ ಕೊಡೋದು ನಾನು. ಎಷ್ಟು ಪದಗಳು ಒಂದೊಂದು ಕಡೆಯಿಂದ ಸೃಷ್ಟಿಯಾಗಿದೆ. ಹಾಗಾಗಿ ಇದು ದೈವ ಸೃಷ್ಟಿ ಅಂತ ಒಂದು ತತ್ವವಾದ ಉಂಟು. ದೇವರಲ್ಲ ಮನುಷ್ಯರ ಸೃಷ್ಟಿ ಮಾಡುವುದು ಬಹಳ ಖಾತ್ರ ಇದೆ. ಈ ವಿವರಗಳನ್ನ ನೋಡಿದರೆ ನಾನು ಹೇಳಬೇಕಾದದ್ದು ಒಂದು ಸಾಂಸ್ಕೃತಿಕ. ಹಾಗಾಗಿ ಅಕಾಡೆಮಿಗಳು ಸರ್ಕಾರ ಸಣ್ಣ ಭಾಷೆಗಳನ್ನು ರಕ್ಷಿಸುವ ಹೊಣೆಗಾರಿಕೆ ಸರ್ಕಾರಕ್ಕೆ ಇರಬೇಕು, ಪಾಲಿಸಿಗಳು ಬೇಕು. ನನ್ನ ಲೆಕ್ಕದಲ್ಲಿ, ನನ್ನ ವೈಯಕ್ತಿಕ ಇದು, ಇದನ್ನು ನಾನು ವಿವಾದಕ್ಕಿಂತ ಮಂಡಿಸುವುದಲ್ಲ. ಕರ್ನಾಟಕದ ಒಳಗಡೆ ಕನ್ನಡ ಭಾಷೆಯ ಪೋಷಣೆಗೆ ಸಂರಕ್ಷಣೆಗೆ ನೀವು ಏನು ಆರ್ಥಿಕ ಧನ ಸಹಾಯ ಕೊಡ್ತೀರೋ ಕನಿಷ್ಠ ಅಷ್ಟನ್ನಾದರೂ ಅಥವಾ ಅದಕ್ಕಿಂತ ಹೆಚ್ಚೆ ಬೇರೆ ಭಾಷೆಗಳ ಸಮೃದ್ಧಿಗೆ ಕೊಡಬೇಕು ಅಂತ ಹೇಳುವವರು ಕರ್ನಾಟಕದ ಒಳಗಡೆ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಎಂಥದ್ದು ಇನ್ನೊಂದು ಕನ್ನಡ ಸಾಹಿತ್ಯ ಅಕಾಡೆಮಿ ಎಷ್ಟುಂಟು ನಿಮಗೆ? ಬೇರೆ ಭಾಷೆಗಳು ಒಂದು ಬಾರಿ ಸಾಹಿತ್ಯ ಅಕಾಡೆಮಿ ಹೊಂದಿರುವಂಥದ್ದು. ಹಾಗಾಗಿ ಇದಕ್ಕೆ ಅನುದಾನವನ್ನು ಕೊಟ್ಟು ಅದನ್ನು ಸಾಂಸ್ಕೃತಿಕವಾಗಿ ಬೆಳೆಸುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ಇದು ಆ ಕೆಲಸ. ಹಾಗಾಗಿ ಮೂರು ಸಂಗತಿಗಳನ್ನು ಹೇಳಿದೆ ನಾನು, ಈಗ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಭಾಷೆಯನ್ನು ಪ್ರೀತಿಸುವ ನಾವು ಬೇರೆ ಭಾಷೆಯನ್ನು ದ್ವೇಷಿಸಬಾರದು, ದ್ವೇಷಿಸುವುದಿಲ್ಲ. ಭಾಷೆ, ಜಾತಿ, ಧರ್ಮ, ದೇವರು ಇದರ ಬಹಳ ಬಹಳ ಪ್ರಾಥಮಿಕ ಬಹಳ ಮುಖ್ಯ ಉದ್ದೇಶ ಏನು? ಮನುಷ್ಯರನ್ನು ಜೋಡಿಸುವುದೇ ಹೊರತು ಬೇರ್ಪಡಿಸುವುದಲ್ಲ. ಒಟ್ಟಿಗೆ ತರಬೇಕೇ ಹೊರತು ಒಟ್ಟಿಗೆ ಇರುವ ಹಾಗೆ ಮಾಡುವುದೇ ಭಾಷೆಯ ಕೆಲಸ ಹೊರತು ಭಾಷೆ. ಅದಕ್ಕೆ ನಮ್ಮಲ್ಲಿ ಕನ್ಸ್ಟ್ರಕ್ಟೆಡ್ ಎನಿಮಿ ಇಂಗ್ಲೀಷಲ್ಲಿ ಪದ ಉಂಟು. ಅದೇನು ಗೊತ್ತುಂಟು? ನಿಜವಾಗಿ ಸತ್ಯ ಸತ್ಯ ನಂತರ ಹೇಳ್ತಿದ್ದರೆ ನಮ್ಮ ನಮ್ಮ ಜನಗಳನ್ನು ನೋಡಿ,
1: ಕ್ರೈಸ್ತರು, ಮುಸ್ಲಿಮರು, ಗೌಡರು, ಶೆಟ್ಟರು, ಪೂಜಾರಿಗಳು, ಒಂದು ಪಬ್ಲಿಕ್ ಲೈಫಲ್ಲಿ ತುಂಬನೇ ಎಲ್ಲಿ ಉಂಟು ಘರ್ಷಣೆ? ಎಲ್ಲಿ ಉಂಟು ತೋರಿಸಿದ್ದೀನಿ, ಎಲ್ಲಿ ಉಂಟು ಘರ್ಷಣೆ? ಎಲ್ಲಿ ಉಂಟು? ಒಂದೇ ಬಸ್ಸಲ್ಲಿ ಹೋಗ್ತೇವೆ, ಒಂದೇ ಅಂಗಡಿ ಹೋಗ್ತೇವೆ, ಶಾಪ್ ಹೋಗ್ತೇವೆ, ಒಂದು ಮೆಟ್ಟಿನ ಅಂಗಡಿಗೆ ಎಲ್ಲರೂ ಹೋಗ್ತಾರೆ, ಬಟ್ಟೆ ಅಂಗಡಿಗೆ ಎಲ್ಲರೂ ಹೋಗ್ತಾರೆ. ಎಲ್ಲ ಪಬ್ಲಿಕ್ ಲೈಫ್ ನೋಡಿ ನೋಡಿ, ಇದು ಇವರು ಹೋಗೋದು ಅದಕ್ಕೆ ನಾವು ಹೋಗೋದಿಲ್ಲ, ಇದು ಇವರು ಉಂಟಾಗೆ ಇಲ್ಲ. ನೀವು ನೋಡಿ ಸಾರ್ವಜನಿಕ ಬದುಕಿನಲ್ಲಿ ನಾವು ಇಷ್ಟಲ್ಲಿ ಇರುವಾಗಲೂ ಕೂಡ ಇದನ್ನು ಏನು ಹೇಳಿದ್ರು ರಾಜಕಾರಣ ಅಂತಂದ್ರೆ ಬೇರೆ ಪದ ಇಲ್ಲ. ಇದೀಗ ನಂತರ ಬೇರೆ ಯಾವ ಶಬ್ದ ಗೊತ್ತಿಲ್ಲ. ಇದು ಕೇವಲ ರಾಜಕೀಯ ಆಟಕ್ಕಾಗಿಯೇ ಹೊರತು ನನಗೆ ಬೇರೆ ಏನೂ ಕಾಣುವುದಿಲ್ಲ. ಇದನ್ನು ನಾನು ಕನ್ಸ್ಟ್ರಕ್ಟೆಡ್ ಎನಿಮೀಸ್ ಅಂತ ಹೇಳಿದ್ರು. ನಿಜವಾಗಿ ನಾವು ವೈರಿಗಳೆಲ್ಲ ಶತ್ರುತ್ವವನ್ನು ಕಲ್ಪಿಸ್ತೀವಿ.

0: ಮಾಡಿದ್ದೇವೆ. ಇವತ್ತು ನಾವು ಒಂದು ಭಾಷಾ ಸಾಮರಸ್ಯ ಮಾಡಿದ್ದೇವೆ. ತುಳುವರು, ಕನ್ನಡದವರು, ಇಂಗ್ಲಿಷ್ನವರೆಲ್ಲ ಬಂದಿದ್ದಾರೆ. ನಮ್ಮಲ್ಲಿ ಭಿನ್ನ ಭಾಷೆಯ ವಿಷಯದಲ್ಲಿ ನಮ್ಮಲ್ಲಿ ಜಗಳ ಇಲ್ಲ. ಹಾಗಾಗಿ ನೀವು ಸುಮ್ಮನೆ ಭಾಷೆ ವಿಷಯದಲ್ಲಿ ಜಗಳ ಮಾಡಲಿಕ್ಕೆ ನಮ್ಮನ್ನು ಹೊರಡಿಸಿದೇಡಿ ಅಂತ ಹೇಳಬೇಕು. ಯಾರಾದರೂ ಒಂದು ಆ ನಡುವೆ ಅವತ್ತೆ ಹೇಳಿಕೊಂಡು ಯಾರಾದರೂ ತಂದರೆ ನಾವು ಇಮ್ಮಿಡಿಯೇಟ್ಲಿ ವಿಶ್ವವಿದ್ಯ ಇಲ್ಲ ಇಲ್ಲ ನಿಲ್ಲ ಇಂಡಸ್ಟ್ರಿ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ಅಕಾಡೆಮಿಗಳು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾವೆ, ಮಾಡಲೇಬೇಕು. ನಿಜವಾಗಿ ಅಂದರೆ ಅಕಾಡೆಮಿಗಳು ಮಾಡಬೇಕಾದ ಕೆಲಸ ಬಹಳ ದೊಡ್ಡದಿದೆ. ಟ್ರಾನ್ಸ್ಲೇಷನ್ ವಿಷಯ ನನಗೆ ಅಲ್ಲಿ ಮಾತಾಡ್ತಾ ಇಲ್ಲ, ಅನುವಾದದ ಮೂಲಕ ಒಂದು ಭಾಷೆಯನ್ನು ಹೇಗೆ ವಿಸ್ತರಿಸುವುದು ಅಂತ ನಮಗಿರುವ ದೊಡ್ಡ ಮಾರ್ಗ ಅಂದ್ರೆ ಅನುವಾದಗಳು. ಬಹುಭಾಷಾ ಲೇಖಕರಿದ್ದಾರೆ ಇಲ್ಲಿ, ಕನ್ನಡದಿಂದ ಮಲಯಾಳಗಳಿಂದ ಬೇರೆ ಬೇರೆ ಭಾಷೆಗಳಿಂದ ಬೇರೆ ಭಾಷೆಗೆ ತನ್ನಿ, ಬೇರೆ ಭಾಷೆಯನ್ನು ಬೇರೆ ಭಾಷೆಗಳಿಗೆ ಕೊಡಿ, ಸಾಧ್ಯ ಆದವರು ಮಾಡಿ. ಅದನ್ನು ಆ ಥರದ ಕೆಲಸಗಳು ಆಗಬೇಕೇ ಹೊರತು ಆಗ ನಾವು ನಮ್ಮ ಭಾಷೆಯ ಶಕ್ತಿಯನ್ನು ತೋರಿಸಲಿಕ್ಕೆ ಆಗುತ್ತದೆ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಶ್ರೋತೃವರು, ಇದುವರೆಗೂ ಬ್ಯಾರಿ ಭಾಷೆಗೆ ಸಂಬಂಧಪಟ್ಟಂತೆ ಮುಂದಿದ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ನಿವೃತ್ತ ಉಪಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಆಯ್ದ ಪಲ್ಕನ್ನು ಕೇಟೊಂಡು ಬಂದಾರೆ. ಇದೇ ಇಂದತ್ತು ಬ್ಯಾರಿ ವಿಶೇಷ ಕಾರ್ಯಕ್ರಮ ಕೇಟೊಂಡಿಕರು ಇದು ರೇಡಿಯೋ 107.0 ರಂಗರಂಗರು ಜೀವನ.

0: ശൗചാലയം എന്നിട്ട് മുയിലിന്റെ കാര്യക്രമത്തിൽ സമാജ സുധാരക പ്രവാദി ഇതുകസിമസമർത്ഥത്തിനുണ്ടായ സാമാജിക കാര്യക്രമത്തെ ഷമീറ ജഹാൻ അയമട പലക്കങ്ങൾ കേട്ടുണ്ടാവുക.
1: ആത്മീയ ശ്രോതൃകളെ, നിമ്മെല്ലര മേലെ ദേവന ശാന്തി മത്തു അനുഗ്രഹവിരങ്ങൾ. ഇന്ത്യ വിഷയ സമാജ സുധാരണെ മുഹമ്മദ് സല്ലല്ലാഹു അലൈഹി വസല്ലം മാതൃക. ಮನುಷ್ಯರನ್ನು ಆಂತರಿಕವಾಗಿ ಸಂಸ್ಕರಿಸಲು ಬಂದ ಪ್ರವಾದಿಗಳಲ್ಲಿ ಕೊನೆಯವರೇ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮೊಹಮ್ಮದರು ಪ್ರತಿಷ್ಠಿತ ಮನೆತನದಲ್ಲಿ ಹುಟ್ಟಿದರು. ಬಾಲ್ಯದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿದ್ದರು. ಯಾವುದೇ ರೀತಿಯ ಸಂಕಷ್ಟವಿಲ್ಲದೆ ಅಜ್ಜ ತಂದೆಯ ಸಹೋದರರ ಕಣ್ಮಣಿಯಾಗಿ ಬೆಳೆದರು. ಸದಾ ಸತ್ಯ ಹೇಳುವ ಕಾರಣ ಸಮಾಜದಲ್ಲಿ ಸತ್ಯಸಂಧ ಪ್ರಾಮಾಣಿಕ ಎಂಬ ಬಿರುದಿತ್ತು. ಶುದ್ಧವಾದ ಹೃದಯ ಶುದ್ಧವಾದದನ್ನೇ ಬಯಸುತ್ತದೆ, ಶುದ್ಧವಾದದನ್ನೇ ಹುಡುಕುತ್ತದೆ. ಹಾಗೆಯೇ ಮೊಹಮ್ಮದರು ಸಮಾಜದ ಕೆಡುಕುಗಳ ಬಗ್ಗೆ ಸದಾ ಚಿಂತಿತರಾಗಿರುತ್ತಿದ್ದರು. ಹಿರಾಗುಹೆಯಲ್ಲಿ ಧ್ಯಾನದಲ್ಲಿ ನಿರತರಾಗಿರುತ್ತಿದ್ದರು. 40 ವರ್ಷ ಪ್ರಾಯದವರೆಗೂ ದೇವನ ಬಗ್ಗೆ ಪರಲೋಕದ ಬಗ್ಗೆ ಪ್ರವಚನ ನೀಡಿದವರಲ್ಲ. 40 ವರ್ಷ ಪ್ರಾಯದಲ್ಲಿ ಹಿರಾಗುಹೆಯಲ್ಲಿ ದೇವವಾಣಿ ಅವತೀರ್ಣವಾಗುತ್ತದೆ, ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ. ಅದರ ನಂತರ ಅವರು ಬೋಧಕರಾಗಿ ಮಾರ್ಪಡುತ್ತಾರೆ. ಒಳಿತು ಮತ್ತು ಕೆಡುಕು ಸರಿಸಮಾನವಲ್ಲ. ನೀವು ಅತ್ಯುತ್ತಮ ಒಳಿತಿನ ಮೂಲಕ ಕೆಡುಕನ್ನು ದೂರೀಕರಿಸಲು ಪ್ರಯತ್ನಿಸಿರಿ ಎಂಬ ದೇವನ ಆದೇಶದಂತೆ ಸಮಾಜವನ್ನು ತಿದ್ದಲು ಪ್ರಯತ್ನಿಸುತ್ತಾರೆ. ದೇವ ಭಯವನ್ನು ಅತ್ಯುತ್ತಮ ಒಳಿತೆಂದು ಸಾರುತ್ತಾರೆ. ಜೀವನದಲ್ಲಿ ಸುಳ್ಳು ಹೇಳದೆ, ಯಾರಿಗೂ ಅನ್ಯಾಯ ಮಾಡದೆ, ಯಾರ ಹಕ್ಕುಗಳನ್ನು ಕಬಳಿಸದೆ, ಮೋಸ ಮಾಡದೆ, ಯಾರೊಂದಿಗೂ ಅವ್ಯವಹಾರ ಮಾಡದೆ ಜಾಗೃತಿಯಿಂದ ಬದುಕಬೇಕು ಎಂಬುದು ಧರ್ಮನಿಷ್ಠೆಗೆ ಅವರು ನೀಡಿದ ವ್ಯಾಖ್ಯಾನ. ಸತ್ಯ ಹೇಳುವುದು ಎಲ್ಲ ಕೆಡುಕುಗಳನ್ನು ಅಳಿಸಿ ಹಾಕುವ ಪ್ರಭಾವಪೂರ್ಣ ಒಳಿತು ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟರು. ಓರ್ವ ವ್ಯಕ್ತಿ, ನಾನು ಎಲ್ಲ ರೀತಿಯ ಕೆಡುಕುಗಳಿಂದ ಮುಕ್ತನಾಗಲು ಬಯಸುತ್ತೇನೆ ಎಂದಾಗ, ನೀನು ಸದಾ ಸತ್ಯವನ್ನೇ ಹೇಳುತ್ತೇನೆ ಎಂದು ನನ್ನಲ್ಲಿ ಪ್ರತಿಜ್ಞೆ ಮಾಡು ಎಂದರು. ಆ ವ್ಯಕ್ತಿ ಪ್ರತಿಜ್ಞೆ ಮಾಡುತ್ತಾನೆ. ರಾತ್ರಿಯಾಗುವಾಗ ಆ ವ್ಯಕ್ತಿಗೆ ಶರಾಬು ಕುಡಿಯಲು ಮನಸ್ಸಾಗುತ್ತದೆ. ನಿನ್ನೆ ನೀನು ಶರಾಬು ಕುಡಿದಿರುವೆಯಾ ಎಂದು ಪ್ರವಾದಿಯವರು ಕೇಳಿದರೆ ಸುಳ್ಳು ಹೇಳಬೇಕಾದೀತು ಎಂದು ಭಾವಿಸಿ ಅದರಿಂದ ಆ ವ್ಯಕ್ತಿ ದೂರ ನಿಲ್ಲುತ್ತಾನೆ. ಎಂದಿನಂತೆ ಕಳ್ಳತನ ಮಾಡಲು ಹೊರಡುತ್ತಾನೆ. ಆಗಲೂ ಪ್ರವಾದಿಯವರೊಂದಿಗೆ ಮಾಡಿದ ಪ್ರತಿಜ್ಞೆ ನೆನಪಾಗುತ್ತದೆ. ದಾರಿಯಲ್ಲಿ ಯಾರಾದರೂ ನೀವು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳಿದರೆ ನಾನು ಸುಳ್ಳು ಹೇಳಬೇಕಾದೀತು ಎಂದು ಭಾವಿಸಿ ಕಳ್ಳತನವನ್ನು ಬಿಟ್ಟು ಬಿಡುತ್ತಾನೆ. ವ್ಯಭಿಚಾರ ಮಾಡಲು ಮನಸ್ಸಾಗುತ್ತದೆ. ಪ್ರವಾದಿಯವರು ಕೇಳಿದರೆ ಸುಳ್ಳು ಹೇಳಬೇಕಾದೀತು ಎಂದು ಭಾವಿಸಿ ಅದನ್ನು ಬಿಟ್ಟು ಬಿಡುತ್ತಾನೆ. ಹೀಗೆ ಎಲ್ಲ ಕೆಡುಕುಗಳಿಂದಲೂ ಮುಕ್ತನಾಗುತ್ತಾನೆ. ಇದಾಗಿತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರರ ಸುಧಾರಣೆಯ ವಿಧಾನ. ನಾಚಿಕೆಯ ಗುಣ ಹಿಂದಿನ ಎಲ್ಲ ಪ್ರವಾದಿಗಳ ಬೋಧನೆಯಾಗಿತ್ತು ಎಂಬುದನ್ನು ನೆನಪಿಸಿದರು. ಮಾತ್ರವಲ್ಲ, ತಲೆಯಲ್ಲಿ ಬರುವ ಕೆಟ್ಟ ವಿಚಾರಗಳು, ಅಕ್ರಮ ಸಂಪಾದನೆಯ ಆಹಾರ, ಹೊಟ್ಟೆಗೆ ಹೋಗುವುದು, ಸತ್ತು ಮಣ್ಣಾಗಿ ಹೋದ ಬಳಿಕ ದೇವನ ಮುಂದೆ ಲೆಕ್ಕ ಸಮರ್ಪಿಸಬೇಕಾಗಿದೆ ಎಂಬ ಭಯ ಇಲ್ಲದಿರುವುದು ನಾಚಿಕೆ ಇಲ್ಲದಿರುವುದರ ಲಕ್ಷಣವಾಗಿದೆ ಎಂಬುದನ್ನು ಮನಮುಟ್ಟುವ ಶೈಲಿಯಲ್ಲಿ ವಿವರಿಸಿದರು. ಲಜ್ಜಾ ಪ್ರವೃತ್ತಿ ಸಮಾಜಕ್ಕೆ ಒಳಿತನ್ನಲ್ಲದೆ ಬೇರೇನನ್ನೂ ಕೊಡುವುದಿಲ್ಲ ಎಂದರು. ಪ್ರವಾದಿಯವರ ಬೋಧನೆಯಿಂದ ಜನರು ಹೇಗೆ ಬದಲಾದರೆಂದರೆ, ವ್ಯಭಿಚಾರ ಮಾಡಿದ ವ್ಯಕ್ತಿ ಒಬ್ಬರು ಬಂದು ನಾನು ವ್ಯಭಿಚಾರ ಮಾಡಿದ್ದೇನೆ, ನನಗೆ ಶಿಕ್ಷೆ ಕೊಡಬೇಕು ಎಂದರು. 4 ಜನರ ಮುಂದೆ ಅವಮಾನ ಸಹಿಸುವೆನು, ಆದರೆ ಪರಲೋಕದಲ್ಲಿ ದೇವನ ಮುಂದೆ ಶಾಶ್ವತ ಅವಮಾನಕ್ಕೆ ಒಳಗಾಗಲಾರೆ ಎಂಬುದು ಆ ವ್ಯಕ್ತಿಯ ಉದ್ದೇಶವಾಗಿತ್ತು. ಹಾಗೆಯೇ ಒಬ್ಬ ವ್ಯಕ್ತಿ ಬಂದು ನನಗೆ ವ್ಯಭಿಚಾರ ಮಾಡಲು ಅನುಮತಿ ನೀಡಬೇಕು ಎಂದಾಗ, ನೀನು ವ್ಯಭಿಚಾರ ಮಾಡುವ ಹೆಣ್ಣು ಯಾರದೇ ತಾಯಿ ತಂಗಿ ಪತ್ನಿ ಆಗಿರಬಾರದು ಎಂದರು. ಆ ವ್ಯಕ್ತಿ ನಾಚಿಕೆಯಿಂದ ಹೊರಟು ಹೋಗುತ್ತಾರೆ. ಜನರನ್ನು ಪ್ರೀತಿಸದ ಮತ್ತು ಜನರಿಂದ ಪ್ರೀತಿಸಲ್ಪಡದ ವ್ಯಕ್ತಿಯಲ್ಲಿ ಯಾವುದೇ ಒಳಿತಿಲ್ಲ ಎಂಬುದು ಸ್ನೇಹದ ಬಗೆಗೆ ಪ್ರವಾದಿಯವರ ಧೋರಣೆಯಾಗಿತ್ತು. ಜನಸೇವೆ ಮಾಡುವವರಿಗೆ ಇಹಪರಗಳಲ್ಲಿ ಗೌರವಾರ್ಹ ಸ್ಥಾನದ ಶುಭವಾರ್ತೆ ನೀಡಿದರು. ಒಂದು ಗೆಲ್ಲಲು ದಾರಿಯಿಂದ ಸರಿಸುವ ಕೆಲಸವಾದರೂ ಸರಿ ಅದನ್ನು ಕ್ಷುಲ್ಲಕವಾಗಿ ಪರಿಗಣಿಸಬಾರದು. ಪ್ರವಾದಿಯವರ ಶಿಕ್ಷಣದಿಂದ ಅನುಯಾಯಿಗಳು ಉತ್ತಮ ಜಾತಿಯ ಮರದಂತೆ ಜಾತಿ ಮತ ಭೇದವಿಲ್ಲದೆ ಜನರಿಗೆ ನಿರಂತರ ಉಪಕಾರ ಮಾಡುವವರಾಗಿ ಮಾರ್ಪಟ್ಟರೆ ವಿನಃ ಯಾರಿಗೂ ತೊಂದರೆ ಕೊಡುವವರಾಗಿರಲಿಲ್ಲ. ಜನರಿಗೆ ತೊಂದರೆ ಕೊಡುವವನು ಮುಸಲ್ಮಾನನೇ ಅಲ್ಲ ಎಂದಿರುವರು. ಅಸಹಿಷ್ಣುತೆ, ಅಸೂಯೆ, ದ್ವೇಷ, ಕೊಲೆ, ಯುದ್ಧಗಳಿಗೆ ಕಾರಣವಾಗುತ್ತದೆ. ಪ್ರವಾದಿಯವರು ಪ್ರವಾದಿಯಾಗುವುದಕ್ಕಿಂತ ಮುಂಚೆಯೂ ಪ್ರವಾದಿಯಾದ ನಂತರವೂ ಪರಸ್ಪರ ಸಂಧಾನಗಳ ಮೂಲಕ ಸಮಾಜದಲ್ಲಿ ಶಾಂತಿಗೆ ಪ್ರಯತ್ನಿಸಿದರು. ಪ್ರವಾದಿಯವರನ್ನು ಅತಿಯಾಗಿ ದ್ವೇಷಿಸುತ್ತಿದ್ದ ಒಂದು ಗೋತ್ರದ ಸರ್ದಾರ ತನ್ನ ಆರ್ಥಿಕ ಸಂಕಷ್ಟ ತೋಡಿಕೊಂಡಾಗ 300 ಆಡುಗಳನ್ನು ಆತನಿಗೆ ಉಡುಗೊರೆಯಾಗಿ ನೀಡಿದರು. ಆ ವ್ಯಕ್ತಿ ಸಂತೋಷದಿಂದ ತನ್ನ ಗೋತ್ರದ ಕಡೆ ಹೋಗಿ, ನಾನು ಮೊಹಮ್ಮದ್ರನ್ನು ಅತಿ ಹೆಚ್ಚು ದ್ವೇಷಿಸುತ್ತಿದ್ದೆ, ಆದರೆ ಈಗ ಮೊಹಮ್ಮದ್ ನನಗೆ ಎಲ್ಲರಿಗಿಂತ ಹೆಚ್ಚು ಪ್ರಿಯವಾಗಿದ್ದಾರೆ ಎಂದನು. ಪ್ರೀತಿ ಅನುಕಂಪ ಎಂಬ ಅತ್ಯುತ್ತಮ ಒಳಿತಿನ ಮೂಲಕ ದ್ವೇಷವನ್ನು ಜಯಿಸಿ ತೋರಿಸಿದವರೇ ಮೊಹಮ್ಮದ್ ಸಲಲ್ಲಾಹು ಅಲೈಹಿ ವಸಲ್ಲಮರು. ಒಂದು ಹಡಗಿನಲ್ಲಿ ರಂಧ್ರವಿದ್ದರೆ ಇಡೀ ಹಡಗು ಮುಳುಗುವಂತೆ ಸಮಾಜದ ಪ್ರಭಾವಶಾಲಿ ವ್ಯಕ್ತಿಗಳು ಸಣ್ಣ ಪುಟ್ಟ ಕೆಡುಕುಗಳನ್ನು ತಡೆಯುವ ಪ್ರಯತ್ನ ಮಾಡದಿದ್ದರೆ, ಸ್ಥಿತಿವಂತರು ಜನರ ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ದರೆ ಇಡೀ ಸಮಾಜವೇ ಕೆಡುಕುಗಳಿಂದ ಮುಳುಗಿ ಹೋಗುತ್ತದೆ ಎಂಬುದನ್ನು ಹಡಗಿನ ಉದಾಹರಣೆಯ ಮೂಲಕ ವಿವರಿಸಿದ್ದು ಎಲ್ಲ ಕಾಲಕ್ಕೂ ಅನ್ವಯವಾಗುತ್ತದೆ. ಒಳಿತಿನ ಕೆಲಸಗಳಲ್ಲಿ ಸದಾ ಎಲ್ಲ ಧರ್ಮೀಯರೊಂದಿಗೆ ಸಹಕರಿಸಿದ, ಕೆಡುಕು ಮತ್ತು ಸಂಹಾರದ ಕೆಲಸದಲ್ಲಿ ಯಾರೊಂದಿಗೂ ಸಹಕರಿಸಿದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಎಲ್ಲರಿಗೂ ಮಾದರಿಯಾಗಿದೆ. ಶಾಂತಿ ಇರಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ.

0: ತೀರ್ಪೊಯ್ನಕ್ಲಿನ ಪುದರ್ನಿ ಈ ಓಟುದ ಪಟ್ಟಿರ್ದ್ ದಿಪ್ಪುನ ಬೇಲೆ ಅವನುಂಡು.
1: ಎಸ್ಐಆರ್ ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಖಿಲ್ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಖಿಲಿನ ದಾಖಲೆ ಪರಿಶೀಲನೆ ಮಂತದು ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊರ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲಿಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
1: ನಿಖಿಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲಿಗೆ ಮಾಹಿತಿ ತೀರಿಪವರ ಹೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆ ಎಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿ ಚಿಮುಳ
2: ಸಂಸಾರ ಚಶಿಮಾಪುರಿಯಂತ ವಿಸ್ತಾರ್ಲ್ಯಾಂತ ಕೊಂಕಣಿ ಬಾಳ.

0: ಒಂದು ಇನ್ವೆಸ್ಟ್ಮೆಂಟ್ ಮುಂಚಿಂತ ಒಂದು ಇನ್ಸೂರೆನ್ಸ್ ಇನ್ವೆಸ್ಟ್ ಕರ್ತ ಜಾಯಿನ್ ಜಾತ ಕೊಂಡ್ ಇನ್ವೆಸ್ಟ್ಮೆಂಟ್ ಮುಂಚಿಂತ ಒಂದು ಜಾಯಿನ್ ಜಾತ ದಾಕೂರ್ ಒಂದು ತರ್ಸಿಲ್ಲ ಪ್ರಾಡಕ್ಟ್ ತುಂಬ ಜಾಯಿನ್ ಜಾಯ್ನ್ ಆಕತ್ ಕಿತ್ತ ಅಂಬ್ಲರ್ ಇನ್ಸೂರೆನ್ಸ್ ಇಸ್ ನಾಟ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ಸೂರೆನ್ಸ್ ಇಸ್ ನಾಟ್ ಫಾರ್ ಇನ್ವೆಸ್ಟ್ಮೆಂಟ್
1: ಆಲ್ರೆಡಿ ಫಿಕ್ಸ್ ಟು ಆಲ್ರೆಡಿ ಅಸ್ತ ಸಂಗಲ್ಲ
0: ವೈ ಆತ ಇನ್ಸೂರೆನ್ಸ್ ಇಸ್ ಓನ್ಲಿ ಫಾರ್ ರಿಸ್ಕ್ ಕವರೇಜ್ ಆತ ಕಿತ್ತಾಗ ಇನ್ಸೂರೆನ್ಸ್ ಗರ್ಜೆಚೆ ಆತ ಚಿಂತ್ಯ ಆತ ಆಮೆ ಕಾಮ್ ಕರ್ತ ಆಮ್ಚಿ ಬಾಯಲ್ ಬರ್ಗಿ ಆಸಾ ತಂಗ ತಿ ಆಮ್ಚ ಇನ್ಕಮ್ ಡಿಪೆಂಡ್ ಜಾವನ್ ಅಸ್ತಾದ ತಿ ತಂಚೆ ಪ್ರೊಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಪೈಲೆ ಆಮಿ ಆಮ್ಚ ಫ್ಯಾಮಿಲಿಚೆ ಪ್ರೊಟೆಕ್ಷನ್ ಪಣ ಜವಾಬ್ದಾರಿ ಆಮ್ಚ ಹರೇಕ್ಲಚಿ ಕಿತ ಅಮ್ಲಾರ ಪಲ್ಯ ದೇ ಶುಡ್ ನಾಟ್ ಸಫರ್ ದೇಕೂನ್ ಆಮಿ ತಂಚ ಭದ್ರತೆ ಖಾತಿರ್ ಆಮಿ ಇನ್ವೆಸ್ಟ್ಮೆಂಟ್ ಇನ್ಸೂರೆನ್ಸ್ ಕರ್ಜೆ ಪಟ್ಟ ಕಸಲ ಇನ್ಸೂರೆನ್ಸ್ ಟರ್ಮ್ ಇನ್ಸೂರೆನ್ಸ್ ಉಡಾಜೋರ ಟರ್ಮ್ ಇನ್ಸೂರೆನ್ಸ್ ಮಾತ್ರ ಕರಿಜೆ ಟರ್ಮ್ ಇನ್ಸೂರೆನ್ಸ್ ನ ಕಾಲೆ ತುವೆ ಯು ಆರ್ ಇನ್ವೆಸ್ಟಿಂಗ್ ವೆರಿ ಸ್ಮಾಲ್ ಅಮೌಂಟ್ ಫಾರ್ ದ ಬಿಗ್ಗರ್ ಕವರೇಜ್ ಬಿಗ್ಗರ್ ಕವರೇಜ್ ಬಟ್ ತು ಟರ್ಮ್ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಕರ್ತಾಯಿ ತುಜ ಬಂದಿಲ್ಲ ಪಶಿ ತುಕ ಕಡು ಜಾಯ್ನ ಗೆಲೆ ಬಂದಿಲ್ಲ ಪಶಿ ಗೆಲೆ ಜಲ್ಯಾರಿ ತುಜ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಅಸ್ತ ಚಿಂತ್ಯ ಆಜ್ ಮುಜಿ ಏಜ್ 40 ಅವ್ ಆಜ್ ಟರ್ಮ್ ಇನ್ಶೂರೆನ್ಸ್ ಕರ್ತ ಆತ ಮುಜ ಬುರ್ಗ್ಯಾಚಿ ಏಜ್ ಆಜ್ 5 ವರ್ಷ ತಾಚಿ ಎಜುಕೇಶನ್ ಕಂಪ್ಲೀಟ್ ಜಾವ್ ಅನೇಕ 17 ಇಯರ್ಸ್ ಅಸತ್ ಮುಳ್ಯಾರ ಮುಜಿ ಏಜ್ ಆಜ್ 40

0: ಥರ್ಡ್ ಇನ್ವೆಸ್ಟ್ಮೆಂಟ್.
1: ಓಕೆ, ಕಾಲ್ ಏನು ಸಪೋಳಯ್ಯ? ಹಲೋ, ನಮಸ್ಕಾರ. ನಮಸ್ಕಾರ. ಹಲೋ ಹಲೋ ಹಲೋ. ಓಕೆ, ಕಾಲ್ ಕಟ್ಟಿದಾಳೆ. ಕಾಲ್ ಗೊತ್ತಾನ?
0: ಓಕೆ, ಅತ್ತ ಆಮೇಲೆ ಟರ್ಮ್ ಇನ್ಶೂರೆನ್ಸ್ ಕೇಳೆ, ಹೆಲ್ತ್ ಇನ್ಶೂರೆನ್ಸ್ ಕೇಳೆ, ನೆಕ್ಸ್ಟ್ ಈಸ್ ಇನ್ವೆಸ್ಟ್ಮೆಂಟ್.
1: ಓಕೆ,
0: ನೆಕ್ಸ್ಟ್ ಈಸ್ ಇನ್ವೆಸ್ಟ್ಮೆಂಟ್.
1: ಓಕೆ,
0: ಸಡಾವತ್ ಲೋ ಕಾಲ ಕರ್ತಾ ಫಸ್ಟ್ ಟರ್ಮ್ ಇನ್ಶೂರೆನ್ಸ್ ಅನ್ನ ಹೆಲ್ತ್ ಇನ್ಶೂರೆನ್ಸ್ ಕರ್ತನ ಅಸ್ತನ ಇನ್ವೆಸ್ಟ್ಮೆಂಟ್ ಕರ್ತಾ. ಆತ ಕಾಲ್ ದತ್ತ ಇನ್ವೆಸ್ಟ್ಮೆಂಟ್ ಕೇಳೆ, ಆ ಹುಡುಗ ಸಂಗಲೇ ಬರ್ಮೆ ಪಲ ಕಾಲೇ ಮೆಡಿಕಲ್ ಎಮರ್ಜೆನ್ಸಿ ಆಗಿಲ್ಲ, ಇನ್ವೆಸ್ಟ್ಮೆಂಟ್ ಕೇಳ ಪೈಸೆ ಪೂರಾ ಆತ ಯೂಸ್
1: ವಿನಿಯೋಗಿಸ
0: ಇನ್ವೆಸ್ಟ್ಮೆಂಟ್ ಕನ್ ಫೈದೋ ನಾಜಲೆ ದೇಕುನ್ ಫಸ್ಟ್ ತುಜ ಫ್ಯಾಮಿಲಿ ಭದ್ರತೆ ಪಳೆ, ಉಪರಾಂತ್ ತುಜಿ ಏನ ತುಜ ಮೆಡಿಕಲ್ ಭದ್ರತೆ ಪಳೆ, ಥರ್ಡ್ ಇನ್ವೆಸ್ಟ್ಮೆಂಟ್ ಕರ್.
1: ಓಕೆ,
0: ಥರ್ಡ್ ಇನ್ವೆಸ್ಟ್ಮೆಂಟ್ ಕರ್.
1: ಓಕೆ, ಹಲೋ, ನಮಸ್ತೆ ನಮಸ್ತೆ.
0: ಬಟ್ ಮ್ಯೂಚುವಲ್ ಫಂಡ್ ಇಸ್ ವೆಲ್ ರೆಗ್ಯುಲರೈಸ್ಡ್, ವೆಲ್ ರೆಗ್ಯುಲರೈಸ್ಡ್ ಮುಂಟಾನ ದಿಸ್ ಇಸ್ ರೆಗ್ಯುಲರೈಸ್ಡ್ ಬೈ ಸೆಬಿ, ಕಶ್ಯ ಬ್ಯಾಂಕ್ ಆಫ್ ಆರ್ಬಿಐ ಮನಸ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಹ ಮ್ಯೂಚುವಲ್ ಫಂಡ್ ಇಸ್ ರೆಗ್ಯುಲರೈಸ್ಡ್ ಬೈ ಸೆಬಿ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ತಶೆ ಮುಂಟಾನ ತುವೇ ದಿವಂಚೆ ಪೈಸೆ ಮಕಾನಿ ಅದು ತೂ ಮುಂಚೆ ಸಂಗಿ ಆಗಿಲ್ಲ ಇನ್ವೆಸ್ಟ್ಮೆಂಟ್ ಕರ್ತಾ ಇಲ್ಲ, ಅವು ಅಡ್ವೈಸರ್ ಮಾತ್ರ, ಅಡ್ವೈಸರ್ ಅಂಡ್ ಸರ್ವಿಸ್ ಪ್ರೊವೈಡರ್ ಮಾತ್ರ. ತುವೇ ಇನ್ವೆಸ್ಟ್ಮೆಂಟ್ ತುಜ ಅಕೌಂಟ್ ಅತ್ತ ಅವನು ಮ್ಯೂಚುವಲ್ ಫಂಡ್ ಅಕೌಂಟ್ ಆಗುತ್ತೆ. ತಶೆ ಮುಂಟಾನ ತುಕ ಸೆಕ್ಯೂರಿಟಿ ವೈಸ್ ಏ ಮುಸ್ತು ಸೇಫ್, ತುಜ ಫಿನಾನ್ಶಿಯಲ್ ಟ್ರಾನ್ಸಾಕ್ಷನ್ ವೈಸ್ ದಿಸ್ ಇಸ್ ಮೋರ್ ಸೇಫ್. ಆತ ತೂ ಆತ ಇನ್ವೆಸ್ಟ್ಮೆಂಟ್ ಕರ್ತಾಯಿ ತುಜ ಅಕೌಂಟ್ ಅತ್ತವನು ಮ್ಯೂಚುವಲ್ ಫಂಡ್ ಅಕೌಂಟ್ ಆಗ ಎತ್ತಾತ್ ಹೇಗತ್ತ ತುವೇ ಮ್ಯೂಚುವಲ್ ಫಂಡ್ ಅಂತ ಲಾಕ್ ಇನ್ ಮನ ತುವೆ ಆತ ಇಕ್ವಿಟಿ ಫಂಡ್ ಗಲಿಯಾರಿ ತುವೆ ಕೆದಾಳೆ ಪೈಸೆ ಬಿಡ್ರೋ ಕರಿಯತ್ ತುಕ ಲಿಕ್ವಿಡ್ ಫಂಡ್ ಮಾತ್ರ ಇಕ್ವಿಟಿ ಚೇಂಜ್ ಕೆದಾಳೆ ಬಿಡ್ರೋ
1: ಕರಿಯತ್
0: ಬಿಟ್ಟು ಕರಿಯತ್ ಜಲ್ಯಾರಿ ತುವೆ ಇಕ್ವಿಟಿ ಅಂತ ಶಾರ್ಟ್ ಟರ್ಮ್ ಆಗ ಇನ್ವೆಸ್ಟ್ಮೆಂಟ್ ಖರ್ಚು ಅಡ್ವೈಸಬಲ್ ನೈ ಕಿತ್ತ ಕೊಡಲ ಸಂಗಲ ಆಸ್ತಿ ಇನ್ವೆಸ್ಟ್ಮೆಂಟ್ ಕರ್ತಾಯಿ ಆಸ್ ಪ್ರಾಡಕ್ಟ್ ರೇಟ್ 100 rupees ಅಸ್ತ ಸಿಕ್ಸ್ ಮಂತ್ ಅಂತ 100 90s ಅಂಕಿ ಅಸ
1: 150s
0: ಅಂಕಿ ಅಸ ಬಟ್ ತು ಲಾಂಗ್ ಟರ್ಮ್ ಚಿಂತೆ ಮಾತ್ರ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಕರ್ ಅಂಡ್ ತುಕ ಶಾರ್ಟ್ ಟರ್ಮ್ ಆಗಿ ಎಮರ್ಜೆನ್ಸಿ ಪೈಸೆ ಪೈಲನ್ ಪ್ಲಾನ್ ಅಸ್ತ ದಿಕ್ಕು ಎಮರ್ಜೆನ್ಸಿ ಫಂಡ್ ಆರ್ ಲಿಕ್ವಿಡ್ ಫಂಡ್ ಇನ್ವೆಸ್ಟ್ಮೆಂಟ್ ಕರ್ ಲಿಕ್ವಿಡ್ ಫಂಡ್ ಹಚ್ಚಿದ್ರೆ ಕೆದಾಳ ಇನ್ವೆಸ್ಟ್ಮೆಂಟ್ ವಿಡ್ರೋ ಕರಿಯತ್ ದಿಕ್ಕು ಸಂಗ್ಲೆ 30 rupees ಅಂತ 5 rupees ಇತ್ತು ಲಿಕ್ವಿಡ್ ಫಂಡ್ ಆಗ್ತದೆ
1: ಲಿಕ್ವಿಡ್ ಫಂಡ್ ಅಂತ ಎಮರ್ಜೆನ್ಸಿ ಫಂಡ್ ಗಲುಂಗತಾಗಿ
0: ಲಿಕ್ವಿಡ್ ಫಂಡ್ ಎಮರ್ಜೆನ್ಸಿ ಒನ್ ಆಫ್ ದ ಸೇಮ್.
1: ಓಕೆ,
0: ಒನ್ ಆಫ್ ದ ಸೇಮ್.
1: ಓಕೆ, ನೈನ್ ಲಿಕ್ವಿಡ್ ಫಂಡ್ ಅಂತ ಇಕ್ವಿಟಿ ಫಂಡ್ ಗಲುಂಗತಾಗಿ
0: ಕೆದಾಳ ಅಂತ ತಿಂತ ಅತು ಆಜ್ ಮಹಿನಾಕ 15,000 ಲಿಕ್ವಿಡ್ ಫಂಡ್ ಗಲ್ತೈ ತುಜ ಕಡೆ ಸೋ ಮಹಿನಾ ನೀಕ 90,000 ಅಂತಲೇ ತುಜ ಮೋತಿನ ಮುಕ್ತಾಕಿ ಮಕ 90,000 ಗರ್ಜನ 1,000 ಅವು ಇಕ್ವಿಟಿ ಗಲ್ತ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

ಹಲೋ ಹಲೋ, ನಮಸ್ಕಾರ. ಕೇಳ್ತಾ ಇದ್ದೀರಾ ರೇಡಿಯೋ ಸರ್ 107.8 FM ಬಣ್ಣ ಬಣ್ಣದ ಬದುಕು. ಹಲೋ ವೆನ್ಲೋ ಕಾರ್ಯಕ್ರಮದ ಸಂಚಿಕೆ 165ಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಹಲೋ ವೆನ್ಲೋ ಕಾರ್ಯಕ್ರಮ ಕೊರೋನಾ ಪೂರ್ವದಲ್ಲಿ ಆರಂಭವಾದದ್ದು, ನಂತರ ಕೂಡ ಇದು ಮುಂದುವರೆದು ಈಗ 165ನೇ ಸಂಚಿಕೆಗೆ ಬಂದಿದೆ. 164 ಸಂಚಿಕೆಗಳಲ್ಲಿ ಹಲವಾರು ಮಾಹಿತಿಗಳನ್ನು ನಾವು ಪಡೆದುಕೊಂಡಿದ್ದೇವೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವಂತೂ ಮಾತಾಡುವಂತಹ ವಿಷಯ ಅಪಘಾತದ ನಂತರ ಮುಖದ ಗಾಯ ಮತ್ತು ಅದರ ನಿರ್ವಹಣೆ. ಹೌದು, ಸೊ ಮನುಷ್ಯನ ಮುಖದಲ್ಲೇ ಎಲ್ಲ ಅಡಗಿದೆ ಅಂತ ಹೇಳ್ತಾರೆ. ಸೊ ಕಣ್ಣುಗಳಲ್ಲಿ ಎಲ್ಲ ಅವಿತುಕೊಂಡಿದೆ, ಮುಖದಲ್ಲಿ ಎಲ್ಲ ಅಡಗಿದೆ. ಸೊ ಹಾಗಾಗಿ ಇದು ಒಂದು ಕವಿವಾಣಿ ಕೂಡ ಹೌದು, ಇದು ಒಂದು ಪರಿಚಯದ ವಾಣಿ ಕೂಡ ಹೌದು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಹೀಗಾಗಿ ಈ ಮುಖದ ಮೇಲೆ ಕಿಂಚಿತ್ತು ಗಾಯಗಳಾದರೂ ಕೂಡ ಏನು ನಮ್ಮ ಕಾರಿಗೆ ಒಂದು ಲೈನ್ ಬಿದ್ದರೆ ಯಾವ ರೀತಿ ಅದನ್ನು ನಾವು ಎಷ್ಟು ತಲೆನೋವು ಅನುಭವಿಸ್ತೇವೆ, ಮುಖಕ್ಕೂ ಕೂಡ ಆ ರೀತಿ ಏನಾದರೂ ಸಣ್ಣ

ಆದ್ರೂ ಕೂಡ ಫ್ರಾಕ್ಚರ್ಸ್ ಆದ್ರೂ ಕೂಡ ನಾವು ಅಷ್ಟೇ ಒಂದು ಭವನೆಯನ್ನು ಅನುಭವಿಸ್ತಾ ಇರ್ತೇವೆ. ಸೊ ಹೀಗಾಗಿ ಇಂಥ ಒಂದು ವಿಷಯದ ಕುರಿತು ಇವತ್ತು ನಮಗೆ ವೈದ್ಯರು ಮಾಹಿತಿ ನೀಡಲಿಕ್ಕಿದ್ದಾರೆ. ಸೊ ಈ ಹಿಂದೆ ಕೂಡ ಅವರು ರೇಡಿಯೋ ಸಾರಂಗಲ್ಲಿ ಬಂದು ಪ್ಲಾಸ್ಟಿಕ್ ಸರ್ಜರಿ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಡಾಕ್ಟರ್ ಕೃಷ್ಣ ಪ್ರಸಾದ್ ಶೆಟ್ಟಿ ಪ್ಲಾಸ್ಟಿಕ್ ಸರ್ಜನ್ ಆಗಿ ಬೆನ್ಲೋಕ್ ಆಸ್ಪತ್ರೆಯಲ್ಲಿ ದುಡಿತಾ ಇದ್ದಾರೆ. ವೈದ್ಯರಾಗಿ ಕಳೆದ 4 ವರ್ಷಗಳಿಂದ ಒಂದು ಆಳವಾದ ಅನುಭವವನ್ನು ಹೊಂದಿದ್ದು ಈ ಒಂದು ಏನು ಹೀಗಿದ್ದ ಹೇಗಾದ ಎಂಬಂತ ಮಾತು ನಾವು ಕೇಳಿದ್ದೇವೆ. ಸೊ ಹೇಗಿದ್ದ ಅದೇ ರೀತಿ ಇರುವಂತೆ ಮಾಡುವಂತ ಒಂದು ವೈದ್ಯಕೀಯ ಲೋಕದ ಒಂದು ಕಲ್ಪನೆ ಪ್ಲಾಸ್ಟಿಕ್ ಸರ್ಜರಿ. ಸೊ ಅದರಲ್ಲಿ ಮುಖದ ಒಂದು ಗಾಯ ಆಗಿರ್ಬೋದು, ಅದರ ನಿರ್ವಹಣೆ ಆಗಿರ್ಬೋದು, ಅದರ ಕುರಿತು ವೈದ್ಯರು ಮಾತಾಡ್ತಾರೆ. ಡಾಕ್ಟರ್ ಕೃಷ್ಣ ಪ್ರಸಾದ್ ಶೆಟ್ಟಿ ಅವರೇ ನಿಮಗೆ ಕಾರ್ಯಕ್ರಮ

0: ಅದೇ ರೀತಿ ಈ ತರ ನೀವು ಹೇಳಿದ ಹಾಗೆ ಮೇಲಿಂದ ಬಿದ್ದಾಗ ಅಥವಾ ಈಗ ಹೊಡೆದಾಟದಲ್ಲಿ ಸಿಂಪಲ್ ಇಲ್ಲಾಂದ್ರೆ ಸ್ಪೋರ್ಟ್ಸ್ ಇಂಜುರೀಸ್ ಆಟ ಆಡುವಾಗ ಬಿದ್ದಾಗ ಸೊ ಮೋಸ್ಟ್ ಕಾಮನ್ಲಿ ಇಂಜುರಿ ಆಗುವಂತದ್ದು ಈ ಫೇಸ್ ಸೊ ಯಾವುದೇ ಭಾಗ ಇನ್ವಾಲ್ವ್ ಆಗಿರ್ಬೋದು ಸೊ ಯಾವುದೇ ಒಂದು ಸಣ್ಣ ಭಾಗ ನಮ್ಮ ಇಂಜುರಿ ಆದ್ರೂ ಸಹ ಅದು ಬಹಳ ಮುಂದೆ ಫ್ಯೂಚರ್ ಅಲ್ಲಿ ಬಹಳ ಒಂದು ತೊಂದರೆ ಕೊಡುವಂತದ್ದು ಅಟ್ ಲೀಸ್ಟ್ ಲುಕ್ಸ್ಗೋಸ್ಕರ
1: ಡೇಂಜರಸ್
0: ಪ್ಲೇಸ್ ಫೇಸ್ ಯಾಕಂತ ಹೇಳಿದ್ರೆ ಬಹಳ ಮುಖ್ಯವಾದ ಅಂಗಗಳಿದೆ ಕಣ್ಣಿದೆ ಮೂಗ ಹೇಳಿದಾಗೆ ಸೊ ಇದು ಯಾವುದೇ ಈ ಒಂದು ಭಾಗಗಳು ಈ ಒಂದು ಅಪಘಾತದಲ್ಲಿ ಇಂಜುರಿ ಆದ್ರೆ ನಮ್ಗೆ ಅದನ್ನ ಮುಂದಿನ ಹಳೆ ಹೇಗಿತ್ತು ಮುಂಚೆ ನಾರ್ಮಲ್ ಶೇಪ್ ಹೇಗಿತ್ತು ಅದನ್ನ ಶೇಪ್ಗೆ ತರುವಂತದ್ದು ಬಹಳ ಮುಖ್ಯವಾದ ಕೆಲಸ ಯಾಕಂತ ಹೇಳಿದ್ರೆ ಮುಂದೆ ಅದೇ ಈಗ ನಾರ್ಮಲ್ ಆಗಿ ಇಂತ ಇಂಜುರೀಸ್ ನಾವು ನೋಡಿದಾಗ ಯುವಕ ಯಂಗ್ ಪಾಪ್ಯುಲೇಷನ್ ಆಗ್ತದೆ
1: ಕಾರಿಗಾದ್ರೆ ಡೆಂಟ್ ತೆಗಿಬಹುದು
0: ಹೌದು
1: ಅದೇ ರೀತಿ ಮುಖಕ್ಕೆ
0: ನಾವು ಅದನ್ನ ಆಲ್ಮೋಸ್ಟ್ ನಾರ್ಮಲ್ ಶೇಪ್ ತರುವಂತ ಕೆಲಸ ಸೊ ನಾರ್ಮಲ್ ಯಂಗ್ ಪಾಪ್ಯುಲೇಷನ್ ಆಗ್ತದೆ ಸಣ್ಣ ಮಕ್ಕಳಿರೋ ಆಗ್ತದೆ ಸೊ ಕೆಲವು ಸಹ ನಮ್ಗೆ ಸಹ ಆಗಿದೆ ಈಗ ಸಣ್ಣ ಮಕ್ಕಳಿರುವಾಗ ಹೆಂಗ್ ಸ್ಟಿಚ್ ಎಲ್ಲ ಹಾಕಿರ್ತಾರೆ ದೊಡ್ಡವಾದ್ಮೇಲೆ ಸ್ಕಾರ್ ಇರ್ತದೆ ಮತ್ತೆ ನಾವು ಹೇಳ್ತೇವೆ ಯಾವ ತರ ಈ ತರ ಸ್ವಿಚರ್ ಮಾಡಿದ್ದಾರೆ ಸ್ಟಿಚ್ ಮಾಡಿದ್ದಾರೆ ಕಲೆ ಉಂಟು ಸ್ಕಾರ್ ಇದ್ದು ಅಂತ ಸೊ ಇದರೆಲ್ಲ ಮುಂಚಿಂದನೇ ತಡೆಗಟ್ಟುವಂತ ವಿಧಾನ ಅಂತ ಹೇಳಿದ್ರೆ ಸರಿಯಾದ ನಿರ್ವಹಣೆ ಈ ತರ ಗಾಯ ಆದ್ರೆ ಕರೆಕ್ಟ್ ಆಗಿ ಯಾವ ರೀತಿಯಲ್ಲಿ ಅದನ್ನ ಮ್ಯಾನೇಜ್ ಮಾಡುವಂತದ್ದು ಸೊ ಮುಖ್ಯವಾಗಿ ಒಂದು ಎಕ್ಸ್ಪರ್ಟ್ಸ್ ಬೇಕು ಇದಕ್ಕೆ ಈಗ ಸ್ಟಿಚ್ ಮಾಡೋದು ಸಿಂಪಲ್ ಎಲ್ಲಾ ಗಾಯ ಸ್ಟಿಚ್ ಮಾಡಿದಾಗೆ ಮುಖದ ಗಾಯನ ಸ್ಟಿಚ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಈ ಅದಕ್ಕೆ ನಾವು ಸೂಕ್ಷ್ಮವಾದ ಒಂದು ಸೂಚರ್ ಮೆಟೀರಿಯಲ್ ಅಂತ ಬರ್ತದೆ ಅಂದ್ರೆ ಸ್ಟಿಚ್ ಮೆಟೀರಿಯಲ್ಸ್ ಬಹಳ ನಮ್ಮ ಕೂದಲಿಗಿಂತ ಸಹ ಸಣ್ಣ ಇರುವಂತಹ ಒಂದು ಸ್ಟಿಚ್ ಮೆಟೀರಿಯಲ್ ಬಹಳ ಸೆನ್ಸಿಟಿವ್ ಅಷ್ಟು ತೆಳು ಇರುವಂತಹ ಒಂದು ನಾವು ದಾರದಿಂದ ಅದನ್ನ ಸ್ಟಿಚ್ ಮಾಡುವಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದನ್ನ ಮಾಡಿದ ಮೇಲೆ ನಮ್ಗೆ ಸ್ಕಾರ್ ಕಡಿಮೆ ಆಗ್ತದೆ ಸೊ ಮತ್ತೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಅಪಘಾತದಲ್ಲಿ ಈ ಎರಡು ರೀತಿಯ ಮುಖದ ಇಂಜುರಿ ಬರ್ತದೆ ಒಂದು ನಮ್ಮ ಸ್ಕಿನ್ ಮತ್ತೆ ಮಸಲ್ಸ್ ಇರ್ತದಲ್ಲ ಅದು ಕಟ್ ಆಗಿರುವಂತದ್ದು ಇನ್ನೊಂದು ಅದರ ಒಳಗಿರುವಂತಹ ಎಲುಬು ಮುರಿದಿರುವಂತದ್ದು ಸೊ ಇದು ಎರಡು ಟೈಪ್ ಬಹಳ ಮುಖ್ಯ ಅದು ಸೊ ಈಗ ಹೈ ಸ್ಪೀಡ್ ಆಕ್ಸಿಡೆಂಟ್ ಆಗುತ್ತೆ ಅವಾಗ ತಲೆಗೆ ಪೆಟ್ಟಾಗಿತ್ತು ಅಂತ ಹೇಳ್ತಾರೆ ಸುಮಾರು ಜನ ಆ ಟೈಮಲ್ಲಿ ಸುಮಾರು ಜನರಿಗೆ ಮುಖದ ಈ ಬೋನ್ಸ್ ಸಹ ಫ್ರಾಕ್ಚರ್ ಆಗಿರ್ತದೆ ಶೇಪ್ ಔಟ್ ಆಗ್ತದೆ ಮತ್ತೆ ತುಂಬಾ ಫ್ರಾಕ್ಚರ್ಗಳಾಗಿರ್ತದೆ ಅದು ಹೊರಗಡೆ ಕಾಣೋದಿಲ್ಲ

ಇರ್ತದೆ, ದವಡ ಇನ್ಫೆಕ್ಷನ್ ಆದ್ರೆ ಮತ್ತೆ ದೊಡ್ಡ ತಲೆನೋವು ಅದೊಂದು. ಸೊ ಇಂತಹ ಒಂದು ಇದನ್ನು ಒಂಥರ ಈ ದವಡೆ ಅಂತ ಹೇಳಿದ್ರೆ ಮುಂಭಾಗದ ದವಡೆ ಬೇರೆ ರೀತಿಯಲ್ಲಿ ನಾವು ಪ್ಲೇಟ್ ಮಾಡ್ತೇವೆ, ಹಿಂದೆ ಜಾಯಿಂಟ್ ಬರ್ತದೆ ಕಿವಿ ಹತ್ರ, ಅದು ಸಹ ಸ್ವಲ್ಪ ಕ್ಲಿಷ್ಟಕರವಾದಂತೆ ಸಣ್ಣ

0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಮತ್ತೊಮ್ಮೆ ಹಲೋ ಬೆನ್ಲೋ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಕೃಷ್ಣ ಪ್ರಸಾದ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಜೊತೆ ಮಾತಾಡ್ತಾ ಇದ್ದೇನೆ. ಸೊ ಅಪಘಾತಗಳ ನಂತರ ಮುಖದ ಗಾಯ ಮತ್ತು ಅದರ ನಿರ್ವಹಣೆ ಯಾವ ರೀತಿ ಆಗಬೇಕು ಅಂತ. ಸೊ ಒಬ್ರು ಕಾಲರ್ ಇದ್ದಾರೆ ಸರ್ ನಮ್ಮ ಜೊತೆಗೆ, ನೋಡೋಣ ಮಾತಾಡೋಣ. ಹಲೋ ನಮಸ್ತೆ. ಹೌದು, ಫಸ್ಟ್ ಲಿಂಕ್ ಅಲ್ಲಿ ನಾವೊಂದು ಟಾಪಿಕ್ ಹೇಳ್ಬೇಕಲ್ಲ ಸರ್, ಹಾಗೆ ಹೇಳಿ ಸರ್, ಮಾತಾಡಿ.
2: ಅದಕ್ಕೆ ಹೋಯ್ತು. ಏನಂದ್ರೆ ಸರ್, ಅದು ನಾನಲ್ಲ, ಅದು ನನಗಲ್ಲ. ಅಂದ್ರೆ ವಿಷಯಕ್ಕೆ ನಾನೊಂದು ಕೇಳಲೇಬೇಕಿತ್ತು. ಕುರೂಪ ವ್ಯಕ್ತಿ ಅಂತ ಇದ್ದಾರಲ್ಲ ಸರ್, ಅವರಿಗೆ ಮುಖ ಸೌಂದರ್ಯಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಲಿಕ್ಕೆ ಆಗುತ್ತದ? ಅವ್ರಿಗೆ ಗಾಯ ಏನೂ ಆಗಿಲ್ಲ. ಮತ್ತೊಂದು ಆಗುತ್ತೆ ಅಂತಾದ್ರೆ ಅವ್ರಿಗೆ ಎಷ್ಟು ದಿವಸ ಹಾಸ್ಪಿಟಲ್ ಇರಬೇಕಾಗುತ್ತೆ ಅಂತ ನನಗೊಂದು ಬೇಕಿತ್ತು ಸರ್. ಅದು
1: ಓಕೆ. ಕುರೂಪಿ ಅಂತ ಹೇಳಿದೆ, ಯಾವ ರೀತಿ ಸರ್ ಕುರೂಪಿ?
2: ಅಂದ್ರೆ ವಿಷಯ ಅಂದ್ರೆ ಅದು ಅವರಿಗೆ ಅಂದ್ರೆ ನಮ್ಮವರಲ್ಲ ಸರ್, ಅದು ಬೇರೆ ಆತೋಸನ್ನು ಕೇಳಲೇಬೇಕಿತ್ತು. ಅವರಿಗೆ ಮದುವೆ ತಡೆ ಆಗುತ್ತಿದೆ ಅದಕ್ಕಾಗಿ.
1: ಹಾ ಓಕೆ, ಸೆಲ್ಫ್ ಅನಲೈಸ್ ಅಂತ.
3: ಇಲ್ಲದೊಂದು ಹುಬ್ಬು ಸರಿ ಇಲ್ಲ, ಕಿವಿ ಭಾಗ ಸರಿ ಇಲ್ಲ. ಸೊ ಇದು ಕುರುಪಿ ಅನ್ನೋದು ಬೇರೆ ಬೇರೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಇವ್ರು ಕೇಳಿದ ಹಾಗೆ ಅದಕ್ಕೆ ಯಾವ ರೀತಿ ಸರ್ಜರಿ ಮಾಡೋದು ನಾವು ಅದನ್ನ ಈಗ ಎಸ್ಪೆಷಲ್ ಪೇಷಂಟ್ ನಮ್ಮ ಬಳಿಗೆ ಬಂದಾಗ ನಾವು ಒಂದು ಈಗ ಉದಾಹರಣೆಗೆ ಮೂಗಿನ ಮೂಗು ಸೊಟ್ಟಾಗಿರ್ತದೆ. ಸೊ ತುದಿ ಟಿಪ್ ಸೊಟ್ಟಾಗಿರ್ತದೆ. ಸೊ ನಾವು ಅದನ್ನ ಅವರಿಗೆ ಯಾವ ರೀತಿ ಬೇಕು, ನಮ್ಗೆ ನಮ್ಗೆ ಬೇಕಾದಾಗೆ ಮಾಡೋದಲ್ಲ. ಪೇಷಂಟ್ಸ್ ಕೆಲವು ಸಲ ಏನಾಗಿರ್ತದೆ, ನನ್ನ ಮೂಗನ್ನ ಸ್ಟ್ರೈಟ್ ಮಾಡಿಕೊಡಿ ಅಥವಾ ಮೂಗನ್ನ ಇಲ್ಲಿ ಹಂಪಿದ ತೆಗೀರಿ ಅಥವಾ. ಸೊ ಅವರಿಗೆ ಬೇಕಾದಾಗೆ ನಾವು ಮಾಡಿಫೈ ಮಾಡಿಕೊಡುವಂತದ್ದು ನಾವು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಮಾಡ್ತೇವೆ, ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ. ಸೊ ಅಥವಾ ಈಗ ರೆಪ್ಪೆ ಮೇಲೆ ಕೆಳಗಿರ್ತದೆ ಅಥವಾ ಒಂದು ಹುಬ್ಬು ಮೇಲೆ ಕೆಳಗಿರ್ತದೆ ಅಥವಾ ಈ ನಮ್ಮ ತುಟಿಯ ಒಂದು ಶೇಪ್ ಚೇಂಜ್ ಆಗಿರ್ತದೆ. ಸೊ ಇಂಥ ಕಂಡೀಷನ್ ಅಲ್ಲಿ ಈಗ ಕೆಲವು ಕಡೆ ಏನಾಗುತ್ತೆ, ಈಗ ನಮ್ದು ಗಲ್ಲ ಇರ್ತದೆ, ಒಂದು ಕಡೆ ಗಲ್ಲ ದಪ್ಪ ಇರ್ತದೆ, ಒಂದ್ ಕಡೆ ಗಲ್ಲ ಫ್ಲಾಟ್ ಇರ್ತದೆ. ಕೆಲವರಿಗೆ ಡಿಂಪಲ್ ಬೇಕಾಗ್ತದೆ, ಕೆಲವರು ಡಿಂಪಲ್ ಅದೇ ಬಹಳ ಇಷ್ಟ. ಸೊ ಡಿಂಪಲ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಕುರುಪಿ ತಿಳ್ಕೊಳ್ತಾರೆ ಸುಮಾರು. ಹೌದು, ಅವರಿಗೆ ಡಿಂಪಲ್ ಮಾಡುವಂತದ್ದು ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೇವೆ, ಆರ್ಟಿಫಿಷಿಯಲ್ ಡಿಂಪಲ್ ಕ್ರಿಯೇಷನ್ ಮಾಡೋದು. ಸೊ ಪೇಷಂಟ್ಸ್ ಅವರಿಗೆ ಹೇಗೆ ಬೇಕು ಒಂದು, ಅದೊಂದು ಭಾಗ. ಇನ್ನೊಂದು ಅಂತ ಹೇಳಿದ್ರೆ ನಿಜವಾಗಿ ಅವರಿಗೆ ಕುರೂಪಿತನ ಆಗಿರ್ತದೆ ಅಂತ ಹೇಳಿದಾಗ ಬರ್ತ್ ಡಿಫೆಕ್ಟ್ ಇಂದ ನೀವು ಹೇಳಿದ್ರಲ್ಲ, ಮಗು ಏನಾಗಿರ್ತದೆ ಕ್ಲೆಫ್ಟ್ ಅಂತ ಹೇಳ್ತೇನೆ, ಸೀಳು ದುಟ್ಟಿಯಿಂದ ಆಗಿರ್ತದೆ, ಸೀಳು ದುಟ್ಟಿಯಿಂದ ಕುರೂಪಿ ಆಗಿರ್ತಾರೆ, ಮೂಗಿನ ಶೇಪ್ ಚೇಂಜ್ ಆಗಿರ್ತದೆ. ಅಂತ ಕಂಡೀಷನ್ ಅಲ್ಲಿ ನಾವು ಅದನ್ನ ನಾವು ಸ್ಟ್ಯಾಂಡರ್ಡೈಸ್ ಆಗಿ ಒಂದು ಮನುಷ್ಯನ ಮುಖ ಹೇಗೆ ಶೇಪ್ ಇರ್ತದೆ ಅದೇ ರೀತಿ ನಾವು ಅದನ್ನ ಮಾಡಿಕೊಡ್ತೇವೆ. ಸೊ ಎರಡು ಟೈಪ್ ಇದ್ದ ಪೇಷಂಟ್ಸ್, ಕೆಲವರು ಸೆಲ್ಫ್ ಆಗಿ ಬರುವಂತವ್ರು ಇರ್ತಾರೆ, ಕೆಲವರು ಅವ್ರಿಗೆ ಡಿಸೀಸ್ ಇದ್ದಾಗ, ಉದಾಹರಣೆಗೆ ಒಂದು ಬರ್ತ್ ಡಿಫೆಕ್ಟ್, ಇನ್ನೊಂದು ಸುಟ್ಟಾಗ, ನಾನು ಅವ್ರಲ್ಲಿ ಹೇಳಿದೆ ಬಹಳ ಬ್ಯಾಡ್ ಆಗಿ ಸುಟ್ಟಾಗ ಗಾಯ ಹೀಲಾದಾಗ ಎಲ್ಲಾದ್ರೂ ಎಳ್ಕೊಂಡ್ಬಿಡ್ತದೆ ಅಲ್ಲಿ ತುಟಿಯನ್ನಲ್ಲಿ ನೋಡಿರ್ಬೋದು ನೀವೆಲ್ಲ.

0: ಡಾಕ್ಟ್ರೆ, ನಾನು ಒಂದು ನಿಮ್ಮತ್ರ ಕೇಳ್ಬೇಕಂತ ಉಂಟು. ಈಗ ಬೆಂಕಿ ಹಿಡಿದು ಮುಖ ಎಲ್ಲ ಸುಟ್ಟು ಹೋಗಿದೆ, ನೋಡ್ಲಿಕ್ಕೆ ಚಂದ ಇಲ್ಲ, ಗಲೀಜಾಗಿದೆ. ನೀವು ಅಷ್ಟು ಗಲೀಜಿದ್ದ ಮುಖಕ್ಕೆ ಯಾವ ಚರ್ಮವನ್ನು ಇಡ್ತೀರಿ? ಅವರದೇ ಚರ್ಮವನ್ನು ಇಡ್ತೀರಾ, ಬೇರೆಯವರ ಚರ್ಮವನ್ನು ಇಡ್ತೀರಾ? ಯಾವ ಕಡೆಯ ಚರ್ಮ ತೆಗೆದು ಅವರಿಗೆ ಇಡ್ತೀರಿ? ಇಳಿ ಚರ್ಮ ಇಡ್ತೀರಾ, ಕಪ್ಪು ಚರ್ಮ ಇಡ್ತೀರಾ? ಚಂದ ಕಾಣ್ಬೇಕಲ್ಲ, ಅದಕ್ಕೆ ನೀವು ಹೇಗೆ ಅದನ್ನು ಇದು ಶಸ್ತ್ರ ಚಿಕಿತ್ಸೆ ಮಾಡಿ
1: ಅವರು ಕೇಳೋದಕ್ಕೆ ಒಳಗುಟ್ಟು ಹೇಳಬಾರ್ದು ಅಂತ ಹೇಳ್ತಾರೆ, ಯಾಕಂದ್ರೆ ವೈದ್ಯಕೀಯ ಲೋಕದ ಒಳಗುಟ್ಟು. ಆದ್ರೂ ಕೂಡ ಸ್ವಲ್ಪ ಅದಕ್ಕೆ ಒಂದು ಹಿಂಟ್ ಕೊಡೋದಾದ್ರೆ ಏನು?
2: ಹೌದೌದು.

0: ಹಾಕ್ಬೇಕಲ್ಲ ಅವಶ್ಯ, ಯಾಕಂದ್ರೆ ಅವರೆಲ್ಲ ಸ್ಕಿನ್ ಕೊಡ್ಲಿಕ್ಕೆ ಏನು ಉಳಿದಿರೋದಿಲ್ಲ,
1: ಕಂಪ್ಲೀಟ್ ಬರ್ನ್ ಔಟ್
0: ಆಸಿಡಿಟಿ. ಹೌದು. ಸೊ ಈಗ ಸುಟ್ಟ ಗಾಯಗಳಲ್ಲಿ, ಸೊ ಬರೇ ಫೇಸ್ ಕೆಲವರಿಗೆ ಮೇನ್ ಆಗಿ ನಾವು ಯಾವ ಭಾಗ ಕವರ್ ಮಾಡಿರ್ತದೆ, ಈಗ ನಾವು ಡ್ರೆಸ್ ಹಾಕುವಾಗ ಯಾವ ಭಾಗವನ್ನು ನಾವು ಕವರ್ ಮಾಡ್ತೇವೆ, ಉದಾಹರಣೆ ತೊಡೆಗಳು, ಅದು ಕಾಣಿಸುದಿಲ್ಲ ಯಾರಿಗೆ, ಅಂತ ಜಾಗದಿಂದ ನಾವು ಚರ್ಮವನ್ನು ತೆಗೆಯುವಂಥದ್ದು ಪ್ರಿಫರ್ ಮಾಡ್ತೇವೆ, ಯಾಕಂದ್ರೆ ಚರ್ಮ ತೆಗೆದ್ಮೇಲೆ ಅಲ್ಲಿ ಸ್ವಲ್ಪ ಸ್ಕಾರ್ ಆಗ್ತದೆ, ಸೊ ಅದು ಕಾಣಿಸ್ಬಾರ್ದು ಅಂತೇಳಿ. ಸೊ ತೊಡೆಯ ಚರ್ಮ ಯಾವ ರೀತಿ ಇರ್ತದೆ ಅದರ ಮೇಲೆ, ಅದು ಬೆಳ್ಳಗಿದ್ರೆ ಅವರಿಗೆ ಅದು ರಿಸಲ್ಟ್ ಬೆಳ್ಳಗೆ ಬರುತ್ತದೆ, ಕೆಲವರಿದೆಲ್ಲ ಅಲ್ಲಿ ಡಾರ್ಕ್ ಸ್ಕಿನ್ ಇರ್ತದೆ. ಸೊ ಅಂತ ಕಂಡೀಷನ್ ನಾವು ಕನ್ಸೀಲ್ಡ್ ಏರಿಯಾಸ್, ಇಲ್ಲಿ ಕವರ್ ಆಗಿರ್ತದೆ ಅಂತ ಜಾಗದಿಂದ ಈಗ ಕೈಯ ತೋಳಿನ ಭಾಗದಲ್ಲಿ ಚರ್ಮ ತೆಗಿತೆ, ಒಳಗಿನ ಭಾಗ, ಅದು ಯಾರಿಗೂ ಕಾಣಿಸುವಿಲ್ಲ, ಯಾಕಂದ್ರೆ ಚರ್ಮ ತೆಗೆದ ಮೇಲೆ ಆತರ ಮಾಡಿ ಅವರ ಈಗ ಮುಖ ಸುಟ್ಟೋಗಿದ್ರೆ ನಾವು ರಿಕನ್ಸ್ಟ್ರಕ್ಷನ್ ಮಾಡಬಹುದು. ಬರೀ ಎಲ್ಲ ಕಂಡೀಷನ್ ಅಲ್ಲಿ ಸರ್ ನಾವು ಚರ್ಮನೇ ಹಾಕುದು ಅಂತಲ್ಲ, ಕೆಲವು ಸಲ ಆ ಮುಖದಲ್ಲೇ ಅದು ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಅದೇ ಆ ಒಂದು ಹತ್ತರ ಭಾಗದನ್ನ ಫ್ಲಾಪ್ ಅಂತ ಹೇಳ್ತೇವೆ ನಾವು, ಸ್ಕಿನ್ ಗಳನ್ನ ರೊಟೇಟ್ ಮಾಡಿ ಅದಷ್ಟು ನಾರ್ಮಲ್ ಬರೋ
1: ಮಾಡುವಂತ ಕ್ಲಿಷ್ಟಕರ ಆದ ಒಂದು ಜವಾಬ್ದಾರಿಯ ಕೆಲಸ ಆಗಿದೆ ಸರ್. ಅದೇ ಹೇಳಿದ ಅವರು ಸುಟ್ಟ ಗಾಯ ಅಂತ ಹೇಳಿದ್ರೆ ಬರ್ನ್ ಅಂದ್ರೆ ಬರ್ನ್ ಸ್ಕಾರ್ಸ್ ಅಂತ ಹೇಳಿದ್ರೆ, ಆದ್ರೆ ಆಸಿಡ್ ಅಟ್ಯಾಕ್ ಅದು ಕೆಲವು ಸಲ ಸ್ಪೆಷಲ್ ಹೆಣ್ಮಕ್ಕಳಲ್ಲಿ ಆಗ್ತದೆ ಅಥವಾ ಕೆಲವರು ವಿಕೃತ ವ್ಯಕ್ತಿಗಳು ಮನಸ್ಸಿನ ವ್ಯಕ್ತಿಗಳು ಮಾಡುವಾಗ ಸೊ ಸ್ಪೆಷಲಿ ಅಟ್ಯಾಕ್ ಆಗುವಂತ ಭಾಗ ಮುಖ, ಸೊ ಹೈಯೆಸ್ಟ್ ನ್ಯೂಮರಸ್ ಕೇಸ್ ಅಲ್ಲಿ. ಸೊ ಅದು ಸಂಪೂರ್ಣವಾಗಿ ಸ್ಕಿನ್ ಮಾತ್ರ ಅಲ್ಲ, ಸೊ ಅಲ್ಲಿ ಒಳಗಡೆಯಿಂದ ಬರ್ನ್ ಆಗುವಾಗ ಇದಕ್ಕೆ ಯಾವ ರೀತಿ ಸರ್ ಇದು ಟ್ರೀಟ್ಮೆಂಟ್ ಮಾಡಬೇಕು?
0: ಹೌದು. ಸೊ ಮುಖ್ಯವಾಗಿ ಆಸಿಡ್ ಬರ್ನ್ಸ್ ಅಲ್ಲಿ ತುಂಬಾನೇ ಈ ಬೇರೆ ಸುಟ್ಟ ಗಾಯಗಳಿಗಿಂತ ಯಾಕೆ ಇದು ಒಂದು ಬೇರೆ ತರ ಅಂತ ಹೇಳಿದ್ರೆ
1: ಡೀಪ್
0: ಚಾಲೆಂಜಿಂಗ್ ಅಂತ ಹೇಳಿದ್ರೆ ತುಂಬಾ ಭಾಗ ಸಣ್ಣದಿರುತ್ತದೆ, ಜೀವಕ್ಕೆ ಏನು ಅಪಾಯ ಆಗುದಿಲ್ಲ, ಯಾಕಂದ್ರೆ ಮುಖದ ಭಾಗ ಅಷ್ಟೇ ಸುಟ್ಟಿರ್ತದೆ ಅವ್ರದ್ದು, ಆದ್ರೆ ಡೀಪ್ ಇರ್ತದೆ ಬಹಳ, ಅದು ಚರ್ಮ ಮತ್ತೆ ಕೆಳಗಿನ ಮಾಂಸ ಬೋನು ವರೆಗೆ ಸಹ ಅದು ಹೋಗಿ ಅದನ್ನು ಸುಟ್ಟು ಬಿಡ್ತದೆ.
1: ಪ್ರೆಷರ್ ಫಾರ್ ಸಿಚುಯೇಷನ್, ಅವರು ಅವರ ಮುಖವನ್ನು ಯಾರು ನೋಡಬಾರ್ದು
0: ಮಾಡಿ
1: ಮಾಡುವುದು.
0: ಹೌದು. ಸೊ ಕರಗಿ ಹೋಗ್ತದೆ, ಈಗ ಉದಾಹರಣೆ ಕಿವಿ ಮೇಲೆ ಬಿದ್ರೆ ಕಿವಿ ಕರಗಿ ಹೋಗ್ತದೆ, ಸೊ ಅಲ್ಲಿಂದ ಈಗ ಮೂಗಿನ ಮೇಲೆ ಬಿದ್ರೆ ಮೂಗಿನ ಕಂಪ್ಲೀಟ್ ಅದು ಮಾಯನ ಆಗಿಬಿಡ್ತದೆ, ಅಷ್ಟು ಡೀಪ್ ಆಗಿ ಅದು ಸುಟ್ಟು ಬಿಡ್ತದೆ. ಸೊ ಇದು ಮೋಸ್ಟ್ ಚಾಲೆಂಜಿಂಗ್ ಥಿಂಗ್ ನಮ್ಮ ಪ್ಲಾಸ್ಟಿಕ್ ಸರ್ಜರಿ. ಸೊ ಇಂಥ ಸಂದರ್ಭದಲ್ಲಿ ನಾವು ತೊಡೆಯ ಸಣ್ಣ ಚರ್ಮ ಅಲ್ಲ, ಈಗ ನಾವು ಚರ್ಮ ಜೊತೆಗೆ ಸ್ವಲ್ಪ ಈ ಫ್ಯಾಟ್ ಐಟಮ್ ತಗೊಂಡು ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಈಗ ಮಾಡುವಂಥದ್ದು, ಸೊ ಸ್ವಲ್ಪ ದೊಡ್ಡ ಸರ್ಜರಿ
1: ಆಗಬಹುದು,
0: ಶೇಪ್ ಅವ್ರದ್ದು ಮುಖನೇ ಅಂದಾಜೆ ಬದಲಾಗ್ತದೆ. ಸೊ ಅವಾಗ ನಾವು ಆದಷ್ಟು ಅವ್ರನ್ನ ಒಂದು ಉಳಿದಿದೆ ಮತ್ತೆ ನಾವು ಎಲ್ಲಿಂದ ತೆಗಿಬಹುದು, ಈಗ ತೊಡೆಯ ಭಾಗದಿಂದ ತೆಗೆದು ನಾವು ಅದನ್ನ ಅದಕ್ಕೆ ಜೋಡಿಸಿಕೊಂಡು ಒಂದು ಮುಖದ ಶೇಪ್ ಬರುವ ಹಾಗೆ
1: 80-85%
0: ಬರಬಹುದು. ಹೌದೌದು, ನಿಯರ್ ನಾರ್ಮಲ್ ಬರುವಂತ ಚಾನ್ಸಸ್ ಬಹಳ ಕಡಿಮೆ, ಯಾಕೆಂತ ಹೇಳಿದ್ರೆ ಅಷ್ಟು ಒಂದು ಆಸಿಡ್ ಅನ್ನುವಂಥದ್ದು ಸುಟ್ಟು ಎಲ್ಲವನ್ನು ಕರಗಿಸ್ಬಿಡ್ತದೆ, ಸ್ಕಿನ್ ಮಸಲ್ ಮುಖದೆಲ್ಲ ಭಾಗವನ್ನು ಕರಗಿಸ್ಬಿಡ್ತದೆ. ಸೊ ಅವಾಗ ಅದು ಹೀಲಿಂಗ್ ಟೈಮಲ್ಲಿ ಸಹ ಫುಲ್ ಬಹಳ ಬ್ಯಾಡ್ ಸ್ಕಾರ್ ಆಗಿ ಹೀಲ್ ಆಗ್ತದೆ. ಈಗ ಬೇರೆ ಈಗ ಆಕ್ಸಿಡೆಂಟ್ ಆಗಲಿ ಸುಟ್ಟು ಬೇರೆ ಸುಟ್ಟ ಗಾಯಗಳೆಲ್ಲ ಅಷ್ಟು ಡೀಪ್ ಆಗಿರೋದಿಲ್ಲ, ಬಹಳ ಡೀಪ್ ಇರೋ ಕಾರಣ ಸ್ವಲ್ಪ ಇದು ಕ್ಲಿಷ್ಟಕರ. ಸೊ ರಿಸಲ್ಟ್ ಸ್ವಲ್ಪ ನಮಗೆ ಅಷ್ಟು 100% ಅಂತಲ್ಲ, 90% ಅಲ್ಲ 80% ಅಷ್ಟು ಕೊಡ್ಬೋದು,
1: 80-85% ಬರ್ಬೋದು. ಸೊ ಏನು ಅದೇ ಅದಕ್ಕೋಸ್ಕರ ಹೆಚ್ಚಿನವರು ಸೊ ಮುಖದ ಒಂದು ಬಗ್ಗೆ ಕಾಳಜಿ ವಹಿಸಬೇಕು. ಸೊ ಅಪಘಾತಗಳಾದಾಗ ಯಾವ ರೀತಿ ಶೇಪ್ ಬದಲಾಗುತ್ತೆ ತರುವಂತ ಪ್ರಯತ್ನ ಮಾಡ್ತೇವೆ ಆಧುನಿಕ ವೈದ್ಯಕೀಯ ಲೋಕದಲ್ಲಿ, ಆದ್ರೂ ಕೂಡ ಸೊ ನಾವು ಅದರ ಬಗ್ಗೆ ಗಮನ ಹರಿಸಬೇಕಂತ ಹೇಳುವಾಗ ಮಕ್ಕಳಲ್ಲಿ ಸೊ ಬೀಳ್ತಾರೆ ಚಿಕ್ಕದಿರುವಾಗ ತುಂಬಾ ಗಾಯಗಳಾಗುವುದು ಮುಖಕ್ಕೆ. ಸೊ ಸ್ಪೆಷಲಿ ಎಳೆಯ ಮಕ್ಕಳು ಒಂದು ಒಂದು ಒಂದೂವರೆ 2 ವರ್ಷದ ಮಕ್ಕಳು, ಸೊ ಹೇಗೆ ಅವರಿಗೆ ಪ್ರೊಟೆಕ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಈ ಸಂದರ್ಭದಲ್ಲಿ ನೆಗ್ಲಿಜೆನ್ಸ್ ಮಾಡಿ ಅವ್ರಿಗೆ ಚಿಕ್ಕ ಗಾಯ ಆಗ್ತದೆ, ಒಂದು ಕಾಟನ್ ಇಡುವುದ ನಂತರ ಅದನ್ನ ಬಿಟ್ಟು ಬಿಡುವುದ, ಅಂತವರಿಗೆ ಏನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ?
0: ಸೊ ಅದೇ ಎಲ್ಲ ಈ ಸಣ್ಣ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಮುಖದ ಮೇಲೆ ಗಾಯ ಆದ್ರೆ ನಾವು ಎಕ್ಸ್ಟ್ರಾ ನಾನು ಹೇಳಿದ ಹಾಗೆ ಎಕ್ಸ್ಟ್ರಾ ಕಾಳಜಿ ವಹಿಸಲೇಬೇಕು.
1: ಓಕೆ ಸರ್, ಒಬ್ರು ಕಾಲರ್ ಇದೆ ಅವ್ರ ಜೊತೆ ಮಾತಾಡಿ ಕಾರ್ಯಕ್ರಮ ಮುಂದುವರಿಸೋಣ. ಹಲೋ, ನಮಸ್ತೆ.
2: ಜಯಪ್ರಕಾಶ್
1: ಅವರೇ, ಕಾರ್ಯಕ್ರಮ ಸ್ವಾಗತ ಮಾತಾಡಿ.
2: ಡಾಕ್ಟರ್
0: ನಮಸ್ತೆ. ನಮಸ್ತೆ.
2: ಈ ದ್ವಿಚಕ್ರ ವಾಹನಗಳಲ್ಲಿ ಅಪಘಾತಗಳಾದಾಗ ಹೆಲ್ಮೆಟ್ ಇದ್ದದ್ದರಿಂದ ತುಂಬಾ ಗಾಯಗಳಾಗುದು ತಪ್ಪದೆ. ಈ ಅರ್ಧ ಹೆಲ್ಮೆಟ್ ಗಿಂತ ಫುಲ್ ಹೆಲ್ಮೆಟ್ ಇಟ್ಟರೆ ಎಷ್ಟು ಒಳ್ಳೇದು ಅಂತೇಳಿ ಆ ಬಗ್ಗೆ ಹೇಳ್ಬಹುದಾ ಅಂತೇಳಿ. ಮತ್ತು ಸಿಟಿಗಳಲ್ಲಿ ಮಾತ್ರ ಹೆಲ್ಮೆಟ್ ನ ಕಾನೂನು ಇರುವುದು ಅಂತೇಳಿ ಬಹಳ ಜನರ ಒಂದು ನಂಬಿಕೆ ಮತ್ತು ಅದನ್ನ ಆಚರಿಸ್ತಾ
0: ಇದ್ದಾರೆ.
2: ಒಂದು ಇಂಟೀರಿಯರ್ ಪ್ರದೇಶದಲ್ಲಿ ಇನ್ನೊಂದು ಹೆಲ್ಮೆಟ್ ಆಗ್ತದೆ, ಇದರ ಮಹತ್ವವನ್ನು ಸ್ವಲ್ಪ ಹೇಳ್ಬಹುದು ಡಾಕ್ಟರ್? ನಾನು ರೇಡಿಯೋದಲ್ಲಿ ಕೇಳ್ತೇನೆ.
0: ಸೇಫ್ಟಿ ಇದು ಅವ್ರು ಫಸ್ಟ್ ಗೆ ಬರುವಂತದ್ದು ಸೇಫ್ಟಿಯೇ. ಸೊ ಹೆಲ್ಮೆಟ್ ಹೌದು ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ಇಲ್ಲಿ ನಾವೀಗ ವೆನ್ಲಾಕಲ್ ನೋಡಿರೋ ಪೇಷಂಟ್ಸ್ ಅಲ್ಲಿ ಒಂದು 90% ಪೇಷಂಟ್ಸ್ ಹೆಲ್ಮೆಟ್ ಹಾಕದೆ ಹೋಗಿ ಮುಖದ ಈ ತರ ಗಾಯ ಆಗಿ ಬಂದಿರುವಂತ ಪೇಷಂಟ್
1: ಭಾವನಿಸಿದ
0: ಹಾಗೆ. ಸೊ ನಮ್ಗೆ ಈಗ ಸ್ಪೀಡ್ ಥ್ರಿಲ್ಸ್ ಅಂತ ಹೇಳ್ತಾರೆ, ಬಟ್

0: ಸ್ಕಿಲ್ಸ್ ಅಂತ ಬರ್ದಿರಲ್ಲ. ಸೊ ಅದಾದ್ಮೇಲೆ ಈಗ ಮೈನ್ ಆಗಿ ಯಂಗ್ಸ್ಟರ್ಸ್ ಇನ್ವಾಲ್ವ್ ಆಗಿರ್ತಾರೆ. ಅವ್ರು ಹೇಳಿದಾಗೆ ಹಾಫ್ ಹೆಲ್ಮೆಟ್ ಮತ್ತೆ ಫುಲ್ ಹೆಲ್ಮೆಟ್. ಹಾಫ್ ಹೆಲ್ಮೆಟ್ ಆದ್ರೆ ಹಾಕಿದ್ರೆ ಮೇ ಬಿ ಹೆಡ್ ಸೇವ್ ಆಗ್ಬಹುದು, ಆದ್ರೆ ಫೇಸ್ ಇಂಜುರೀಸ್ ಆಗುವಂತ ಚಾನ್ಸ್ ಜಾಸ್ತಿ ಇರ್ತದೆ. ಫುಲ್ ಹೆಲ್ಮೆಟ್ ಹಾಕಿದ್ರೆ ಅವರು ಈಗ ದವಡೆ ಇಂಜುರೀಸ್ ಆಗುವಂತ ಅಥವಾ ಮೂಗಿನ ಇಂಜುರೀಸ್ ಆಗುವಂತ ಬಹಳ ಕಡಿಮೆ, ತುಂಬಾ ಕಡಿಮೆ. ಐ ಬಾಲ್ಸ್ ಹತ್ರ ಆಗಿ ಒಂದು ಸ್ಟೋನ್ ಏನೋ ಬಿದ್ದು ಸ್ವಲ್ಪ ಸಣ್ಣ ತಲಚಿಗಾಯ ಆಗುವಂತ ಹೊರತು ಅಂತ ದೊಡ್ಡ ಗಾಯಗಳು ಆಗುದಿಲ್ಲ. ಸೊ ಇದರಲ್ಲಿ ಡಬಲ್ ಬೆನಿಫಿಟ್ ಎಲ್ಲರೂ ಹೇಳುವಂತದ್ದು ತಲೆಗೆ ಏಟ್ ಆಗೋದು ಪ್ರಿವೆನ್ಷನ್ ಮಾಡ್ಲಿಕ್ಕೆ ಅಂತ. ನಾನು ಇನ್ನೊಂದು ಹೇಳ್ತೇನೆ, ಅವ್ರು ಹೇಳಿದಾಗೆ ಹೆಲ್ಮೆಟ್ ಹಾಕಿದ್ರೆ ಈ ಮುಖದ ಇಂಜುರೀಸ್ ಅನ್ನು ನಾವು ತಡೆಗಟ್ಟಬಹುದು. ಇದರ ಮುಖದ ಆಗಿ ಮತ್ತೆ ಯಾಕಂದ್ರೆ ಅದೇ ಅವಾಗ ಹೇಳಿದಾಗೆ ಅದು ಲೈಫ್ ಥ್ರೆಟ್ನಿಂಗ್ ಇರುದಿಲ್ಲ, ಮುಖದ ಇಂಜುರೀಸ್ ಅಲ್ಲಿ ಲೈಫಿಗೆ ಏನು ಪ್ರಾಬ್ಲಮ್ ಆಗುದಿಲ್ಲ, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಅವರಿಗೆ ಫಂಕ್ಷನಲ್ ಮತ್ತೆ ಕಾಸ್ಮೆಟಿಕ್ ಪ್ರಾಬ್ಲಮ್ಸ್ ಆಗುವಂಥದ್ದು ಜಾಸ್ತಿ. ಸೊ ಬಟ್ ಮೈನ್ ನಮ್ಗೆ ಬ್ರೈನ್ ಅವಾಗ ಹೇಳಿದ್ನಲ್ಲ, ತಲೆ ಬಹಳ ಮುಖ್ಯ. ಸೊ ತಲೆ ಏಟ್ ಆಗದ ತಡೆಯುವಂಥದ್ದು ಜೊತೆಗೆ ಅವ್ರು ಹೇಳಿದಾಗ ಮುಖದ್ದು ಕವರ್ ಆಗುವಂತ ಹೆಲ್ಮೆಟ್ ಹಾಕಿಕೊಂಡ್ರೆ ಎರಡಕ್ಕೂ ಡಬಲ್ ಬೆನಿಫಿಟ್ ಅವರಿಗೆ, ಎಕ್ಸ್ಟ್ರಾ ಒಂದು ಪಾಯಿಂಟ್ ಆಡ್ ಆಗುತ್ತೆ.
1: ಹಾಗೆ ನಮ್ಮವ್ರು ಏನಂದ್ರೆ ಕೂದಲಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ, ಕೂದಲು ಸ್ಟ್ರೈಟ್ನಿಂಗ್ ಮಾಡಿದ್ರೆ ಅಥವಾ ಅದಕ್ಕೋಸ್ಕರ, ಆದ್ರೆ ಮುಖಕ್ಕೆ ನಂತರ ಅವರಿಗೆ ಮನವರಿಕೆ ಆಗೋದು. ಸೊ ಮುಖ ಇಂಪಾರ್ಟೆಂಟ್ ಕೂದಲಿಗೆ ಅಂತಂದ್ರೆ, ಕೂದಲು ಹೋದ್ರೆ ಕೂಡ ಬರ್ತದೆ, ಮುಖದ ಶೇಪ್ ಹೋದ್ರೆ
0: ಮತ್ತೆ ಅವಾಗ ಗೊತ್ತಾಗುದಿಲ್ಲ, ಒಂದೆರಡು ತಿಂಗಳು ಆದ್ಮೇಲೆ ಗೊತ್ತಾಗ್ತದೆ ನಾನು ಹೆಲ್ಮೆಟ್ ಹಾಕೋಬೇಕು.
1: ಓಕೆ ಸರ್, ಮಕ್ಕಳ ಬಗ್ಗೆ ಅದೇ ಮಾತಾಡ್ತಿದ್ದೆ ಸರ್.
0: ಪೀಡಿಯಾಟ್ರಿಕ್ಸ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ನಮ್ಗೆ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಲ್ಲಿ ಈ ತರ ಗಾಯಗಳಾದ್ರೆ ಅದು ಸ್ಕಾರ್ ಬಹಳ ಬ್ಯಾಡ್ ಸ್ಕಾರ್ ಅಂತೂ ಆಗುದಿಲ್ಲ, ಆದ್ರೆ ನೆಗ್ಲೆಕ್ಟ್ ಅಂತೂ ಮಾಡ್ಲಿಕ್ಕಿಲ್ಲ. ಯಾವ್ದೇ ತರದ ಇಂಜುರೀಸ್ ಇದ್ರು ಅದಕ್ಕೆ ಕರೆಕ್ಟ್ ಆಗಿ ನಾವು ಅದನ್ನ ಅಪ್ರಾಕ್ಸಿಮೇಟ್ ಮಾಡಿ ಸ್ಟಿಚ್ ಹಾಕುವಂತದ್ದು ಬಹಳ ಮುಖ್ಯ. ಮತ್ತೆ ಅದು ಹೀಲಿಂಗ್ ಚೆನ್ನಾಗಿರ್ತದೆ, ಯಾವ್ದೇ ಸಣ್ಣ ಮಕ್ಕಳು ಒಂದು
1: ಹತ್ತು
0: ಸ್ಕಿನ್ ಇರ್ತದೆ. ಸೊ ಯಾವ ತರ ಸ್ಕಿನ್ ಸ್ಟಿಚ್ ಹಾಕಿದ್ರು ಸಹ ಆಲ್ಮೋಸ್ಟ್ ಹೀಲಿಂಗ್ ಮಚ್ ಬೆಟರ್. ಮತ್ತೆ ಮುಖ್ಯವಾದಂತೂ ಸ್ಟಿಚ್ ಅದನ್ನ ನಾವು ಕೂಡಿಸುವಷ್ಟು ಅಷ್ಟೇ ಅಲ್ಲ, ಅದು ಹೀಲ್ ಆದ್ಮೇಲೆ ಈಗ ಯಾವುದೇ ಫೇಸ್ ಇಂಜುರೀಸ್ ಇರಲಿ, ನಾವು ಅದನ್ನ ಒಂದು ಆ ಸ್ಕಾರ್ ಇರ್ತದೆ ಫಸ್ಟ್ ಒಂದು ಎರಡು ತಿಂಗಳು ಬಹಳ ಮುಖ್ಯ. ಅವಾಗ ನಾನು ಹೇಳಬೇಕು ಅಂತಿದ್ದ ಪಾಯಿಂಟ್, ಎರಡರಿಂದ ಮೂರು ತಿಂಗಳು ಯಾವ ತರ ಈ ಟೈಮಲ್ಲಿ ನಾವು ಅದನ್ನ ಅದು ಸ್ಕಾರ್ ಅಲ್ಲಿ ಪಿಗ್ಮೆಂಟ್ ಆಗ ಅಂದ್ರೆ ಕಲೆ ಆಗುವಂಥದ್ದು, ಅಥವಾ ಸ್ಕಾರ್ ದಪ್ಪ ಆಗುವಂತ ಚಾನ್ಸಸ್ ಬಹಳ ಜಾಸ್ತಿ. ಆಕ್ಸಿಡೆಂಟ್ ಆಗಿ ಸ್ಟಿಚ್ ಹಾಕಿ ಒಂದು ತಿಂಗಳು ಎರಡು ತಿಂಗಳಲ್ಲಿ, ಈ ಟೈಮಲ್ಲಿ ನಾವು ಅದನ್ನ ಮಸಾಜ್ ನಾವು ಯಾವತ್ತೂ ಪೇಷಂಟ್ಗೆ ನಾವು ಹೇಳ್ತೇವೆ, ಮನೆಯಲ್ಲಿ ಕೂತ್ಕೊಂಡು ಅಮ್ಮನಿಗೆ ಮಕ್ಕಳಿಗೆ ಹೇಳಿದ್ರೆ ತಾಯಿಗೆ ಹೇಳೋದು ಮಸಾಜ್ ಮಾಡಬೇಕು, ಅಥವಾ ಪೇಷಂಟ್ ಇದ್ರೆ ಅವರಿಗೆ ನಾವು ಹೇಳ್ತೇವೆ, ತಿಳಿ ಹೇಳ್ತೇವೆ. ಏನು ಸಿಂಪಲ್ ಏನಿಲ್ಲ, ತೆಂಗಿನ ಎಣ್ಣೆ ಮನೆಯಲ್ಲಿ ಇರ್ತದೆ ಎಲ್ಲರ ಮನೆಯಲ್ಲಿ, ತೆಂಗಿನ ಎಣ್ಣೆ ಇಟ್ಕೊಂಡು ಮಸಾಜ್ ಮಾಡೋದು ಸ್ಕಾರ್ ಮಸಾಜ್. ಇದಕ್ಕಿಂತ ಬೆಸ್ಟ್ ಟ್ರೀಟ್ಮೆಂಟ್ ಸ್ಕಾರ್ಗೆ ಬೇರೆ ಯಾವುದಿಲ್ಲ. ಸುಮಾರು ಜನ ಏನಂತಾರೆ, ಹೆದರ್ತಾರೆ ಓ ಇದಕ್ಕೆ ಮಸಾಜ್ ಮಾಡಿದ್ರೆ ಏನಾದ್ರು ಆಗ್ಬೋದು ಅಂತ, ಹಾಗೆ ಬಿಟ್ಬಿಡ್ತಾರೆ. ಮತ್ತೊಂದು ಐದಾರು ತಿಂಗಳಾದ್ಮೇಲೆ ಅದು ಸ್ಕಾರ್ ದಪ್ಪ ಆಗ್ತದೆ,
1: ಉಬ್ಬು ಬರ್ತದೆ
0: ಅದು ಬಹಳ ಅಸಹ್ಯವಾಗಿ ಕಾಣಿಸ್ತದೆ. ಸೊ ಇದನ್ನು ತಡೆಗಟ್ಟುವಂಥದ್ದು ಮನೆ ಮದ್ದೆ, ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಇಟ್ಕೊಂಡು ಮೂರ್ ನಾಲ್ಕು ಸತಿ ಟೈಮ್ ಸಿಕ್ಕಿದಾಗ ಮಾಡೋದು ಸಿಂಪಲ್, ಅದನ್ನು ಮಾಡೋದಿಲ್ಲ ಸುಮಾರು ಜನ. ಈ ತರ ಇದೆಲ್ಲ ಸಿಂಪಲ್ ಆಗಿ ಮಾಡಿ ಅದನ್ನ ಸ್ಕಾರ್ ಪ್ರಿವೆನ್ಷನ್ ಮಾಡುವಂತದ್ದು ಮಾಡಬಹುದು.
1: ಓಕೆ, ಸೊ ಅಂಗಳದಲ್ಲಿ ಬಿದ್ದಂತ ಗಾಯಗಳು ಸ್ಪೆಷಲಿ ಗ್ರೌಂಡ್ ಅಲ್ಲಿ ಆಡುವಾಗ, ಸೊ ಆ ಉಬ್ಬುಗಳಾಗಬೇ ಹಾಗೆ ಪರಿವರ್ತನೆ ಆಗಿದೆ ಆದ್ರೆ ತೆಂಗಿನ ಎಣ್ಣೆ ಹಚ್ಚದಂತ
0: ಪರಿಣಾಮ.
1: ಸೊ ತುಂಬಾ ಮಾಹಿತಿಯನ್ನು ಡಾಕ್ಟರ್ ನೀಡ್ತಾ ಇದ್ದಾರೆ, ಅವ್ರ ಜೊತೆ ಕೂಡ ನೀವು ಮಾತಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಈಗಾಗಲೇ ಕೆಲವರು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ 6364204949 ಸಂಖ್ಯೆಗೆ. ಸೊ ಅಪಘಾತದ ನಂತರ ಮುಖದ ಗಾಯ ಆಗಿರ್ಬೋದು, ಅದರ ನಿರ್ವಹಣೆ ಆಗಿರ್ಬೋದು, ಒಂದು ಕೊನೆಯ ಹಂತದಲ್ಲಿ ಮಾತಾಡ್ತೇನೆ. ಸೊ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಮತ್ತೊಮ್ಮೆ ಕೊನೆಯದಾಗಿ ಇವತ್ತಿನ ಲೋಗನ್ ಲೋಕ್ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಶೆಟ್ಟಿ ಅವರ ಜೊತೆಗೆ ಮಾತಾಡೋಣ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರನ್ನು ಮತ್ತೊಮ್ಮೆ. ಸೊ ಇವತ್ತು ಮಾತಾಡ್ತಾ ಇದ್ದೇವೆ ಅಪಘಾತದ ನಂತರ ಮುಖದ ಗಾಯಗಳು ಮತ್ತು ಅದರ ನಿರ್ವಹಣೆ ಕುರಿತು. ಮತ್ತೊಬ್ಬರು ಕಾಲರ್ ಇದ್ದಾರೆ ಸರ್ ನಮ್ಮ ಜೊತೆಗೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ಮಾತಾಡ ರತ್ನ ಶೆಟ್ಟಿ ಅವರೇ ಮಾತನಾಡಿ.
2: ನಮಸ್ತೆ. ನಮಸ್ತೆ.
1: ಮೊನ್ನೆ ಶುಕ್ರವಾರ ಹಲವೆಲ್ಲ ಫೋನ್ ಇನ್ ಕಾರ್ಯಕ್ರಮ ಇರ್ಲಿಲ್ಲ, ವೈದ್ಯರು ತುಂಬಾ ಬಿಸಿ ಇದ್ರು, ಒಂದು ನಿಮ್ದು ವೆಲ್ಲೋಕಲ್ಲಿ ಕೆಲವೊಂದು ಕಾರ್ಯಕ್ರಮಗಳಿದ್ದವು, ಹಾಗಾಗಿ ಆಗ್ಲಿಲ್ಲ. ಆದ್ರೂ ಕೂಡ ನಿರಂತರವಾಗಿ ನಾವು ಮುಂದುವರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಕೆಲವೊಮ್ಮೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಮರುಪ್ರಸಾರ ಮಾಡ್ತೇವೆ ಹಿಂದೆ ಕೇಳಿದಂತ. ಓಕೆ ಸರ್, ಈಗ ನೀವು ಹೇಳಿದ್ರಿ ದವಡೆಗೆ ಪೆಟ್ಟ ಆದಾಗ ಪ್ಲೇಟ್ಸ್ ಗಳನ್ನು ಅಳವಡಿಸಿರ. ಸೊ ಕೆಲವರು ಮನಸ್ಸಲ್ಲಿ ಇರಬಹುದು ಯಾವ ಟೈಪ್ ಪ್ಲೇಟ್ ಅಂತ, ಅಂದ್ರೆ ಬೇರೆ ಬೇರೆ ಪ್ಲೇಟ್ಸ್ ಅನ್ನು ನೋಡಿದ್ದಾರೆ. ಸೊ ಈ ಅಂದ್ರೆ ದವಡೆ ಚಿಕ್ಕದಿರ್ತದೆ, ಅಂದ್ರೆ ಹಲ್ಲುಗಳ ಗಾತ್ರ ಇರ್ತದೆ ಅಷ್ಟೇ ಗಾತ್ರ, ಅಥವಾ ಯಾವ ರೀತಿ ಅದು ಪ್ಲೇಟ್ ಸರ್?
2: ಹೌದು, ಮಿನಿ ಪ್ಲೇಟ್ ಅಂತ ಹೇಳಿ. ಸೊ ಸಣ್ಣ ಸಣ್ಣ ಈಗ ಅದನ್ನು ನಾವು ಅದನ್ನ ಹಾಕುವ ರೀತಿ ಸಹ ಹಾಗೆ ಇರ್ತದೆ. ಸುಮಾರು ಜನ ಈಗ ಬೇರೆ ಫ್ರಾಕ್ಚರ್, ಲಾಂಗ್ ಬೋನ್ಸ್ ಫ್ರಾಕ್ಚರ್ ಆದ್ರೆ, ಕೈ ಕಾಲು ಫ್ರಾಕ್ಚರ್

0: ನಾವು ಓಪನ್ ಮಾಡಿ ನಾವು ಅದಕ್ಕೆ ರಾಡ್ ಎಲ್ಲ ಹಾಕುವಂತ ಮಾಡ್ತೇವೆ. ಇಲ್ಲ ಹೇಗೆ ಅಂತ ಹೇಳಿದ್ರೆ ಈಗ ಮುಖದ ಫ್ರಾಕ್ಚರ್ ಆದ್ರೆ ನಮಗೆ ಬಾಯಿಯ ಒಂದು ದಾರಿ, ಬಾಯಿಯ ಮೂಲಕ ನಾವು ಹೋಗಿ ಅದನ್ನ ಫ್ರಾಕ್ಚರ್ಸ್
1: ದಾರಿ
0: ಅಂತ. ಹೌದು, ಒಳಗಿಂದ ಹೋಗಿ ನಾವು ಮಾಡೋದು. ಸೊ ಹೊರಗೆ ಸ್ಕಾರ್ ಅಂತ ಇರುದಿಲ್ಲ. ಸೊ ದವಡೆ ಆದ್ರೆ ಬಾಯಿ ಒಳಗಿಂದ ಹೋಗಿ ನಾವು ಅದನ್ನ ಫಿಕ್ಸ್ ಮಾಡ್ತೇವೆ ಫ್ರಾಕ್ಚರ್ ಆದ್ರೆ, ಹೊರಗೆ ಸ್ಕಾರ್ ಇರುದಿಲ್ಲ. ಸೊ ಹೀಗೆ ಅದನ್ನ ಹಾಗೆ ಫಿಕ್ಸ್ ಮಾಡಿ ಅದನ್ನ ರೆಡಿ ಮಾಡುವಂತ ಒಂದು ಇದು ಪ್ರಕ್ರಿಯೆ. ಇದು ಎಲ್ಲ ಮಿನಿ ಪ್ಲೇಟ್ಸ್, ಬಹಳ ಸಣ್ಣ ಸಣ್ಣ 1.5 ಅಂದ್ರೆ ಒಂದು ಸೆಂಟಿಮೀಟರ್ನ ಒಂದು ಭಾಗ, 1 ಸೆಂಟಿಮೀಟರ್ನ ಒಂದೂವರೆ ಭಾಗದಷ್ಟು ದಪ್ಪ ಇರ್ತದೆ ಪ್ಲೇಟ್ಸ್ ಅಷ್ಟೇ. ತುಂಬಾ ಸ್ಟೆಬಿಲಿಟಿ ಕೊಡ್ತದೆ.
1: ಇನ್ಸರ್ಟ್ ಮಾಡೋದು ಕಷ್ಟ ಅಲ್ವಾ?
0: ಇನ್ಸರ್ಟ್ ಅದೇ ಸ್ವಲ್ಪ ಸೂಕ್ಷ್ಮವಾಗಿ ಎಲ್ಲ ಬಾಯಿ ಒಳಗಿಂದ ಸಣ್ಣ ಏರಿಯಾ, ಸಣ್ಣ ಏರಿಯಾದಲ್ಲಿ ಮಾಡುವಂಥದ್ದು. ಬಟ್ ಒಳ್ಳೆ ರಿಸಲ್ಟ್ ಬರುವಂತಹ ಒಂದು ಸರ್ಜರಿಸ್ ಇದೆಲ್ಲ. ಫ್ಯೂಚರ್ ಅಲ್ಲಿ ಪೇಷಂಟ್ಸ್ಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಬರುವ ಹಾಗೆ, ರಿಸಲ್ಟ್ ಚೆನ್ನಾಗಿ ಬರುವ ಹಾಗೆ ಮಾಡುವಂತ ಸರ್ಜರಿಗಳು ಅಲ್ಟಿಮೇಟ್ ಆಗಿ.
1: ಓಕೆ, ಸೊ ಈ ರೀತಿಯಾಗಿ ಮಾಡೋದ್ರಿಂದಾಗಿ ಸೊ ಇದು ಆಗ್ತದೆ. ಸರ್, ಒಟ್ಟಿನಲ್ಲಿ ಹೇಳುವುದಾದ್ರೆ ಇವತ್ತಿನ ಕಾರ್ಯಕ್ರಮ ನೀವು ಹೇಳಿದಿರಾ, ಅಪಘಾತಗಳಲ್ಲಿ ವಿವಿಧ ಅಪಘಾತಗಳಿವೆ. ಸೊ ರಸ್ತೆ ಅಪಘಾತಗಳಾಗಿರ್ಬೋದು, ಕಟ್ಟಡದಿಂದ ಬಿದ್ದಾಗ, ಸೊ ಬಹುಶಃ ಬದುಕುಳಿದು ಕಷ್ಟ, ಆದ್ರೆ ಉಳಿದ್ರು ಕೂಡ ಆಲ್ಮೋಸ್ಟ್ ಸಂಪೂರ್ಣವಾಗಿ ಮುಖ ಜಜ್ಜಿರ್ತದೆ, ಅದನ್ನ ಯಾವ ರೀತಿ ಮಾಡ್ತೀರಾ ಸರ್?
0: ಹೌದು, ಅದೇ ನಾನು ಅವಾಗ ಹೇಳಿದಾಗ, ಫಸ್ಟ್ ನಮ್ಗೆ ಯಾವಾಗ್ಲೂ ಹೆಡ್ ಇಂಜುರಿ, ತಲೆಯ ಒಳಗೆ ಬ್ಲೀಡಿಂಗ್ ಆಗಿರೋದನ್ನ ರೂಲ್ ಔಟ್ ಮಾಡ್ಬೇಕು. ಸಿ ಟಿ ಸ್ಕ್ಯಾನ್ ಮಾಡ್ಲೇಬೇಕು ಎಲ್ಲ ಪೇಷಂಟ್ಗೂ. ಸಿ ಟಿ ಸ್ಕ್ಯಾನ್ ಮಾಡಿ ಅದ್ರ ಜೊತೆಗೆ ಫೇಸ್ ಇದ್ದು ಸಿ ಟಿ ಸ್ಕ್ಯಾನ್ ಮಾಡಿ
1: ಫಸ್ಟ್ ಅವರನ್ನು ಒಂದು ಆ ಒಂದು ಅಪಾಯದಿಂದ ಹೊರತರಬೇಕು. ನಂತರ ಇದನ್ನು ಮಾಡುದು,
0: ನಂತರ ಇದನ್ನು ಮಾಡುವಂತದ್ದು, ಒಂದು ವಾರ ಗ್ಯಾಪ್ ಕೊಟ್ಟಾಗಿ ಅಥವಾ 2 ವಾರ ಗ್ಯಾಪ್ ಕೊಟ್ಟಾಗಿ ಮಾಡುವಂತ. ಇಮಿಡಿಯೇಟ್ ಆಗಿ ಬೇರೆ ಎಲ್ಲ ಸ್ಟೇಬಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಾವು
1: ರಿಕನ್ಸ್ಟ್ರಕ್ಷನ್
0: ಮಾಡಿ ಕಳಿಸೋದು.
1: ಓಕೆ, ಸೊ ಇದೊಂದು ಹೀಗೆ ಮುಖದ ಸರ್ಜರಿ ಆದ್ಮೇಲೆ ಸರ್, ಎಸ್ಪೆಷಲಿ ಮೂಗಿಗೆ ಏನಾದ್ರು ಆದ್ರೆ, ಸೊ ಏನೋ ಒಂಚೂರು ಇದಾದ್ರೂ ಕೂಡ ಆಚೆಚೆ ಆದ್ರೂ ಕೂಡ ಮೂಗಿಗೆ ಶೇಪ್ ಔಟ್ ಆಗ್ತದೆ ಅಂತ ಹೇಳ್ತಾರೆ. ಕೆಲವರ ಮೂಗು ಉದ್ದನೆ ಕೊಕ್ಕಿನಾಗಿರ್ತದೆ, ಅಥವಾ ಕೆಲವರು ಪ್ರಾಪರ್ ಶೇಪ್ ಅಲ್ಲಿ ಇರೋದಿಲ್ಲ, ಅಥವಾ ನಾವು ಹೇಳೋದು ಈಗ ಮೂಗು ಹುಟ್ಟುವಾಗಲೇ ಬೇರೆನೇ ಶೇಪ್ ಅಲ್ಲಿ ಬಂದಿರಬಹುದು, ಅದನ್ನೊಂದು ಹೊಸ ಶೇಪಿಗೆ ತರಲಿಕ್ಕೆ.
0: ಎಸ್ಪೆಷಲಿ ಈಗ ನೇಸಲ್ ಬೋನ್ ಫ್ರಾಕ್ಚರ್, ಈಗ ಅದು ಬಹಳ ಕಾಮನ್ ಬಿದ್ದಾಗಲೇ ಆಗುವಂಥದ್ದು, ಮುಖದ ಮೂಗಿನ ಬೋನ್ಸ್ ಫ್ರಾಕ್ಚರ್ ಆಗಿರುವಂತ. ಸೊ ಇಂಥ ಸಂದರ್ಭ ನಾವು ಅದನ್ನು ರೆಡ್ಯೂಸ್ ಮಾಡಿ, ಅಂದ್ರೆ ಫ್ರಾಕ್ಚರ್ನ ಕರೆಕ್ಟ್ ಆಗಿ ಅದಕ್ಕೆಲ್ಲ ಪ್ಲೇಟ್ ಎಲ್ಲ ಹಾಕ್ಲಿಕ್ಕೆ ನಾವು ಬರೋದಿಲ್ಲ, ಬರೀ ಕೈಯಲ್ಲಿ ನಾವು ಅದನ್ನು ರೆಡ್ಯೂಸ್ ಮಾಡಿ ಅದನ್ನ ಫಿಕ್ಸ್ ಮಾಡಿ ತಗೋಬೇಕು. ಇಲ್ಲಂತ ಹೇಳಿದ್ರೆ ಅದು ಮೂಗಿನ ಫ್ರಾಕ್ಚರ್ ಬಹಳ ಬೇಗ ಹೀಲ್ ಆಗ್ತದೆ. ಅವಾಗಲೇ ಹೇಳಿದಾಗೆ ಬ್ಲಡ್ ಸಪ್ಲೈ ಚೆನ್ನಾಗಿರೋ ಕಾರಣ ಸೊಟ್ಟಾಗಿ ಹೀಲ್ ಆಗ್ಬಿಡ್ತದೆ. ಅದು ಹೀಲ್ ಆಗೋಡ ಒಂದು ತಿಂಗಳಾದ್ಮೇಲೆ ಬರ್ತಾರೆ, ಫ್ರಾಕ್ಚರ್ ಆಗಿತ್ತು ಅಥವಾ ನಾನು ಶಾಲೆಯಲ್ಲಿ ಬಿದ್ದಿದ್ದೆ, ಮಗು ಈಗ ಸೊಟ್ಟಾಗಿದೆ, ಹೀಗೆ ಗುಂಡಿ ಆಗಿದೆ ಅಥವಾ ಎತ್ತರ ಬಂದಿದೆ ಅಂತೆಲ್ಲ ಹೇಳ್ತಾರೆ. ಸೊ ಆಗ ಫ್ರಾಕ್ಚರ್ ಬಿದ್ದಾಗಲೇ ಅದನ್ನ ಮೂಗು ಸ್ವೆಲ್ಲಿಂಗ್ ಬಂದಾಗಲೇ ಅದನ್ನ ಡಾಕ್ಟರ್ ಕನ್ಸಲ್ಟ್ ಆಗಿ ಕರೆಕ್ಟ್ ಆಗಿ ಆ ಫ್ರಾಕ್ಚರ್ನ ಸೆಟ್ ಮಾಡಬೇಕು. ನಮ್ಮ ಒಂದು ಟೆಕ್ನಿಕ್ ಅನ್ನ ಸೆಟ್ ಮಾಡಿದ್ರೆ ಈ ತರ ಈ ಶೇಪ್ ಪ್ರಾಬ್ಲಮ್ ಆಗುವಂಥದ್ದು ಚಾನ್ಸಸ್ ಕಡಿಮೆ. ಸೊ ಈ ಮೂಗಿನ ಫ್ರಾಕ್ಚರ್ಸ್ ಅವಾಗ ಏನು ಪ್ರಾಬ್ಲಮ್ ಆಗುದಿಲ್ಲ, ನೋವಿಡ್ತದೆ, ಕಡಿಮೆ ಆಗ್ತದೆ. ಬಟ್ ಅದು ಸೆಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಗೆ ಬೇಕೋ ಹಾಗೆ ಕುಡ್ಕೊಂಡ್ಬಿಡ್ತದೆ ಅದು. ಸೊ ಅವಾಗ ಫುಲ್ ಸೊಟ್ಟಾಗಿ ಬರ್ತಾರೆ. ಸೊ ಅವಾಗ ನಾವು ಇನ್ನೊಂದು ಸರ್ಜರಿ ಮಾಡಿ ಅದನ್ನ ಸೊಟ್ಟಾಗಿದ್ದನ್ನ ಮತ್ತೆ ರಿಪೇರಿ ಮಾಡುವಂಥದ್ದು ಮಾಡಬೇಕಾಗ್ತದೆ. ಸೊ ಆಲ್ವೇಸ್ ನಾನು ಅವಾಗಲೇ ಹೇಳಿದಾಗೆ ಫಸ್ಟ್ ಅಟೆಂಪ್ಟ್, ಒಂದು ಫಸ್ಟ್ ಅಟೆಂಪ್ಟ್ ಮಾಡುವಂಥದ್ದು ಬೆಸ್ಟ್ ಅಟೆಂಪ್ಟ್. ಫಸ್ಟ್ ನಾವು ಯಾವ ಇಲ್ಲಿ ಹೋಗ್ತೇವೆ ಅಥವಾ ಯಾವ ಥರ ಟ್ರೀಟ್ಮೆಂಟ್ ತಗೋತೇವೆ ಅದರ ಮೇಲೆ ಅವ್ರದ್ದು ಫ್ಯೂಚರ್ ಆಫ್ ಫೇಷಿಯಲ್ ಪ್ರಾಬ್ಲಮ್ಸ್ ಏನು ಫ್ಯೂಚರ್ಲಿ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಫಸ್ಟ್ಗೆ ಅದೆಲ್ಲ ನಾವು ಅವಾಯ್ಡ್ ಮಾಡಿದ್ರೆ ಬೇಡ ಇದು ಮಾಡೋದು, ಹಾಗೆ ಬಿಟ್ಬಿಟ್ರೆ ದವಡೆ ಫ್ರಾಕ್ಚರ್ ಬೇಡ ಮಾಡೋದು, ಮತ್ತೆ ಮಾಡುವಂತ ಸರ್ಜರಿಗಳು ಕ್ಲಿಷ್ಟಕರ ಆಗ್ತದೆ, ರಿಸಲ್ಟ್ ಅಷ್ಟು ನಿಮ್ಗೆ ಅಪ್ರಾಕ್ಸಿಮೇಟ್ ಸಿಗುದಿಲ್ಲ. ಸೊ ಕರೆಕ್ಟ್ ಆಗಿ ಒಂದು ಎಕ್ಸ್ಪರ್ಟ್ ಫೇಷಿಯಲ್ ಪ್ಲಾಸ್ಟಿಕ್ ಸರ್ಜನ್ ಅಥವಾ ಪ್ಲಾಸ್ಟಿಕ್ ಸರ್ಜನ್ ಕನ್ಸಲ್ಟ್ ಆಗಿ ಅದನ್ನ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಬಹಳ ಮುಖ್ಯ ಇಂಥ ಕಂಡೀಷನ್ ಫೇಷಿಯಲ್ ಇಂಜುರೀಸ್ ಅಲ್ಲಿ.
1: ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ. ಮುಂದಿನ ಒಂದು 4-5 ನಿಮಿಷದ ಹೊತ್ತಿದೆ. ಡಾಕ್ಟರ್ ಇವತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ, ಡಾಕ್ಟರ್ ಕೃಷ್ಣಪ್ರಸಾದ್ ಶೆಟ್ಟಿ ಅವರು ನಮ್ಮ ಜೊತೆಗೆ. ಅಪಘಾತದ ನಂತರ ಮುಖದ ಗಾಯ, ಅದರ ನಿರ್ವಹಣೆ, ಈ ಕುರಿತು ಮಾಹಿತಿಯನ್ನು ನೀಡಿದರು. ಸೊ ಕರೆ ಮಾಡಿದ್ದೀರಾ ಸಾಕಷ್ಟು ಜನ, ಆದರೂ ನಿಮ್ಮಲ್ಲಿ ಕೂಡ ಕೆಲವರಲ್ಲಿ ಪ್ರಶ್ನೆಗಳು ಇರಬಹುದು, ಸೊ ಅಭಿಪ್ರಾಯಗಳಿರಬಹುದು. ಸೊ ನಾನು ಕೊನೆಯದಾಗಿ ಕೇಳಬೇಕಾದ್ರೆ ಡಾಕ್ಟ್ರೆ, ಇಂಥದ್ದೆಲ್ಲ ಬಂದಾಗ ಅದರ ಚಿಕಿತ್ಸೆಯ ಜೊತೆಗೆ ಅದರ ವೆಚ್ಚ ಯಾವ ರೀತಿ ಆಗ್ತದೆ? ವೆನ್ಲೋಕಲ್ ಆದರೆ ಹೇಗೆ, ವೆನ್ಲೋಕಲ್ಲಿ ಯಾವೆಲ್ಲ ಒಂದು ಸವಲತ್ತುಗಳಿವೆ, ಜೊತೆಗೆ ಕೆಲವೊಂದು ಸಲ ವೆನ್ಲೋಕಲ್ ಇಲ್ಲ, ನೀವು ಹೇಳಿದ್ರೆ ಲೇಸರ್ ಅದು ಹೊರಗಡೆ ಹೋಗ್ಬೇಕು, ಏನ್ ಹೇಳ್ತೀರಾ ಸರ್?
0: ಹೌದು, ಸೊ ಈಗ ಅಪಘಾತ ಹೇಳಿದಾಗ ವೆನ್ಲೋಕಲ್ಲಿ ಈಗ ಅಪಘಾತ ಆಗಿ ಬಂದಾಗ ಪೇಷಂಟ್ಸ್ಗೆ ನಾನು ಬಂದ ಮೇಲೆ ಈಗ ಫೇಷಿಯಲ್ ಇಂಜುರೀಸ್ ಅನ್ನ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಎಸ್ಪೆಷಲಿ ಫ್ರಾಕ್ಚರ್ ಫಿಕ್ಸೇಷನ್ ಮುಂಚೆ ಎಲ್ಲ ಅದನ್ನ ರೆಫರ್ ಮಾಡ್ತಿದ್ರು. ಸೊ ಈಗ ನಾವು ಇದೆಲ್ಲ ಸರ್ಜರೀಸ್ ಅನ್ನ ವೆನ್ಲೋಕಲ್ಲೇ ಮಾಡ್ತಾ ಇದ್ದೇವೆ. ಈಗ ಅಲ್ಲಿನ ಈಗ ಏನೇನು ಇನ್ಸ್ಟ್ರೂಮೆಂಟ್ ಅದಕ್ಕೆ ಬೇಕಿರುವಂತಹ ಸಲಕರಣೆಗಳನ್ನ ವ್ಯವಸ್ಥೆ ಮಾಡಿ ಈಗ ಅದಕ್ಕೆಲ್ಲ ಸರ್ಜರೀಸ್ ಅನ್ನ ವೆನ್ಲೋಕಲ್ಲೇ ಮಾಡ್ತಾ ಇದ್ದೇವೆ. ಎಸ್ಪೆಷಲಿ ಅಪಘಾತ ಆದಾಗ, ಮುಖದ ಫ್ರಾಕ್ಚರ್ ಆದಾಗ ಫ್ರಾಕ್ಚರ್ ಜೊತೆಗೆ ಸ್ಟಿಚ್ ಎಲ್ಲ ಮಾಡ್ತೇವೆ.
1: ಸಾಮಾನ್ಯ ವರ್ಗದವರಿಗೆ ಕಾರ್ಮಿಕರೆಲ್ಲ ಇರ್ತಾರೆ,
0: ಹೌದು ಅವರಿಗೆಲ್ಲ ಆಗುವಂತದ್ದು, ಅವರಿಗೆ ಮೋಸ್ಟ್ಲಿ ಯಾಕಂದ್ರೆ ಫಂಕ್ಷನಲ್ ಅವ್ರಿಗೆ ಅಂತ ಹೇಳಿದ್ರೆ ಅಷ್ಟು ಕಾಸ್ಮೆಟಿಕ್ ಏನು ತಲೆಗೆಡಿಸ್ಕೊಳ್ಳೋದಿಲ್ಲ. ಆದ್ರೂ ಸಹ ಒಂದು ಮನುಷ್ಯರಿಗೆ ಒಂದು

0: ತುಂಬ ಸೀರಿಯಸ್ ಕಾಲ ಇದ್ದಾಗ ಕೆಲವು ಪೇಷಂಟ್ಸ್ಗೆ ನಾವು ಲೇಸರ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ, ಅದು ಇನ್ನು ಬರಬೇಕಾಗಿದೆ, ಅದನ್ನು ಮಾಡ್ತಾ ಇದ್ದೇವೆ, ಪ್ಲಾನ್ ಮಾಡ್ತಾ ಇದ್ದೇವೆ.
1: ಹೊರಗಡೆ ಮಾಡಿದ್ರೆ ಎಷ್ಟು ವೆಚ್ಚ ಇದೆ ಸರ್ ಅದಕ್ಕೆ?
0: ಅದು ಡಿಪೆಂಡಿಂಗ್ ಆನ್ ದ ಸೆಟ್ಟಿಂಗ್ಸ್, ಅದೊಂಥರ ನಮಗೆ ಸೈಕಲ್ ತರ, ಒಂದು ಸತಿಗೆ ಆಗುದಿಲ್ಲ ಅದು, ಒಂದು 5-6 ಸೈಕಲ್ಸ್ ಹೋಗಬೇಕಾಗುತ್ತೆ, ಒಂದು 2 ವಾರ ಬಿಟ್ಟು ಬಿಟ್ಟು. ಪ್ರತಿ ಸೈಕಲ್ಗೆ ಒಂದು 1,500 ಹತ್ರ ಇರ್ತದೆ, ಡಿಪೆಂಡಿಂಗ್ ಆನ್ ದ ಏರಿಯಾ, ಎಷ್ಟು ಏರಿಯಾ ಕವರ್ ಮಾಡಬೇಕು ಅಂತ. ಮುಖದ್ದು ಬರೀ ಗಲ್ಲ ಅಷ್ಟೇ ಇದೆಯಾ ಅಥವಾ ಮುಗಿನ ಭಾಗ ಅಷ್ಟೇ ಇದೆಯಾ ಅಥವಾ ಕೆಲವು ಭಾಗ ಅಷ್ಟೇ, ಅದರ ಮೇಲೆ ಅವ್ರಿಗೆ ಸಿಟ್ಟಿಂಗ್ಸ್ ಅಲ್ಲಿ 800-1,500 ಇರ್ತದೆ.
1: ಓಕೆ, ಆದರೆ ಇಲ್ಲಿ ವೆನ್ ಲೋಕಲ್ ಇದ್ರೆ ಕೆಲವರಿಗೆ ಫ್ರೀ ಆಗ್ಬೋದು.
0: ಹೌದು, ಅದು ಬಂದ ಮೇಲೆ ಲೇಸರ್ಸ್ ಎಸ್ಪೆಷಲಿ, ಅದು ನಿಮ್ಮ ಈ ಸ್ಕಾರ್ ಕಲೆಗಳ ಟ್ರೀಟ್ಮೆಂಟ್, ಅದು ಅದಿನ್ನು ಇಲ್ಲ ಬೇಸಿಕ್ ಟ್ರೀಟ್ಮೆಂಟ್ ಕಲೆಗಳದ್ದು ಬೇರೆ ತರದ, ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತೂ ಎಲ್ಲ ನಾವು ವೆನ್ ಲೋಕಲ್ ಮಾಡ್ತಾ ಇದ್ದೇವೆ.
1: ಓಕೆ,
0: ನಾನ್ ಸರ್ಜಿಕಲ್ ಇನ್ನು ಅದನ್ನು ಡೆವಲಪ್ ಮಾಡಿ.
1: ಹಾಗಾದ್ರೆ ಕೊನೆಯದಾಗಿ ನೀವು ಏನ್ ಹೇಳ್ತೀರಾ ಸರ್, ಇವತ್ತು ಅಪಘಾತ ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅಪಘಾತ ಆದ್ರೂ ಕೂಡ ನಮ್ಮನ್ನು ನಾವು ಸೇಫ್ ಆಗಿರ್ಬೋದು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕೇರ್ ಆಗ್ತಾನೆ ಒಬ್ರು ಹೇಳಿದ್ರು ಜಯಪ್ರಕಾಶ್ ಅವರು ಹೆಲ್ಮೆಟ್ ಬಗ್ಗೆ. ಸೊ ಏನ್ ಕಿವಿ ಮಾತು ಹೇಳಲಿಕ್ಕೆ
0: ಅಲ್ವೇ? ಅದೇ ಅವರು ಹೇಳಿದಾಗೆ ಹೆಲ್ಮೆಟ್ ಬಹಳ ಮುಖ್ಯ, ಫುಲ್ ಮುಖ ಕವರ್ ಮಾಡಿಕೊಂಡಂತ ಹೆಲ್ಮೆಟ್ ಇಂದಾನೆ ಜೀವದ ಜೊತೆಗೆ ಅವರ ಫ್ಯೂಚರಲ್ಲಿ ಅವರದು ಒಂದು ಫೇಷಿಯಲ್ ಮುಖದ ಮೇಲೆ ಆಗುವ ಇಂಜುರಿಯಿಂದ ಆಗುವಂಥ ಒಂದು ಕಾಸ್ಮೆಟಿಕ್ ಪ್ರಾಬ್ಲಮ್ಸ್ ಅನ್ನು ತಡೆಗಟ್ಟಬಹುದು. ಸೊ ಈಗ ಹೀಗಿರೋ ಕಾರಣ ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು ವಿತ್ ಕಂಪ್ಲೀಟ್ ಫುಲ್ ಹೆಲ್ಮೆಟ್, ಹಾಫ್ ಹೆಲ್ಮೆಟ್ ಅಲ್ಲ. ಸೊ ಇದರಿಂದ ಆಗುವಂಥ ಬೆನಿಫಿಟ್ಸ್ ತುಂಬ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಈ ತರ ಗಾಯಗಳಾದಾಗ ಕರೆಕ್ಟಾಗಿ ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ, ಮುಖದ ಮೇಲೆ ಆಗಿರುವಂಥ ಗಾಯಗಳು ಅಥವಾ ಫ್ರಾಕ್ಚರ್ಸ್ ಆದಾಗ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಮುಂದೆ ಫ್ಯೂಚರಲ್ಲಿ ಅವರಿಗೆ ಒಂದು ನಾರ್ಮಲ್ ಒಂದು ಕಾನ್ಫಿಡೆನ್ಸ್ ಆಗಿ ಕಾನ್ಫಿಡೆಂಟ್ ಆಗಿ ಒಂದು ಲೈಫ್ ಲೀಡ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ.
1: ಸೊ ಒಂದ್ ವೇಳೆ ಕೈಗೆ ಗಾಯ ಆದ್ರೆ ಶರ್ಟ್ ಹಾಕಿ ಮುಚ್ಚಬಹುದು, ಕಾಲಿಗೆ ಗಾಯಗಳಾದ್ರೆ ಪ್ಯಾಂಟ್ ಹಾಕಿ ಮುಚ್ಚಬಹುದು, ಈಗ ಮುಖಕ್ಕೆ ಗಾಯ ಆದ್ರೆ ನಾವು ನೋಡಬಹುದು ಮಾಸ್ಕ್ ಹಾಕಿದ್ರು ಕೂಡ ಯಾಕೆ ಮಾಸ್ಕ್ ಹಾಕ್ತಾನೆ ಎಂಬಂತ ಕೊರೋನಾ ಬಂದಿದೆ ಎಂಬಂತ ಒಂದು ದುಂಬಲು ಬರಬಹುದು. ಸೊ ಅದಕ್ಕಾಗಿ ಮುಖವನ್ನು ನಿಮ್ಮ ಒಂದು ಆಸ್ತಿ ಇದ್ದಾಗೆ, ಅದು ನಿಮ್ಮ ಕನ್ನಡ ಇದ್ದಾಗೆ, ಸೊ ಪ್ರತಿಬಿಂಬ ಇದ್ದಾಗೆ, ಸೊ ಅದನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಕೂಡ. ಹೌದು, ಯಾಕೆಂದ್ರೆ ಈ ಮುಖದ ಮೂಲಕವೇ ನಮ್ಮ ಜಗತ್ತು ನಡೆಯುತ್ತೆ, ಪರಿಚಯ ಸಿಗುತ್ತೆ. ಸೊ ಹಾಗಾಗಿ ವೈದ್ಯರು ಆ ಒಂದು ಮುಖದ ಕುರಿತು ಸಾಕಷ್ಟು ವಿಷಯವನ್ನು ಮಾತಾಡಿದ್ದಾರೆ. ಸೊ ಯಾರಿಗೂ ಕೂಡ ಇಂಥ ಸನ್ನಿವೇಶ ಬರಬಾರದು, ಆದ್ರೆ ಬಂದಾಗ ಏನ್ ಮಾಡಬೇಕು, ಎಷ್ಟು ತ್ವರಿತಗತಿಯಲ್ಲಿ ನಾವು ಅದಕ್ಕೆ ಕಾರ್ಯೋನ್ಮುಖರಾಗಬೇಕಂತ ವೈದ್ಯರು ಹೇಳಿದ್ದಾರೆ. ಸೊ ಡಾಕ್ಟರ್ ಕೃಷ್ಣಪ್ರಸಾದ್ ಶೆಟ್ಟಿ ಅವರೇ, ನೀವು ಇವತ್ತು ಬಂದಿದ್ದೀರಾ ಕಾರ್ಯಕ್ರಮದಲ್ಲಿ, ಈ ಕಾರ್ಯಕ್ರಮ ಸಂಚಿಕೆಯಲ್ಲಿ ಮಾತಾಡಿದ್ರಿ, ನಿಮ್ಗೆ ರೇಡಿಯೋ ಸಾರಂಗ್ ಪರವಾಗಿ, ನಮ್ಮ ನಿರ್ದೇಶಕರ ಪರವಾಗಿ, ಎಲ್ಲ ಕೇಳುಗರ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ ಮತ್ತೊಮ್ಮೆ ಅನಂತ ಅಭಿವಂದನೆಗಳು ಸಲ್ಲಿಸುತ್ತೇನೆ. ಸೊ ಕೆಲವರು ಇದು ಇವತ್ತಿನ ಹಲೋ ವೆನ್ಲೋ ಕಾರ್ಯಕ್ರಮ. ಮುಂದಿನ ಹಲೋ ವೆನ್ಲೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ ನಿರಂತರವಾಗಿ ಕೇಳ್ತಾ ಇರಿ. ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣದ ಬದುಕು. ನಮಸ್ಕಾರ.

0: ಮೋಕಿದ ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
0: ಆ ಹಕ್ಕು ಒರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರು ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರು ಸರಿ ಮಲ್ಪುನ ಬೇತೆ ಕಡೆಕ್ಕೆ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್.

0: ಇದ್ದಾರೆ. ಇವರು ಬಹುಭಾಷಾ ಗಾಯಕರು, ರಮ್ಲಾನ್ ಸವನಾಲವು ಬೆಳ್ತಂಗಡಿ. ಇವರು ಭಕ್ತಿ ಗೀತೆಗಳನ್ನು ಮಧುರವಾಗಿ ಬಹಳ ಚೆನ್ನಾಗಿ ಹಾಡ್ತಾರೆ. ಹಲವಾರು ಕಡೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಆರ್ಕೆಸ್ಟ್ರಾಗಳಲ್ಲಿ ಹಾಡಿದ್ದಾರೆ. ಇವ್ರ ಬಗ್ಗೆ ಹೇಳೋದಾದ್ರೆ ಬಹಳ ಒಂದು ಪ್ರತಿಭಾವಂತ ಯುವಕ, ಒಬ್ಬ ಮುಸ್ಲಿಂ ಯುವಕನಾಗಿದ್ದುಕೊಂಡು ಮತ್ತೆ ಬೆಳ್ತಂಗಡಿಯ ಸವನಾಲು ಎನ್ನುವ ಆ ಊರಿನಲ್ಲಿ ಇದ್ಕೊಂಡು ಇವರ ಸಂಗೀತ ಸುದೆಯನ್ನು, ಭಕ್ತಿ ಗೀತೆಗಳ ಗಾನವನ್ನು ಇವರು ಎಲ್ಲ ತಮ್ಮ ಅಭಿಮಾನಿಗಳಿಗೆ ಉಣಬಡಿಸ್ತಾ ಇದ್ದಾರೆ. ಸೊ ಇವರು ನನಗೆ ಸಿಕ್ಕಿದ್ದು, ಇತ್ತೀಚೆಗೆ ಭೇಟಿಯಾದದ್ದು, ನಾನು ಬಪ್ಪನಾಡಿನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅಪ್ಪೆ ಬೇರೆ ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಿಕ್ಕಿದ್ರು. ಇವರ ಹಾಡು ಕೇಳಿ ಖುಷಿಯಾಯಿತು ನನಗೆ. ಹಾಗೆ ಇವರನ್ನು ಕೇಳಿದೆ, ನಮ್ಮ ಸಾರಂಗಿಗೆ ಬರ್ತೀರಾ ಅಂತ. ಹಾಗೆ ಹೇಳಿದಂತೆ ಕೊಟ್ಟ ಮಾತಿಗೆ ತಪ್ಪಲಾರೇನು ಅಂತ ಹೇಳ್ತಾ ಇವತ್ತು ತಪ್ಪದೆ ಬಂದಿದ್ದಾರೆ. ರಮ್ಲಾನ್ ಅವರೇ, ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ರಮ್ಲಾನ್ ಅವರೇ, ಸಂಗೀತದ ಒಂದು ಆಕರ್ಷಣೆ ಹೇಗೆ ಬಂತು ನಿಮ್ಮ ಜೀವನದಲ್ಲಿ?
1: ಅಂದ್ರೆ ಸಂಗೀತದ ಆಕರ್ಷಣೆ ಅಂತ ಹೇಳಿದ್ರೆ ಸರ್, ನಾವು ಅದೇ ನಾವು ಇರುವಂತ ಬಡತನದ ಸ್ಟಾರ್ಟಿಂಗ್ ಬಡತನದಲ್ಲಿ ಇದ್ದದ್ದು. ಹಾಗಾಗಿ ಈ ಟೇಪ್ ರೆಕಾರ್ಡ್ಗಳಲ್ಲಿ ಆಗ್ತಾ ಇದ್ರಲ್ಲ, ಅಂದ್ರೆ ನಮ್ಮ ಮನೆ ಹತ್ರ ಆಗ್ಲಿ ಅಲ್ಲಾದ್ರೆ ದೇವಸ್ಥಾನದಲ್ಲಿ ಭಕ್ತಿ ಗೀತೆಗಳನ್ನ ಹಾಕ್ತಾ ಇದ್ರು,
0: ಕಾಳಿಬೆಟ್ಟ
1: ಅಲ್ಲಿ ಹಾಕ್ತಾ ಇದ್ರು, ಮತ್ತೆ ಭಜನಾ ಮಂದಿರದಲ್ಲಿ ಹಾಕ್ತಾ ಇದ್ರು, ಮತ್ತೆ ಹೀಗೆ ಕೆಲವು ಫಂಕ್ಷನ್ಗಳಲ್ಲಿ ಎಲ್ಲ, ಜಾತ್ರೋತ್ಸವ ಆಗ್ಲಿ, ಒಂದು ಮ್ಯಾರೇಜ್ ಫಂಕ್ಷನ್ ಎಲ್ಲ ಹಾಕ್ತಾ ಇದ್ರು. ಅದನ್ನೇ ಕೇಳಿ ಒಲವು ಆಗ್ಯದು ಸಂಗೀತಕ್ಕೆ, ಇದಾದದ್ದು ಅಂದ್ರೆ ಮ್ಯೂಸಿಕಲ್ ಫೀಲ್ಡ್ಗೆ ನಾನು ಇಲ್ದಾದಾಗಿ.
0: ಕಾಳಿ ಮಾತೆ ಬಗ್ಗೆ ಒಂದು ಹಾಡನ್ನು ಕೂಡ ಬರ್ತಿದ್ದೀರಿ, ರಚನೆಯನ್ನು, ಅದು ಕೂಡ ತುಂಬಾ ಹಿಟ್ ಆಗಿದೆ, ವೈರಲ್ ಆಗಿದೆ. ಕಾಳಿ ಬೆಟ್ಟುಡು ಅಲ್ವಾ, ಬಹಳ ಒಂದು ಮಧುರವಾದ ಅದೇ ಹಾಡನ್ನು ಹಾಡುವ ಮೂಲಕ ಒಂದೆರಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಶುರು ಮಾಡೋಣ.
1: ಖಂಡಿತ ಖಂಡಿತ. ಕಾಳಿ ಬೆಟ್ಟುಡು ಮಲ್ಲ

0: ಕಾಳಿಕಾಂಬೆ ಲೋಕೋ ಕಾಪುನ ಶ್ರೀ ದುರ್ಗಾ ಕಾಳಿಕಾಂಬೆ ಕಾಳಿ ಬೆಟ್ಟೊಡು ಈರು ನೆಲೆಯಾತರ ಅಮ್ಮ ಕಾಳಿ ಬೆಟ್ಟೊಡು ಮಲ್ಲ ಮಹಿಮೆ ತೂಯೇ ಮಹಿಮೆ ತೂಯೇ.
1: ಆ ಹಾಡನ್ನು ಕೇಳ್ಕೊಂಡು ಬರೋಣ.

ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಂದ್ರಿ ಭಟ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಭಾಳ ಚೆನ್ನಾಗಿ ಮಧುರವಾಗಿ ಹಾಡಿದ್ರಿ. ಹಾಗೆ ಅದು ಹೇಗೆ ನಿಮಗೆ ಬರೀಲಿಕ್ಕೆ ಸಾಧ್ಯ ಆಯಿತು?
1: ಅಂದರೆ ನಮಗೆ ಅಂದರೆ ಈಗ ಸಂಗೀತದ ಬಗ್ಗೆ ಸ್ಟಾರ್ಟಿಂಗ್ ನಮಗೆ ಅವಕಾಶ ಸಿಗುವಂಥದ್ದು ಮಸೀದಿಗಳಲ್ಲಿ ಗೊತ್ತಿರ್ಬೋದು ನಿಮಗೆ, ನಮ್ಮ ಮದ್ರಸೆಗಳಲ್ಲಿ ಈದ್ ಮಿಲಾದ ಫಂಕ್ಷನ್ಗೆ ನಾವು ಹಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ಅಲ್ಲಿಂದನೇ ಆದದ್ದು, ಹಾಡ್ತೇನೆ ಅಂತ ಹೇಳಿ ಅದಕ್ಕಿಂತ ಆನಂತರ ಅದರದ್ದ ಒಲವಿಂದನೇ ಅದು ಎಲ್ಲವೂ ಅದಕ್ಕೆ ಸೇರಿ ಸೇರಿ
0: ಅಂದ್ರೆ ಅಣ್ಣ ಕೂಡ ಗೀತೆ ಬರೀತಾರೆ,
1: ಹಾಡ್ತಾನೆ
0: ಅಣ್ಣನ ಒಂದು ಅಭಿರುಚಿ ನಿಮಗೆ ಅಂಟಿಕೊಂಡಿದೆ.
1: ಹೌದು, ಅವನೇ ಸ್ಟಾರ್ಟಿಂಗ್ ನನ್ನನ್ನು ಆಡಿಸಿದ್ದ ಅವನೇ ಅಣ್ಣನೇ.
0: ಮತ್ತೆ ಅದು ನೀವು ಬರೀಲಿಕ್ಕೆ ಹೇಗೆ ಸಾಧ್ಯ ಆಯ್ತು?
1: ಅಣ್ಣ ಬರೆದದ್ದು ಅದು ಗೊತ್ತಿಲ್ಲ ನನಗೆ,
0: ನಾನು ಆ ಶಕ್ತಿಯೇ ನಿಮಗೆ ಬರಿಸಿತ ಅಂತ
1: ಅಂದ್ರೆ ನನಗೆ ಒಮ್ಮೆ ಆಗುತ್ತೆ. ನಾವು ಒಂದು ಅಂದ್ರೆ ಸಾಹಿತಿಗಳಲ್ಲಿ ನಾ ಬರೆದು ಕೊಡಿ ಅಂತ ಹೇಳ್ತಿದ್ದೆ, ನನಗೆ ನಾನು ಹಾಡ್ತೇನೆ ಅಂತ. ನನಗೆ ಯಾರು ಬರ್ದೇ ಕೊಡ್ಲಿಲ್ಲ. ಒಂದಿನ ಈಗ ಕುತ್ಕೊಂಡು ನಾನೇ ಬರ್ದದ್ದು ಸರ್, ಒಂದು 5 ನಿಮಿಷದಲ್ಲಿ ಬರ್ದಿದ್ದೇನೆ. ಅದು
0: ಅಯ್ಯೋ ತುಂಬಾ ಚೆನ್ನಾಗಿ ಬರ್ದಿದ್ರಿ, ತುಂಬಾ ಅದರಲ್ಲಿ ಭಕ್ತಿ ಮತ್ತು ಆ ಭಕ್ತಿಯ ಅಲ್ಲಿ ಒಂದು ಒಂದು ಪ್ರೀತಿ ಆ ಭಕ್ತಿಯ ಜೊತೆಗೆ ಆ ಒಂದು ಎರಡು ಮಿಲಿತ ಆಗಿದೆ, ಸಮ್ಮಿಲಿತ ಆಗಿದೆ. ಓಕೆ, ಹಾಗೆ ನಂತರ ಒಂದೊಂದು ಹಾಡುಗಳನ್ನು ಹಾಡ್ತಾ ಬಂದ್ರಿ, ಹೇಗೆ ವೇದಿಕೆ ಸಿಕ್ತು ನಿಮಗೆ?
1: ನಮಗೆ ವೇದಿಕೆ ಅಂತ ಹೇಳಿದ್ರೆ ನಮ್ಮ ಅದೇ ಅದು ಸ್ಟಾರ್ಟಿಂಗ್ ಅಲ್ಲಿ ಸಿಗುದು. ಆನಂತರ ನನ್ನ ಊರಲ್ಲಿ ಜಾತ್ರೋತ್ಸವ ಆಗ್ತಿದ್ದು, ಅಲ್ಲಿ ನಮ್ಮ ಮನೆ ಪಕ್ಕ ಕೊಡಮಣ್ತಾಯ ಜಾತ್ರೋತ್ಸವ ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಿದ್ರು, ಅಲ್ಲಿ ನಮಗೆ ಅವಕಾಶ ಸಿಕ್ಕಿತ್ತು. ಅಲ್ಲಿ ನಾ ಟ್ರ್ಯಾಕ್ ಸಿಂಗಿಂಗ್ ಆಟ ಆ ಕಾಲಘಟ್ಟದಲ್ಲಿ ಟ್ರ್ಯಾಕ್ ಅಂತ ಹೇಳಿದ್ರೆ ತುಂಬಾ ಕಷ್ಟ ಸರ್, ಆಗ ಟ್ರ್ಯಾಕ್ ಸಿಕ್ತಿರ್ಲಿಲ್ಲ, ಒಬ್ಬ ಇದ್ರು ಕೊಡ್ತಿರ್ಲಿಲ್ಲ.
0: ಈಗ ಯೂಟ್ಯೂಬ್ ಅಲ್ಲಿ ತುಂಬಾ,
1: ಈಗ ಎಲ್ಲವೂ ಸಿಗುತ್ತೆ. ಆಗ ಏನಂತ ಹೇಳಿದ್ರೆ ಒಂದಕ್ಕೆ 500 ರೂಪಾಯಿ 500 ಎಲ್ಲ ಇರ್ತೀವಿ ಡಿಮ್ಯಾಂಡ್ ಮಾಡ್ತಿದ್ರು. ಅದೆಲ್ಲ ಕಷ್ಟ ಆಗಿ ಅನಂತರ ನಮ್ಮ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಆಗಲಿ ನಮ್ಮ ಪ್ರಾಥಮಿಕ ಶಿಕ್ಷಣ ಆಗಲಿ ಅಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಮತ್ತೆ ಅದೇ ಅದು ಎಂತ ದೇವರದ್ದು ದಯ ಸರ್. ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಈಗ ನೀವು ನನ್ನನ್ನು ಕರೆದು ಇಲ್ಲಿ ಇಂಟರ್ವ್ಯೂ ಮಾಡ್ತೀರಿ ಅಂತ ಹೇಳಿದರೆ, ಎಲ್ಲರೂ ಮಾಡ್ತೀರಿ ಅಂತ ಹೇಳಿದರೆ, ಅದು ನನ್ನ ತಾಯಿಯಿಂದ ಸರ್, ನನ್ನ ಅಮ್ಮ ಅಮ್ಮನಿಂದ ಅದು ಸಾಧ್ಯ.
0: ಅಮ್ಮನಿಂದ ಬಂದ ಮಳವಳ್ಳಿ
1: ಇಲ್ಲ, ಸಾಧ್ಯವಿಲ್ಲ.
0: ಅಮ್ಮ ಕೂಡ ಹಾಡ್ತಾ ಇದ್ರ?
1: ಅವ್ರು ಅಂದ್ರೆ ಗುಣಕ್ತಾ ಇದ್ರು, ಅಂದ್ರೆ ಈ ಲಾಲಿ ಹಾಡುಗಳನ್ನ ಚಂದ ಆಡ್ತಿದ್ರು. ಮತ್ತೆ ಅವ್ರದ್ದು ಸ್ವೀಟ್ನೆಸ್ ವಾಯ್ಸ್ ನನಗೆ ತುಂಬಾ ಇಷ್ಟ ತಾಯಿದ್ದು. ನಾನು ಈಗ ಕೂಡ ಹೇಳಿದ್ರೆ ಈಗ ಯಾವ
0: ಅದು ನಿಮ್ಮ ಮುಸ್ಲಿಂ ಭಾಷೆಯಲ್ಲಿ ಇದ್ದಂತ
1: ಈಗ ಹೇಳ್ತಾರೆ ನಾವು ಲಾಲಿ ಬೇರೆ ಭಾಷೆ
0: ಆತರದ ಹಾಡುಗಳು
1: ಹಾಗೆ ಆಡ್ತಾ ಇದ್ರು. ಮತ್ತೆ ಬಾರಿ ಚಂದ ನನ್ನ ತಾಯಿದು ವಾಯ್ಸ್.
0: ನಿಮ್ಮ ಭಾಷೆ ಯಾವ್ದಾದ್ರು ಹಾಡು ಬರುತ್ತದೆ?
1: ಬೇರೆ ಭಾಷೆ?
0: ಹೌದು,
1: ಬೇರೆ ಭಾಷೆ ಇದ್ದದೇ ಅದು. ಅಂದ್ರೆ ಬೇರೆ ಭಾಷೆದ್ದು ಯಾವುದು ಅಂದ್ರೆ ಅದೆಲ್ಲ ಫಿಲ್ಮ್ ಸಾಂಗ್ ಇರೋದು.
0: ಫಿಲ್ಮ್ ಸಾಂಗ್
1: ಅದಂದ್ರೆ ಫಿಲ್ಮ್ ಸಾಂಗ್ ಅಂದ್ರೆ ಒಂದು ಲವ್ ಸಾಂಗ್ ತರ ಇರೋದು. ಅಂದ್ರೆ ಆಡ್ತೀನಿ ನಾನು.
0: ಸರಿ ಸರಿ, ಎಲ್ಲ ಓಕೆ. ಹಾಗೆ ಅಮ್ಮನಿಂದ ಸಂಗೀತ ಬಂತು, ಅಣ್ಣನಿಂದ ಬರೀಲಿಕ್ಕೆ ಕಲಿತಿರಿ. ಈಗ ಎಲ್ಲ ವೇದಿಕೆಯಲ್ಲಿ ರಮಣ ಅಂದ್ರೆ ಒಂದು ಕ್ರೇಜ್ ಈಗ ಎಲ್ಲರಿಗೂ ಎಲ್ಲ ವೇದಿಕೆಯಲ್ಲಿ. ಈಗ ನೋಡಿ ಎಲ್ಲ, ನಾನು ನನಗೆ ಹೇಗೆ ಬಪ್ಪನಾಡಿನಲ್ಲಿ ಸಿಕ್ಕಿದ್ರಿ ನೀವು, ಹಾಗೆ ಎಲ್ಲ ಕಡೆಗಳಲ್ಲೂ ನಿಮ್ಮ ಒಂದು ಹೆಸರು ಕೇಳಿ ಬರ್ತಾ ಇದೆ. ಅದು ಯೂಟ್ಯೂಬಲ್ಲಿ ಅಂತೂ ನಿಮ್ಮ ಹಾಡುಗಳು, ನಿಮ್ಮ ಬಗ್ಗೆ ಕೆಲವೊಂದು ಇಂಟರ್ವ್ಯೂಸ್ ಎಲ್ಲ ಬಂದಿದೆ.
1: ಓಕೆ,
0: ಹಾಗೆ ಈಗ ನಮ್ಮ ಕೇಳುಗರಿಗೆ ಒಂದು ಹಾಡು ಹಾಡೋದಾದ್ರೆ ಯಾವುದು ಹಾಡು ಹಾಡ್ತೀರಿ?
1: ಯಾವುದು ಈಗ ಕನ್ನಡ ಆಡ್ಬೇಕಾ? ಅದೇ ಕನ್ನಡ ಅಂದ್ರೆ ಕನ್ನಡ ಆಡ್ತೀನಿ.
0: ತುಂಬಾ ಹಾಡುಗಳಿವೆ,
1: ತುಂಬಾ ಹಾಡುಗಳಿವೆ
0: ಕೂಡ. ನಿಮ್ಗೆ ನೀವು ಹೇಳ್ತಾ ಇದ್ದೀರಿ ಅದರಲ್ಲಿ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಬಂದಂತ ಸಂದರ್ಶನ ಮಾಡಿದ

0: ಸಂದರ್ಶನದಲ್ಲಿ ವಿದ್ಯಾಭೂಷಣ ಅಂದ್ರೆ ನನಗೆ ಇಷ್ಟ,
1: ತುಂಬಾ ಇಷ್ಟ.
0: ಮತ್ತೆ ಬೇರೆ ರಾಮಕೃಷ್ಣ ಕಾಟುಕುಕ್ಕೆ ಅವರ ಏನೋ ಹಾಡು
1: ತುಂಬಾ ಇಷ್ಟಪಡ್ತೀನಿ. ಮತ್ತೆ ಅವ್ರದ್ದೇ ತುಳು ಭಾಷೆ ಅಂದ್ರೆ ಉಡಲ್ ತುಳೈಗೇನ ದೊಂಜಿ ತುಡರ್ ಅರ್ಲೋ ಲೆಕ್ಕ ಮಲ್ತ್ ಕವಿದಿ ಮಪ್ಪು ಮಾಯೋ ಕೊಡೆನ್ನ ಕೈನ ಪತ್

0: ಸಿಂಗರ್ ಆಗಿರಲಿಲ್ಲ ಅಥವಾ ಯಾರು ಬೇಕಾದರೂ ಹಾಡುವಾಗ ನಿಜವಾಗಿ ಆ ಭಕ್ತಿಯ ಒಂದು ಸ್ಪರ್ಶ ಆಗುತ್ತೆ. ಈ ಹಾಡನ್ನು ಹಾಡುವಾಗ ಕೆಲವು ಭಕ್ತಿ ಗೀತೆಗಳನ್ನು ಹಾಡುವಾಗ ನಿಮಗೆ ಏನು ಏನಾದರೂ ಒಂದು ಅನುಭವ?
1: ಅದೇ ಅದು ನಾನು ಅದನ್ನು ಹೇಳುದು, ಆ ವಿದ್ಯಾಭೂಷಣ ಆದ ಆ ಗುರುಗಳ ಹತ್ರ ಅದು ಇದೆ. ಅವರು ಈಗ ನಾನೊಬ್ಬ ಕಲಾವಿದನಾಗಿ ಅವರನ್ನು ಇಷ್ಟಪಡ್ತೇನೆ, ಅವರಲ್ಲಿ ಇರುವಂಥ ಕ್ವಾಲಿಟಿ ಆ ಥರ ಇದೆ. ಅವರು ಒಂದು ಹಾಡುಗಳನ್ನು ಆ ಥರ ಹಾಡ್ತಾರೆ, ಮತ್ತು ಅವರು ಹಾಡಿದ ನಂತರ ಅದನ್ನು ನಾನು ಇಷ್ಟು ಈಗ ಅಷ್ಟು ಚೆಂದ ಹಾಡಿದ್ರು ಒರಿಜಿನಲ್
0: ಅವರ ಮಟ್ಟಕ್ಕೆ ಮುಟ್ಲಿಕ್ಕೆ
1: ಕಷ್ಟ. ಅದು ಒಂದು ಸಮುದ್ರ ಸರ್, ಅದು ಅಷ್ಟು ಅವರು ಸಮುದ್ರದಲ್ಲಿ ಏನು ಹೇಳ್ತಾರೆ ಅದನ್ನು ಟಚ್ ಮಾಡಲಿ, ನಾವೆಲ್ಲ ಸೈಡಲ್ಲಿ ಇರುವಂಥದ್ದು.
0: ಸರಿ ಸರಿ, ಹಾಗಾಗಿ ಓಕೆ. ಹಾಗೆ ಒಂದು ಸವನಾಲಿನ ಬಗ್ಗೆ ಒಂದು ಗೀತೆ ಹಾಡಿದ್ದೀರಿ. ಸವನಾಲಿನ ಒಂದು ಒಳ್ಳೆಯ ಒಂದು ಗೀತೆ, ಸವನಾಲ್ ಕ್ಷೇತ್ರದ ಬಗ್ಗೆ, ಶ್ರೀ ದುರ್ಗಾಂಬೆಗೆ ಬಗ್ಗೆ ಒಂದು ಹಾಡು. ಸರಿ, ಆ ಹಾಡನ್ನು ಕೇಳ್ಕೊಂಡು ಬರೋಣ.

0: कॉलर। हलो नमस्ते,
1: ನಾನು ಸತೀಶ್ ಕಯ್ಯರ್।
0: ಸತೀಶ್ ಕಯ್ಯರ್ ಹೇಳಿ ಸತೀಶ್ ಅವರೇ।
1: ನಮಸ್ತೆ ಸರ್।
2: ನಮಸ್ತೆ,
1: ತುಂಬಾ ಚೆನ್ನಾಗಿ ಹಾಗಿದ್ದೀರಾ।
2: ಥ್ಯಾಂಕ್ ಯು ಸರ್,
1: ನಿಮ್ಮ ಹಾಡಿಗಾಗಿ ಧನ್ಯವಾದಗಳು।
2: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್।
1: ಅಂದ್ರೆ ನಮ್ಮ ಒಂದು ಸಾರಂಗ್ ಅನ್ನುವಂತ ಒಂದು ಮಾಧ್ಯಮ ಎಲ್ಲಾ ಒಂದು ಪ್ರತಿಭೆಗಳಿಗೆ ಆಸರೆ ಆಗುವಂತದ್ದು, ಒಂದು ಮೂಲೆಯಲ್ಲಿರುವಂತ ಒಂದು ಪ್ರತಿಭೆಗಳನ್ನ ಬೆಳಕಿಗೆ ತರುವಂತ ಒಂದು ಒಂದು ಒಂದು ವೇದಿಕೆ ಅಂದ್ರೆ ಅದೊಂದು ಮಾಧ್ಯಮ ಅಂದ್ರೆ ಸಾರಂಗ।
2: ಹೌದು ಸರ್,
1: ತುಂಬಾ ಖುಷಿ ಆಯ್ತು ನಿಮ್ಮ ಹಾಡುಗಳನ್ನ ಕೇಳಿ।
2: ಥ್ಯಾಂಕ್ ಯು ಸರ್।
1: ಅಂದ್ರೆ ಭಕ್ತಿಗೀತೆಯನ್ನೇ ಹಾಡ್ತೀರಾ ನೀವು ಜಾಸ್ತಿಯಾಗಿ?
2: ಎಲ್ಲ ಹಾಡ್ತೇನೆ, ಅದರಲ್ಲಿ ಸ್ವಲ್ಪ ಜಾಸ್ತಿ ಭಕ್ತಿಗೀತೆ।
1: ಅಂದ್ರೆ ನಮ್ಗೆ ಈ ಕಲೆ ಅನ್ನೋದಕ್ಕೆ ಯಾವುದೇ ರೀತಿಯ ಭೇದ ಭಾವ ಇಲ್ಲ, ಅದು ಯಾರಿಗೂ ಕೂಡ ಬರಬಹುದು ಸರ್।
2: ಖಂಡಿತ ಸರ್,
1: ಅದಕ್ಕೆ ಮೇಲು ಕೀಳು ಅನ್ನೋದಿಲ್ಲ, ಅದಕ್ಕೆ ಯಾವುದೇ ಒಂದು ಜಾತಿ ಭೇದ ಭಾವ ಅನ್ನೋದು ಕೂಡ ಇಲ್ಲ
2: ಇಲ್ಲ ಇಲ್ಲ।
1: ಈ ಕಲೆ ಅನ್ನೋದು ಒಂದು ದೇವರಂತ ಹೇಳ್ಬೋದು ನಮ್ಗೆ, ಇದಕ್ಕಿಂತ ಬೇರೆ ದೇವರಿಲ್ಲ,
2: ಖಂಡಿತ
1: ನಮ್ಮ ದೇವರು।
2: ಅದನ್ನ ನಾನು ಅದನ್ನೇ ಪೂಜೆ ಮಾಡಿದೆ, ಅಂದ್ರೆ ದೇವರು ಕೊಟ್ಟದ್ದು ಸರ್ ನಾನು ನನ್ನ।
1: ನಿಜ ನಿಜ, ನಾನು ಏನಂದ್ರೆ ನಾವು ಕಲೆ ಅನ್ನುವಂಥದ್ದು ಇದೆಯಲ್ಲ, ಅದು ಕಲಿತು ಬರುವಂತದ್ದಲ್ಲ। ನಿಜವಾಗಿ ಕೂಡ ನಾವು ಕಲಿತು ಬರುವಂತದ್ದಲ್ಲ, ನಾವು ವಿದ್ಯೆ ಆದ್ರೂ ನಮ್ಮ ಶಾಲೆಯಲ್ಲಿ ಹೋಗಿ ಕಲಿಬಹುದು, ಆದ್ರೆ ಕಲೆ ಅನ್ನೋದು ನಮ್ಮ ಜನನದಲ್ಲಿ ಬರುವಂತದ್ದು, ಯಾರಿಗೂ ಕೂಡ ಬರ್ಬೋದು, ಅದನ್ನು ಯಾವತ್ತು ಕೂಡ ಪ್ರೀತಿಸಲೇಬೇಕು। ಸಂಗೀತ ಅದು ಕೂಡ ಸಂಗೀತ ಅದ್ರೂ ಕೂಡ ಬೆಟರ್ ಅಂದ್ರೆ ಸಂಗೀತ ಯಾವುದೇ ಒಂದು ಸಾಧಾರಣವಾಗಿ ಒಂದು 75% ಆದ್ರೂ ಒಂದು ರೋಗವನ್ನು ನಿರ್ವಹಣೆ ಮಾಡುವಂತ ಶಕ್ತಿ ಸಂಗೀತಕ್ಕಿದೆ
0: ಸರಿ। ಇವರು ಕೂಡ ಹಾಡ್ತಾರೆ ಸತೀಶ್ ಕಯ್ಯಾರ್ ಅವರು, ಸ್ವಲ್ಪ ದೃಷ್ಟಿ ಮಾಂದಿರ ಅಂದರೆ ಬೈ ಬರ್ತ್ ಬ್ಲೈಂಡ್, ಆದರೂ ಹಲವಾರು ಆರ್ಕೆಸ್ಟ್ರಾಗಳಲ್ಲಿ ಹಾಡಿದ್ದಾರೆ। ಓಕೆ,
1: ಹೌದು, ನಾನು ಏನಂದ್ರೆ ನೀವು ಹಾಡ್ತೀರ, ನಮ್ಮ ಏನು ಹಿಂದೂ ಭಕ್ತಿ ಗೀತೆ ಅದನ್ನೆಲ್ಲ ಹಾಡ್ತೀರ
2: ಖಂಡಿತ
1: ಕೂಡ, ಈ ಏನು ಬ್ಯಾರಿ ಸಂಗೀತಗಳು ಇದೆಯಲ್ಲ ಮಾಪ್ಲ ಪಾಕ ಅಂತ ಹೇಳ್ತಾರೆ ಇಲ್ಲಿ ಮಲಯಾಳದಲ್ಲಿ, ಅದು ಕೂಡ ಹಾಡ್ತೀನಿ। ನನಗೆ ಇವರು ಕಂಚಿರ್ ಕೊತ್ತು ಪರಂಬು ಮತ್ತೆ ಇವರು
2: ಖಂಡಿತ ಅವ್ರದ್ದು ಅದೇ ಅವ್ರದ್ದು ಸಾಂಗ್ ಎಲ್ಲ ಹಾಡ್ತಿದ್ದೆ ನಾನು।
1: ಹೌದೌದು, ನಾನು ಕೆಟ್ಟ ತೋರಿ ಸುಂದರಿ ಪೆನ್ನ ಅದು ಅದು ತುಂಬಾ ಒಳ್ಳೆ ಹಾಡು।
2: ಹೌದೌದೌದು, ಯಾವ್ದು ಸರ್?
1: ನಾನ್ ಕೆಟ್ಟ ತೋರು ಸುಂದರಿ ಪೆನ್ನ ಎಂದೆ ಅಳಗೆಂದೆ ಅಳಗ
0: ಓಕೆ ಸತೀಶ್ ಅವರೇ,
1: ಥ್ಯಾಂಕ್ ಯು, ಥ್ಯಾಂಕ್ ಯು,
0: ಓಕೆ ಧನ್ಯವಾದಗಳು. ಒಬ್ರು ಕಾಲರ್ ಇದ್ದಾರೆ, ಹಲೋ ಹಲೋ ನಮಸ್ತೆ।
3: ನಮಸ್ತೆ ಸರ್।
0: ನಮಸ್ತೆ, ಯಾರು ಮಾತಾಡೋದು?
3: ನಾನು ಸಿಟಿ ಚಂದ್ರಶೇಖರ್, ಅತಿ ಚೌಡೇ ನಡಿ।
0: ಸಿಟಿ ಚಂದ್ರಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ।
3: ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಗಾಯಕರು, ಗಾಯಕರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ। ಅವ್ರು ಕನ್ನಡ ಪ್ರೇಮ ಯಾವಾಗ
0: ನಿಮ್ಮ ಇಷ್ಟದ ಹಾಡು ಇದೆ?
3: ನಮ್ಮ ಇಷ್ಟದ ಹಾಡು ಅವರು

0: ಒಂದು ಮಹಮ್ಮದ್ ರಫಿ ಒಂದು ಕನ್ನಡ ಹಾಡಾಡಿದ್ರೆ ಸರ್,
1: ಗೊತ್ತಿದೆ,
0: ಒಂದೇ ಬಳ್ಳಿ ಹೂಗಳು ಅಂತಲ್ಲೇ ಒಂದು ಕನ್ನಡ ಹಾಡಾಡಿದ್ರೆ ಒಂದು ನೀನೆಲ್ಲ ನಡೆವೆ ದೂರ ಅಂತ ಅವಾರ್ಡ್ ಆಡಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ.
1: ಓಕೆ ಸರ್. ಹಾಗೆ ರಫಿ ಅವರ ಏನೋ ಒಂದು ಹಾಡು ಕೇಳಿದ್ದಾರೆ,
2: ಅದೇ ಮೊಹಮ್ಮದ್ ರಫಿ ಅವರದು ಅದ್ಭುತ ಸರ್, ಅದೇ ಅವರೆಲ್ಲ ಆಡ್ತಾ ಇದ್ದೆ.

0: ಬಹಳ ಚೆನ್ನಾಗಿ ಹಾಡಿದ್ರಿ. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ.
1: ನಮಸ್ಕಾರ ಸರ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
1: ಹೃದಯ ರಾಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ಥ್ಯಾಂಕ್ ಯು ಸರ್.
1: ಹಲೋ,
0: ಹೇಳಿ ಹೇಳಿ ಹೇಳಿ, ಮಾತಾಡಿ.
1: ಹಾ, ಇವತ್ತು ರಂಜಾನ್ ಬೆಳ್ತಂಗಡಿ,
0: ರಮ್ಲಾನ್ ಅವರು.
1: ಹಾ, ರಂಜಾನ್ ಬೆಳ್ತಂಗಡಿ ಅವರ ಕಾರ್ಯಕ್ರಮ ಚೆನ್ನಾಗಿದೆ ಸರ್.
0: ಹೌದು, ನೀವೆಲ್ಲಿಂದ ಮಾತಾಡ್ತಾ ಇದ್ರ? ನಿಮ್ಮ ಹೆಸರು?
1: ನಾವು ಶಾಂತಾಚಾರ್ ಬಡಿಯರ್ ಅಂತ, ಕೊಕ್ನೂರು ಹರಿಹರ ತಾಲೂಕು, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲಾ.
0: ಹರಿಹರ ದಾವಣಗೆರೆ.
1: ಹಾ,
0: ಓಕೆ, ಸರಿ, ಮಾತಾಡಿ
2: ಸರ್. ಹೇಳಿ
1: ರಂಜಾನ್ ಅವರು.
2: ಸರ್ ಹೇಳಿ ಸರ್.
1: ನಮಸ್ಕಾರ ಸರ್.
2: ನಮಸ್ತೆ ನಮಸ್ತೆ ಸರ್.
1: ಧಾರ್ಮಿಕ ಸಾಮರಸ್ಯಕ್ಕೆ ಹೆಸರಾಗಿದ್ದಾರೆ. ನಿಮ್ಮ ಭಕ್ತಿ ಹಾಡುಗಳು ಕೇಳಿ ನಮಗೆ ಬಹಳ ಖುಷಿ ಆಗುತ್ತೆ ಸರ್.
2: ಥ್ಯಾಂಕ್ ಯು ಸರ್.
1: ಸುಮಧರ ಕಂಠದಿಂದ ನೀವು ಹಾಡುಗಳು ಕೇಳಿ.
2: ಥ್ಯಾಂಕ್ ಯು ಸರ್.
1: ಆಕ್ಚುಲಿ ನಾವು ಕಾಳಿ ಆರಾಧಕರು, ಕಾಳಕಾದೇವಿ. ಈ ಕಾಳಕಾದೇವಿ ಭಕ್ತಿ ಹಾಡು ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು.
2: ಥ್ಯಾಂಕ್ ಯು ಸರ್.
1: ಎಷ್ಟು ಖುಷಿ ಆಯ್ತು ಅಂದ್ರೆ, ಆಕ್ಚುಲಿ ನಾವು ಕಾಳಕಾದೇವಿ ನಾವು ಆಚಾರಲ್ಲ, ನಾವು ಬಡಿಗರ. ಭಕ್ತಿ ಹಾಡು ಕೇಳಿ ತುಂಬಾ ಖುಷಿ ಆಗ್ಬಿಡ್ತು. ನಾನು ಯೂಟ್ಯೂಬ್ ಅದರಲ್ಲಿ ನೋಡ್ತಾ ಇದ್ವಿ, ಈಗ ನೇರವಾಗಿ ನಿಮ್ ಮಾತು ಕೇಳ್ತಾ ಇದಾವಲ್ಲ.
2: ಥ್ಯಾಂಕ್ ಯು ಸರ್.
1: ತುಂಬಾ ಖುಷಿ ಆಗಿತ್ತು.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
1: ನಿಮ್ಮನ್ನ ಈಗ ಸಾರಾಂಗ ರೇಡಿಯೋಕ್ಕೆ ಕರ್ಕೊಂಡ್ಬಂದು ನಿಮ್ಮನ್ನು ಸಂದರ್ಶನ ಮಾಡ್ತಾರಲ್ಲ, ನಿರೂಪಕರಿಗೆ ತುಂಬಾ ಹೃದಯ ಧನ್ಯವಾದಗಳು.
0: ಓಕೆ, ಧನ್ಯವಾದಗಳು.
1: ಧನ್ಯವಾದ ಸರ್.
0: ಓಕೆ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ಕೊಂಡು.
1: ನಿಮ್ ಕೂಡ ಮಾತಾಡಿದ್ರೆ ತುಂಬಾ ಖುಷಿ ಆಯ್ತು ಸರ್.
0: ಓಕೆ, ಧನ್ಯವಾದಗಳು.
1: ಧನ್ಯವಾದ ಸರ್.
0: ಓಕೆ, ನಮ್ಮ ಇವರು ಶಾಂತಪ್ಪ ಅವರು, ಏನೋ ದಾವಣಗೆರೆಯಿಂದ, ಹರಿಹರದಿಂದ ಕರೆ ಮಾಡಿದ್ದಾರೆ. ಓಕೆ, ನೀವು ಕೆಲವೊಂದು ರಿಯಾಲಿಟಿ ಶೋಗೆ ಎಲ್ಲ ಟ್ರೈ ಮಾಡಿದ್ರಿ?
2: ಟ್ರೈ ಮಾಡಿ.
0: ಇಷ್ಟು ಒಳ್ಳೆ ಕಂಠ ಇದ್ದು ಯಾಕೆ ನೀವು ಸಿಲೆಕ್ಟ್ ಆಗಿಲ್ಲ?
2: ಅದು ಗೊತ್ತಿಲ್ಲ ಸರ್.
0: ಏನು
2: ಅದು ಯೋಗ ಬೇಕಾ ಏನು ಗೊತ್ತಿಲ್ಲ.
0: ಓಕೆ ಓಕೆ.
2: ಅದು ಏನಂತ ಹೇಳಿದ್ರೆ, ನಾವು ಒಮ್ಮೊಮ್ಮೆ, ನಾನೀಗ ವೃತ್ತಿಯಲ್ಲಿ ಟೆಕ್ನಿಷಿಯನ್ ಸರ್, ಅಂದರೆ ಟಿವಿ ರಿಪೇರಿ ಮಾಡುವಂತ.
0: ಟಿವಿ ರಿಪೇರಿ ಮಾಡ್ತೀನಿ
2: ನಾನು, ಟೆಕ್ನಿಷಿಯನ್.
0: ಆಗ ನಾನು ಎಂತ ಭಾಗ್ಯ ನೋಡಿ, ಟಿವಿ ರಿಪೇರಿ ಮಾಡುವವರು ರೇಡಿಯೋಕ್ಕೆ ಬಂದಿದ್ದಾರೆ. ರೇಡಿಯೋ ರಿಪೇರಿ
2: ಮಾಡ್ತಿದ್ದೆ. ರೇಡಿಯೋ ನಾನು ಒಂದು ಬಾಕ್ಸ್ ಅಲ್ಲಿ ಮಾಡ್ತಾ ಇದ್ದೆ ಮುಂಚೆ.
0: ಹೌದಾ? ನಮ್ಮ ರೇಡಿಯೋ ಕೇಳಿದ್ರೆ ಏನಾದ್ರು ರಿಪೇರಿ ಮಾಡ್ಲಿಕ್ಕೆ ಹೇಳಿದ್ರೆ ನಿಮ್ಮ ಹತ್ರ ಕಳಿಸಬಹುದಲ್ಲ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಓಕೆ, ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ.
3: ಬ್ರಹ್ಮಾವರದಿಂದ ನಾವು ವಿಶ್ವನಾಥ್ ಟೈಲರ್ ಅಂತ.
0: ವಿಶ್ವನಾಥ್ ಟೈಲರ್ ಬ್ರಹ್ಮಾವರದಿಂದ ಹೇಳಿ, ಮಾತಾಡಿ. ನಮ್ಮ ರಮ್ಲಾನ್, ರಮ್ಲಾನ್ ಬಗ್ಗೆ ಕೇಳಿದಿರಾ?
3: ಹಾ, ಕೇಳಿದೀನಿ. ಒಳ್ಳೆ ಚೆನ್ನಾಗಿ ಹಾಡ್ತಾರೆ ಅವರು.
0: ಅದು ಯೂಟ್ಯೂಬ್ ಅಲ್ಲಿ ಇದೆ ಅವರು ಎಲ್ಲ ಸಂದರ್ಶನ.
3: ಹೌದು.
0: ಮಾತಾಡಿ.
3: ಭಕ್ತಿಗೀತೆ ಅಂತೂ ಹಿಂದೂಗಳು ನಾಚಿಸುವ ಹಾಗೆ ಹಾಡ್ತಾರೆ.
0: ವಾವ್,
2: ಥ್ಯಾಂಕ್ ಯು ಸರ್.
0: ಒಳ್ಳೆ ಸರ್ಟಿಫಿಕೇಟ್
3: ಕೊಟ್ಟಿದ್ದೀರಿ. ತುಂಬಾ ಇದೆ ಅವರಿಗೆ.
2: ಥ್ಯಾಂಕ್ ಯು ಸರ್.
3: ಹೀಗೆ ಮುಂದುವರೆದ್ರೆ ಮೊಹಮ್ಮದ್ ರಫಿ ತರ ಆಗ್ಬಹುದು.
2: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
3: ಹಲೋ, ಸಮಲಾಲ್ ಅವರೇ.
2: ಹೇಳಿ ಹೇಳಿ ಸರ್,
0: ಹೇಳಿ, ಮಾತಾಡಿ.
3: ಹಲೋ
2: ಹಲೋ, ಹೇಳಿ ಹೇಳಿ.
3: ಹಲೋ, ನಮಗೆ ಒಂದು ಅವರು ಗಾಳಿ ದೇವರದ್ದು ಒಂದು ಹಾಡು ಮಾಡಿದಾರಂತೆ.
2: ಹೌದೌದು.
3: ಮತ್ತೊಂದು ವಿದ್ಯಾಭೀಷಣದ ಒಂದು ಏನೋ, ಮತ್ತೆ ನಮ್ಮ
0: ವಿದ್ಯಾಭೂಷಣ
3: ಸರ್, ಇದೊಂದು ಅರ್ಧ ಅಲ್ಲ
0: ಹಾಡು, ಕನ್ನಡ ಹಾಡ ವಿದ್ಯಾಭೂಷಣ ಹಾಡ್ಬೇಕು.

0: ರಚನೆ ಮಾಡಿರೋ ಕಾಳಿ ದೇವಿ. ವಿಷ್ಣು ಸಾರದ ಒಂದು ಒಂದು ಲೈನ್ ಹಾಡಕ್ಕೆ
1: ವಿಷ್ಣು ವಿಷ್ಣು ವಿಷ್ಣುವರ್ಧನ್ ಸರ್ ಅದ. ಓಕೆ ಓಕೆ ಓಕೆ
2: ಓಕೆ ಅರ್ಥ.

0: ಬಹಳ ಚೆನ್ನಾಗಿ ನೂರೊಂದು ನೆನಪು ಹಾಡನ್ನು ಬಹಳ ಮಧುರವಾಗಿ ಬಹಳ ಚೆನ್ನಾಗಿ ಹಾಡಿದ್ರಿ. ಹಾಗೆ ವಿಷ್ಣುವರ್ಧನ್ ಅವರು ತುಂಬ ಕೆಲವೊಂದು ಹಾಡು
1: ಕೆಲವು
0: ಜಾಸ್ತಿ ಯಾವುದು ನೀವು ಕೆಲವು ಕಡೆ ಹೋದಾಗ ಮೊದಲಿಗೆ ಭಕ್ತಿಗೀತೆಯನ್ನೇ ಶುರು ಮಾಡ್ತೀರಿ?
1: ಹೌದೌದು. ನಾನು ಅಂದರೆ ಈಗ ನಾವು ಇರುವಂಥದ್ದು ಇಲ್ಲಿ ಅಲ್ಲ, ಈಗ ತುಳುನಾಡು, ಇಲ್ಲಿ ಕೆ ಜೆ ಯೇಸುದಾಸ್ ಹಾಡಿರುವಂತಹ ನಮ್ಮದು ಇಲ್ಲಿ ಮಧುರು ಟೆಂಪಲ್ ಇದೆ, ಅಲ್ಲಿದ್ದು ಹಾಡಿದ್ದು
0: ಹಾಡು
1: ಮಧುರು
0: ಮಧುರು ಟೆಂಪಲ್ ಇದ್ದು ಹಾಡನ್ನು ಮೊದಲಿಗೆ ಹಾಡ್ತೀರಿ?
1: ಹಾಡ್ತೀರಿ.
0: ಹಾಗೆ ವಿಘ್ನ ವಿನಾಯಕನ ಹಾಡನ್ನು ಹಾಡಿಕೊಂಡು ಯಾವುದೇ ಕಾರ್ಯಕ್ರಮ ಶುರು
1: ಮಾಡ್ತೀವಿ.
0: ಓಕೆ, ಸೋನು ನಿಗಮ್ ಕೂಡ ನಿಮಗೆ ತುಂಬ ಇಷ್ಟದ ಹಾಡುಗಾರ?
1: ಹೌದು ಸರ್, ಖಂಡಿತ.
0: ಸೋನು ನಿಗಮ್ ಅಂದರೆ ಪಂಚಪ್ರಾಣ,
1: ಅವರು ತುಂಬ ಇಷ್ಟ ನನಗೆ ಪಂಚಪ್ರಾಣ. ಅಂದರೆ ಅದೇ ರಫಿ ಸಾಬ್, ಅವನು ರಫಿ ಸಾಬ್ ಇದ್ದಾರಲ್ಲ, ಮೊಹಮ್ಮದ್ ರಫಿ ಸಾಬ್, ಅವರನ್ನು ಅನುಕರಣೆ ಅಂದರೆ ಅವರನ್ನು ಫಾಲೋ ಮಾಡ್ಕೊಂಡು ಬಂದಂಥ ಸಿಂಗರ್ಸ್ಗಳಲ್ಲಿ ಆಗಿರ್ಬೋದು, ಎಸ್ ಪಿ ಬಿ ಅವ್ರು ಹೇಳ್ತಿದ್ರು ನನ್ನ ಗುರು ಮೊಹಮ್ಮದ್ ರಫಿ. ಹಾಗೆ ಸೋನು ನಿಗಮ್ ಅವರಿಗೂ ಕೂಡ ಅವರನ್ನೇ ಅನುಕರಣೆ ಅಂದರೆ ಅನುಕರಣೆ ಅಂತಲ್ಲ, ಅವರನ್ನು ಫಾಲೋ ಮಾಡ್ತಾ ಬಂದಿದ್ದರು ನಾನು ಅವರನ್ನು. ಹಾಗೆ
0: ಈ ಅನಿಸುತ್ತಿದೆ ಯಾಕೆ ಎಂದು ನಂತರ ನಿಮಗೆ ಸೋನು ನಿಗಮ್ ತುಂಬ ಆಪ್ತರಾಗ್ತಾರೆ.
1: ಹೌದೌದು.
0: ಒಂದೆರಡು ಲೈನ್ ಹಾಡೋದಾದ್ರೆ ಅನಿಸುತ್ತಿದೆ.

0: ಅನಿಸುತ್ತಿದೆ ಯಾಕೋ ಎಂದು.
1: ಮೊದಲಿಗೆ ಹೀಗೆ ಅನಿಸಿತ್ತು ನಿಮಗೆ? ಹೀಗೆಲ್ಲ ನಾನು ಇಂಥರ ಕೆಲವು ಕಡೆ ಅಂತ ಸಾರಂಗಿ ಕೂಡ ಬರ್ತೇನೆ ಅಥವಾ ಬೇರೆ ಕಡೆ ಎಲ್ಲ ಮಾಧ್ಯಮಗಳಲ್ಲಿ ಇಷ್ಟೊಂದು ಪ್ರಚಾರ ಪಡೆಯುತ್ತೇನೆ ಅಂತ ಅನಿಸಿದ್ರೆ?
0: ಇಲ್ಲ, ನನಗೆ ನನ್ನ ಪ್ರೌಢ ಶಿಕ್ಷಣ ಮಾಡ್ತಿರುವಾಗ ನಾನು ಆಡ್ತಿದ್ದೆ. ಆಗ ಸಂಧ್ಯೆ ಮೇಡಮ್ ಅಂತ ಇದ್ದರು, ಅವರೀಗ ವೇಣೂರು ಅಲ್ಲಿದ್ದಾರೆ. ಅವರು ಹೇಳಿದ್ರು ನಿನಗೆ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೋದು ಅಂತ ಹೇಳ್ತಿದ್ರು, ಒಳ್ಳೆ ವಾಯ್ಸ್ ಇದೆ ಅಂತ ಹೇಳಿದ್ರು. ಮತ್ತು ಎಲ್ಲರೂ ಚೇತನ್ ಸರ್ ಆಗಿರ್ಬೋದು, ಮಂಜನಾಯ್ಕ ಸರ್, ಪ್ರವೀಣ್ ಸರ್ ಅವರೆಲ್ಲ ಸಪೋರ್ಟ್ ಮಾಡ್ತಿದ್ರು. ಒಳ್ಳೆ
1: ಆಲ್ಬಮ್ ಸಾಂಗಿಗೆ ಹಾಡಿದಿರಿ, ಹಾಗೆ ಫಿಲ್ಮಿಗೆ ಏನಾದರೂ ಅವಕಾಶ?
0: ಇಲ್ಲ, ಇಷ್ಟರವರೆಗೆ ಸಿಗಲಿಲ್ಲ. ನನಗೊಂದು ಆಸೆ ಇದೆ ಸರ್, ಅಂದರೆ ನಾವೊಂದು ರಿಯಲ್ ಜೀ ಕನ್ನಡ ಆಗಲಿ ಅಂತ ಶೋಗೆ ಹೋಗಬೇಕು ಅಂದರೆ ನನಗೆ ಅಲ್ಲಿ ನಾನು ಸಿಂಗರ್ ಆಗಬೇಕು, ದೊಡ್ಡ ಸಿಂಗರ್ ಆಗಬೇಕಂತ ನಮಗೆ ಕಲಿಬೇಕು ಸರ್, ಅದು ಅದೆಲ್ಲ ಅನುಭವ ಬೇಕು ಅಂತ ಅಷ್ಟೇ.
1: ಅಲ್ಲಿ ಜಡ್ಜ್ ಎಲ್ಲ ಕೆಲವು
0: ಹೌದೌದೌದು ಕೊಡುವಂಥ ಟಿಪ್ಸ್ಗಳಾಗಿರ್ಬೋದು, ಅಲ್ಲಿರುವಂಥ ಜೂರಿಗಳು, ಜೂರಿ ಮೆಂಬರ್ಸ್ಗಳಿದ್ದಾರಲ್ಲ, ಅವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ ಈ ಹೋಗುವಂಥ ಸಿಂಗರ್ಗಳಿಗೆ ಅಂತ.
1: ಹಾಗೆ ನಿಮ್ಮ ಬಗ್ಗೆ ಕೆಲವರು ಜನರು ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೊಡ್ತಾರೆ. ನಮ್ಮ ಕೇಳುಗರಂತೂ ನಿಮ್ಮ ಏನೋ ಯೂಟ್ಯೂಬಲ್ಲಿ ವೈರಲ್ ಹಾಡುಗಳನ್ನು ಕೇಳಿದ್ದಾರೆ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಸರ್.
1: ನಮಸ್ತೆ ಪೂರ್ಣಿಮಾ ಸಾಲತ್ರಿಂದ ಹೇಳಿ ಪೂರ್ಣಿಮಾ ಅವರೇ.
2: ಅವರಿಗೂ ನಮಸ್ತೆ ಸರ್. ರಮಲಾ ಸರ್
0: ನಮಸ್ತೆ. ನಮಸ್ತೆ.
2: ನೀವು ಸಾಹಿತ್ಯ ಬರ್ದಾಡುದ?
0: ಸಾಹಿತ್ಯ ಅದೇ ನಾನು ನನಗೆ ಆಗಿ ಒಂದೆರಡು ಮೂರು ಬರೆದು ಆಡಿದ್ದೇನೆ ಅಷ್ಟೇ.
2: ಅಂದ್ರೆ ಅದೇ ನೀವು ಬರೆದ ಸಾಹಿತ್ಯಕ್ಕೆ ನೀವು ಧ್ವನಿ ಆಗ್ತಿರಲ್ಲ, ಅವಾಗ ಸಿಗುವ ತೃಪ್ತಿ, ಬೇರೆಯವರು ಹಾಡಾಡುವಾಗ ವ್ಯತ್ಯಾಸ ಏನು ಗಮನಿಸ್ತೀರಿ?
0: ಅಂದ್ರೆ ಹೇಗೆ ಮೇಡಮ್?
1: ಅಲ್ಲ ನೀವು
2: ಈಗ ನಾವೇ ಬರೆದು ಸಾಹಿತ್ಯ ಬರ್ದು ಹಾಕ್ತೇವೆ, ನಾನು ಇಕ್ಕೋ ಕೇಳಿದ್ದೆ, ನಾನು ಮಾತಾಡಿ ನಂಗೆ ಕೇಳ್ತಾ ಉಂಟು.
1: ಹೇಳಿ ಹೇಳಿ
0: ಹೇಳಿ ಹೇಳಿ.

0: ಈಗ ಸಾಹಿತ್ಯ ನಾವೇ ಬರೆದು ಹಾಡುವಾಗ ಆಡುವುದಕ್ಕೂ ಇನ್ನೊಬ್ಬರ ಸಾಹಿತ್ಯ ಆಡುವುದಕ್ಕೂ ವ್ಯತ್ಯಾಸ ನಿಮ್ಮ ರೀತಿಯಲ್ಲಿ ಯಾವ
1: ನನ್ನ
0: ಅನಿಸ್ತದೆ
1: ರೀತಿಯಂತ.
0: ಅಂತ?
1: ಅಂದ್ರೆ ಈಗ ಬೇರೆಯವರು ನನಗೆ ಬರೆದು ಕೊಟ್ಟರೆ ಆಡ್ಬೋದು, ಅಂದ್ರೆ ನಮಗೆ ಅದು ಕೆಲವರು ಹೇಳ್ತಾರೆ ಅದನ್ನು ಕುತ್ಕೊಳ್ಳಿಸಿ ಹಾಗೆಲ್ಲ, ಆ ರಾಗಕ್ಕೆ ಇದ್ರೆ ಅದನ್ನು ಹಾಡ್ಬೋದು. ಈಗ ಬೇರೆಯವರು ಬರೆದು ನಾನು ಹಾಡ್ತಾನೆ, ನಾವು ಹಾಡಿದ್ರು ನಾವು ಅದನ್ನು ಫೀಲ್ ಮಾಡಿಕೊಂಡು ಹಾಡ್ತೇವೆ ಅಂತಷ್ಟೇ. ಅದರಲ್ಲಿ
0: ಹಾಡಿದ್ರು ಸರ್, ಮತ್ತೆ ತುಂಬಾ ಬೇರೆ ಬೇರೆ ಭಾಷೆ ಸಂಗೀತ ಪ್ರೇಮಿಗಳನ್ನು ಹಿಡಿದಿಡುವ ಶಕ್ತಿ ಇದೆ ನಿಮ್ಮ ಗಾಯನಕ್ಕೆ.
1: ಥ್ಯಾಂಕ್ ಯು ಮ್ಯಾಮ್.
0: ಮತ್ತೆ ಸಾಧ್ಯ ಆದ್ರೆ ಇದೊಂದು ಹಾಡಿ, ತುಳು ಹಾಡು, ಕುರಳಿಂದ ಆಗ್ತದೆ.
1: ಓಕೆ ಓಕೆ ಓಕೆ, ಅದು ನನ್ನ ಫೇವರೇಟ್ ಸಾಂಗ್ ಅಂದ್ರೆ ಅದು.
0: ಹೌದಲ್ವಾ?
1: ಹಾ ಖಂಡಿತ.
2: ಓಕೆ ಸರಿ,
0: ಓಕೆ ಸರ್, ಆಲ್ ದಿ ಬೆಸ್ಟ್.
1: ಥ್ಯಾಂಕ್ ಯು.

0: பாலா குரல் நடக்குது. இது பாலா ವಿದ್ಯಾಭೂಷಣ್ ಅವರ ಬಹಳ
1: ಸೂಪರ್ ಹಿಟ್
0: ಹಾಡು, ಎಲ್ಲರೂ ಹಾಡು.
1: ಈ ಪದ್ಯದ ಬಗ್ಗೆ ಒಂದು ನನ್ನ ಅನಿಸಿಕೆ ಸರ್, ಎಲ್ರಿಗಿಂತಲ್ಲ ಅದರಲ್ಲಿ ಏನೋ ಒಂದು ಫೀಲ್ ಇದೆ. ಅವರು ಹಾಡುವಂತ ರೀತಿಯು ಮನಸ್ಸಿಗೆ ತಗೊಂಡ್ರೆ ಫುಲ್ಲು ಫೀಲ್, ಅದು ಬೇಸರ ಆಗುತ್ತೆ.
0: ಅವರು
1: ಅದೇ ನೋಡಿ, ಅದು ಅದೇ ಅರ್ಥ ಅಂತ ಹೇಳಿದೆ ಕನ್ನಡದಲ್ಲಿ ಹೇಳುದು ಕೊಲನನ್ನು ಬಿಸಾಡಿ ಓದಿ ಅಂತ. ಹಾಗೆ ಅದನ್ನು ಅಷ್ಟು ಚಂದ ಫೀಲ್ ಮಾಡಿ ಅವರು ಹಾಡಿದ್ದಾರೆ. ಈಗ ನಾನು ಆಡ್ತಾನೆ, ಓಕೆ, ಅವರಷ್ಟು ಆಗಲ್ಲ.
0: ಓಕೆ ಓಕೆ. ಹಾಗೆ ಬಹಳ ಮತ್ತೊಂದು ಉಡಲು ದುಲೈ ಗೇನ ದಿಂಜಿ ಈ ತರ ಹಾಡುಗಳು ಕೂಡ ಬಹಳ ಒಂದು.
1: ಮತ್ತೆ ಇದು ಸರ್, ಹಕ್ಕಿಯ ಹೆಗಳೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನ ಬಗೆ, ಆ ಸಾಂಗ್ ಸೂಪರ್ ಹಿಟ್ ಅದು. ಮತ್ತೆ ಮಧುಕರ ವೃತ್ತಿ ಎನ್ನದು ಬಳು ಚೆನ್ನದು, ಮಧುಕರ ವೃತ್ತಿ ಎನ್ನದು, ಆ ಸಾಂಗ್ ಸೂಪರ್. ಅದ್ರ ನಂಗೆ ತುಂಬಾ ಇಷ್ಟ ಅವ್ರದ್ದು.
0: ಹಾಗೆ ತುಂಬಾ.
1: ಮತ್ತೆ ಇದು ಕಟೀಲಿದ್ದು ಹಾಡಿದ್ರು ಅವರು.
0: ನೀವು ಮತ್ತೊಂದು ಹಾಡನ್ನು ತುಂಬಾ ಇಷ್ಟಪಡ್ತೀರಿ, ಪಾಪಿ ಬಲ್ಲನೆ ಅಂತ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ. ಹಲೋ ನಮಸ್ತೆ.
1: ನಮಸ್ತೆ ಮ್ಯಾಮ್.
0: ರಮ್ ರಮ್ಲಾನ್
2: ರಮ್ಜಾನ್ ರವರಿಗೆ ನಮಸ್ತೆ.

0: ಮಾಡಿ ಮತ್ತೆ ನಿಮ್ದೆಲ್ಲ ಅನಿಸಿಕೆಯನ್ನ ಹೇಳಿದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು,
2: ಧನ್ಯವಾದಗಳು.
0: ಆಯ್ತು,
2: ಓಕೆ. ನಮ್ಮ ಕೇಳುಗರ ಒಂದು ಭಾಗ್ಯ, ದೂರದ ಬೆಳ್ತಂಗಡಿಯಿಂದ ಬಂದಿದ್ದಾರೆ, ಬಹಳ ಚೆನ್ನಾಗಿ ಹಾಡಿ ರಂಜಿಸ್ತಾ ಇದ್ದಾರೆ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಕೇಳುಗರೆ ಕರೆ ಮಾಡಿ, ನಿಮಗಿನ್ ಕೆಲವೇ ಸಮಯ ಇದೆ. ಹಲೋ, ನಮಸ್ತೆ. ಯಾರು ಮಾತಾಡುದು?
3: ಅಶೋಕ್ ಮಂಗಳದೇವಿಂದ.
2: ಅಶೋಕ್ ಮಂಗಳದೇವಿಂದ ಮಾತಾಡಿ, ರಮಗಳನ್ ಅವರು
1: ಹೇಳಿ ಸರ್.
3: ನಮಸ್ತೆ.
1: ನಮಸ್ತೆ. ನಮಸ್ತೆ.
3: ಪದ್ಯ ಬಂತು ಮಸ್ತಿ ವ್ಯತ್ಯಾಸ
2: ಓಕೆ ಸರ್ಮೇಲು. ಓಕೆ, ನೀವು ಬೇರೆ ಬೇರೆ ಸರಿಗಮ ಪದನಿಸ ಹಾಗೆ ಬೇರೆ ಬೇರೆ ಇದಕ್ಕೆ ಇದಕ್ಕೆಲ್ಲ ಟ್ರೈ ಮಾಡಿದ್ರಿ?
1: ಕನ್ನಡಕ್ಕೆ ಹೋಗಿಲೆಗೆ,
2: ಕನ್ನಡ
1: ಸರಿಗಮ ಪಾಕೆ. ಮತ್ತೆ ನಾನು ನನ್ನನ್ನು ಅಂದ್ರೆ ಹೇಳಿಕ್ ಆಗಲ್ಲ ಸರ್, ಅಂದ್ರೆ ಅದು ನೋಡೋಣ. ನೆಕ್ಸ್ಟ್ ಇಯರ್ ನಮ್ಗೊಂದು ಭಾಗ್ಯ ಸಿಕ್ಕಿದ್ರೆ ಹೋಗುವಂತ.
2: ಸರಿ, ಹಾಗೆ ಈಗ ನೀವು ಕೆಲವು ಕಡೆ ಹಾಡೋಕ್ಕೆ ಹೋದಾಗ ಜನರು ಹೇಗೆ ಪ್ರತಿಕ್ರಿಯೆ, ಎಲ್ಲಿ ನಿಮಗೆ ತುಂಬ ಖುಷಿ ಕೊಟ್ಟ ವಾತಾವರಣ?
1: ಅಂದರೆ ಮೊನ್ನೆ ನಾನು ಇಲ್ಲಿಗೆ ಹೋಗಿದ್ದೆ, ಇಲ್ಲಿ ಅಂತ ಹೇಳಿದರೆ ಉಡುಪಿ. ಮತ್ತು ನನ್ನ ಊರು ಸರ್. ಫಸ್ಟ್ ಆಫ್ ಆಲ್ ಬೆಳ್ತಂಗಡಿಯೆಲ್ಲ ನಾವು ಕುತ್ತಿಯಾರ ವ್ಯವಸ್ಥೆಯಲ್ಲಿ ಆಡಿದರೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಈಗ ನಾವು ಅಬ್ಬರ ಮಾಡೋದಿಲ್ಲ.

0: ಅಷ್ಟೇ, ಬೇರೆ ಎಂತ ನಮ್ಗೆ ಅದೇ ಅದನ್ನೇ ನಾವು ಇದು ಫಾಲೋ ಮಾಡಬೇಕು ಅಂತ ಹೇಳೋದಷ್ಟೇ.
1: ತುಂಬಾ ಅಭಿಮಾನಿಗಳು ನಿಮ್ಗಿದ್ದ ಅಯ್ಯಪ್ಪ ಸ್ವಾಮಿಯ ಒಂದು ಹಾಡು ಹಾಡ್ತೀರಿ ಇತ್ತೀಚೆಗೆ ಹಾಡಿ.
0: ಹೌದೌದು, ಅದರಿಂದನೇ ಅಂದ್ರೆ ನಾವು ಭಕ್ತಿಗೀತನ ಮುಂಚಿಂದ ಹಾಡ್ತಿದ್ದೆ, ಆದರೆ ಅದೊಮ್ಮೆ ಕೊರೋನಾ ಟೈಮಲ್ಲಿ ಕಾಲಿಬೆಟ್ಟ ಅಂತ ಮಹಿಮೆದ ಕ್ಷೇತ್ರ ಅಂತ ಒಂದು ಆಲ್ಬಮ್ ಮಾಡಿದ್ವಿ ನಾವು, ಅದಾಗ ಸ್ಟಾರ್ಟಿಂಗ್ ಹಾಕಿದ್ದಾಳ ನೀವು.
1: ಹೌದೌದು,
0: ಆ ಸಾಂಗನ್ನು ಕಾಳಿಬೆಟ್ಟದ್ದು.
1: ಹೌದು,
0: ಆಗ ಆ ಸಾಂಗ್ ರಿಲೀಸ್ ಆದಾಗ ಫುಲ್ ವೈರಲ್ ಆಗಿತ್ತು. ಆ ಟೈಮಲ್ಲಿ ಕೊರೋನಾ ಸರ್, ಹಾಗಾಗಿ ನನ್ನದು ಸ್ವಲ್ಪ ಏನಂತದೆ ಯೋಗ ಅವತ್ತಿರ್ಲಿ,
1: ಯೋಗ ಇರಲಿಲ್ಲ, ಇಲ್ಲದ್ರೆ
0: ಅದು ಆವತ್ತೇ ಆಗ್ತಿದ್ದೆ. ನ್ಯೂಸ್ ಪೇಪರ್ ಎಲ್ಲ ಬಂದಿತ್ತು, ಸುದ್ದಿ ನ್ಯೂಸ್ ಆಗಲಿ ಅದರ ವಿಜಯವಾಣಿ ಎಲ್ಲ ಬಂದಿತ್ತು. ಆನಂತರ ಮೊನ್ನೆ ನಾವು ಅಯ್ಯಪ್ಪ ಇದು ಮಳದಾರಿ ಆಗ್ತಿರಲ್ಲ ಡಿಸೆಂಬರಲ್ಲಿ, ಅವತ್ತು ನಾನು ಮತ್ತು ನನ್ನ ಫ್ರೆಂಡ್ ಅರುಣಾಚಾರ್ಯ ಅಂತಿದ್ದಾರೆ ಜೊತೆಯಲ್ಲಿ ನಾವೊಂದು ಕವರ್ ಸಾಂಗ್ ಮಾಡಿದ್ದು, ಅದು ವೈರಲ್ ಆಯಿತು.
1: ಅಯ್ಯಪ್ಪ ಒಂದೆರಡು ಲೈನ್ ಹಾಡಬಹುದು,
0: ಅದು ನನಗೆ ಇಷ್ಟ ಇಷ್ಟದು.

0: ಬಹಳ ಚೆನ್ನಾಗಿ ಹಾಡಿದ್ರಿ. ಯಾರು ಬರ್ತದ್ದು?
1: ಇದು ನಾನು ಬರ್ತದಲ್ಲ, ಜಸ್ಟ್ ಹಾಡಿರುವಂತ
0: ಹಾಡಿದ.
1: ಅವ್ರು ನೋಡಿ, ಅವರು ಕ್ರಿಶ್ಚಿಯನ್ ಆಗಿ ಅವರು ಎಷ್ಟು ಚಂದ ಭಕ್ತಿ ಕೀರ್ತನೆ ಎಲ್ಲ ಹಾಡ್ತಾರೆ. ಅವ್ರ ಮಳೆಯಲ್ಲಿ ಸಾಂಗ್ ಮರನು ಪೂ ಮಗಳೇ ಎಲ್ಲ ಮರಕ್ಕೆ ಒನ್ನೇನ್ ಪರಂಜು, ಆ ಸಾಂಗ್ ತುಂಬಾ
0: ತುಂಬಾ ಹಲವಾರು ಸೂಪರ್ ಹಿಟ್ ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡದಲ್ಲಿ ಕೂಡ ಕೆಲವೊಂದು ಹಾಡುಗಳನ್ನು ಹಾಡಿದ್ದಾರೆ. ಹಾಗೆ ನೀವು ಪಾಪಿ ಬಲ್ಲನೆ ಒಂದು ಹಾಡು ಕೂಡ ತುಂಬಾ ಚೆನ್ನಾಗಿ ಹಾಡ್ತೀರಿ. ಹಾಗೆ ಕನ್ನಡ ಹಾಡುಗಳನ್ನು, ಚಿತ್ರಗೀತೆಗಳನ್ನು ಕೂಡ ಹಾಡ್ತೀರಿ. ನಿಮ್ಮ ಮತ್ತೊಂದು ಹಾಡು, ಈಗ ಒಂದು ಪ್ರಸಾರ ಮಾಡೋದು ಸಮಯ ಇಲ್ಲ, ಈ ಸಂಜೆ ಯಾಕಾಗಿದೆ ಅಂತ ಒಂದು, ಈ ಹಾಡನ್ನು ಕೂಡ ತುಂಬ ಕಡೆ ಹಾಡಿದೆ,
1: ಕವರ್ ಸಾಂಗ್ ಮಾಡಿ.
0: ಈಗ ಸಂಜೆ ಆಗ್ತಾ ಬರ್ತಾ ಇದೆ, ಯಾಕಾಗಿದೆ ಅಂತ ಬೇಸರ ಆಗ್ತದೆ, ಖುಷಿ ಆಯ್ತು,
1: ಟೈಮ್ ಕಮ್ಮಿ ಆಯ್ತು ಅಂತ
0: ಹೇಳಿ ಹಾಡಬಹುದೇ.
1: ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ

0: ಹಾಯ್, ನಾನು ನಿಮ್ಮ ನಿಹಾಲ್ತಾ ಅವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನೀವೇ ಹಾಡಿದಂಥ ಒಂದು ಹಾಡನ್ನು ಕೇಳಿದ್ರಿ. ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ನಮಸ್ತೆ ಸರ್, ಜಯಪ್ರಕಾಶ್.
1: ಜಯಪ್ರಕಾಶ್ ಅವರೇ.
2: ನಮಸ್ತೆ ಸರ್. ರಮ್ಲಾನ್ ಸರ್, ನಮಸ್ತೆ.
3: ನಮಸ್ತೆ ನಮಸ್ತೆ.
2: ತುಂಬಾ ಚಂದ ಆಡಿದ್ದೀರಿ ಸರ್, ತುಂಬಾ ಖುಷಿ ಆಯ್ತು. ಸಂಗೀತಕ್ಕೆ ಜಾತಿ, ಭಾಷೆ, ಧರ್ಮ ಇದರ ಎಲ್ಲೇ ಇಲ್ಲ ಅಂತೇಳಿ ತೋರಿಸಿಕೊಡ್ತೀರಿ ನೀವು.
3: ಥ್ಯಾಂಕ್ ಯು ಸರ್.
2: ತುಂಬಾ ಅದೇ ಅಲ್ಲೆಲ್ಲೋ ಕಳಚಿಕೊಂಡ ಒಂದು ಸೌಹಾರ್ದದ ಕುಂಡಿಯನ್ನು ಮತ್ತೆ ಬೆಸೆಯುವ ಪ್ರಯತ್ನ ಅಂತೇಳಿ ಹೇಳ್ಬಹುದು.
3: ಥ್ಯಾಂಕ್ ಯು ಸರ್.
2: ಒಳ್ಳೇದಾಗ್ಲಿ ಸರ್ ನಿಮ್ ಭವಿಷ್ಯಕ್ಕೆ.
3: ಥ್ಯಾಂಕ್ ಯು. ಥ್ಯಾಂಕ್ ಯು
2: ಸರಿ ಸರ್, ನಮಸ್ತೆ.
1: ಧನ್ಯವಾದಗಳು. ಕೂಡ ಒಂದು ಇತರ ಸಂಗೀತ ಯಾವುದೇ ಭಾಷೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
4: ಹಲೋ, ನಮಸ್ತೆ ಸರ್. ಕುಸುಮಾಕರ್ ಕೊಟ್ಟಾರದಿಂದ.
1: ಕುಸುಮಾಕರ್ ಕೊಟ್ಟಾರದಿಂದ ಹೇಳಿ ಕುಸುಮಾಕರ್.
4: ನಾನೊಂದು 15 ನಿಮಿಷ ಆಯ್ತು ಕಾಲ್ ಮಾಡಿ, ಬಿಸಿ ಬರ್ತಾ ಇತ್ತು.
1: ಹೌದಾ?
4: ಅಲ್ಲಿ ಎಂತ ಗೊತ್ತಿಲ್ಲ, ನೀವು ಮಾತಾಡ್ತಾ ಇರ್ಲಿಲ್ಲ, ಬಿಸಿ ಏನೋ ಅದು ಇದಾಗ್ತಾ. ನಮಸ್ತೆ ಸರ್.
3: ನಮಸ್ತೆ ನಮಸ್ತೆ.
4: ನಿಮ್ಮ ಹಾಡೆಲ್ಲ ಕೇಳಿದೆ ಆಗದಿಂದ, ತುಂಬಾ ಖುಷಿ ಆಯ್ತು. ಒಳ್ಳೆ ವಾಯ್ಸ್ ಕೂಡ ಒಳ್ಳೆ ಉಂಟು.
3: ಥ್ಯಾಂಕ್ ಯು ಸರ್.
4: ಹೌದು, ಮತ್ತೆ ಆ ದೇವರದ್ದು ಹಾಡೆಲ್ಲ ಕೇಳಿ ಅದು ನೀವು ಆಡುವಾಗ ಅದರ ಫುಲ್ ಒಳಗೆ ಹೋಗ್ತೀರಾ ಅಂತ. ಹೌದು, ಒಳ್ಳೆ ಒಂದು ಭಾವ ಪೂರ್ವ ಇದರಾಗಿ ಆಡ್ತೀರಿ.
3: ಥ್ಯಾಂಕ್ ಯು.
4: ಮತ್ತೆ ಈಗ ನೋಡಿ, ಮೊಹಮ್ಮದ್ ರಫಿ ಎಲ್ಲ ಹಿರಿಯ ಗಾಯಕರೆಲ್ಲ ಒಳ್ಳೆ ನಮ್ಮ ಈ ದೇವರದ್ದು ಹಾಡೆಲ್ಲ ಆಡ್ತಾ ಇದ್ರು. ಅದೇ ಈಗ ಅವ್ರು ಹೇಳಿದ್ರಲ್ಲ, ಯಾವ್ದೇ ಈ ಕಲೆಗೆ ಯಾವ್ದು ಧರ್ಮ ಇಲ್ಲ ಅಂತ.
3: ಹೌದೌದು ಸರ್.
4: ಹಾಗೆ ಒಳ್ಳೆ ಒಳ್ಳೆ ಕೆಲಸ. ಮತ್ತೆ ಹಿಂದಿ ಹಾಡು ಏನಾದ್ರು ಬರ್ತದ ಸರ್?
3: ಬರ್ತದೆ ಬರ್ತದೆ.
4: ಏನ ಬರ್ತದಲ್ಲ, ಹೇಳ್ಬಾರ್ದು.
3: ಹೌದೌದೌದು.
4: ಒಂದು ಕಿಶೋರ್ ಕುಮಾರ್ ಅವ್ರದ್ದು ಹಮೆ ತುಮ್ಸೆ ಪ್ಯಾರ ಕಿತನ ಒಂದೊಂದು ಲೈನ್ ಆಡಿಸ.
3: ಅದು ಗೊತ್ತಿಲ್ಲ, ಬೇರೆ ಗೊತ್ತಿದೆ. ಇದು
4: ಗೊತ್ತಿದ್ದಾಡಿ ಸರ್. ಓಕೆ ಸರ್, ಥ್ಯಾಂಕ್ ಯು.
3: ರಿಮುಜಿ ಮುಗಿರೆ ಸಾವನ್ ಸುಲಗ.

0: सावन मैं ते दो दिल सा किसी ने
1: किसी
0: मेरा
1: थोड़ा
0: थोड़ा बर्बाद की तरफ ऐसा मोड़ा, मत खिलते हैं गुल यहाँ, खिल के बिकरने को खिलते हैं दुनिया।
1: शर्मिली दु
0: हाँ हो दो हो, तुम भाई दे
1: ओके
0: और दो,
1: सर
0: तुम भाई
1: यस
0: दे,
1: सर
0: तुम भाई दे, हो
1: ಹೌದು
0: दो।
1: ಹೌದು ಹೌದು ಓಕೆ ಸರ್ ಥ್ಯಾಂಕ್ ಯು
0: ಥ್ಯಾಂಕ್ ಯು
1: ಸರ್
0: ಸೋ ಮಚ್,
1: ಒಳ್ಳೆ
0: ಥ್ಯಾಂಕ್ ಯು,
1: ಥ್ಯಾಂಕ್ ಯು,
0: ಧನ್ಯವಾದಗಳು. ಓಕೆ, ನಮ್ಮ ಕುಸುಮಾಕರಣ ಅವರು ಕರೆ ಅವರಿಗೆ ಸಿಗಲಿಲ್ಲ, ಹಾಗೆ ಕೊನೆಗೆ ಹೋಗೋ ಸಿಕ್ಕಿತ್ತು ಅಂತ ಹೇಳಿ.
1: ಹೌದು ಹೌದು
0: ಓಕೆ, ಹಾಗೆ ಇವತ್ತು ಸಾರಂಗಿಗೆ ಬಂದಿದ್ರಿ, ಪ್ರಥಮ ರೇಡಿಯೋಕ್ಕೆ ಬರ್ತಾ ಇರೋದು ಪ್ರಥಮ
1: ಪ್ರಥಮ.
0: ಅಲ್ವಾ?
1: ಹೌದು
0: ಹ್ಞೂ,
1: ಹೌದು,
0: ಬೇರೆ ಯಾವ ಯಾವುದೇ ರೇಡಿಯೋಕ್ಕೆ ಹೋಗಿಲ್ಲ ನೀವು.
1: ಹೋಗಿಲ್ಲ ಹೋಗಿಲ್ಲ ಸರ್.
0: ನಾವೆಲ್ಲ ಇಂಥ ಒಂದು ಯಾರ ಹೊಸದಾಗಿ ಪರಿಚಯ ಮಾಡುವಂಥ ಒಂದು ಹವ್ಯಾಸ ನಮ್ಮದು,
1: ಥ್ಯಾಂಕ್ ಯು
0: ಹಾಗೆ
1: ಸರ್.
0: ಇವತ್ತು ನೀವು ಸಿಕ್ಕಿದ್ರಿ. ಓಕೆ
1: ನಾನು ಅಂದರೆ ಕಾಪಿಗೆ ಹೋಗ್ತಿರುವಾಗ ನಾನು ಆಚೆ ಅವರು ನನ್ನ ಫ್ರೆಂಡ್ ಹೇಳಿದರು, ವಿಜೇತ್ ಶೆಟ್ಟಿ ಅಂತ. ನಾನು ಅದು ಕೂಡ ಹಾಗೆ ಯೂಟ್ಯೂಬಲ್ಲಿ ಬಂದಂಥ ಪರಿಚಯ ಆದಂಥ ಫ್ರೆಂಡ್ ಅವರು, ಅವ್ರು ನನ್ನ ಕರ್ಕೊಂಡು ಹೋದರು ಬೈಕಲ್ಲಿ. ಆಗ ನಾನು ತಿರುಗಿಸಿ ನೋಡಿ ಇದು ನೋಡ್ತಾ, ಅವ್ರು ಹೇಳಿದ್ರು ಇದೇ ಬಪ್ಪನಾಡು ಅಂತ. ನನ್ನ ಮನಸ್ಸನ್ನು ಅಂದ್ಕೊಂಡು ಹೋದದ್ದು, ಯಾವಾಗ ನನಗೆ ಇಲ್ಲಿ ಪ್ರೋಗ್ರಾಮ್ ಸಿಗುತ್ತೆ ಅಂತ. ಅದು ಅವತ್ತು ಮುಂಚೆ ಹಿಂದಿನ ದಿನ ನನಗೆ ಕಾಲ್ ಮಾಡಿದರು, ಹೀಗೆ ಪ್ರೋಗ್ರಾಮ್ ಇದೆ ಬಪ್ಪನಾಡಲ್ಲಿ, ಬರಬೇಕು ತುಳು ಅದು ಸಾಹಿತ್ಯ ಇದೆ ಬರಬೇಕು ಅಂತ. ಓಕೆ ಅಂತ ಹೇಳಿದೆ ನಾನು. ಹಾಗೆ ಹೋದದ್ದು, ಅದೇ ಅಲ್ಲಿ ಬರುವಾಗ ನೀವು ಸಿಕ್ಕಿದ್ರಿ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್, ದೇವರದ್ದು ಲೀಲೆ ಅದು. ಹಾಗಾಗಿ
0: ನಮ್ಮ ಕೇಳುಗರ ಭಾಗ್ಯ ಕೂಡ
1: ಖಂಡಿತ ಸರ್,
0: ನಾವು ಕರೆಯೋದು ಹೆಚ್ಚಲ್ಲ, ನೀವು ಬರುವುದು ಹೆಚ್ಚು. ಯಾಕೆಂದರೆ ಅಷ್ಟೊಂದು ಗಾಯಕರಿಗೆ ಒಂದು ನಾವು ಪರಿಚಯ ಮಾಡಿಕೊಡ್ತೇವೆ, ಆದರೆ ನಿಮ್ಮಲ್ಲಿ ಕೂಡ ಒಂದು ಆ ಕೇಳುಗರ ಜೊತೆ ಮಾತಾಡುವಂಥ ಒಂದು ಅವಕಾಶ
1: ಥ್ಯಾಂಕ್ ಯು ಸರ್
0: ಕೂಡ ಇವತ್ತು ಲಭ್ಯ ಆಯ್ತಲ್ಲ, ಅದು ಖುಷಿ ನಮಗೆ. ಇವತ್ತು ಸಾರಂಗಿಗೆ ಬಂದು ಏನು ಹೇಳ್ತೀರಿ?
1: ತುಂಬ ಖುಷಿ ಆಯಿತು ನನಗೆ. ನಾನೊಂದು ಅಂದರೆ ನಾನು ನನ್ನ ಊರಲ್ಲಿ ಹೇಳಿದ್ದೆ, ನಾನು ಸ್ಟೇಟಸ್ ಹಾಕಿದ್ದೆ, ಆಗ ಅವ್ರಿಗೆಲ್ಲ ಖುಷಿಯಾಗಿತ್ತು. ನಮ್ಮ ನನಗೊಂದು ಖುಷಿ ಇದೆ, ನನ್ನ ಊರನ್ನು ಇಲ್ಲಿ ನನ್ನ ಊರಿನ ಸೌನರ್ ಅಂತ ಹೇಳಲಿಕ್ಕೆ ನನಗೆ ಖುಷಿ ಇದೆ. ಈ ಒಂದು ಸಾರಂಗ್ ಅಂತ ರೇಡಿಯೋ ಫ್ಯಾನ್ ಬಂದು ಮಾತಾಡಲಿಕ್ಕೆ ನನಗೊಂದು ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ನನ್ನ ತಂದೆ ತಾಯಿದ್ದು ಪುಣ್ಯ, ಹಾಗೆ ನನ್ನ ಊರವ್ರದ್ದೆಲ್ಲ ಆಶೀರ್ವಾದ. ಎಲ್ಲ ನನ್ನನ್ನು ಪ್ರೀತಿಸುವಂಥ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಆಗಲಿ, ಎಲ್ಲ ಅವರ ಆಶೀರ್ವಾದದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮಂಥ ಕಲಾ ಪೋಷಕನಾಗಲಿ ಹಾಗಿರುವಾಗ ಅದೊಂದು ಖುಷಿ ಇದೆ ಸರ್ ನನಗೆ.
0: ಓಕೆ, ಹಾಗೆ ಕನಸು ಏನಾದರೂ ಇದೆ?
1: ಕನಸು ಅಂದೆ ನನಗೆ
0: ಏನಾದರೂ ಒಂದು ಸ್ಟುಡಿಯೋ
1: ಸ್ಟುಡಿಯೋ ಅಂತ ಯಾಕಂದ್ರೆ ಮನೆಯಲ್ಲಿ ನನಗೆಲ್ಲ ಇದರ ಸಿಸ್ಟಮ್ ಎಲ್ಲ ತೆಗೆದಿಟ್ಟಿದ್ದೇನೆ, ನಾನು ಮಾಡ್ತೇನೆ ಇನ್ನು. ಮತ್ತೆ ನನಗೆ ಏನಂತಲ್ಲಿ ಒಂದು ಸಿಂಗರ್ ಆಗಬೇಕು ಅಂತ ಇದೆ,
0: ಅದೇ
1: ಆಗಿದ್ದೇನೆ
0: ಹಾಗೆ
1: ಆಲ್ರೆಡಿ. ಒಂದು
0: ಪ್ಲೇಬ್ಯಾಕ್
1: ಆ ಥರ ಆಗಬೇಕು,
0: ಒಂದು ಸಿನಿಮಾಕ್ಕೆ ಹಾಡಬೇಕು,
1: ತುಳು ಆಗ್ಬೋದು, ಯಾವುದು ಆಗ್ಬೋದು, ಭಕ್ತಿಗೀತೆ ಆಗ್ಬೋದು, ಯಾವುದು ನನಗೆ ಸಾಂಗ್ ಕಟ್ತಾ ಅದನ್ನು ಹಾಡ್ತೀನಿ ನಾನು, ಇಷ್ಟಪಟ್ಟು ಹಾಡ್ತೇನೆ. ಮತ್ತೆ ಅದೇ
0: ಸಾಧಾರಣ ಇಷ್ಟು ವೇದಿಕೆ ಸಿಕ್ಕಿದೆ ನಿಮಗೆ
1: ತುಂಬ ಸರ್, ನಾನು ತುಂಬ

0: ಸದಾ ನಿಮ್ಮ ಈ ಒಳ್ಳೆತನ ನಿಮಗೆ ದಾರಿ ತೋರಿಸಿದೆ ಅಂತ ಹೇಳ್ತಾ ದೇವರು ನಿಮಗೆ ಹರಸಲಿ ಅಂತ ಎಲ್ಲ ಕೇಳುಗ ಬಾಂಧವರ ಪರವಾಗಿ ಮತ್ತು ನಮ್ಮ ಸಾರಂಗಿನ ನಿರ್ದೇಶಕರ ಪರವಾಗಿ ನಿಮಗೆ ಹೃದಯ ತುಂಬಿದ ಧನ್ಯವಾದಗಳು.
1: ಇದುವರೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಅಲ್ಲೇ ನದಿಯ ದಡದಲ್ಲಿ ಮರದ ಮೇಲಿದ್ದ ಒಂದು ಪಾರಿವಾಳಕ್ಕೆ ಈ ಇರುವೆ ಜೀವಕ್ಕೆ ಹೋರಾಡ್ತಾ ಇದ್ದಿದ್ದು ಕಾಣಿಸ್ತು. ಇರುವೆ ಮೇಲೆ ಕನಿಕರಗೊಂಡು ಕೆಲವು ಎಲೆಗಳನ್ನು ಮುಳುಗುತ್ತಿದ್ದ ಇರುವೆಯ ಹತ್ತಿರ ಹಾಕ್ತು. ಇರುವೆ ತಕ್ಷಣ ಒಂದು ಎಲೆಯನ್ನು ಹಿಡಿದುಕೊಂಡು ಅದನ್ನು ಹತ್ತಿ ಹಾಗೆ ತೇಲುತ್ತಾ ದಡ ತಲುಪಿತು.
1: ಅಪ್ಪ, ನಾನ್ ಬದುಕೊಂಡ್ಬಿಟ್ಟೆ.
0: ಸಹಾಯ ಮಾಡಿದ ಆ ಪಾರಿವಾಳಕ್ಕೆ ಧನ್ಯವಾದ ಹೇಳೋಣ ಅಂತ ಇರುವೆ ಪಾರಿವಾಳವಿರುವ ಆ ಮರದ ಹತ್ತಿರಕ್ಕೆ ಹೋಗ್ತಾ ಇತ್ತು. ಆ ಮರದ ಹತ್ತಿರ ಒಬ್ಬ ಬೇಟೆಗಾರ ಮರದ ಮೇಲಿದ್ದ ಆ ಪಾರಿವಾಳಕ್ಕೆ ಗುರಿ ಇಟ್ಟು ನಿಂತಿದ್ದ. ಒಂದು ಕ್ಷಣವನ್ನು ಯೋಚಿಸದೆ ಇರುವೆ ಆ ಬೇಡನ ಕಾಲು ಹತ್ತಿ ಚೆನ್ನಾಗಿ ಕಚ್ಚಿಬಿಡ್ತು. ಆ ಬೇಡ ನೋವಿನಿಂದ ಜೋರಾಗಿ ಕಿರಿಚಿದ.
2: ಏನದು ಕಚ್ಚಿದ್ದು?
0: ಇರುವೆ ಅಂದುಕೊಂಡ ಹಾಗೇನೆ ಬೇಡನ ಕೂಗು ಪಾರಿವಾಳವನ್ನು ಎಚ್ಚರಿಸಿತು. ತಕ್ಷಣ ಅದು ಒಂದು ಸುರಕ್ಷಿತವಾದ ಜಾಗಕ್ಕೆ ಹಾರಿಬಿಡ್ತು. ಹೇಗೆ ಪಾರಿವಾಳವು ಇರುವೆ ಜೀವವನ್ನು ಕಾಪಾಡಿತೋ ಹಾಗೆ ಇರುವೆ ಕೂಡ ಪಾರಿವಾಳದ ಜೀವವನ್ನು ಬೇಡನಿಂದ ಕಾಪಾಡಿತು.
3: ಈಗ ನೀನು ಆ ಚಾಕ್ಲೇಟ್ ನನ್ನನ್ನು ಕೊಟ್ಟು ಒಳ್ಳೆ ಕೆಲಸ ಮಾಡು.
4: ಹಾ ಹಾ ಹಾ ಹಾ.

0: ಕರಡಿ ಮತ್ತು ಜೇನ್ ನೊಣಗಳ ಕತೆ.
1: ನೀನ್ ಅದೃಷ್ಟವಂತ.
2: ಹೇ ತೂ ಅಸಹ್ಯ.

0: ಪಕ್ಷಿ ನಿನ್ಗೇನು ತೊಂದರೆ ಮಾಡಲ್ಲ. ಮಿಂಟು, ನೀನು ತಾಳ್ಮೆ ಕಳ್ಕೊಂಡೆ ಆ ಕಥೆಯಲ್ಲಿ ಬರುವ ಕರಡಿ ಹಾಗೆ.
1: ಯಾವ ಕಥೆ ಮಿನ್ನು?
2: ಆಹಾ, ಜೇನು, ನನ್ನ ಸಿಹಿ ಜೇನು.
3: ಇನ್ನೇನು ಕರಡಿ ಜೇನನ್ನು ಕದಿಯಲು ಹತ್ತಿರ ಬರುತ್ತಿದ್ದಂತೆ ಒಂದು ಜೇನ್ನೊಣವು ತನ್ನ ಗೂಡು ಕಾಪಾಡಲು ಹಾರಿ ಬಂತು. ಜೇನುಗೂಡು ಕಾಪಾಡಲು ಆ ಜೇನು ಕರಡಿಯ ಮೂಗನ್ನು ಕಚ್ಚಿಬಿಟ್ಟು ಗೂಡು ಸೇರಿಬಿಟ್ಟಿತು.
0: ನಮ್ ಜೇನ್ ತಿನ್ಬೇಡ.
3: ಈಗ ಕರಡಿಗೆ ಸಿಟ್ಟು ನೆತ್ತಿಗೇರ್ಬಿಡ್ತು.
2: ನನ್ನ ಕಚ್ಚೋಕೆ ಎಷ್ಟು ಧೈರ್ಯ ನಿಮಗೆ? ಇರಿ, ನಿಮ್ಮ ಗೂಡನ್ನು ನಾಶ ಮಾಡ್ಬಿಡ್ತೀನಿ.
3: ಅಲ್ಲಿಂದ ಹೋಗುವ ಬದಲು ಆ ಕರಡಿಯು ಕೋಪದಿಂದ ಆ ಜೇನುಗೂಡನ್ನು ನಾಶ ಮಾಡಲು ತನ್ನ ಕೈಗಳಿಂದ ಹೊಡೆಯಲು ಪ್ರಾರಂಭಿಸಿತು. ಇದರಿಂದಾಗಿ ಗೂಡಿನಲ್ಲಿದ್ದ ಅಷ್ಟೂ ಜೇನೊಣಗಳು ತಕ್ಷಣವೇ ಎಚ್ಚರಗೊಂಡು ಹೊರಬಂದು ಕರಡಿಯನ್ನು ತಲೆಯಿಂದ ಕಾಲಿನವರೆಗೂ ಕಚ್ಚಿಬಿಟ್ಟಿತು.
2: ಔಚ್ ಔಚ್, ಯಾರಾದರೂ ನನ್ನ ಈ ಜೇನೊಣಗಳಿಂದ ಕಾಪಾಡಿ.
3: ಮೈಯೆಲ್ಲ ಕಡಿದಿದ್ದರಿಂದ ಕರಡಿ ನೋವಿನಿಂದ ಓಡಿ ಹೋಗಿ ಅಲ್ಲೇ ಇದ್ದ ಕೊಳದ ಒಳಗೆ ನೆಗೆದು ಬಿಟ್ಟಿತು. ಆ ಜೇನೊಣಗಳು ಕರಡಿಗೆ ಎಚ್ಚರಿಸುತ್ತಾ, ಕರಡಿಗೆ ಆ ದಿನ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲ್ತಂಗಾಯ್ತು. ಒಂದ್ ಚಿಕ್ಕ ಗಾಯವನ್ನು ಸಂಯಮದಿಂದ ತಡೆದುಕೊಂಡಿದ್ದರೆ ಸಾವಿರಾರು ಗಾಯಗಳಿಂದ ಉಳಿದುಕೊಳ್ಳಬಹುದಿತ್ತು.
1: ಹೌದು, ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು.
0: ನಿನ್ಗೆ ನೋವಾಗಿದ್ದು ನಿನ್ ಕೋಪದಿಂದ ಮಿಂಟು, ಆ ಪಕ್ಷಿಯಿಂದ ಅಲ್ಲ.

0: ಮತ್ತೊಂದು ಇಲಿ.
1: ನನ್ಗ ಆಗಲ್ಲಪ್ಪ, ನನಗೆ ತುಂಬಾ ಭಯ ಆಗುತ್ತೆ.
0: ಹಾಗಾಗಿ ಯಾವ ಇಲಿಯೂ ಮುಂದೆ ಬರಲಿಲ್ಲ. ಪ್ರಶ್ನೆ ಹಾಗೆ ಉಳಿತು.
1: ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು?
2: ಹಾಗಾದ್ರೆ ಬೆಕ್ಕಿಗೆ ಯಾರು ಗಂಟೆ ಕಟ್ಲಿಲ್ವಾ?
3: ಇಲ್ಲ, ಆದ್ರೆ ನೀನ್ ಕಟ್ಟಬಲ್ಲೆ.
1: ಇಲ್ಲಪ್ಪ, ನಂಗಾಗಲ್ಲ.
3: ವಾಪಸ್ ಬಾ, ನಾನು ಸುಮ್ನೆ ತಮಾಷೆ ಮಾಡ್ತಿದ್ದೆ.
1: ಹಾ ಹಾ ಹಾ ಹಾ.

0: ಹಾಗಾದ್ರೆ ನೀನು ಸಿಂಹ ಮತ್ತು ಇಲಿಯ ಕತೆ ಕೇಳಲೇಬೇಕು.
1: ಅದೊಂದು ಸುಂದರವಾದ ಕಾಡಿನಲ್ಲಿ ಪ್ರಶಾಂತವಾದ ಮಧ್ಯಾಹ್ನ, ಒಂದು ಸಿಂಹ ಬೇಟೆಯಾಡಿ ತನ್ನ ಊಟ ಮುಗಿಸಿಕೊಂಡು ನೆಮ್ಮದಿಯಾಗಿ ವಿಶ್ರಮಿಸುತ್ತಿತ್ತು. ಅಲ್ಲೇ ಹತ್ರದಲ್ಲಿದ್ದ ಒಂದು ಇಲಿಯು ತನ್ನ ಆಹಾರ ಹುಡುಕಿಕೊಂಡು ಸಿಂಹದ ಗುಹೆ ಹತ್ರ ಬಂತು. ಪ್ರತಿದಿನದ ಹಾಗೇನೆ ಇಂದು ಸಹ ಅದು ಸಿಂಹದ ಗುಹೆ ಹತ್ರ ಆಹಾರಕ್ಕಾಗಿ ಬಂದಿತು. ಸಮಯ ಕಳೆದ ಹಾಗೆ ಸೂರ್ಯ ಮೋಡದ ಮರೆಯಾಗಿ ಸಂಜೆಯಾಗುತ್ತಾ ಬಂತು. ಆ ಇಲಿ ತನ್ನ ಆಟ ಊಟ ಮುಗಿಸಿಕೊಂಡು ರಾತ್ರಿ ಮಲ್ಗೋಕೋಸ್ಕರ ಮನೆ ಕಡೆ ಓಡಿತು. ತನ್ನದೇ ಲೋಕದಲ್ಲಿ ಇದ್ದ ಇಲಿಯು ಸಿಂಹದ ಗುಹೆ ಹತ್ರ ಬಂದು ಅಕಸ್ಮಾತಾಗಿ ಸಿಂಹವನ್ನು ಎಡವಿ ಬಿಟ್ಟಿತು. ಇದರಿಂದ ಎಚ್ಚರಗೊಂಡ ಸಿಂಹ ಇಲಿಯನ್ನು ಕೋಪದಿಂದ ತನ್ನ ಪಂಜಿನಿಂದ ಹಿಡಿದುಕೊಂಡಿತು.
2: ಎಷ್ಟು ಧೈರ್ಯ ನಿನಗೆ ಈ ಕಾಡಿನ ರಾಜನನ್ನು ಎಬ್ಬಿಸುವುದಕ್ಕೆ, ನಾನೆಂದರೆ ಭಯವಿಲ್ಲವೇ
1: ಎಂದು ಸಿಂಹ ಗರ್ಜಿಸಿತು. ಇಲಿ ಗಾಬರಿಯಿಂದ ತರತರನೆ ನಡುಗುತ್ತಿತ್ತು. ಕೆಲ ಕ್ಷಣ ಮಾತೇ ಹೊರಡಲಿಲ್ಲ.
2: ನಿನ್ನನ್ನು ಬಿಡೋದಿಲ್ಲ, ನಿನ್ನ ತಿಂದು ಬಿಡ್ತೀನಿ, ನನಗೆ ತುಂಬಾ ಕೋಪ ಬರ್ಸಿದ್ದೀಯ,
1: ಸಿಂಹ ಮತ್ತೆ ಗರ್ಜಿಸಿತು. ನಡುಗುತ್ತಾ ಇಲಿಯು ಸಿಂಹವನ್ನು ಬೇಡಿಕೊಂಡಿತು.
3: ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನ ಜೀವ ಉಳಿಸು. ನಿನಗೆ ಯಾವತ್ತಾದ್ರೂ ಒಂದಿನ ಕಷ್ಟ ಬಂದಾಗ ಖಂಡಿತ ಸಹಾಯ ಮಾಡ್ತೀನಿ, ದಯವಿಟ್ಟು ಕ್ಷಮಿಸು.
2: ಸಹಾಯ ನಿನ್ನಿಂದ ನೀನ್ ಯಾವುದಕ್ಕೂ ಪ್ರಯೋಜನವಿಲ್ಲ
1: ಎಂದು ಇಲಿಯನ್ನು ಹೀಯಾಳಿಸಿತು. ಇಲಿ ಮತ್ತೊಮ್ಮೆ ಧೈರ್ಯದಿಂದ ಬೇಡಿಕೊಂಡಿತು.
3: ದಯವಿಟ್ಟು ಇದೊಂದ್ಸಲ ಅವಕಾಶ ಕೊಡು, ಒಂದಲ್ಲ ಒಂದಿನ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ, ದಯವಿಟ್ಟು ಬಿಟ್ಬಿಡು.
1: ಇಲಿಯ ಮೇಲೆ ಕನಿಕರಗೊಂಡ ಸಿಂಹವು ಅದನ್ನು ಬಿಟ್ಟಿತು.
2: ನಿನ್ನ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ, ಮತ್ತೆ ಈ ಕಡೆ ಬರೋ ಧೈರ್ಯ ಮಾಡಬೇಡ, ಓಡು, ಓಡಿ ಹೋಗು.
1: ಬದುಕಿದ್ಯಾ ಬಡ ಜೀವವೇ ಅಂತ ಇಲಿ ಅಲ್ಲಿಂದ ಕಾಲ್ಕಿತಿತು. ಮತ್ತೆ ಹಿಂದಿರುಗದೆ ಮನೆ ಕಡೆ ಓಡಿ ಹೋಯ್ತು. ಕೆಲವು ದಿನಗಳು ಕಳೆದ ಮೇಲೆ ಒಂದು ಮಧ್ಯಾಹ್ನ ಸಿಂಹವು ತನ್ನ ಬೇಟೆ ಹುಡುಕಿಕೊಂಡು ಹೋಗುತ್ತಿತ್ತು. ಅದ್ಯಾಕೋ ಆ ದಿನ ಕಾಡು ತುಂಬಾ ನಿಶಬ್ದವಾಗಿತ್ತು. ಬೇಟೆಗಾರರು ಕಾಡಿಗೆ ಬಂದಿದ್ದರಿಂದ ಪ್ರಾಣಿಗಳೆಲ್ಲ ಹೆದರಿಕೊಂಡು ಅವಿತುಕೊಂಡವು. ಸಿಂಹ ತನ್ನ ಗುಹೆ ಹತ್ರ ನಡೀತಿದ್ದಾಗ ಅಲ್ಲಿ ಏನೋ ಕಾಲಿಗೆ ಸಿಕ್ಕಿ ಹಾಕಿಕೊಂಡಿತು. ಅದು ಪೊದೆಗಳ ನಡುವೆ ಇದ್ದ ಬೇಟೆಗಾರರ ಹಗ್ಗವಾಗಿತ್ತು. ಕಣ್ಮುಚ್ಚಿ ತೆಗೆಯೋದ್ರೊಳಗೆ ಸಿಂಹ ಬಲೆಯ ಒಳಗೆ ಸಿಕ್ಕಿ ಹಾಕಿಕೊಂಡಿತು. ಸಿಂಹ ಹೆದರಿಕೊಂಡು ಜೋರಾಗಿ ಕೋಪದಿಂದ ಮತ್ತು ಭಯದಿಂದ ಗರ್ಜಿಸತೊಡಗಿತು. ಅಲ್ಲಿಂದ ತಪ್ಪಿಸಿಕೊಳ್ಳಲು ಆಗ್ಲೇ ಇಲ್ಲ. ಅಲ್ಲೇ ಹತ್ತಿರದಲ್ಲಿದ್ದ ಇಲಿಗೆ ಈ ಸಿಂಹದ ಗರ್ಜನೆ ಕೇಳಿಸಿತು. ಬಿಲದಿಂದ ಹೊರಗೆ ಬಂದು ನೋಡಿದಾಗ ಸಿಂಹ ಅಪಾಯದಲ್ಲಿದ್ದುದನ್ನು ನೋಡಿತು. ಸಿಂಹದ ಮೇಲೆ ಕನಿಕರ ಮೂಡಿತು. ಒಂದು ಕ್ಷಣವೂ ತಡ ಮಾಡದೆ ಸಿಂಹದ ಸಹಾಯಕ್ಕೆ ಓಡಿತು. ಆ ಬೇಟೆಗಾರರ ಬಲೆಯನ್ನು ತನ್ನ ಚೂಪಾದ ಹಲ್ಲಿನಿಂದ ಕಚ್ಚಿ ಕಚ್ಚಿ ಬಿಡಿಸಿತು. ಸಿಂಹವು ಬಿಡುಗಡೆ ಹೊಂದಿತು. ಒಂದು ಚಿಕ್ಕ ಇಲಿ ಹೇಗೆ ತನ್ನ ಜೀವ ಕಾಪಾಡಿತು ಎಂದು ತಿಳಿದು ಸಿಂಹಕ್ಕೆ ಆಶ್ಚರ್ಯವಾಯಿತು. ಸಿಂಹ ಹೇಳಿತು,
2: ನನ್ನ ಕಾಪಾಡಿದ್ದಕ್ಕೆ ಧನ್ಯವಾದ.
1: ಅದಕ್ಕೆ ಆ ಇಲಿ,
3: ನೆನಪಿದ್ಯಾ, ನೀನು ಒಂದ್ಸಲ ನನ್ ಜೀವ ಉಳಿಸಿದೆ, ಈಗ ನನ್ ಸರದಿ ನಿನ್ ಜೀವ ಉಳಿಸಕ್ಕೆ.
1: ಸಿಂಹವು ಕಣ್ಣಂಚಿನಲ್ಲಿದ್ದ ನೀರಿನಿಂದಲೇ ಧನ್ಯವಾದ ಅರ್ಪಿಸಿತು.
3: ಒಬ್ರಿಗೊಬ್ರು ಸಹಾಯ ಮಾಡಿದ್ದು ನಮ್ಗೆ ಯಾವತ್ತು ವ್ಯರ್ಥ ಆಗಲ್ಲ, ನಮ್ಮನ್ನ ಇನ್ನ ಒಳ್ಳೆ ಮನುಷ್ಯನಾಗ್ ಮಾಡುತ್ತೆ.
4: ನೋಡು, ನಮಗೆ ಮುದ್ದಾದ ಪುಟ್ಟ ಗೆಳೆಯ ಸಿಕ್ಕಿದ.

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಆಲ್ವಿನ್ ಡಿಸೋಜಾ. ವಿಷಯ ನ್ಯಾಯಾಂಗ ವ್ಯವಸ್ಥೆ.
2: ಎಲ್ಲ ರೇಡಿಯೋ ಸಾರಂಗ್ ಕೇಳುಗರಿಗೆ ನಮಸ್ಕಾರ. ನಾನು ಆಲ್ವಿನ್ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ

ಮತ್ತು ಆರ್ಥಿಕ ನೀತಿಗಳನ್ನು ಮಾತ್ರವಲ್ಲದೆ ನ್ಯಾಯಾಂಗದ ಪ್ರಮುಖ ಅಂಶಗಳನ್ನು ನಿರ್ಧರಿಸಿತ್ತು. ಮೂರನೇದಾಗಿ ಧರ್ಮಶಾಸ್ತ್ರಗಳು. ವಿವಿಧ ಧಾರ್ಮಿಕ ಗ್ರಂಥಗಳು ಕಾನೂನು ಮತ್ತು ನ್ಯಾಯಾಂಗದ ಆಧಾರವಾಗಿ ಸೇವೆ ಸಲ್ಲಿಸುತ್ತಿದ್ದವು. ಈ ಕಾಲಗಳಲ್ಲಿ ರಾಜರು ನ್ಯಾಯಾಧೀಶರಾಗಿದ್ದು ಗ್ರಾಮ ಪಂಚಾಯತಿಗಳು ಸ್ಥಳೀಯ ನ್ಯಾಯವನ್ನು ನಿರ್ವಹಿಸುತ್ತಿದ್ದವು. ತಕ್ಕ ಪ್ರತಿಫಲ ಅಥವಾ ಶಿಕ್ಷೆಯ ಮೂಲಕ ನ್ಯಾಯವನ್ನು ಒದಗಿಸುವ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ತದನಂತರ ಮೊಘಲ್ ಆಳ್ವಿಕೆ ಪ್ರಾರಂಭವಾಯಿತು. ಮೊಘಲ್ ಅರಸುಗಳು ಶರಿಯತ್ ಕಾನೂನನ್ನು ಅನುಸರಿಸುತ್ತಿದ್ದರು. ಅಫ್ಘಾನಿ ಮತ್ತು ಪರ್ಷಿಯನ್ ಕಾನೂನು ಪ್ರಭಾವವನ್ನು ಹೊಂದಿತ್ತು. ಸ್ಥಳೀಯ ನ್ಯಾಯಗಳಲ್ಲಿ ಪಂಡಿತರು ಮತ್ತು ಖಾಜಿಗಳು ನ್ಯಾಯ ನಿರ್ವಹಿಸುತ್ತಿದ್ದರು. ನಂತರ ಪ್ರಾರಂಭವಾಯಿತು ಬ್ರಿಟಿಷರ ಆಳ್ವಿಕೆ. 1773 ವೆರೆನ್ ಹ್ಯಾಸ್ಟಿಂಗ್ ಭಾರತದಲ್ಲಿ ಪ್ರಥಮ ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ಥಾಪಿಸಿದರು. 1861 ಹೈಕೋರ್ಟ್ಗಳ ಸ್ಥಾಪನೆಯಾಯಿತು. 1935 ಭಾರತ ಸರ್ಕಾರದ ಕಾಯ್ದೆಯು ನ್ಯಾಯಾಂಗವನ್ನು ಸ್ವತಂತ್ರಗೊಳಿಸಲು ಪ್ರಾರಂಭವಾಯಿತು. 1947 ಭಾರತ ಸ್ವಾತಂತ್ರ್ಯ ಪಡೆದ ನಂತರ 1950 ಭಾರತದ ಸಂವಿಧಾನ

ಸಲಹಾ ಅಧಿಕಾರ. ರಾಷ್ಟ್ರಪತಿಗಳು ನ್ಯಾಯಾಂಗ ಸಲಹೆಗಾಗಿ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆಗಳನ್ನು ಕಳುಹಿಸಬಹುದು. ನಾಲ್ಕನೇದಾಗಿ ಮೂಲ ನ್ಯಾಯಾಧಿಕಾರ, ಕೇಂದ್ರ ಮತ್ತು ರಾಜ್ಯಗಳ ಅಥವಾ ಎರಡು ಅಥವಾ ಮೂರು ರಾಜ್ಯಗಳ ನಡುವಿನ ವಿವಾದವನ್ನು ಸುಪ್ರೀಂ ಕೋರ್ಟ್ ನೇರವಾಗಿ ನಿರ್ಧರಿಸುತ್ತದೆ. ಉಚ್ಚ ನ್ಯಾಯಾಲಯ, ಪ್ರತಿ ರಾಜ್ಯ ಅಥವಾ ರಾಜ್ಯಗಳ ಗುಂಪಿಗೆ ಉಚ್ಚ ನ್ಯಾಯಾಲಯ ಇರಬಹುದು. ಪ್ರಸ್ತುತ ಭಾರತದಲ್ಲಿ 25 ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಉಚ್ಚ ನ್ಯಾಯಾಲಯಗಳಲ್ಲಿ ಮುಖ್ಯ ನ್ಯಾಯಾಧೀಶರು ಮತ್ತು ಹಲವು ಸಹ ನ್ಯಾಯಾಧೀಶರು ಇರುತ್ತಾರೆ. ಇವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಸಂವಿಧಾನವು ಉಚ್ಚ ನ್ಯಾಯಾಲಯಗಳಿಗೂ ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೇಲ್ಮನವಿ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯಗಳ ತೀರ್ಪುಗಳಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಎರಡನೇದಾಗಿ ಸಾಂವಿಧಾನಿಕ ವ್ಯಾಖ್ಯಾನ, ರಾಜ್ಯ ಸರ್ಕಾರಗಳ ಕಾನೂನುಗಳನ್ನು ಪರಿಶೀಲಿಸುವ ಅಧಿಕಾರವೂ ಇದೆ. ಮೂರನೇದಾಗಿ ಮೂಲ ನ್ಯಾಯಾಧಿಕಾರ, ಹಲವು ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯ ನೇರ ತೀರ್ಪನ್ನು ನೀಡುವ ಸಾಮರ್ಥ್ಯ ಹೊಂದಿದೆ. ಜಿಲ್ಲಾ ನ್ಯಾಯಾಲಯವು ಪ್ರತಿ ಜಿಲ್ಲೆಗೆ ಒಂದು ಮುಖ್ಯ ನ್ಯಾಯಾಧೀಶರು ಅಥವಾ ಸಹಾಯಕ ನ್ಯಾಯಾಧೀಶರನ್ನು ಇರಿಸುತ್ತಾರೆ. ಇವರನ್ನು ರಾಜ್ಯದ ರಾಜ್ಯಪಾಲಕರು ನೇಮಕ ಮಾಡುತ್ತಾರೆ. ಕ್ರಿಮಿನಲ್ ಅಥವಾ ಸಿವಿಲ್ ಪ್ರಕರಣಗಳಿಗೆ ತೀರ್ಪನ್ನು ಜಿಲ್ಲಾ ನ್ಯಾಯಾಲಯವು ನೀಡುತ್ತದೆ. ಆರ್ಥಿಕ ಅಪರಾಧ, ಕುಟುಂಬ ವಿವಾದ, ಆಸ್ತಿ ವಿವಾದಗಳನ್ನು ಜಿಲ್ಲಾ ನ್ಯಾಯಾಲಯವು ನಿರ್ವಹಿಸುತ್ತದೆ. ನ್ಯಾಯಾಂಗದ ಅಭಿವೃದ್ಧಿಯಲ್ಲಿ ಹಲವಾರು ಪ್ರಮುಖ ಘಟನೆಗಳು ಮತ್ತು ತೀರ್ಪುಗಳು ಮಹತ್ವವಾಗಿವೆ. ಉದಾಹರಣೆಗೆ ಕೇಶವನಂದ ಭಾರತಿ ಪ್ರಕರಣ, ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದರ ಮಹತ್ವವನ್ನು ಈ ಪ್ರಕರಣ ನಿರ್ಧರಿಸಿತು. ಹಾಗೆಯೇ ಮೇನಕಾ ಗಾಂಧಿ ಪ್ರಕರಣ ಪ್ರಜೆಗಳ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎತ್ತಿಹಿಡಿದ ತೀರ್ಪಾಗಿತ್ತು. ಶಾಬಾನು ಪ್ರಕರಣ ಮುಸ್ಲಿಂ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಿಸಿದ ತೀರ್ಪಾಗಿತ್ತು. ವಿಶಾಖ ಪ್ರಕರಣ ಮಹಿಳಾ ಶೋಷಣೆಯನ್ನು ತಡೆಗಟ್ಟಲು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ನೀಡಿದ ತೀರ್ಪಾಗಿತ್ತು. ಆದರ್ಶ್ ಹೌಸಿಂಗ್ ಸ್ಕ್ಯಾಂಡಲ್

0: ಓಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

0: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷ ಹಾಸ್ಯ ವೈಭವ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಸತ್ಯನಾರಾಯಣ ಪುಣಿಚಿತ್ತಾಯ, ಚೆಂಡೆ ಹಾಗೂ ಮದ್ದಳೆ, ಚೈತನ್ಯ ಕೃಷ್ಣ ಪದ್ಯಾಣ, ಶ್ರುತಿಕಂಠ ಭಟ್, ಲವಕುಮಾರ್ ಐಲ, ಚಕ್ರತಾಳ ರಾಜೇಂದ್ರ ಕೃಷ್ಣ, ಮುಮ್ಮೇಳದ ಕಲಾವಿದರು ದಿನೇಶ್ ಕೋಡಪದವು, ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ, ಸುಂದರ ಬಂಗಾಡಿ, ಕಡಬ ದಿನೇಶ್ ರೈ. ಇದೀಗ ಯಕ್ಷ ಹಾಸ್ಯ ವೈಭವ ಇದರ ಎರಡನೇ ಕಂತು.
1: ಸಂಗೀತ ಮರಣ ಮೂಡರೆ ಹಿರಿಯರಲ್ಲ ಹಿರಿಯರು ಹಿರಿಯರ ಹಿರಿಯರ ಅರೆಗೆ ಮೇಲೆ ಹಿರಿಯರು ಯಾಳ

ఎక్కలే

0: இப்படவும்
1: ಇದುವರೆಗೆ ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಲ್ಲಿ ನಡೆದ ಯಕ್ಷಹಾಸ್ಯ ವೈಭವ ಇದರ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.
2: ಮೋಕಿದ ಬಂದುಲೆ
3: ಓಟು ಪಾಡುನವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
3: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
3: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
3: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
2: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
4: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
5: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ?

0: ಇದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
7: ಜಯ ಹೇ.
8: ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು, ಇತ್ತೆ ತುಳು ಪ್ರಸಾರ.

ಇಲ್ಲಿಲ್ಲೂ ಪೋಪಾಲು ಅಲ್ಪೇತನ ಅಪ್ಪೆಲ್ಲಡ ಮಾತ ಫಾತೇರ್ವಾಳು ಜೋಕ್ಲಿ ಮಾಡಂಥ ತುಂಡ ಭಾರಿ ಜೋಕ್ಲಡ ಪ್ರೀತಿ ತಿಲಕ ಮನ್ಪಾಲಿಗೆ ಅಲ್ಲಿ ಭಾರಿ ಪೊರ್ಲ ಕಂಡಿಡು ಮಂದರದಾರು ಬರೀತೇರು ನಮ್ಮ ಜೋಕ್ಲಡ ಪೋತು ಇಂಚ ಫಾತೇರುವ ಜೋಕ್ಲನ ಬಗ್ಗೆ ಇಂಚ ವಿಚಾರ ಮಾಡ್ಕೊಂಡದು ಕಂಕಣೆ ಬೂರುಂಡ ಪರಪುಂಡ ಪಾತೆರ ಬರ್ಪುಂಡ ಏತು ತಿಂಗೋಲಾಂಡು ಬೊಕ್ಕ ಬಾಲ್ಯದ ಕೈತಾಡಿಗೆ ಹೋದು ಯಾನು ತಟ್ಟುವೆ ಅರಡಿ ಅರಡಿ ಗುಲ್ಪೊಡ್ಚಿ ಪನ್ಪಾಲಿಗೆ ಬೊಕ್ಕ ಜೋಕಲ್ನ ಬಾಸಿಡೇ ಬಾತಿರುವಲ್ಲ ನಿದ್ದೆ ಬಪ್ಪುಂಡ ನಿದ್ದೆ ಬಪ್ಪು ಜಾ ಮೊಮ್ಮತಿಪ್ಪಾರ ದೇವರೇ ಪೇರು ಬರ್ಪಾರ ಗೊಂಗ ಬತ್ತೇಡ ಪೆಟ್ಟುಕೋಕಾನ ಗೊಂಗ ಬಂಡ ರಕ್ಕಸಿ ಯಾರಲ್ಲ ಬತ್ತನ ಪೆಟ್ಟುಕೊರ್ಕಾನ ಪೆಟ್ಟುಕೊರ್ಪಲೇಕ ತೋಜಾವಿನಿ ಏನು ಕೊಂಚ ಉಮ್ಮ ಕೊಲ್ಲಿ ಕೊಂಚ ಮುತ್ತ ಕೊರ್ಲಿ ಎಂದು ಜೋಕ್ರಡ್ ಬರ್ತೀವಿ ಇಂಚ ಜೋಕ್ಲಿನ ಗೊಬ್ಬ ಇರಲಾಲೇ ಗೊತ್ತುಂಡು ಇಲ್ಲದಲ್ಲಿ ಭಾರಿ ಖುಷಿ ಯಾರೋ ವರ್ತಿ ಬರ್ತದೆ ಈತು ಬೊರ್ಲುಡು ಜೋಕ್ಲಿನ ಮತ್ತು ಮಂಗಟ ಪಾಲತ್ತ ಜೋಕ್ಲು ಕಟ ಕಟ ಅಂತ ಇಲ್ಲಿಪ್ಪುವ ಭಾರಿ ಖುಷಿ ಅಪ್ಪನಿಗೆ ಇಂಚ ಜನಕ್ಕೆ ನನಗೆ ಮರಳು ಕಟ್ಟ ಒಂದು ಇಲ್ಲಿಲ್ಲ ಮಾತ ಹೋದು ಮಾತೆರೆಗಳ ಓ ಮೊಲ್ ಬತ್ತದ ಅಡ್ಡಿ ಇಜ್ಜಿ ದೂರ ಹೋಗ್ಲಕ್ಕ ಇಜ್ಜಿ ಅಂತ ಮಲ್ಪಿನ ಅಂಚಿನ ಒಂದು ಸ್ಥಿತಿ ಬತ್ತಂಡು ಅಂಚ ಹೋಯಿನ ಅಲ್ಲ ತಾನೇ ಮಲ್ಪೋದು ಜೋಕ್ಲು ಕೈಕೆ ತೆತ್ತನು ಅಲ್ಲಿಗೆ ಬೊಕ್ಕ ಆಯ್ತ ಕಾರು ಬಂದ ಒಂದು ತರೆ ಕಾರು ಪೂಜೆ ಒಂದು ಮೆಲ್ಲ ಮಟ್ಟೆಲ್ಗೆ ಪಾಡ್ದು ಸೆರಂಗ ತಪ್ಪಾದು ಅಗ್ ಒಂದು ಪೇರು ಮಲ್ಪವಲಿಗೆ ಆ ಪೇರಿಂಚಿನ ನಂಜಿದ ಪೇರು ನಂಜಿದ ಪೇರು ಜುಂಬಾದ ಅನಗ ಬಾಲೆ ಅಡಿ ಮುಟ್ಟ ಉಸಾರು ಉಪ್ಪುಂಡು ಕೈಕಾರು ಪಂದಾನ ಲೆಕ್ಕ ಉಪ್ಪುಂಡು ಅಡಿಗೆ ಮೆಲ್ಲ ಜಾರಾದು ಜಪ್ಪಾದು ಬಾಲೆಗೆ ನಿದ್ರೆ ಬತ್ತುಂಡು ಇತ್ತೆ ನೀಲ್ದಾಗ ಉಪದ್ರ ಮಲ್ಪಡಿ ಇವಾಗ ಅಲಕ್ಕೊಂಡು ಬಂಡದು ಬಿಡ್ದು ಒಪ್ಪಾಲು ಒಪ್ಪಿ ನಿಜನ ಕೊಟ್ಟಾಗಿ ಕಟ್ಟದಾತು ಗೊತ್ತಾಗಬೇಡ ಬಲು ಹೋಯ್ ನಡೆದು ಬುಕ್ಕನಿ ಇಂಚ ಕೆಲವು ಇಲ್ಲ ಅಡಿಗೆ ಮಾತ ಹೋದು ಮಲ್ತಲಿಗೆ ಅಂಚನೆ ಹೋದು ಬೇತೆ ಬೇತೆ ಇಲ್ಲಡೆಗೆ ಹೋದು ಬೇತೆ ಬೇತೆ ಜೋಕ್ಲೇನು ಪೇರು ಪರ್ಪಾದು ಅಕ್ಲೇನು ಜಪ್ಪುಡಾದು ಇಂಚನೆ ಬಂದಾಗ ಕೈತಲು ಅರಸು ನಂದನ ಇಲ್ಲು ತಿಕ್ಕೊಂಡು ಆ ಇಲ್ಲಿಗೆ ಬುಗ್ಗುವ

ಪೂತನಿ ನಂದರಾಯಣ ಇಲ್ಲ ಬಾಕಿಲ್ಗೆ ಬರ್ತದೆ ಲೆಪ್ಪಲ್ಗೆ ಏರಿಲ್ಲ ಅಲ್ಲಿ. ಅವಾಗ ಯಶೋದಮ್ಮ ಬಾಗಿಲಿಗೆ ಬರ್ತದೆ, ಓ ಏರು ಯಾನು ಬಾಲೆ ಒಂಜಿ ಉಂಡಿಗೆತ್ತ ಮುಲ್ಪ ನೀಗದು ಮುರಾಣಿ ಪೆದ್ದಿನ ಅವರ ತೂಕ್ತು ಹೋಯಿ ಇನ್ನು ಬರ್ತೀನಿ ಪಂಡಾಲ್ಗೆ ಬಾಲೆಂತೂ ಯಾರು ಬರ್ತೀನಿ ಅಂದ್ರೆ ಉಂಡತ್ತ ಮಲ್ಲ ಉಳ್ಳಾಗಿಲ್ತಾಳು ಬಲೆ ಕುಳ್ಳೇ ಬೇಪಲ ಉಪದ್ರ ಲೂಟಿ ಬೇಲೆ ಒಂಜಿಲ್ಲ ಮಲ್ಪೇರ ಬುಡ್ಪೂಜೆ ಎಲ್ಲಿಯಪುರು ಬಾಲೆ ಮಲ್ತಿ ಇತ್ತಂಗಲ್ಲ ಅವಸ್ಥೆ ಒಂದು ಎತ್ತ ಹೆಂಗೆ ಬೇತೆ ಜನಕ್ಕುಳ್ಳ ಇಜ್ಜರು ಮುಲ್ಪ ಬೇಲೆಗೆ ಅಂದ್ರೆ ಪಂಡಾಲ್ಗೆ ಅಂದಕ್ಕೆ ಹಠ ಮಲ್ಪೇನ ಮತ್ತೆ ಬೀರ ಉಂಡೋದು ಬಾಲೆಗೆ ತುಕ ತುಕ ಕೈ ಕೂರ್ಲೆಗೆ ಇರ್ಬೋಳೆ ಇರ್ನ ಬೇಲೆ ಮಲ್ಪಳೆ ಎಂತ ಮಾಡೋದು ಭಾರಿ ಗೊತ್ತಿದ್ದಕ್ಕೆ ಪಾತ್ರೆವ್ರಲ್ಲಿ ಮಲ್ಲೆಗಳು ಅಲ್ಲ ಪಾತ್ರೆ ಹಾಕೇಂಡದು ಅಲ್ಲ ನಡಕೆ ಮಾತ್ರ ತೂದು ಮಲ್ಲೆಗಳ ಖುಷಿ ಹಂಡಿಗೆ ಅಂಚ ಬಾಲೆನ ಅಲ್ಲ ಕೈಟು ಕೊರಿಯಲು ಯಶೋದೆ ಉಳಿಪೋಯಲು ಅದನಗ

ಬಾಲ್ಯನವೆಲ್ಲ ತಟ್ಟಿಯಲ್ಗೆ ಪುದರಿಂಚಮ್ಮ ಬಾಲ್ಯದ ಅಂತ ಕೇಂಡಲು ಕೃಷ್ಣೆಯಿಂದ ಫಂಡಿ ಪಂಡಲು ಅಪ್ಪೆ ಅಂಜ ಪಂಡದಲ್ಲ ಕೈಟ್ಟು ಕೊರೆದು ಹೋತಲು ಆ ಬಾಲ್ಯನ ತರ್ಕಣನೇ ಬಾರಿ ದುನ್ನೋ ತೋಜಿನಿಗೆ ಅಲ್ಲಿಗೆ ಅಂಡಲ್ ನಮ್ಮೆಲ್ಲ ಜಕ್ಕೇಲ್ದು ಕುಲ್ಲ ಒಂದು ಮಾನಾಯರ ಸುರು ಮಲ್ದಲು ಬಾಲ್ಯದ ಬಾಸಿಟೇ ಪಾತ್ರ ಕಿಟ್ನಾ ಕಿಟ್ನಾ ಅಂಡದು.

ಆ ಬಾಲ್ಯನ ಕೈಗೆ ತಂದು ಬಾಲ್ಯದ ಬಾಸಿಟೆ ಪಾತ್ಯರೊಳಗೆ ಪೂತಾನಿ ಭಾರಿ ಮಾಂಕಟಿಡು ಭಾರಿ ವಯ್ಯಾರುಡು. ಓ ಕಿಟ್ನ ಪುಲಿ ಕಿಟ್ನ ಪೆಪ್ಪಿ ಪಪ್ಪನ ಕಂಡು ಬಾಲ್ಯನಂಜಿ ಕೊಂಗಿ ಕಟ್ಟವನಿ ಪುಲಿ ಕಿಟ್ನ ಪೆಪ್ಪಿ ಬರ್ಪನ ಪೇರು ಬರ್ಪನ ಕಂಡು ಪೆಪ್ಪೆಗೆ ಪೋಯಾ ಮದ್ಮೆಗೆ ಪೋಯಾ ಅಂತ ಪೆಪ್ಪೆ ಮದ್ಮೆಗೆ ಪೋಯಾ ನಮ್ಮ ಮದ್ಮೆಗೆ ಪೋಯಾ ಎಂಚ ಪೋಯಿ ಮದ್ಮೆಗೆ ಪೊಲ್ಲಂಗಿ ಪಾಡೊಂದು ತಯೆ ಪೊಲ್ಲು ಬಚ್ಚೊಂದು ಪೊಲ್ಲುದ ಅಂಗಿ ಪಾಡೊಂದು ತರೆ ಬಚ್ಚೊಂದು ಪೋಯಾ ಪಡೆದು ಮೆಲ್ಲ ತಟ್ಟೊಂಡು ಅಲ್ಲಿಗೆ ಬಾಲೇನು ಆಡಿಗೆ ತಟ್ಟೊಂದು ಮೆಲ್ಲ ತೆರಂಗನ ಪೊದ್ದಿ ಅಲ್ಲಿಗೆ

ದೇವಾದೇವಿಯರಿಗೆ ಮಾತ್ರ ಪರಕೆ ಬಂಡರಿಗೆ ಈಡುಗಟ್ಟದ ದೀಯರು ಆ ಭತ್ತನ ಒಂಜಿ ಮಲ್ಲ ಗಂಡಾತರ ಪೋಂಡಾತ ಅಂದ ಬಂಡದು ಬಾಲಕ ನಾನು ದಾಲ ಆರಬಲ್ಲಿಯಪ್ಪ ಅಲ್ಲ ಪೇರು ಬರದು ನಾನು ಎಲ್ಲ ದಾನಿಗೆ ದಾನಲ್ಲ ತೊಗೈತಿ ಆರಬಲ್ಲಿ ಬಂಡದು ಚಿನ್ನದ ಮಾತ್ರೇನು ಮಿರೆ ಪೇರಿಡು ತರೆತದು ಕೊರಿಯರಿಗೆ ಅವು ಜೋಕಲೆ ಕೊರ್ಪಂಜಿನ ಮರದು ಅಂಚ ಕೊರನೆ ಬೇತ ವಾಮಾರದಲ್ಲ ಬುಡ್ಚಿ ಇಂಚ ಮಲ್ತದು ಆ ಬಾಲ್ಯನ ಬಂಗಾರದ ತೊಟ್ಟಿಲು ಪಾಡ್ದ ತೂಂಕೇರಿಗೆ ಜೋ ಜೋ ಪಂಡೇರಿಗೆ ಅಂಚ ಭಾರಿ ಕೊಂಡಾಟೋಡು ಕೃಷ್ಣನ ಸಾಂಕೊಂದಿತ್ತೀರು ಇಂಚ ಉಪ್ಪನಾಗ ಆ ಬಾಲ್ಯದ ಲೂಟಿ ಇಂಚೆತ್ತಂಡಿಗೆ ಪನ್ಪಿನ ಬುಕ್ಕದ ದೇವಿಡ್ ಬಂದ.

ಈ ಒಂಜಿ ಬಾಗೋಡು ಒಂದು ಆಜಿನೆ ಹೆಗ್ಗೆ ಬೀರದ ಮುಲ್ಪು ಕಾವ್ಯದ ಎಲ್ಲಿಯ ಬಾಲ್ಯದ ಮಲ್ಲವೇಲೆ ಅಂತ ಮಾಡಿದ್ರು ಕುದುರೆ ಕೊರತೆ ಇದು ಮುಂದಾರದಾರು ಮುಲ್ಪ ಎಲ್ಲಿಯ ಜೋಕುಲು ಆ ಕಾಲಡು ವಾವ ನಮ್ಮನೆದ ಗೊಬ್ಬುಲಿನ ಮಂದ ಗೊಬ್ಬು ಓದಿತ್ತೀರು ಹಳ್ಳಿದ ಕೆಲವು ಗೊಬ್ಬುಲ್ನ ವಿಚಾರಗಳು ನೆಟ್ಟು ಬರ್ಕೊಂಡು ಪೆತ್ತ ಫೀಲಿ ಗೊಬ್ಬಿಯರಿಗೆ ಕೈಕೈ ಪತ್ತದ ಪಳ್ಳಿ ಪತ್ತಿಯರ ಕಟ್ಟಿಯರಿಗೆ ಕೋಟೆಯನ್ನು ಕಟ್ಟಿಯರಿಗೆ ಒತ್ತೆ ಕಾಡಲು ಆಗಿಯರಿಗೆ ಅಂಚನೆ ಬಟ್ಟಲು ಜಾಗಟ್ಟೆ ಮಲತದ ಬುಟ್ಟಿಯರಿಗೆ ಆಟ ನಲಿತಿಯರಿಗೆ ಹೊಟ್ಟೆ ಬಾಜನನು ಕಾಣುತ್ತದ ಮದ್ದೊಲಿ ಚೆಂಡೆ ಮಲತಿಯರಿಗೆ ಸೇಡಿ ಕೆಂಕಣ್ಣದ ಕಲ್ಲು ಕರಿ ಪೂಜೊಂದು ಹೈನು ಕಟ್ಟಿಯರಿಗೆ ಬೇತೆ ಬೇತೆ ಏಸನು ಮಲದಿಯರಿಗೆ ಇಂಚ ಜೋಕುಲು ಒಂಜಾತು ಆ ಹಳ್ಳಿದ ಗುಬ್ಬುಲಿ ಮತ್ತು ತೂಯಿನೇನು ಅಕಲಕಲೆ ಇಂಚ ಗುಬ್ಬುಲಿ ಬಂದ್ಬಿಡೇನು ಮತ ಮಲತದ ತೋಜ ಒಂದು ಇತ್ತೇರು ಐದು ಒಟ್ಟಿಗೂ ಅಕಲಕಲು ಇಲ್ಲದ ಉಲ ಇಲ್ಲ ಈ ಕಣ್ಣು ಕಟ್ಟು ಬೇಲ ಕೆಲವು ಗೊಬ್ಬು ಮಲತೊಂದಿತ್ತೇರಿಗೆ

ಕಣ್ಣಿಗೆ ಕುಂಟು ಕಟ್ಟದ ಒಲಿ ಬುಡುಪಿನಿ ಬೊಕ್ಕದ ದೆಂಗುಣಿ ಅಗ್ಲಿ ನಾಡುನಿ ಕಣ್ಣು ಕಟ್ಟದ ಗೊಬ್ಬು ಕೋಲಾಟ ಗುಬ್ಬಿಯವರಿಗೆ ದೂರಗು ದಿನ್ನದ ಕುನಂಚಿನ ಗೊಬ್ಬುಲು ಬಂತು ಅಂತಿರಿಗೆ ಟೊಂಕ ಬಾಡುವರಿಗೆ ಗೋಲಿ ಗೊಬ್ಬುವರಿಗೆ ಬೊಕ್ಕ ಒಳ್ಳಿ ಮಡಿತದ ಆಯ್ತಾ ಉಚ್ಚುಲನ ಮಲ್ಪುಣಂಚಿನ ಕೆಲವು ಇಕ್ಕಮತ್ತಲು ಬೊಕ್ಕ ಒಲಿತ ಗಿರಿಗಿಟಿ ಮಲ್ಪಿನಿ ಗಿಳಿ ಕೊಡಿ ಅವೇನು ಅಂಚಿನ ಆನ ಮಣದ ಗೊಬ್ಬುಲು ಇಂಚ ಬೀದಿ ಬೀದಿಡು ಗೋಕುಲದ ಬೀದಿ ಬೀದಿಡು ಜೋಕುಲನ ಜೋಕುಲಾಟಿಕೆದ ಗೊಬ್ಬುಲು ನಡತೊಂದಿತ್ತನು ಒಂಜಾತು ಜೋಕುಲು ಪೂರ ಒಟ್ಟಿಗೆ ಸೇರಿದಾನಾಗ ಅಕಲ್ನ ಆ ಗೊಬ್ಬುಲು ತೀರಲೊಂಜೆ ಎಡ್ಡೇನೆ ಜನ ಇಲ್ಲಿತ್ತು ನಂಜನ ಪ್ರಾಯದಾಗಲಿ ಮಾತ್ರ ಜೋಕುಲನ ಗೊಬ್ಬುತ್ತಾಗ ಅಕಲ್ನ ಪ್ರಾಯನೇ ಮರಪುಡು ಜೋಕುಲನ ಒಟ್ಟಿಗೆ ಜೋಕುಲಾದ ಗೊಬ್ಬುನಕಲ್ಲ ಒಳ್ಳೇರು ಈ ನಮ್ಮನೆದ ಗೊಬ್ಬುಲು ಮಾತ ಆ ಒಂದು ಪುನಗ ಹೊರ ಇಂಚನೆ ಸಾದಿ ಬರಿಡು ಗೊಬ್ಬೊಂದು ಪುನಃ ಒಂಜೆ ಮಲ್ಲ ರುಮು ಗಾಳಿ ಬತ್ತನಿಗೆ ಗಾಳಿ

ಬಾಲಿಮಳ್ಳ ರವು ಸುರಂಜಿ ಗಾಳಿ ಬೀಜನಿಗೆ ರುಮು ರುಮು ಗಾಳಿ, ಈ ಗಾಳಿದ ಪೆಟ್ಟಿನ ಸಹಿಸೋನೆ ಏರೆಗಳ ಸಾಧ್ಯ ಆಯ್ತಿಗೆ. ಪೆತ್ತ ಕಂಜಿನ ಮೇಯೊಂದಿತ್ತು ಅಲ್ಪ ಪೂರ ಬೀಲದಿರ್ತು ಪಾರಿರ ಸುರು ಮಾಡಿದಾಗೆ. ಇಲ್ಲದ ಕುಬಾಲದ ಕೆಲವು ಮುಳಿಕ್ಕಲು ಮಾತ್ರ ರಟ್ಟದುಕೊಂಡಿಗೆ. ಅಂಚನೆ ಮಲವಲ್ಲ ತಾರದ ಕುಬೆಲೆ ಕುಳಿತು ಊರ್ಯರ ಸುರುವಾಂಡಿಗೆ. ಈ ನಮೂನೆದ ಗಾಳಿದ ಒಂಜಿ ಅವಾಂತರನ ತುಂಡಾಗ ಜನಗಳಿಗೆ ಭಾರಿ ಬೆಕ್ಕ ಸಾಧುಕೊಂಡು ಒಲ್ತುರ್ದು ಬರ್ತದಪ್ಪ. ಇಂಚಿನ ಗಾಳಿ ಇದು ಗಾಳಿ ಬೇಕದಾಲತ್ತು ಇಂದು ಕಂಸೆ ಕಡಪಡ್ಡಂಚಿನ ಒಂಜಿ ರಕ್ಕಸಿ ವತಾಸುರಿಂದ ಏನ ಪುದರು ಐ ಗಾಳಿದ ರೂಪೋಡು ಬತ್ತದು. ಈ ರೀತಿದ ಒಂಜಿ ಅಪಾಯವನ್ನು ಅಲ್ಪ ಮಲ್ತೊಂದಿತ್ತೇಗ ಹತ್ತಿರ ಬಡೋದು ಮಲ್ತು ಆಯ್ನ ಉದ್ದೇಶ ಹೆಂಚಿನ ಬಂದ ಓಲು ಕೃಷ್ಣೆ ಉಳ್ಳಿ ಅಡಿಗೆ ಪೊಪ್ಪಿನಿ ಅಂಚ ಗಾಳಿ ರುಮು ರುಮು ರುಮು ಕಟ್ಟೊಂದು ಬೀಜ ಒಂದು ಬೀಜ ಒಂದು ಈ ಜೋಕುಲು ಗೊಬ್ಬುನ ಅಡಿಗೆ ಬತ್ತದು ಕೃಷ್ಣನ ಸುತ್ತ ತಿರುಗೇರ ಶುರುವಾಣಿಗೆ.

0: ಈತನೇಟ ಇಂಚಿಪ್ಪ ಮೂಡಬಿದ್ರದ ಜೈನ ಬಸದಿಡ್ ಮಂದಾರ ರಾಮಾಯಣ ತುಳು ಕಾವ್ಯವಾಚನ ಬೀರದ ಬೊಲ್ಪು ಸುಗಿಪು ದುನಿಪು ಈ ಲೇಸದ ಮೂಜನ ಯಜ್ಞೆ ಸುಗಿಪು ಅಂಚನೆ ದುನಿಪು ಮಲ್ತಿನಕುಲು ಪ್ರಶಾಂತ್ ರೈ ಪುತ್ತೂರು ರಚನಾ ಚಿತ್ಕಲ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಮದ್ದಲಡು ಸಹಕಾರ ಕೊರ್ನಾರು ದೇವಾನಂದ ಭಟ್ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದುಪುಲಿ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕ
1: ಮತದಾನ ನಮ್ಮ ಹಕ್ಕು ಜವಾಬ್ದಾರಿ ಪಟ್ಟಿಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ
2: ಆತ್ಮೀಯ ನಾಗರಿಕ ಬಂಧುಗಳೇ ಮತದಾನ ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
3: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು
2: ಹೌದು ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ ಹೆಸರು ತಿದ್ದುಪಡಿ ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ
3: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ
2: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ
3: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ
4: ಜನಹಿತಕ್ಕಾಗಿ

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಬಯಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.

0: Radio Sara 107.8 FM. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತಹ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: Radio Sarang 107.8 FM.
1: Radio Sarang 107.8 FM.

ಎಡ್ಡೆ ಸೀರೆ ನನದಾದೆಯೇ, ಎಂಕಿತ್ತೆ ಉಂದು ಯಾವುಯೇ. ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ, ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮಾತೆಲ್ಲ ಇಲ್ಲಿ ಮುತ್ತು.